ವಂದೇ ಮಾತರಂ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 29 ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 19 ತಾರೀಕು ಶುಕ್ರವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 625 ಕಿಲೋಹರ್ಟ್ಸ್, ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58.47. ಪ್ರೀತಿಯ ಕೇಳುಗರ ಬಳಗಕ್ಕೆ ನಾಗರಾಜ,

ಇಷ್ಟ ಮಾಡುವ ಪ್ರೀತಿಯ ನಮಸ್ಕಾರ, ಹಾಗೆ ಶುಭೋದಯ. ಇಂದಿನ ಎಲ್ಲ ಕಾರ್ಯಗಳು ಮಂಗಳಕರವಾಗಿರಲಿ ಎಂದು ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಸಮಯ 6 ಗಂಟೆ ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಹಾಗೂ ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಇದೀಗ ಇಂದು ನಿಲಯದಿಂದ ಪ್ರಸಾರ ಆಗುವ ಕಾರ್ಯಕ್ರಮದ ವಿವರ. ಬೆಳಗ್ಗೆ 6:10 ಗೀತಾರಾಧನಾ ಕಾರ್ಯಕ್ರಮ, 6:30 ಚಿಂತನ, 6:35 ಕರುಣಾಳು ಬಾಬಳಕೆ, ಡಾಕ್ಟರ್ ಗುರುರಾಜ್ ಕರಜಗಿ ಅವರಿಂದ ಕರುಣಾಳು ಬಾಬಳಕೆ ಕಥನ, ಇಂದಿನ ಸಂಚಿಕೆ ನಮ್ಮ ಭಾವಚಿತ್ರ ಹೇಗಿರಬೇಕು. 6:40 ನೇಗಿಲ ಮಿಡಿತ, ಇಂದಿನ ವಿಷಯ ಕೀಟನಾಶಕಗಳ ಬಳಕೆಯಲ್ಲಿ ಅನುಸರಿಸುವ ಮುನ್ನೆಚ್ಚರಿಕಾ ಕ್ರಮಗಳು. ತಜ್ಞರಾದ ಡಾಕ್ಟರ್ ಬಿ ಕೆ ಶಿವಣ್ಣ ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಇವರಿಂದ ಮಾಹಿತಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ, ಇಂದಿನ ವಿಷಯ ಪೌಷ್ಟಿಕಾಂಶ, ಪ್ರೊಫೆಸರ್ ಎ ಎಸ್ ಚಂದ್ರಶೇಖರ್ ಅವರಿಂದ. 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳ ಕಾರ್ಯಕ್ರಮ, ಬೆಳಗ್ಗೆ 7:45 ಚಿತ್ರಗೀತೆಗಳು, 8:30 ಮಿಕ್ಸ್ ಮೆಲೋಡಿ ಕನ್ನಡ ಹಿಂದಿ ಚಿತ್ರಗೀತೆಗಳೊಂದಿಗೆ ದಿನದ ವಿಶೇಷ, 9:05 ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು, ವೈಫಲ್ಯವೇ ಯಶಸ್ಸಿನ ಮೊದಲ ಹೆಜ್ಜೆ, ಎಲಾನ್ ಮಾಸ್ಕ್ ಬದುಕಿನ ಸಂದೇಶ, ಈ ಕುರಿತು ಪಿಎಸ್ ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಖಾಸಿಂ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ, 9:30 ಸಿನಿತರಂಗ ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆಯಲ್ಲಿ ಜವಾಹರ್ಲಾಲ್ ನೆಹರು ನ್ಯೂ ಇಂಜಿನಿಯರಿಂಗ್ ಕಾಲೇಜ್, ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಶಿವಮೊಗ್ಗ, ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ, ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. 11:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಶಮ್ಮಂಗುಡಿ ಶ್ರೀನಿವಾಸ್ ಅಯ್ಯರವರ ಹಾಡುಗಾರಿಕೆ. 11:30 ಸೇವಾ ಮಾಹಿತಿ, 11:45 ಜನಪದ ಗೀತೆ ಕಾರ್ಯಕ್ರಮದಲ್ಲಿ ಹೊಟ್ಟೆ ಕಟ್ಟಿ ಹಡೆದವ್ವ ಪದ ಎಸ್ ಕೆ ಯುವರಾಜ್ ಮತ್ತು ತಂಡದಿಂದ. 12:05 ವನಿತಾ ವಿಹಾರ, 12:35 ಹೆಲ್ತ್ ಪ್ರೋಗ್ರಾಂ, ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 12:00 ಪ್ರಗತಿಪಥ, ಪಿಎಂ ಸೂರ್ಯಘರ್ ಯೋಜನೆ ಈ ಕುರಿತು ಮಾಹಿತಿ. 12:20 ಚಿತ್ರಗೀತೆಗಳ ಕಾರ್ಯಕ್ರಮ, 12:40 ಭಾವಗೀತೆಗಳು, 12:01 ಚಾಟ್ ಶೋ ಓನ್ಲಿ ಆನ್ 101.4 FM,

ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ 6:51ಕ್ಕೆ ಹಲೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು ಈ ಕುರಿತು ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು ಇವರಿಂದ ಮಾಹಿತಿ. 7:20ಕ್ಕೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾಂಬಾರ ಮಂಡಳಿಯ ಕಾರ್ಯಕ್ರಮಗಳು ಕುರಿತು ಮಾಹಿತಿ. ಕೊಪ್ಪ ತಾಲೂಕಿನ ಕ್ಷೇತ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ಡಾಕ್ಟರ್ ಆಶಾ ವಾಸುದೇವನ್ ಅವರಿಂದ. ಇನ್ನು ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ರಾತ್ರಿ 10:00ಕ್ಕೆ ರೂಪಕ ಸಾಹಿತಿ ಸಹೃದಯಿ ಪ್ರೊಫೆಸರ್ ಎಚ್ ತಿಪ್ಪೇರುದ್ರಸ್ವಾಮಿಯವರ ಬದುಕು ಬರಹ ಕುರಿತು ಕಾರ್ಯಕ್ರಮ. ಇದಿಷ್ಟು ಇಂದು ನಿಲಯದಿಂದ ಪ್ರಸಾರ ಆಗುವ ಕಾರ್ಯಕ್ರಮದ ವಿವರ. ಸಮಯ 6:05:05 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಸಮಯ 6:15. ಗೀತಾರಾಧನ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು ಒಂದು ವಿಶೇಷವಾದಂತಹ ಶಕ್ತಿಪೀಠ. ಈ ಶಕ್ತಿಪೀಠದಲ್ಲಿ ಸತೀದೇವಿಯ ನಾಸಿಕ ಅಂದರೆ ಮೂಗು ಬಿದ್ದಂತಹ ಜಾಗ ಇದು. ಇಲ್ಲಿ ಸುಗಂಧಾ ನದಿಯ ಸಮೀಪದಲ್ಲಿ ಈ ದೇವಿ ಇರೋದ್ರಿಂದ ಇವಳನ್ನ ಸುಗಂಧಾದೇವಿ ಅಂತ ಹೇಳಿ ಕೂಡ ಕರೀತಾರೆ. ಒಂದು ವಾಡಿಕೆ. ಇನ್ನೊಂದು ವಾಡಿಕೆ, ಈ ಜಾಗದಲ್ಲಿ ಸತೀದೇವಿಯ ನಾಸಿಕ ಬಿದ್ದಂತಹ ಜಾಗವಾದ್ದರಿಂದ ನಾಸಿಕ ಅಂದರೆ ಘ್ರಾಣಿಸುವುದು, ಆಘ್ರಾಣಿಸುವುದು, ಸುಗಂಧ, ಒಳ್ಳೆಯ ಗಂಧವನ್ನು ಆಘ್ರಾಣಿಸುವುದು. ಹಾಗಾಗಿ ಆ ನದಿಗೆ ಸುಗಂಧ ಅನ್ನುವಂತಹ ಹೆಸರು ಬಂದಿದೆ ಅನ್ನುವುದು ಒಂದು ಪ್ರತೀತಿ. ಒಟ್ಟಿನಲ್ಲಿ ಇಲ್ಲಿ ಸುಗಂಧಾದೇವಿಯಾಗಿ ನೆಲೆಸಿದ್ದಾಳೆ ಜಗನ್ಮಾತೆ. ಹಾಗಾದರೆ ಆ ಜಾಗ ಯಾವುದು? ಜೊತೆಗೆ ಸತೀದೇವಿಯನ್ನ ವರೆಸಿದಂತಹ ಶಿವ ಕೂಡ ಇದ್ದಾನೆ. ಇಲ್ಲಿ ಶಿವ ತ್ರ್ಯಂಬಕ ಭೈರವ ಅಂತ ಹೇಳಿ ಪೂಜಿಸಲ್ಪಡುತ್ತಾನೆ. ಎಲ್ಲೆಲ್ಲಿ ಶಿವನಿದ್ದಾನೋ ಅಲ್ಲಲ್ಲಿ ಶಿವೆಯೂ ಇರುತ್ತಾಳೆ, ಎಲ್ಲೆಲ್ಲಿ ಶಿವೆ ಇರುತ್ತಾಳೋ ಅಲ್ಲಲ್ಲಿ ಶಿವನು ಇರುತ್ತಾನೆ. ಹಾಗಾದ್ರೆ ಈ ಸ್ಥಳ ಯಾವುದು, ಅದು ಎಲ್ಲಿದೆ ತಿಳಿದುಕೊಳ್ಳೋಣ ಈ ಗೀತೆಯ ನಂತರ. ಅಂಬ ನೀ ಹೂವ ಪಾಲಿಸೆ, ಹರಪನಹಳ್ಳಿ ಭೀಮವ ರಚನೆ, ರಮ್ಯಾ ಹೆಚ್ಚನ್ ಅವರ ದನಿಯಲ್ಲಿ.

ಸಮಯ 6:22 ಗೀತಾರಾಧನಾ ಕಾರ್ಯಕ್ರಮ. ಬಾಂಗ್ಲಾದೇಶದ ಬರಿಸಾಲ್ನಿಂದ ಸುಮಾರು 20 ಕಿಲೋಮೀಟರ್ ಸಂಚಾರ ಮಾಡಿದ್ರೆ, ದಾರಿಯನ್ನ ಕ್ರಮಿಸಿದ್ರೆ ಅಲ್ಲಿ ಶಿಕಾರ್ಪುರ ಎನ್ನುವಂತಹ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಇರೋದೇ ಸುಗಂಧ ಶಕ್ತಿಪೀಠ ಅಥವಾ ಸುಗಂಧಾದೇವಿಯ ಶಕ್ತಿಪೀಠ. 51 ಶಕ್ತಿಪೀಠಗಳಲ್ಲಿ ಇದು ಒಂದು. ಈಗಾಗಲೇ ನಾನು ಹೇಳಿದ ಹಾಗೆ ದೇವಿಯ, ಸತೀದೇವಿಯ ನಾಸಿಕ ಬಿದ್ದಂತಹ ಜಾಗ ಇದು. ಇಲ್ಲಿ ಸುನಂದಾದೇವಿಯನ್ನ ಆರಾಧನೆ ಮಾಡಲಾಗುತ್ತೆ. ಜೊತೆಗೆ ಈಕೆಗೆ ಉಗ್ರತಾರ ಎನ್ನುವಂತಹ ಹೆಸರೂ ಇದೆ. ಇನ್ನು ತ್ರ್ಯಂಬಕ ಭೈರವರನ್ನ ಇಲ್ಲಿ ಪೂಜಿಸಲಾಗುತ್ತೆ. ದೇವಾಲಯದ ಆವರಣದಲ್ಲಿರುವ ಶಿಲ್ಪಕಲೆಗಳು ಅದ್ಭುತವಾಗಿದೆ. ಒಂದು ವಿಶೇಷವಾದಂತಹ ದೇವಸ್ಥಾನ. ನದಿಯ ನೀರಿನಲ್ಲಿ ಪ್ರತಿಫಲಿಸುವ ದೇವಾಲಯದ ನೋಟ ಭಕ್ತರಿಗೆ ದಿವ್ಯವಾದ ಅನುಭವವನ್ನು ಕೊಡುತ್ತೆ. ಪಕ್ಕದಲ್ಲೇ ನದಿ ಹರಿತಾ ಇರೋದ್ರಿಂದ ದೇವಾಲಯದ ಪ್ರತಿಬಿಂಬ ನದಿಯಲ್ಲಿ ಬೀಳುತ್ತೆ. ಸುತ್ತಲೂ ರಮ್ಯ ನಿಸರ್ಗದ ಒಳ್ಳೆಯ ವಾತಾವರಣ, ಅದ್ಭುತವಾದಂತಹ ಶಕ್ತಿ ಇರುವಂತಹ ಜಾಗ ಇದು. ಭಾರತದಿಂದ ಅನೇಕ ಮಂದಿ ಬಾಂಗ್ಲಾದೇಶಕ್ಕೆ ಈ ಜಗನ್ಮಾತೆಯ ದರ್ಶನಕ್ಕೋಸ್ಕರನೇ ಹೋಗ್ತಾರೆ.

ಶಿವರಾತ್ರಿ ಹಾಗೂ ಪ್ರತಿ ವರ್ಷ ಪ್ರತಿ ತಿಂಗಳ ಚತುರ್ದಶಿ ದಿನ ಇಲ್ಲಿ ಒಂದು ವಿಶೇಷವಾದಂತಹ ಪೂಜೆ ನಡೆಯುತ್ತೆ. ಶಿವರಾತ್ರಿಯಲ್ಲಿ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ. ಇದು ಅತ್ಯಂತ ಪ್ರಸಿದ್ಧವಾದಂತಹ ದೇವಾಲಯ. ಇದು ಇರೋದು ಬಾಂಗ್ಲಾದೇಶದ ಬರಿಸಾಲ್ನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಶಿಕಾರ್ಪುರದಲ್ಲಿ. ಇದಾಗಿತ್ತು ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಸತೀದೇವಿಯ ನಾಸಿಕಾ ಬಿದ್ದಂತಹ ಶಕ್ತಿಪೀಠ ಸುನಂದಾದೇವಿಯ ಬಗ್ಗೆ ಮಾಹಿತಿ. ಸಮಯ 6:24 ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಮುಂದಿನ ಭಕ್ತಿಗೀತೆ ದುಷ್ಟವಂತಿ ನಿನ್ನ ಭಕ್ತಿಗೀತೆ ಇದು ವೃಂದಗಾನ.

0: ಆಕಾಶವಾಣಿ ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ.
1: ಭಕ್ತಿಗೆ ಎಂಬುದು ಪ್ರೀತಿಯ ಸಫಲತೆ ನೋಡ. ಅನುಭಾವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭವ ಭಕ್ತಿಗೆ ಆಧಾರ, ಅನುಭವ ಭಕ್ತಿಗೆ ನೆಲೆ. ಅನುಭಾವ ಉಳ್ಳವರ ಕಂಡು ತುಲ್ಯ ಸಂಭಾಷಣೆ ಬೆಸಗೊಳ್ಳದಿದ್ದೊಡೆ ನರಕದಲ್ಲಿ ಇಕ್ಕಯ್ಯ ರಾಮನಾಥ. ಇದು ದೇವರ ದಾಸಿಮಯನ ವಚನ. ಬಸವಣ್ಣನವರು ಕೂಡ ಭಕ್ತಿಯ ಕುರಿತು ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ಮರ್ಮವ ನರಿಯದ ಮಾಟ ಸುಯಿದಾನದ ಕೇಡು ಬಂದ ಸಮಯೋಚಿತವ ಅರಿಯದಿದ್ದೊಡೆ ನಿಂದಿರಲೊಲ್ಲ ಕೂಡಲ ಸಂಗಮ ದೇವ ಎಂದಿರುವರು. ಅಂದರೆ ಸಮರ್ಪಣಾ ಭಾವದಿಂದ ಮಾತ್ರ ಭಗವಂತನ ಒಲಿಮೆ ಸಾಧ್ಯ. ಮೊದಲು ನಾವು ಭಕ್ತಿ ಎಂದರೇನು ಅರಿಯಬೇಕಿದೆ. ಇದೊಂದು ಪರಿಕಲ್ಪನೆ. ಅರಿವು ಅಂದ್ರೆ ದೃಢ ನಂಬಿಕೆ ಎಂಬುದಾಗಿ ತಿಳಿಸಿರುವರು ಶರಣರು. ನಂಬು ನಂಬಲೆ ಮನವೇ ಹಂಬಲಿಸದಿರುವರಿದೆ ನಂಬಿಕೆಯ ಕಾರಣವು ಸಾಂಬನೊಲಿಯುವುದಕ್ಕೆ. ಹೀಗಾಗಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿ ಅವರೊಂದಿಗೆ ಲೀನವಾಗಲು ಜೊತೆಯಾಗಲು ಮುಖ್ಯವಾಗಿ ನಮಗೆ ಭಕ್ತಿ ಬೇಕು. ಭಕ್ತಿಯಲ್ಲಿ ನವವಿಧ ಭಕ್ತಿಗಳು ಅಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನೆ, ಅರ್ಚನ, ವಂದನೆ, ದಾಸೆ ಹಾಗೂ ಸತ್ಯ ಮತ್ತು ಆತ್ಮ ನಿವೇದನಾ ಭಕ್ತಿ ಎಂಬುದಾಗಿ ಹೇಳುವುದು ಕೃತಿಗಳಲ್ಲಿ ಕಾಣಬಹುದಾಗಿದೆ. ಕಾರಣ ಪರಮಾತ್ಮನ ಕೃಪೆಗೆ ಪಾತ್ರ ಆಗಬೇಕಾದರೆ ಭಕ್ತಿ ಯೋಗ ಮುಖ್ಯ. ಅಂದರೆ ದೇವರನ್ನು ಆರಾಧಿಸುವ, ಧ್ಯಾನಿಸುವ, ಪ್ರೀರ್ಥಿಸುವ ಹಾಗೂ ಯಾರು ಇದನ್ನು ನಿರಂತರವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರುವರು ಅವರನ್ನು ಪರಮಾತ್ಮ ಪ್ರೀತಿಯಿಂದ ತನ್ನಲ್ಲಿಗೆ ಕರೆದುಕೊಳ್ಳುವನು. ಇದನ್ನೇ ಮುಕ್ತಿ ಎಂದು ಕರೆಯುವರು. ಭಕ್ತಿಯಲ್ಲಿ ಪ್ರಮುಖವಾಗಿ ಬಾಹ್ಯ ಭಕ್ತಿ ಹಾಗೂ ಸೂಕ್ಷ್ಮ ಭಕ್ತಿ ಎಂಬುದಾಗಿ ಕಾಣಬಹುದಾಗಿದೆ. ಇದನ್ನು ಅರ್ಥೈಸಿಕೊಳ್ಳುವುದು ಕೂಡ ಕಷ್ಟ ಸಾಧ್ಯ. ಬೀಜದಿಂದ ವೃಕ್ಷವೋ ವೃಕ್ಷದಿಂದ ಬೀಜವೋ ಅರಿಯಲು ಅಸಾಧ್ಯವೆಂಬಂತೆ ಭಕ್ತಿಯಿಂದ ಶಿವಾನುಗ್ರಹವು ಶಿವಾನುಗ್ರಹದಿಂದ ಭಕ್ತಿಯೋ ಇದನ್ನೇ ಧರ್ಮದ ಮರ್ಮವೆಂದು ಕರೆಯುವರು. ಇದನ್ನು ಅರಿತಾಗಲೇ ನಿಜ ಮಾನವ ಆಗಲಿಕ್ಕೆ ಸಾಧ್ಯ. ಹಾಗಾದಾಗ ಮಾನವ ಮಹಾದೇವನಾಗಬಲ್ಲ ಎಂಬುದಾಗಿಯೂ ಕೂಡ ಶರಣರು ಹೇಳಿದ್ದಾರೆ. ಭಕ್ತಿಯ ಪರಾಕಾಷ್ಠತೆಯನ್ನ ಪ್ರೀತಿಯನ್ನ ಅರುಹಿದ್ದಾರೆ. ಸರ್ವಜ್ಞನು ಸಹ ತನ್ನ ವಚನದಲ್ಲಿ ಭಕ್ತಿ ಎಂಬುದೇ ಬೀಜ, ಮುಕ್ತಿ ಎಂಬುದೇ ಫಲ ಎಂದಿರುವರು. ಮಾಗಿದ ಫಲ ಸಿಗಬೇಕಾದರೆ ಅಂತಃಕರಣ ಪ್ರೀತಿ, ಮಮತೆ, ವಾತ್ಸಲ್ಯ, ಆರಾಧನೆ ಬಹಳ ಮುಖ್ಯ. ಮನಸ್ಸು ಮತ್ತು ದೇಹ ಎಂಬ ಈ ಹಸನಾದ ಹೊಲದಲ್ಲಿ ಬಿತ್ತಿದ ಬೀಜ ರಸಭರಿತ ಫಲ ನೀಡುವಂತೆ ಪರಮಾತ್ಮ ಭಕ್ತಿಗೆ ಮೆಚ್ಚಿ ಮುಕ್ತಿ ಎಂಬ ಫಲವನ್ನು ನಮಗೆ ನೀಡಿ ಹಾರೈಸುವನು. ಇಂತಹ ಭಕ್ತಿ ಪಡೆಯಲು ಮುಖ್ಯವಾಗಿ ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಸಮರ್ಪಣಾ ಭಾವದಿಂದ, ಸಂತೋಷದಿಂದ, ನನ್ನದು ಎಂಬುದು ಏನೂ ಇಲ್ಲ ಎಂಬ ಭಾವದೊಂದಿಗೆ ಅರ್ಪಿಸಿದಾಗ ಭಕ್ತಿ ನಮ್ಮಲ್ಲಿ ಮೂಡುತ್ತೆ. ಅಲ್ಲಿ ಪರಮಾತ್ಮ ವಾಸಿಸುತ್ತಾನೆ. ಅಷ್ಟೇ ಅಲ್ಲ, ಭಕ್ತಿಯ ಪರಾಕಾಷ್ಠತೆ ಹೊಂದಿದ ತನ್ನ ಭಕ್ತರನ್ನ ತನ್ನೊಂದಿಗೆ ಕರೆದೊಯ್ಯುವನು ಎಂಬುದಕ್ಕೆ ಅನೇಕ ನಿದರ್ಶನಗಳನ್ನು ಕೂಡ ಕಾಣಬಹುದಾಗಿದೆ. ಉದಾಹರಣೆಗೆ ಮಾರ್ಕಾಂಡೇಯನ ಭಕ್ತಿ, ಬೇಡರ ಕಣ್ಣಪ್ಪನ ಭಕ್ತಿ, ಭಕ್ತ ಪ್ರಹ್ಲಾದ, ಏಕಲವ್ಯ, ಹಾಗೇನೆ ಶರಣ ಸುರುಗಿ ಚೌಡಯ್ಯ

0: ಅಲ್ಲದೆ ಇತ್ತೀಚಿನ ಕಲಿಗಾಲದಲ್ಲಿ ಕೂಡ ಅನೇಕ ಶರಣ ಸಂತ ಮಹಾಂತರ ನಿದರ್ಶನಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಅಷ್ಟ ಮದಗಳನ್ನ ಮೆಟ್ಟಿ ಹಾಕಿ ಸೃಷ್ಟಿ ಗತಿಪತಿ ಪರಮಾತ್ಮನ ಧ್ಯಾನ ಆರಾಧನೆ ಮಾಡುವ ಮೂಲಕ, ನಮ್ಮ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸುವ ಮೂಲಕ ನಮ್ಮ ಭಕ್ತಿ ಆತನ ಅಂತರಂಗಕ್ಕೆ ತಲುಪಿ ಪ್ರೀತಿಯ ಮಡಿಲಿನಲ್ಲಿ ನಮ್ಮನ್ನು ಕರೆದುಕೊಳ್ಳುವ ಎಂಬುದಾಗಿದೆ. ಇದನ್ನೇ ಭಕ್ತಿ ಎಂಬುದಾಗಿ ಕರೆಯುತ್ತಾರೆ. ಪ್ರೇಮದ ಸಫಲತೆ ಅಲ್ಲವೇ? ಭಕ್ತಿ ಇಲ್ಲದೆ ಹೋಗಿದ್ದರೆ ಆತ್ಮ ಮತ್ತು ಪರಮಾತ್ಮ ಈ ದೇಹದಲ್ಲಿ ಜೀವಾತ್ಮನಾಗಿ ಜೀವದಾನ ಕಳುಹಿಸಲು ಸಾಧ್ಯವೇ? ನಮ್ಮ ಭಕ್ತಿ ಆತನ ಪ್ರೀತಿಯ ಸಮ್ಮಿಲನದಿಂದ ಮಾನವ ಎಂದು ಜೀವ ಜಗತ್ತಿನಲ್ಲಿ ಬದುಕುತ್ತಿದ್ದಾನೆ ಎಂಬ ಸತ್ಯವನ್ನ ಅರಿಯಬೇಕಿದೆ. ಈ ಕುರಿತು ಒಂದು ವಚನ: ಸಂಸಾರ ಸಾಗರದಿ ಸುಖ ದುಃಖ ಎರಡುಂಟು, ಹಿಗ್ಗದೆ ಕುಗ್ಗದೆ ಜಗ್ಗು ಜೀವನ ರಥವ, ಅಡೆತಡೆಗಳೆಂಬ ತೆರೆಗಳು ಏರಿ ಬರುತ್ತಲೇ ಹವು, ಚಿಂತ್ಯಾಗ ಮಾಡುತ್ತೀನಿ ಶಿವನಿರುವವರೆಗೆ, ಸತ್ಯ ಧರ್ಮಗಳೆಂಬ ಹುಟ್ಟು ಹಾಕುತ್ತಲೇ ಸಾಗು ನೀ ಮುಂದಕ್ಕೆ, ಮುಕ್ತಿಯ ಪಥ ತಲುಪುವವರೆಗೆ ಭಕ್ತಿಯಲ್ಲಿ ಕರೆದೊಡೆ, ಜೊತೆಗೆ ಬರುವನು ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ. ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ.
1: ಇದುವರೆಗೆ MP.M. ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದರೆ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಸಮಯ 6:35 ಕೇಳ್ತಾ ಇದ್ರೆ FM 103.5, 101.4 ಮೀಡಿಯಂ ವೇವ್, 625 ಕಿಲೋಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ. ಮುಂದಿನ ಕಾರ್ಯಕ್ರಮ ಕರುನಾಳು ಬಾ ಬೆಳಕೆ. ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕರುನಾಳು ಬಾ ಬೆಳಕೆ ಕಥನ. ಇಂದಿನ ಸಂಚಿಕೆ: ನಮ್ಮ ಭಾವಚಿತ್ರ ಹೇಗಿರಬೇಕು.
3: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಗೆ.
4: ಇದೊಂದು ತಮಾಷೆ ಅನಿಸಿದರೂ ಜೀವನಕ್ಕೆ ತುಂಬಾ ಬೋಧಕವಾದಂತ ಒಂದು ಕಣ್ಣ ಘಟನೆ. ನಗರದಿಂದ ತುಂಬಾ ದೂರ, ನಾಗರಿಕತೆಯಿಂದ ತುಂಬಾ ದೂರ ಕಾಡಿನಲ್ಲಿದ್ದಂತ ಒಂದು ಆದಿವಾಸಿ ಜನರ ಗುಂಪಿತ್ತು. ಚೆನ್ನಾಗೇ ಇದ್ರು, ಪಾಪ ಸಂತೋಷ ಆಗಿದ್ರು. ನಾಗರಿಕತೆ ಅಂದ್ರೆ ಗೊತ್ತಿಲ್ಲ ಅವರಿಗೆ, ಅದು ಬೇಕು ಎಂಬ ಆಸೆ ಇಲ್ಲ. ಒಂದು ದಿನ ಪಟ್ಟಣದಿಂದ ಹುಡುಗ ಬಂದ. ನಮ್ಮ ಕೆಲವರು ಫ್ಯಾನ್ಸಿ ಇರ್ತದೆ, ಆದಿವಾಸಿಗಳನ್ನ ಉದ್ಧಾರ ಮಾಡ್ತೇವೆ ಅಂತ ಹೋಗುವಂತವ್ರು. ಈ ಹುಡುಗ ಹೋದ. ಅವನ ವೇಷ ಭೂಷಣ ನೋಡಿ ಅವ್ರಿಗೆ ಆಶ್ಚರ್ಯ ಆಯ್ತು. ಹಿಂಗ್ಯಾಕಿದಾನೆ ಇವನು, ಇವನೇ ವಿಚಿತ್ರ ಅನ್ಸೋದು ಅವರಿಗೆ. ಇವನಿಗೆ ಅವ್ರ ವಿಚಿತ್ರ ಅನಿಸ್ತಾ ಇತ್ತು. ಅವ್ರ ವೇಷ ನೋಡಿ ಇವನಿಗೆ ಬೆರಗಾಯ್ತು. ತನ್ನ ಪಟ್ಟಣದ ವೈಭವ ಹೇಳ್ದ. ನನ್ನ ನಗರ ಹೇಗಿದೆ, ಸಂಭ್ರಮ ಹೇಗಿದೆ ಗೊತ್ತಾ, ಏನೇನು ಅವಕಾಶಗಳಿದೆ ಅಂತ ಹೇಳಿದ. ಅದನ್ನೆಲ್ಲ ಕಾಣದಂತ ಆಕರ್ಷಣೆ ಆದಿವಾಸಿಗಳ ನಾಯಕ ಇದ್ನಲ್ಲ ಅವನು ಬಂತು. ನಾನು ನೋಡ್ಕೊಂಡ್ ಬರ್ಬೇಕಂತದು, ಹೇಗಿದ್ದಾರೆ ಜನ ಅಲ್ಲಿ, ನಾಗರಿಕತೆಯಲ್ಲಿ ಇರುವಂತ ಜನ ಹೇಗಿದ್ದಾರೆ ಅಂತ. ಒಂದ್ ದಿವಸ ಆಸೆ ಬಲವಾದಾಗ ಆ ತರುಣನ್ ಕೇಳಿದ, ಬರ್ಬೇಕಾದ್ರೆ ಹೇಗ್ ಬರ್ಬೇಕು ಅಂತ ಕೇಳಿದ್ದ. ಅವನು ಹೇಗ್ ಬರ್ಬೇಕು ಅಂತ ದಾರಿ ಹೇಳಿ ಒಂದಿಷ್ಟು ದುಡ್ಡು ಕೊಟ್ಟಿದ್ದ. ಒಂದನ ನಿರ್ಧಾರ ಮಾಡಿ ಆದಿವಾಸಿಗಳ ನಾಯಕ ಪಟ್ಟಣಕ್ಕೆ ಬಂದ ಅಂತ ಕತೆ, ತಮಾಷೆ ಕತೆ ಇದು. ಆ ನಗರ ಜೀವನ ದಿಗ್ಭ್ರಮೆ ಆಗ್ಬಿಡ್ತ ಅವನಿಗೆ. ಎಷ್ಟು ಜನ ಇದು, ಎಷ್ಟು ವಾಹನ, ಈ ಜನ ನಡೆಯೋಂಗ್ ಕಾಣಿಸಲ್ಲ, ಓಡ್ತಾರೆ ಎಲ್ಲರೂ, ಗಡಿಯಾರ ನೋಡ್ತಾರೆ ಓಡ್ತಾರೆ, ಗಡಿಯಾರ ನೋಡ್ತಾರೆ ಓಡ್ತಾರೆ. ಇಷ್ಟ್ಯಾಕ್ ಧಾವಂತ ಇವರಿಗೆ, ಆರಾಮಾಗಿರಬಹುದಾಗಿತ್ತಲ್ಲ ಅಂದ. ಬೆರಗಣಿಗಳಿಂದ ಆ ದೊಡ್ಡ ದೊಡ್ಡ ಅಂಗಡಿಗಳನ್ನು ನೋಡಿದ, ಕೋರೈಸು ಬೆಳಕು ನೋಡಿದ, ಮಿರುಮೆರೆ ಮಿಂಚುವಂತ ರಸ್ತೆಗಳು, ಅದನ್ನು ಮೆರೆಸುವಂತ ಬೆಡಗಿಯರು, ಅವನ್ನೆಲ್ಲ ನೋಡಿ ಆಶ್ಚರ್ಯ ಆಗೋಯ್ತು ಅವನಿಗೆ. ನಾಯಕ ಒಂದು ಅಂಗಡಿ ಮುಂದೆ ನಿಂತ್ಕೊಂಡ. ಅದೊಂದು ಫೋಟೋ ತೆಗೆಯುವ ಅಂಗಡಿ, ಸ್ಟುಡಿಯೋ. ಅಲ್ಲಿ ಬೇರೆ ಬೇರೆ ಚಿತ್ರ ಹಾಕಿದ್ದಾರೆ, ಒಂದ್ ದೊಡ್ಡ ಫಲಕ ಹಾಕಿದ್ದಾರೆ, ಅದ್ರ ಮೇಲೆ ಏನ್ ಬರ್ದಿದೆ ಅಂತ ಪಕ್ಕದಲ್ಲಿದ್ದವನು ಕೇಳಿದ. ನನಗೆ ಓದಕ್ ಬರಲ್ಲ, ಏನ್ ಬರ್ದಿದಾರಪ್ಪ ಇಲ್ಲಿ ಅಂತ. ಬರ್ದಿರೋ ತಮಾಷೆಯಾಗಿತ್ತು. ಓದಿ ಹೇಳಿದಂತೆ, ನಿಮಗೆ ಬೇಕಾದ ಹಾಗೆ ಭಾವಚಿತ್ರ ತೆಗೆಸಿಕೊಳ್ಳಿ. ಮೊದಲೇ ನಂಬರ್ ಒನ್, ನೀವಿರೋ ಹಾಗೆ ಭಾವಚಿತ್ರ ಬೇಕು ಅಂದ್ರೆ 10 ರೂಪಾಯಿ, ನೀವಿರೋ ಹಾಗೆ ಚಿತ್ರ ಬೇಕು ಅಂದ್ರೆ 10 ರೂಪಾಯಿ, ನೀವು ಹೇಗಿದ್ದೀರಿ ಅಂತ ಭಾವಿಸಿದ್ದೀರಲ್ಲ ಹಾಗೆ ತೆಗಿಬೇಕಾದ್ರೆ 20 ರೂಪಾಯಿ, ಬೇರೆಯವರು ನಿಮ್ಮನ್ನು ಹೇಗೆ ಗಮನಿಸಬೇಕು ಅಂತ ಆಸೆ ಪಟ್ಟಿದ್ದೀರೋ ಹಾಗೆ ತೆಗೆದ್ರೆ 30 ರೂಪಾಯಿ, ನೀವು ಹೇಗಿದ್ರೆ ಚಂದ ಆಗ್ತಿತ್ತು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದೆಯೋ ಹಾಗೆ ತೆಗೆಯೋದಾದ್ರೆ 50 ರೂಪಾಯಿ. ನಾಯಕನಿಗೆ ಆಶ್ಚರ್ಯ ಆಯ್ತು, ಹಿಂಗೆಲ್ಲ ಇದೆಯಾ ಇದು. ಅಂಗಡಿಯವನು ಕೇಳಿದ್ದಂತೆ, ಭಾವಚಿತ್ರ ಅಂದ್ರೆ ನಾವು ಹೇಗಿರ್ತೀವ ಹಾಗಿರ್ಬೇಕಪ್ಪ, ಅದು ಒಂದನೇದನ್ ಬಿಟ್ಟು ಬಾಕಿದ್ದನ್ನು ಯಾರಾದ್ರೂ ಕೇಳಿದಾರಾ ಅಂತ ಅಂಗಡಿಯವನ್ ಕೇಳಿದ. ಅದಕ್ಕೆ ಅಂಗಡಿಯವನ್ ಹೇಳ್ತಾನೆ, ಸ್ವಾಮಿ ಮೊದಲನೇ ಭಾವಚಿತ್ರಕ್ಕಾಗಿ ನಮ್ಗೆ ಬಂದವರು ಯಾರೂ ಇಲ್ಲ ನಮ್ಮಲ್ಲಿ ಅಂತ. ಅಂದ್ರೆ ನಾವೆಲ್ಲರೂ ಮತ್ತೊಬ್ರು ಹೇಗ್ ಕಾಣಿಸ್ಬೇಕು ಅಂತ ಅನ್ಕೊಂಡಿದೀವೋ ಹಾಗಿರ್ಬೇಕು ಅನ್ಸುತ್ತೆ. ನೀವು ನೋಡಿ ನಿಮ್ಮ ಜೀವನದಲ್ಲಿ ಆಗಿರುತ್ತೆ, ನಿಮ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಯಾರಿಗಾದ್ರೂ ಇಷ್ಟ ಆಗಿತ್ತಾ ನಿಮಗೆ? ಎಲ್ರು ನಂಗೆ ಚೆನ್ನಾಗಿಲ್ರಿ, ನಿಮ್ ಚೆನ್ನಾಗಿದೆ ನೋಡ್ರಿ ಅಂತಾರೆ. ಅಂದ್ರೆ ಫೋಟೋ ಕ್ಯಾಮರಾ ಏನ್ ಮಾಡುತ್ತೆ ಪಾಪ, ಮುಂದೆ ಯಾರು

0: ಕೂತಿದ್ದಾರೋ ಅದು ಹಂಗೆ ತೆಗೀತದೆ. ನಿಮ್ ಮನಸ್ಸಲ್ಲಿ ಒಂದಿದೆ ನಾನು ಹಿಂಗ್ ಕಾಣಿಸ್ತೇನೆ ಅಂತ ಒಂದಿದೆ ಆ ಭ್ರಮೆ, ಆ ಭ್ರಮೆಗೆ ಹೊಂದೋ ಅಂತ ಚಿತ್ರ ಬರೋ ತನಕನು ಫೋಟೋ ಚೆನ್ನಾಗಿಲ್ಲ ಅಂತ ಅನ್ನೋದು. ಕೆಲವ್ರು ನೋಡ್ಬೇಕು, 16 ವರ್ಷ ತೆಗೆದಂತ ಫೋಟೋ 70 ವರ್ಷ ಇಟ್ಕೊಂಡಿರ್ತಾರೆ ಈ ಫೋಟೋ ಚೆನ್ನಾಗಿದೆ ಅಂತ. ಫೋಟೋ ಚೆನ್ನಾಗಿಲ್ಲ, ನಿಮ್ ತಲೆಯಲ್ಲಿ ಹಂಗೆ ಕೂತ್ಕೊಂಡಿದೆ ಅದು. ಅದಕ್ಕೆ ಹೇಳ್ತಾರೆ ಬಹಳ ಮುಖ್ಯ ಇದು. ನಾವೆಲ್ಲರೂ ನಾಯಕನ ಜಾತಿಯವರೇ, ದಯವಿಟ್ಟು ನೋಡಿ ಆಯ್ಕೆ ನಮ್ದು. ಭಗವಂತ ನಮ್ಮ ಜೀವನದ ಚಿತ್ರವನ್ನು ನಮ್ಮ ಬಾಗಿಲಲ್ಲಿ ಹಾಕಿದ್ದಾನೆ, ಅದನ್ನ ಹಾಗೆ ಒಪ್ಕೊಳ್ಳೋದು ಒಳ್ಳೇದು. ನಾವು ದಪ್ಪ ಇದ್ದೀವೋ, ತೆಳ್ಳಗಿದ್ದೀವೋ, ಉದ್ದ ಇದ್ದೀವೋ, ಗಿಡ್ಡಿದೀವೋ, ಕಪ್ಪಿದೀವೋ, ಬೆಳ್ಳಗಿದ್ದೀವೋ, ಅದು ಮುಖ್ಯ ಅಲ್ಲ. ಆದ್ರೆ ಭಗವಂತನ ವಿಶೇಷವಾದ ಸೃಷ್ಟಿ ನೀವು ಅಂತ ನೆನಪಿರ್ಬೇಕು. ನಿಮ್ಮಂತ ಜೀವನ, ನಿಮ್ಮಂತ ವ್ಯಕ್ತಿ ಈ ಪ್ರಪಂಚದಲ್ಲಿ ಹಿಂದೆ ಇಲ್ಲ, ಇವತ್ತು ಇಲ್ಲ, ಮುಂದೆ ಇರೋದಿಲ್ಲ. ಹಾಗೆ ನಿಮ್ಮನ್ನು ಭಗವಂತ ವಿಶೇಷವಾಗಿ ಸೃಷ್ಟಿ ಮಾಡಿದಾಗೆ ಇನ್ನೊಬ್ಬರ ಹಂಗೆ ಕಾಣಿಸೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತೀವೋ ನನಗೆ ಅರ್ಥ ಆಗೋಲ್ಲ. ಮತ್ತೊಬ್ಬರ ಚೌಕಟ್ಟಿಗೆ ನಮ್ಮ ಚಿತ್ರ ತಗಲಿಸೋದು ಅನಾರೋಗ್ಯವಾದ ಮನಸ್ಸಿನ ಲಕ್ಷಣ ಅದು. ನಮ್ಮ ಮನಸ್ಸು ಯಾವಾಗಲೂ ಆರೋಗ್ಯವಾಗಿರಲಿ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಸಮಯ 6:40 ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ನೀಗಿಲ ಮಿಡಿತ. ಇಂದಿನ ವಿಷಯ, ಕೀಟನಾಶಕಗಳ ಬಳಕೆಯಲ್ಲಿ ಅನುಸರಿಸುವ ಮುನ್ನೆಚ್ಚರಿಕಾ ಕ್ರಮಗಳು. ತಜ್ಞರಾದ ಡಾಕ್ಟರ್ BK ಶಿವಣ್ಣ, ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ, ಶಿವಮೊಗ್ಗ, ಇವರಿಂದ ಮಾಹಿತಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೋರಾಡಲು ಮಾಹಿತಿ ಬೇಕು.
5: ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಶಿವಣ್ಣ BK ಅಂತ ಹೇಳಿಬಿಟ್ಟು ಕೃಷಿ ಕಾಲೇಜಿನಲ್ಲಿ ಕೀಟಶಾಸ್ತ್ರದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ತಮಗೆ ಕೀಟನಾಶಕಗಳ ಬಳಕೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿ ಅನುಸರಿಸಬೇಕೆಂದ ನಾನು ತಮಗೆ ಪರಿಚಯ ಮಾಡಿಕೊಡ್ತಿದ್ದೇನೆ. ಕೀಟನಾಶಕಗಳ ಬಳಕೆ ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಎಲ್ಲ ಬೆಳೆಗಳಿಗೂ ಕೀಟನಾಶಕಗಳು ನೀವು ಸಿಂಪರಣೆ ಮಾಡದೇ ಇದ್ದರೆ ಯಾವ ಬೆಳೆನೂ ಬರಲ್ಲ ಅಂತ ಹೇಳಿಬಿಟ್ಟು ಹೋಗಿ ಸಿಂಪರಣೆ ಮಾಡ್ಕೊಂಡು ಬರ್ತಾ ಇರ್ತೀರಿ. ಆದರೆ ಯಾವ ರೀತಿ ಇದನ್ನು ನಾವು ಎಲ್ಲ ವಿಷಯದಿಂದ ಹೊರಗೆ ಬರಬೇಕು ಅನ್ನೋದನ್ನ ನಾನು ಮುನ್ನೆಚ್ಚರಿಕಾ ಕ್ರಮವಾಗಿ ನಿಮಗೆ ತಿಳಿಸಿಕೊಡ್ತಿದ್ದೇನೆ. ಕೀಟನಾಶಕಗಳಂದ್ರೆ ಎಲ್ಲನೂ ವಿಷಪೂರಿತನೇ ಆಗಿರುತ್ತೆ. ಕೀಟಗಳನ್ನು ಕೊಲ್ಲೋದಕ್ಕೋಸ್ಕರ ನಾವು ಬಳಕೆ ಮಾಡ್ತಾ ಇರ್ತೀವಿ. ಕೀಟನಾಶಕಗಳನ್ನು ನಾವು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ನಾವು ಸಿಂಪರಣೆ ಮಾಡಬೇಕು. ವಿರುದ್ಧ ದಿಕ್ಕಿನಲ್ಲಿ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತದೆ, ನಮ್ಮ ಮೈ ಮೇಲೆ ಮತ್ತೆ ಕೀಟನಾಶಕ ಬಂದು ಬೀಳೋದಿಲ್ಲ. ಕೀಟನಾಶಕ ಬಳಸಬೇಕು ಸಿಂಪರಣೆ ಮಾಡಬೇಕಾದ್ರೆ ತಂಬಾಕಾಗಲಿ, ಅಥವಾ ಗುಟುಕಾಗಲಿ, ಎಲೆ ಮತ್ತೊಂದು ತಿಂಡಿ ತಿನಿಸುಗಳಿಗಾಗಿ ಬೀಡಿ ಸಿಗರೇಟ್ ಸೇದಬಾರದು. ಕೀಟನಾಶಕಗಳನ್ನು ಸಾಧ್ಯವಾದಷ್ಟು ನೀವು ಮನೆಯಲ್ಲಿಡಬಾರದು. ಹೊಲದಲ್ಲಿ ಕೈಗೆ ಎಟಕದಂತೆ, ಸಣ್ಣ ಮಕ್ಕಳಿಗೂ ಸಿಗದಂತೆ, ದೊಡ್ಡವರಿಗೂ ಸಿಗದಂತೆ ಒಂದು ಭದ್ರವಾದ ಪೆಟ್ಟಿಗೆಯಲ್ಲಿ ಹಾಕಿ ಇಡಬೇಕು. ಸುರಕ್ಷಿತ ಸ್ಥಳವನ್ನೇ ಆಗಿಡಬೇಕು. ಯಾಕಂತಂದ್ರೆ ಬುದ್ಧಿಮಾಂದ್ಯವರು ಅಥವಾ ಇನ್ಯಾರೋ ಅಲ್ಲಿ ಹೋಗಿ ಅದನ್ನು ತೆಗೆದು ನೋಡಿ ಕುಡಿದ್ರೆ ಅನಾಹುತಗಳು ಹೆಚ್ಚಾಗ್ತಿರ್ತವೆ. ಜೊತೆಗೆ ಈ ವೀಡಿಸೈಡ್ಸ್ ಅಂತ ಏನು ಕರಿತೀವೋ ಅವುಗಳನ್ನು ಸಹ ನಾವು ಅವುಗಳೊಂದಿಗೆ ನಾವು ಮಿಶ್ರಣ ಮಾಡಬಾರದು. ಆಮೇಲೆ ಅವುಗಳ ಜೊತೆಗೂ ಇಡಬಾರದು, ಬೇರೆ ಕಡೆನೇ ಇಡಬೇಕು. ಕೆಲವೊಂದು ಸಮಯದಲ್ಲಿ ಕೀಟನಾಶಕ ಸಿಂಪರಣೆ ಮಾಡ್ತಕ್ಕಂಥವರಿಗೆ ಇದು ಕೀಟನಾಶಕನೋ ಅಥವಾ ಕಳೆನಾಶಕನೋ ಅಂತ ತಿಳಿದರೆ ಎರಡೂ ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡಿದರೆ ಗಿಡಗಳು ಸತ್ತು ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಮುಖ್ಯವಾಗಿ ನಾವು ಸುರಕ್ಷತಾ ಕ್ರಮಗಳಂದ್ರೆ ನಾವು ಸಿಂಪರಣೆ ಮಾಡಬೇಕಾದ್ರೆ ಕೈಗೆ ಗ್ಲೌಸ್ಗಳು ಹಾಕಿಕೊಳ್ಬೇಕು, ಕಣ್ಣಿಗೆ ಕನ್ನಡಕ ಹಾಕಿರ್ಬೇಕು, ಬಾಯಿಗೆ ಮಾಸ್ಕ್ ಅಂತ ಏನು ಹೇಳ್ತೀವೋ ಅದನ್ನ ಹಾಕೊಳ್ಳೋದ್ರಿಂದ ಕಣ್ಣಿಗೆ ಕನ್ನಡಕ ಹಾಕೊಳ್ಳೋದ್ರಿಂದ ನಮಗೆ ಇದರಲ್ಲಿ ಬೀಳೋದಿಲ್ಲ. ಮತ್ತು ಮೈಗೆ ಈ ಕೀಟನಾಶಕಗಳ ತುಂತುರು ಹನಿಗಳು ಸಹ ತಾಗಬಾರ್ದಂದ್ರೆ ಸುರಕ್ಷಿತವಾದ ಬಟ್ಟೆಗಳನ್ನು ಮೈ ತುಂಬ ಹೊದ್ಕೊಂಡು ಸಿಂಪರಣೆ ಮಾಡಬೇಕು. ಪ್ರತಿ ಸಲ ನೀವು ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ತಕ್ಕಂಥ ಯಂತ್ರ ಏನಿದೆಯೋ ಅದನ್ನು ತೊಳೆದು ಇಡಬೇಕು. ಈ ರೀತಿ ಮಾಡಿ ನೀವು ಕೀಟನಾಶಕಗಳನ್ನು ಸಿಂಪರಣೆ ಮಾಡಿ, ಕೀಟನಾಶಕ ಸಿಂಪರಣೆ ನಂತರ ಅವನ ಆರೋಗ್ಯದ ಸ್ಥಿತಿಗತಿಗಳನ್ನು ಆಗಾಗ್ಗೆ ವೈದ್ಯರಿಂದ ಪರೀಕ್ಷಿಸಿಕೊಳ್ಳಬೇಕು. ಈ ರೀತಿ ಮಾಡಿ ಕೀಟನಾಶಕಗಳಿಂದ ಆಗುವ ತೊಂದರೆಗಳಿಂದ ಹೊರಬರಬಹುದು. ಮತ್ತೆ ಕೀಟನಾಶಕಗಳನ್ನು ಬಿಸಿಲು ಬೀಳುವ ಜಾಗದಲ್ಲಿ ಇರಬಾರದು. ಸಿಂಪರಣೆ ಮಾಡಿದ ಮೇಲೆ ಕನಿಷ್ಠ ಪಕ್ಷ 2-3 ಗಂಟೆಗಳ ಕಾಲ ಆದರೂ ಮಳೆ ಬರದೇ ಇದ್ರೆ ಅವು ಸುರಕ್ಷಿತವಾಗಿ ಗಿಡಗಳನ್ನು ಸೇರಿ ಕೀಟಗಳನ್ನು ಕೊಲ್ಲುತ್ತವೆ. ಈ ರೀತಿ ಮಾಡುವುದರಿಂದ ನಾವು ಮತ್ತು ನಮ್ಮ ಮನುಷ್ಯನ ಆರೋಗ್ಯನೂ ಸಹ ನಾವು ಕಾಪಾಡಿಕೊಳ್ಳಬಹುದು. ಮತ್ತು ಇನ್ನೊಂದು ಎಚ್ಚರಿಕೆ

0: ಏನಂದ್ರೆ ಪದೇ ಪದೇ ಕೀಟನಾಶಕಗಳನ್ನು ಸಿಂಪರಣೆ ಮಾಡಕ್ ಹೋಗಬಾರ್ದು. ತಜ್ಞರ ಸಲಹೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಅಥವಾ ಕೃಷಿ ಇಲಾಖೆಯವರ ಮಾಹಿತಿಯನ್ನು ಪಡೆದುಕೊಂಡು ನೀವು ಯಾವ ಕಾಲಕ್ಕೆ ಯಾವ ಕೀಟಕ್ಕೆ ಏನು ಎಷ್ಟು ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕು ಅನ್ನೋದನ್ನ ಖಾತರಿಪಡಿಸಿಕೊಂಡು ಸಿಂಪರಣೆ ಮಾಡಿದರೆ ಕೀಟಗಳು ವಿಷಕಾರಿಯಾಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಪರಿಸ್ಥಿತಿಯನ್ನು ಅನುಸರಿಸಿ ನಾವು ಸಿಂಪರಣೆ ಮಾಡಿ ಧಾನ್ಯಗಳನ್ನು ಬೆಳೆದರೆ ಅದು ವಿಷರಹಿತವಾಗಿದ್ದು ನಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಮಾಡುವುದಿಲ್ಲ ಎಂದು ಹೇಳಿ, ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕಾಗಿದ್ದರೆ ನನ್ನ ದೂರವಾಣಿ ಸಂಖ್ಯೆ 9008618461ಕ್ಕೆ ಕರೆ ಮಾಡಿ. ಯಾವುದೇ ಸಮಯದಲ್ಲಿ ನಾನು ನಿಮಗೆ ಉತ್ತರ ನೀಡುತ್ತೇನೆ. ಧನ್ಯವಾದಗಳು.
1: ಇದುವರೆಗೂ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಕೀಟನಾಶಕಗಳ ಬಳಕೆಯಲ್ಲಿ ಅನುಸರಿಸುವ ಮುನ್ನೆಚ್ಚರಿಕಾ ಕ್ರಮಗಳು ಈ ಕುರಿತು ಡಾಕ್ಟರ್ ಬಿಕೆ ಶಿವಣ್ಣ ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಇವರಿಂದ ಮಾಹಿತಿ ಕೇಳಿದಿರಿ. ಸಮಯ 6:45. ಮುಂದಿನ ಕಾರ್ಯಕ್ರಮ ಹೆಲ್ತ್ ಹ್ಯಾಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಪೌಷ್ಟಿಕಾಂಶ. ಪ್ರೊಫೆಸರ್ ಎಎಸ್ ಚಂದ್ರಶೇಖರ್ ಅವರಿಂದ ಮಾಹಿತಿ.
2: ನಾನು ಪ್ರೊಫೆಸರ್ ಎಎಸ್ ಚಂದ್ರಶೇಖರ್ ಅಂತ. ನಾವು ಇವತ್ತು ಪೋಷಕಾಂಶಗಳ ಬಗ್ಗೆ ಒಂದಿಷ್ಟು ತಿಳಿಯೋಕೆ ಪ್ರಯತ್ನ ಪಡೋಣ. ಸಾಮಾನ್ಯವಾಗಿ ನಾವು ಆಹಾರವನ್ನು ತೆಗೆದುಕೊಳ್ತೀವಿ, ಆಹಾರ ಬೇಕೇ ಬೇಕು. ಬೆಳಗಿನಿಂದ ಸಂಜೆವರೆಗೂ ಆಹಾರ, ಬೆಳಗ್ಗೆ ಇಡ್ಲಿನೋ ದೋಸೆನೋ ರೊಟ್ಟಿನೋ ತಿಂತೀವಿ, ಮಧ್ಯಾಹ್ನ ಅನ್ನ ಮುದ್ದೆನೋ ಚಪಾತಿನೋ, ಸಾಯಂಕಾಲ ಒಂದು ಸ್ನ್ಯಾಕ್ಸು, ರಾತ್ರಿ ಒಂದಿಷ್ಟು ಹಣ್ಣು ತರಕಾರಿ ಹಿಂಗೆಲ್ಲ ಇರ್ತೀವಿ. ಇವೆಲ್ಲದರಲ್ಲಿ ಏನೇನು ಅಂಶಗಳು ಇರ್ತವೆ, ಆ ಅಂಶಗಳು ನಮಗೆ ಬೇಕಾಗಿರೋಷ್ಟು ಅಂಶಗಳು ಇದಾವ ಇಲ್ವ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಾಮಾನ್ಯ ತಿಳುವಳಿಕೆ ಇದ್ರೆ ನಮ್ಮ ಆರೋಗ್ಯಗಳ ರೋಗಗಳನ್ನು ಸಾಕಷ್ಟು ಮಟ್ಟಿಗೆ ತಡಿಬಹುದು ಅಂತ ಒಂದು ತಜ್ಞರ ಅಭಿಪ್ರಾಯ. ಈಗ ಉದಾಹರಣೆಗೆ ಆಹಾರದಲ್ಲಿ 6 ಅಂಶಗಳಿದ್ದಾವೆ. ಒಂದು, ನಮ್ಮಲ್ಲಿ ಬೇಕಾಗಿರುವಂತಹ ಪಿಷ್ಟ ಪದಾರ್ಥಗಳು ಸ್ಟಾರ್ಚ್ ಅಂತ ಕರಿತೀವಿ, ಜೊತೆಗೆ ಪ್ರೋಟೀನ್ ಅಂತೀವಿ, ಪ್ರೋಟೀನ್ ಜೊತೆಗೆ ಮೂರನೇದು ಕೊಬ್ಬು. ಪಿಷ್ಟ ಪದಾರ್ಥ, ಪ್ರೋಟೀನು, ಕೊಬ್ಬು, ಇವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ. ಇನ್ನು ಕಡಿಮೆ ಪ್ರಮಾಣದಲ್ಲಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥವು ವೈಟಮಿನ್ಗಳು, ಎ ವಿಟಮಿನ್ನು, ಬಿ ವಿಟಮಿನ್ನು, ಸಿ, ಡಿ, ಇ, ಕೆ ಇಂಥೆಲ್ಲ ವಿಟಮಿನ್ಗಳಿದೆ. ಅವು ವಿಟಮಿನ್ಗಳು, ಬಿನಲ್ಲೂ 7-8 ವಿಟಮಿನ್ಗಳಿದ್ದಾವೆ. ಈ ವಿಟಮಿನ್ಗಳು ಜೊತೆಗೆ ಖನಿಜಗಳು, ಮಿನರಲ್ಸ್ ಅಂತ ಕರಿತೀವಿ, ಕಮ್ಮಿದಲ್ಲಿ ಮೆಗ್ನೀಷಿಯಮ್, ಕಾಪರು, ಐರನ್, ಕ್ಯಾಲ್ಸಿಯಮ್, ಪೊಟಾಸಿಯಮ್, ಸೋಡಿಯಮ್ ಇಂಥವು ಎಲ್ಲ ಮೆಗ್ನೀಷಿಯಮ್ ಎಲ್ಲ ಇವೆದು. ಸೊ ಇವು ವಿಟಮಿನ್ಗಳು, ಮಿನರಲ್ಸು, ಜೊತೆಗೆ ಫೈಟೋ ನ್ಯೂಟ್ರಿಯಂಟ್ಸ್ ಅಂತಲೂ ಹಿಂದೆ ಹೇಳ್ತೀವಿ, ಅಂದರೆ ಸಸ್ಯಜನ್ಯವಾದಂಥ ಕೆಲವು. ಈ 6 ಅಂಶಗಳು ಸಮಪ್ರಮಾಣದಲ್ಲಿ ಇದ್ರೆ ಅವಾಗ ಅದು ಬ್ಯಾಲೆನ್ಸ್ಡ್ ಡಯಟ್ ಅಂತೀವಿ, ಉತ್ತಮ ಆಹಾರ. ಆ ಆಹಾರ ತಗೊಳ್ಳೋದ್ರಿಂದ ಶರೀರಕ್ಕೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಸಿಗುತ್ತವೆ. ಆದರೆ ನಾವು ಸಾಮಾನ್ಯ ಒಂದು ಅನುಭವ ನಾನು ನೋಡಿದರೆ, ಎಲ್ಲ ಮದುವೆ ಮನೆಗಳಲ್ಲಿ ನೋಡ್ತಿದ್ದೀನಿ ನಾನು, ಸಾಮಾನ್ಯವಾಗಿ ಅವರು ಊಟ ಮಾಡಿರ್ತಾರೆ, 2-3 ಸಲ ಅನ್ನ ಹಾಕಿಸ್ಕೊಂಡಿರ್ತಾರೆ, ಆದರೆ ಅಲ್ಲಿ ಇಟ್ಟಿರೋ ಕೋಸಂಬರಿ ಪಲ್ಯ ಅವೆಲ್ಲ ಬಿಟ್ಟಿರ್ತಾರೆ. ಅಂದರೆ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನಾವು ತಿನ್ನೋ ಆಹಾರದಲ್ಲಿ ಈ ಪೋಷಕಾಂಶಗಳೆಲ್ಲ ಇರೋದು. ಇದು ಇಲ್ಲಿ ಹಂಗೆ ಅಂದರೆ ಕಾರ್ಬೋಹೈಡ್ರೇಟ್ಸ್ನಿಂದ ಶಕ್ತಿ ಉತ್ಪತ್ತಿ ಆಗುತ್ತೆ, ಪ್ರೋಟೀನ್ಸ್ ತಗೊಳ್ಳೋದ್ರಿಂದ ನಮ್ಮ ಶರೀರದ ಜೀವಕೋಶಗಳು ಪೋಷಣೆಗೆ ಬೇಕಾಗುತ್ತೆ. ಜೊತೆಗೆ ನಾವು ಇತ್ತೀಚೆಗೆ ಎಲ್ಲ ಅಂದ್ಬಿಡಿದ್ರೆ ನಾವು ಫ್ಯಾಟ್ ಬೇಡ, ಫ್ಯಾಟ್ ಬೇಡ ಅಂತಾರೆ. ಆಕ್ಚುವಲ್ ಆಗಿ ಒಬ್ಬರಿಗೆ ನಮಗೆ ಬೇಕಾದ ಆಹಾರ ಪದಾರ್ಥದಲ್ಲಿ 40% ಕಾರ್ಬೋಹೈಡ್ರೇಟ್ಸ್ ಇರಬೇಕು, 30% ಪ್ರೋಟೀನ್ ಇರಬೇಕು, 30% ಫ್ಯಾಟ್ ಇರಬೇಕು. ವಿಶೇಷ ಫ್ಯಾಟ್ ಯಾಕೆ ಬೇಕು ಅಂತಂದ್ರೆ, ನಮ್ಮ ಇಡೀ ಶರೀರದಲ್ಲಿರೋ ಒಂದು ಕೋಟ್ಯಾನುಕೋಟಿ ಜೀವಕೋಶಗಳ ಆ ಒಂದು ಪೊರೆ ಇದೆಯಲ್ಲ, ಅದು ಕೊಬ್ಬಿನಿಂದ ಆಗಿರೋದು. ಜೊತೆಗೆ ಹಲವಾರು ಕಿಲೋಮೀಟರ್ ಉದ್ದ ಇರುವಂತಹ ನರಮಂಡಲದ ನರಗಳಿಗೆ ಅದರ ಕೋಟಿಂಗ್, ಈಗ ನಮ್ಮ ಎಲೆಕ್ಟ್ರಿಕ್ ವೈರಿಂಗ್ಗೆ ಕೋಟಿಂಗ್ ಇರುತ್ತೋ ಆ ರೀತಿ, ಇನ್ಸುಲೇಷನ್ ಇರುತ್ತೋ ಆ ರೀತಿ ಇರೋದಕ್ಕೂ ಮೈಲಿನ್ ಶೀತ್ ಅಂತ ಕರಿತೀವಿ, ಅದು ಕೊಬ್ಬಿನಿಂದಲೇ ಆಗಿರೋದು. ಆಮೇಲೆ ನಮ್ಮ ವಿಟಮಿನ್ಗಳು ಬಿ ಮತ್ತು ಸಿ ವಿಟಮಿನ್ ಬಿಟ್ಟು ಉಳಿದೆಲ್ಲ ವಿಟಮಿನ್ಗಳು ಕೊಬ್ಬಿನಲ್ಲೇ ಕರಗುವಂಥದ್ದು. ಇಷ್ಟೆಲ್ಲ ಇದ್ದಾಗ ನಾವು ಕೊಬ್ಬನ್ನೇ ತಗೊಳ್ಳದಲ್ಲೇ ಇದ್ರೆ ತೊಂದರೆ ಆಗುತ್ತೆ. ಕೊಬ್ಬಿನಿಂದ ಅಲ್ಲದು ನಾವು ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಅನ್ನು ತಗೊಂಡು ಅದನ್ನು ಉಪಯೋಗ ಆಗದೇ ಇದ್ದಾಗ ಆ ಕಾರ್ಬೋಹೈಡ್ರೇಟ್ಗಳು ಕೊಬ್ಬಾಗಿ ಪರಿವರ್ತನೆ ಮಾಡಿ ಬೊಜ್ಜು ಬರ್ತೇ ಹೊರತು ನಾವು ಫ್ಯಾಟ್ ತಗೊಳಿದ್ರಲ್ಲ. ಅದರಲ್ಲೂ ವಿಶೇಷವಾಗಿ ತುಪ್ಪ, ತುಪ್ಪ ಯಾವತ್ತಿಗೂ ಒಳ್ಳೆಯದು. ಕ್ಲಾರಿಫೈಡ್ ಫ್ಯಾಟ್ ಅಂತಲೂ ಕರಿತೀವಿ. ಹಿಂದಿನ ನಮ್ಮೆಲ್ಲ ಪೂರ್ವಿಕರೆಲ್ಲ ತುಪ್ಪನ ಚೆನ್ನಾಗಿ ತೊಳ್ತಾ ಇದ್ರು, ತುಪ್ಪ ಬಾಕ್ಸಲ್ಲಿ ಹಾಕೊಂಡು ಉಪಯೋಗಿಸ್ಕೊಂಡ್ಬಿಡ್ತಿದ್ರು. ಹಾಗಾಗಿ ತುಪ್ಪನೂ ಒಳ್ಳೇದು. ನೋಡಿ, ಮೆಗ್ನೀಷಿಯಂ ಅಂತ ಒಂದು ಮಿನರಲ್ ಇದೆ, ಅದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬೇಕು. ಅದು ಒಂದೇ ಒಂದು ಮೆಗ್ನೀಷಿಯಮ್ 300 ರಾಸಾಯನಿಕ ಕ್ರಿಯೆಗಳಲ್ಲಿ ಭಾಗವಹಿಸುತ್ತೆ ನಮ್ಮ ಶರೀರದಲ್ಲಿ. ಅದು ಸೊಪ್ಪಿನ ತರಕಾರಿ, ಈ ಸೊಪ್ಪು ತರಕಾರಿ ಹಣ್ಣುಗಳನ್ನ ನಾವು ಹೇಗೆ ತಗೋಬೇಕು ಅಂದ್ರೆ, ಒಂದು ವಾರದಲ್ಲಿ ಎಲ್ಲಾ ತರ ತರಕಾರಿನ ನಾವು ಬಳಸಿರ್ಬೇಕು, ಎಲ್ಲಾ ತರಹದ ಹಣ್ಣನ್ನು ನಾವು ಬಳಸಿರ್ಬೇಕು. ಕೇವಲ ಒಂದೇ ಹಣ್ಣು ತಿಂದ್ರೆ, ಒಂದು ಬಾಳೆಹಣ್ಣು ತಿಂದ್ರೆ ಅಂತಲ್ಲ, ಎಲ್ಲಾ ತರಹವಾರಿ ಮಣ್ಣುಗಳು ಎಲ್ಲಾ ತರಹವಾರಿ ಸೊಪ್ಪುಗಳು ತಗೊಂಡ್ರೆ ಅಲ್ಲಿ ನಮಗೆ ಬೇಕಾಗಿರೋದು ಎಲ್ಲ ಪೋಷಕಾಂಶಗಳು ಸಿಕ್ಕಿದಾಗ, ಪೋಷಕಾಂಶಗಳು ದರಂದ್ರೆ ಅದಕ್ಕೇನೆ ಊಟ ಮಾಡೋದ್ರೆ ರೋಗವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಉತ್ತಮವಾದ ಸಮತೋಲನವಾದಂತಹ ಆಹಾರವನ್ನ ತಗೊಳ್ಳೋದ್ರಿಂದ ನಾವು ಹೆಚ್ಚು ಕಾಯಿಲೆಗಳನ್ನ ಬರದಂಗೆ ತಡೆಯಬಹುದು. ನಮಸ್ಕಾರ.
1: ಇದುವರೆಗೂ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಪೌಷ್ಟಿಕಾಂಶ ಇದರ ಕುರಿತು ಪ್ರೊಫೆಸರ್ ಎ ಎಸ್ ಚಂದ್ರಶೇಖರ್ ಅವರಿಂದ ಮಾಹಿತಿ ಕೇಳಿದಿರಿ.

0: ಪ್ರಿಯರೇ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಎಲ್ಲವೂ ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
4: जानते हो दोस्तों, जिसे हम सिर्फ चिलचिलाती धूप कहते थे, आज उसी धूप से हम अपनी छतों पर ऊर्जा बना लेते हैं. तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है.
5: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया.
4: 12 साल विश्वास के, विकास के, जन कल्याण के.
6: समय 6:52. ಇದೀಗ ಸುದ್ದಿ ಮಿಂಚು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 22ರಂದು ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ IDFC ಫಸ್ಟ್ ಬ್ಯಾಂಕ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, ಯಾವುದೇ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಪೂರೈಸಿದ 18ರಿಂದ 30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜೂನ್ 20 ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಈ ನೇರ ಸಂದರ್ಶನದಲ್ಲಿ ಉದ್ಯೋಗಾಕಾಂಕ್ಷಿಗಳನ್ನು ಆಯ್ಕೆ ಮಾಡುವಂತಹ ಈ ಕಾರ್ಯಕ್ರಮ ಇದೆ. ಆಸಕ್ತರು ನೇರವಾಗಿ ಸಂದರ್ಶನಕ್ಕೆ ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663606 ಅಥವಾ 9108235132 9108235132 ಈ ಸಂಖ್ಯೆಗೆ ಸಂಪರ್ಕಿಸಿ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸಮಯ 6:54.

ಸ್ನೇಹಿತರೆ, ಇಂದು ಬೆಳಗ್ಗೆ 9:05ಕ್ಕೆ ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ, ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ವೈಫಲ್ಯವೇ ಯಶಸ್ಸಿನ ಮೊದಲ ಹೆಜ್ಜೆ, ಎಲಾನ್ ಮಾಸ್ಕ್ ಬದುಕಿನ ಸಂದೇಶ. ಈ ಕುರಿತು ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಖಾಸಿಂ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇನ್ನು 9:20ಕ್ಕೆ ಗಾಂಧಿ ಸ್ಮೃತಿ, 9:30ಕ್ಕೆ ಸಿನಿತರಂಗ ಕಾರ್ಯಕ್ರಮದಲ್ಲಿ ದ್ವಾರ್ಕೀಶ್ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00ಗೆ ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆಯಲ್ಲಿ ಜವಾಹರ್ಲಾಲ್ ನೆಹರು ನ್ಯೂ ಇಂಜಿನಿಯರಿಂಗ್ ಕಾಲೇಜ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಶಿವಮೊಗ್ಗ. ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರಪ್ರಸಾರದಲ್ಲಿ ಸಾಧಕರ ಪರಿಚಯ. ಜೊತೆಯಾಗಲಿದ್ದಾರೆ ಆರ್ಜೆ ಬಸವರಾಜ್. ಸಮಯ 6:55, ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074777, 2237074888, ಎಸ್ಟ್ರಿ ಕೋಡ್ ಸಂಖ್ಯೆ 080. ಕೇಳಿ,

0: ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಇಂದು ರಾಜ್ಯದಲ್ಲಿ ಒಟ್ಟು 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರಿನಲ್ಲಿ 12, ರಾಜ್ಯದ ಉಳಿದ ಭಾಗಗಳಲ್ಲಿ 12 ಕಾರ್ಯಕ್ರಮಗಳು ಸಂಜೆ 4 ಗಂಟೆಗೆ ನಡೆಯಲಿದ್ದು, ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಕೇಲಿ ಅಭಿಯಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಹಾಗೂ ವಿ ಸೋಮಣ್ಣ ಅವರು ತುಮಕೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿ ಲೆಕ್ಕಾಧಿಕಾರಿ ಮಂಜುನಾಥ್ ಜಮದಂಡಿ ಪ್ರದೇಶ ಸಮಾಚಾರಕ್ಕಾಗಿ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಭಾರತದ ಪ್ರಧಾನಮಂತ್ರಿಯಾದಂತಹ ಶ್ರೀಯುತ ನರೇಂದ್ರ ಮೋದಿಜಿ ಅವರು ವಿಕಸಿತ ಭಾರತ ರೋಜ್ಗಾರ ಯೋಜನೆ ಕಾರ್ಯಕ್ರಮವನ್ನು ದೇಶಾದ್ಯಂತ ಸುಮಾರು 200 ಕಡೆಗೆ ಉದ್ಘಾಟಿಸಲಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ದೇಶಪಾಂಡೆ ಫೌಂಡೇಶನ್ ಹಮ್ಮಿಕೊಳ್ಳಲಾಗಿದೆ. ಇದರ ಮೂಲ ಉದ್ದೇಶ PMVBRY ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಮಾನ್ಯರು ಉದ್ಯೋಗದಾತರು ಮತ್ತು ಲಾಭಕಾರಗಳ ನಡುವೆ ಸಂವಾದ ಸಮಗೊಳಿಸುವುದು, ಹೊಸದಾಗಿ ನೇಮಕವಾದ ನೌಕರರಿಗೆ ನೇಮಕ ಪತ್ರಗಳನ್ನು ಹಂಚುವುದು, ಶ್ರಮಿಕ ಕಲ್ಯಾಣದ ಯೋಜನೆಗಳು ಮತ್ತು ಇತ್ತೀಚಿನ ಕಾರ್ಮಿಕ ಸುಧಾರಣೆ ಬಗ್ಗೆ ಜಾಗೃತಿ ಮೂಡಿಸುವುದು. ಸೊ ಈ ಕಾರ್ಯಕ್ರಮಕ್ಕೆ ಮಾನ್ಯ ಪ್ರಾರ ಜೋಶಿ ಅವರು, ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಉತ್ಪೂರ್ವಕವಾಗಿ ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆಯಿಂದ ಕೋರಿಕೊಳ್ಳಲಾಗಿದೆ. ನಮಸ್ಕಾರ.
0: ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಬೆಲೆ ಕೊರತೆ ಪಾವತಿ ಯೋಜನೆ PDPS ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಖಾತೆ ಸಚಿವರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಧಾರವಾಡ, ಬೆಳಗಾವಿ, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಸೇರಿದಂತೆ ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಲ್ಲಿ ತೋತಾಪುರಿ ಸೇರಿದಂತೆ ಒಟ್ಟಾರೆ ಮಾವಿನ ಬೆಲೆ ಲಾಭದಾಯಕವಾಗಿಲ್ಲ ಎಂದು ಸಚಿವ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಲ್ಪಸಂಖ್ಯಾತರ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲು ಪ್ರಧಾನಮಂತ್ರಿಗಳ 15 ಅಂಶಗಳ ನೂತನ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಿಸಾರ್ ಅಹಮದ್ ಸೂಚಿಸಿದ್ದಾರೆ.

0: ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಅಲ್ಪಸಂಖ್ಯಾತರಿಗಾಗಿ ಶೇ 15% ಕಾಯ್ದಿರಿಸಲಾಗಿದೆ. ಸಾಮಾಜಿಕ ಭದ್ರತಾ ಯೋಜನೆಗಳ ಲಾಭ ಅಲ್ಪಸಂಖ್ಯಾತರಿಗೆ ಸಕಾಲಕ್ಕೆ ದೊರಕಿಸುವುದು ಅಧಿಕಾರಿಗಳ ಕರ್ತವ್ಯ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಮತ್ತು ನಾಳೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ 9ನೇ ಸಂಶೋಧನಾ ಸಮ್ಮೇಳನ ಜರುಗಲಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಬೆಂಗಳೂರಿನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಡಾ ಪಿಯು ಕೃಷ್ಣರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ, ವಿಜಯಪುರ ಹಾಗೂ ಶಿರಸಿ ಮಹಾವಿದ್ಯಾಲಯ ಆವರಣಗಳ 25 ವಿಭಾಗಗಳಿಂದ 251 ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶವನ್ನು ಸಂಶೋಧಕರು, ಪ್ರಾಧ್ಯಾಪಕರು, ವಿಷಯ ಪರಿಣಿತರಿಗೆ ಒಟ್ಟು 39 ಮೌಖಿಕ ಮತ್ತು 212 ಗೋಡೆ ಚಿತ್ರಗಳ ಮೂಲಕ ಮಂಡಿಸಲಿದ್ದಾರೆ. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಾಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಹಲಸು ಮೇಳ ಆಯೋಜಿಸಿದೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ ನಾಡಿದ್ದು ಭಾನುವಾರ 21ನೇ ತಾರೀಕು 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರಾಜ್ಯಾದ್ಯಂತ ಹಲವೆಡೆ ಜನಜಾಗೃತಿ ಯೋಗ ವಾಕಥಾನ್, ಸೈಕ್ಲೋಥಾನ್, ಬೈಕ್ ರ್ಯಾಲಿ, ಯೋಗಕ್ಕಾಗಿ ಓಟ ಆಯೋಜಿತವಾಗಿವೆ. ಹಾವೇರಿ ಜಿಲ್ಲೆ ಆಯುಷ್ ಇಲಾಖೆ ಅಧಿಕಾರಿ ಡಾ ಸಿಜಿ ನಿಡಗುಂದಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವ ಸಿದ್ಧತೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21ರ ರವಿವಾರದಂದು ಬೆಳಗ್ಗೆ 6:30 to 8:00 ರಜನಿ ಸಭಾಂಗಣ ಹಾವೇರಿ ಇಲ್ಲಿ ಆಯೋಜಿಸಲಾಗುತ್ತಿದ್ದು, ಪೂರ್ವಭಾವಿ ಕಾರ್ಯಕ್ರಮಗಳಾಗಿ ಆಯ್ದ ವಿದ್ಯಾರ್ಥಿ ನಿಲಯಗಳಲ್ಲಿ ಯೋಗಾಭ್ಯಾಸ ತರಗತಿಯನ್ನು ಆಯೋಜಿಸಲಾಗುತ್ತಿದೆ ಹಾಗೂ ಯುವಜನತೆ ಮತ್ತು ವೃತ್ತಿಪರರಿಗೆ ಯೋಗವನ್ನು ತಲುಪಿಸುವ ದೃಷ್ಟಿಯಿಂದ ವೈಬ್ರೇಕ್ ಆಪ್ ಬಳಸಿ ಯೋಗವನ್ನು ಅನುಸರಿಸಲು ಪ್ರೇರೇಪಿಸಲಾಗುತ್ತಿದೆ. ಜೂನ್ 21ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರುದ್ರಪ್ಪ ಮಾನಪ್ಪಲಮಾಣಿ ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಅಂದಾಜು 800-1,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಮೂಹಿಕ ಯೋಗಾಭ್ಯಾಸವನ್ನು ಇಲಾಖೆಯ ಯೋಗ ತರಬೇತುದಾರರು ನಡೆಸಿಕೊಳ್ಳಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು.
0: ಅಂತರ ಕಡಿಮೆ ಮಾಡಿ ಬದುಕುಳಿಸುವುದು, ಸಿಕೆಲ್ಸೆಲ್ ಅನಿಮಿಯಾ ಕಾಯಿಲೆಯಲ್ಲಿ ಸಮಾನತೆ ಸಾಧಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಸಿಕೆಲ್ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ವಿಶ್ವಾದ್ಯಂತ ಪ್ರತಿ ವರ್ಷ 3 ಲಕ್ಷಕ್ಕೂ ಹೆಚ್ಚು ನವಜಾತ ಶಿಶುಗಳ ಮೇಲೆ ಸಿಕೆಲ್ಸೆಲ್ ಅನಿಮಿಯಾ ರೋಗ ಪರಿಣಾಮ ಬೀರುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿದಾನಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ, ಪದ್ಮಶ್ರೀ ಪುರಸ್ಕೃತ ಡಾ ಸುರೇಶ್ ಹನಗವಾಡಿ.
5: ಸಿಕಲ್ ಸೆಲ್ ಅಂತಂದ್ರೆ ಅಬ್ನಾರ್ಮಲ್ ಹಿಮೋಗ್ಲೋಬಿನ್, ಅಂದ್ರೆ ಸ್ಟ್ರಕ್ಚರಲಿ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಉಂಟಾಗುತ್ತೆ. ಅದಕ್ಕೆ ಕಾರಣ ಅನುವಂಶಿಕತೆ, ವ್ಯತಿರಿಕ್ತ ಪರಿಣಾಮಗಳಿಂದಾಗಿ ಅಂದ್ರೆ ಸಡನ್ ಚೇಂಜ್ ಇಂದ ಜೀನ್ಸ್ ಆಗಿ ಮ್ಯೂಟೇಷನ್ ಅಂತ ಆಗುತ್ತೆ. ಒಂದು ಹಿಮೋಗ್ಲೋಬಿನ್ ಚೈನ್ ನಲ್ಲಿ ಸೀಕ್ವೆನ್ಸ್

0: ಮನೆ ಆಸಿಡ್ಸ್ ವ್ಯಾಲಿನ್ ರೀಪ್ಲೇಸ್ ಮಾಡುತ್ತೆ. ಈ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ನ ವಿಶೇಷತೆ ಏನು ಅಂದ್ರೆ ಅದು ಕ್ರಿಸ್ಟಲ್ ಅಂದ್ರೆ ಜೆಲ್ ಆಗ್ಬಿಡುತ್ತೆ ಕೆಂಪು ರಕ್ತ ಕಣಗಳಲ್ಲಿ. ಈ ರೋಗಿಗಳು ರಕ್ತಹೀನತೆಯಿಂದ ಬಳಲ್ತಾರೆ. ಸಂಬಂಧಿಕರಲ್ಲಿ ಮದುವೆ ಆಗುವ ದಂಪತಿಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಬರುವ ಸಾಧ್ಯತೆ ಇರುತ್ತೆ. ಇದು ಜೀವನ ಪರ್ಯಂತ ರಕ್ತಹೀನತೆಯಿಂದ ಬಳಲಬೇಕಾದಂತಹ ಅನಿವಾರ್ಯತೆ ಇರುವುದರಿಂದ ಅವರಿಗೆ ರಕ್ತ ಪೂರಣೆ ಚಿಕಿತ್ಸಾ ವಿಧಾನ ಆಗಿರುತ್ತೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್, ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಆವಿಷ್ಕಾರಗೊಂಡು ಇದೆ.
1: ಕರ್ನಾಟಕದ ಧೀನಿಧಿ ದೇಸಿಂಘು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ ಬರೆದಿದ್ದಾರೆ. ಕೂಟದ ಮೂರನೇ ದಿನವಾದ ನಿನ್ನೆ ರಾಜ್ಯದ ಈಜುಪಟುಗಳು ಮತ್ತೆ 2 ಚಿನ್ನ, 3 ಬೆಳ್ಳಿ ಮತ್ತು 3 ಕಂಚಿನ ಪದಕ ಗೆದ್ದುಕೊಂಡರು. ಇದರೊಂದಿಗೆ ಕರ್ನಾಟಕ 10 ಚಿನ್ನ, 6 ಬೆಳ್ಳಿ, 6 ಕಂಚು ಸೇರಿ ಒಟ್ಟು 22 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಡೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಮಿನೇಶ್ ಶಾ ಅವರನ್ನು ಭೇಟಿ ಮಾಡಿ ಕಲ್ಯಾಣ ಕರ್ನಾಟಕದ ಹೈನುಗಾರಿಕೆ ಅಭಿವೃದ್ಧಿ ಬಗ್ಗೆ ಸಮಾಲೋಚಿಸಿದರು. ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಅಡಿ ಇಂಧನ ಇಲಾಖೆ ಈ ತಿಂಗಳ 26ರಿಂದ ಜುಲೈ 2ರವರೆಗೆ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಿದೆ. ನಾಡಿದ್ದು 21ರಂದು ರಾಜ್ಯಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದ್ದು ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 22ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಸಮಯ 7:16. ಕೇಳ್ತಾ ಇದ್ರೆ ಎಫ್ಎಂ 103.5, 101.4 ಮೀಡಿಯಂ ವೇವ್, 625 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಭಾವಗೀತೆಗಳು ಅಂದ ಕೂಡಲೇ ನಮಗೆ ಒಂದಷ್ಟು ಜನ ಕವಿಗಳು ನೆನಪಾಗ್ತಾರೆ. ದತ್ತಾತ್ರೇಯ, ರಾಮಚಂದ್ರ ಬೇಂದ್ರೆ, ಕುವೆಂಪು, ಜಿ ಎಸ್ ಶಿವರುದ್ರಪ್ಪ, ಹಾಗೆ ಸಾಲು ಸಾಲಾಗಿ ನಮ್ಮ ಕವಿಗಳ ಹೆಸರುಗಳು ನಮಗೆ ನೆನಪಾಗ್ತಾನೆ ಬರುತ್ತೆ. ಅಂದದ್ರಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಒಂದು ಮಾತು ನನಗೆ ನೆನಪಾಯಿತು. ಅವರು ಮಾತು ಹೇಗಿರಬೇಕು ಅಂತ ಒಂದು ಕಡೆ ಹೇಳ್ತಾರೆ. ಮಾತು ಹೇಗಿರ್ಬೇಕಪ್ಪ ತಮ್ಮ ಅಂದರೆ, ಮಾತು ಕಿವಿ ಕೇಳುಗರ ಕಿವಿಯೊಳಗೆ ಹಾದು ಹೃದಯಕ್ಕೆ ಇಳಿದು ಹೃದಯದ ಬಡಿತವನ್ನು ಮಿಡಿತವಾಗಿಸಬೇಕು. ಅದಲ್ಲವೇ ಮಾತು. 7:17 ಮೊದಲ ಭಾವಗೀತೆ. ಇರುಳು ಇರುಳಲ್ಲದ ದಿನ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ, ಕಸ್ತೂರಿ ಶಂಕರ್ ಅವರ ದನಿಯಲ್ಲಿ.

ಸಮಯ 7:24 ಆಗ್ತಾ ಇದೆ. ಅದರರ್ಥ ಗಿರ್ತಗಳು ಸೃಷ್ಟಿಕರ್ತನಿಗಿರಲಿ, ಅದರರ್ಥ ಗಿರ್ತಗಳು ಸೃಷ್ಟಿಕರ್ತನಿಗಿರಲಿ, ವ್ಯರ್ಥ ಜಿಜ್ಞಾಸೆಯಲ್ಲಿ ಕಾಲಹರಣವದೇಕೆ, ವ್ಯರ್ಥ ಜಿಜ್ಞಾಸೆಯಲ್ಲಿ ಕಾಲಹರಣವದೇಕೆ. ಬಾರಯ್ಯ ಮಮ ಬಂಧು, ಜೀವನ ಪಥದೊಳು ಒಂದಾಗಿ ಮುಂದುವರೆಯುವ. ಎಂತಹ ಅದ್ಭುತವಾದಂತಹ ಸಾಲಲ್ವಾ. ಇದನ್ನು

ಬರೆದವರು ರಸ ಋಷಿ ಕುವೆಂಪು. ಮುಂದಿನ ಭಾವಗೀತೆ, ಇದು ನಿನ್ನ ಹಾಡು, ಇದು ನಿನ್ನ ನಾಡು. ಸುಕನ್ಯಾ ಮೂರ್ತಿಯವರ ರಚನೆ, ಅನುರಾಧ ಧಾರೇಶ್ವರ ಅವರ ದನಿಯಲ್ಲಿ.

ಬೆದರಿಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರವಾಗಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆ

0: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7091943439.
1: ಜಯ ಹಿಂದ್. ಪಿಛಲೆ ಏಕ ದಶಕ ಮೇ ಆಪ್ನೆ ಏಕ ಬದಲಾವ್ ನೋಟಿಸ್ ಕಿಯಾ. ಅಬ್ ಭಾರತ ಆತಂಕವಾದ ಕಿ ಜಡೋ ಪರ್ ಕಡಾ ಪ್ರಹಾರ ಕರ್ನೆ ಲಗಾ ಹೈ. ನಕ್ಸಲ್ವಾದ್ ಕೋ ತೋ ಖತ್ಮ ಹಿ ಕರ್ ದಿಯಾ ಹೈ. ಡಿಫೆನ್ಸ್ ಕೆ ಹಥಿಯಾರ ಪಹಲೆ ಹಮ್ ಬಾಹರ್ ಸೆ ಮಂಗಾತೆ ಥೆ, ಅಬ್ ರೆಕಾರ್ಡ್ ನಂಬರ್ ಮೇ ಎಕ್ಸ್ಪೋರ್ಟ್ ಕರ್ತೆ ಹೈ. ಅಬ್ ಭಾರತ ಚುಪ್ ನಹಿ ರಹತಾ, ಅಬ್ ನಹಿ ಸಹತಾ.
2: ಹಮೇ ಗರ್ವ ಹೈ ಕಿ ಪಿಛಲೆ ಏಕ ದಶಕ ಮೇ ಹಮಾರಿ ಸೇನಾ ಹೈ ತೇಜಿ ಸೆ ಆತ್ಮ ನಿರ್ಭರತಾ ಕಿ ಓರ್ ಕದಮ್ ಬಢಾ ರಹಿ ಹೈ.
1: 12 ಸಾಲ ವಿಶ್ವಾಸ ಕೆ, ವಿಕಾಸ ಕೆ, ಜನ ಕಲ್ಯಾಣ ಕೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಭಾವಗೀತೆ ನಿನ್ನ ಪರಮ ಪದಕ್ಕೆ, ಡಿ ಎಸ್ ಕರ್ಕಿಯವರ ರಚನೆ. ಇದು ವೃಂದಗಾನ.

0: ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನದ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಅವರು ಒಡಿಶಾದ ರಾಯ್ ರಂಗಪುರಕ್ಕೆ ಭೇಟಿಯನ್ನು ನೀಡಲಿದ್ದು ಹಲವು ಅಭಿವೃದ್ದಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವುಗಳಲ್ಲಿ ಏಮ್ಸ್ ಭುವನೇಶ್ವರದ ಆಯೋಜನೆ ಮಾಡಿರುವಂತಹ ವೈದ್ಯಕೀಯ ಶಿಬಿರ, ಗಡಿಗಾರಿಕೆ ಪೀಡಿತ ಹಳ್ಳಿಗಳಿಗೆ ಬೃಹತ್ ಗ್ರಾಮೀಣ ನೀರು ಸರಬರಾಜು ಯೋಜನೆ, ಬ್ರಹ್ಮಕುಮಾರಿ ಅವರ ಮಾತೃಶಕ್ತಿ ಭವನ ಮತ್ತು ವಿಶೇಷ ಸರ್ಕ್ಯೂಟ್ ಹೌಸ್ ಸೇರಿವೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಲೇಹ್ನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಲಿದ್ದಾರೆ. ಲಡಾಕ್ನಲ್ಲಿ 3 ದಿನಗಳ ಪ್ರವಾಸದಲ್ಲಿರುವ ಅವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಉಪರಾಷ್ಟಪತಿಯವರು ಈ ತಿಂಗಳ 21ರವರೆಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರಲಿದ್ದು ಇದು ಲಡಾಕ್ಗೆ ಅವರ ಮೊದಲ ಅಧಿಕೃತ ಭೇಟಿಯಾಗಿದೆ. ಈ ಸಮಯದಲ್ಲಿ ಅವರು ಜೂನ್ 20ರಂದು ಲುಕುಂಗ್ ಗ್ರಾಮಕ್ಕೆ ಪ್ರಯಾಣ ಮಾಡಲಿದ್ದಾರೆ. ಅಲ್ಲಿ ಅವರು ಸ್ಥಳೀಯ ಸ್ವಸಹಾಯ ಗುಂಪುಗಳ ಜೊತೆಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ. ಅವರು ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮದ ಅಡಿಯಲ್ಲಿ ಗಡಿ ಪ್ರದೇಶದಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಹಲವು ಅಭಿವೃದ್ದಿ ಉಪಕ್ರಮಗಳನ್ನು ವೀಕ್ಷಿಸಲಿದ್ದು ನಂತರ ಉಪರಾಷ್ಟಪತಿಗಳು ಯುದ್ದ ಸ್ಮಾರಕದಲ್ಲಿ ಗೌರವ ನಮನ ಸಲ್ಲಿಸಲಿದ್ದಾರೆ. ಜೂನ್ 21ರಂದು ಉಪರಾಷ್ಟಪತಿಯವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯುವಕರು, ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ವಿವಿಧ ಸಂಸ್ಥೆಗಳ ಸದಸ್ಯರು ಯೋಗದ ಮೂಲಕ ಸಮಗ್ರ ಆರೋಗ್ಯ ಮತ್ತು ಯೋಗಕ್ಷೇಮದ ಸಂದೇಶವನ್ನು ಸಾರಲು ಭಾಗಿಯಾಗಲಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಣೆ ಮಾಡಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪಿಎಂ ವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರು ಆಗಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿ ಪ್ರೋತ್ಸಾಹ ಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವ ಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹ ಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಕ್ರಮದ ವೇಳೆ 15,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026ರಲ್ಲಿ ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತುತಪಡಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026 ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ ಬಿಂದುವಾಗಿ ಬಿಂಬಿಸಿದ್ದಾರೆ. ಕಳೆದ ದಶಕದಲ್ಲಿ ಭಾರತವು ತಂತ್ರಜ್ಞಾನದಿಂದ

0: ಬಳಸಲ್ಪಡುವಂತಹ ಪರಿವರ್ತನೆಯ ಮೂಲಕ ಸಾಗುತ್ತಿದೆ. ಭಾರತವು ಆರ್ಥಿಕ ಸೇರ್ಪಡೆ, ಶಿಕ್ಷಣ, ಟೆಲಿಮೆಡಿಸಿನ್, ಕೃಷಿ ಮತ್ತು ಇನ್ನೂ ಇತರ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಗುರುತಿನ ವ್ಯವಸ್ಥೆ ಮತ್ತು ವಿಶ್ವದ ಅತಿದೊಡ್ಡ ಡಿಜಿಟಲ್ ಪಾವತಿ ವೇದಿಕೆಯನ್ನು ರಚಿಸಿದೆ. ತಂತ್ರಜ್ಞಾನವು ಪ್ರಜಾಪ್ರಭುತ್ವೀಕರಣಗೊಂಡಾಗ ಮಾತ್ರ ಪ್ರಗತಿಗೆ ಕಾರಣವಾಗಬಹುದು. ಈ ಅಸ್ತವ್ಯಸ್ತತೆಯ ಯುಗದಲ್ಲಿ ತಂತ್ರಜ್ಞಾನವು ಎಲ್ಲರಿಗೂ ತಲುಪಬೇಕು ಎಂದು ಭಾರತ ನಂಬುತ್ತದೆ. ಜಾಗತಿಕ ನಾವೀನ್ಯಕಾರರು ಭಾರತದ ಜೊತೆಗೆ ಕೆಲಸ ಮಾಡುವ ಮೂಲಕ ಎಲ್ಲರಿಗೂ ಸೇವೆ ತಲುಪಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಎರಡೂ ದೇಶಗಳ ನಡುವಿನ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಗಾಢವಾಗಿಸಲು ಅವರು ಪ್ರಮುಖ ಫ್ರೆಂಚ್ ವ್ಯಾಪಾರ ನಾಯಕರೊಂದಿಗೆ ಸಭೆಗಳನ್ನು ಕೂಡ ನಡೆಸಿದರು. ಹಣಕಾಸು, ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಕೃಷಿಯಂತಹ ಕ್ಷೇತ್ರಗಳಲ್ಲಿ ಭಾರತದ ತ್ವರಿತ ಡಿಜಿಟಲ್ ರೂಪಾಂತರ ಮಹತ್ತರ ಪ್ರಭಾವವನ್ನು ಬೀರಿದೆ. ಯುಪಿಐ ಈಗ ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ ಅರ್ಧದಷ್ಟು ಪಾಲನ್ನು ಹೊಂದಿದ್ದು ಫ್ರಾನ್ಸ್ನಲ್ಲಿಯೂ ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಭಾನುವಾರ ನಡೆಯಲಿರುವಂತಹ ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳನ್ನು ನಿರ್ವಹಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಮಗ್ರತೆ, ಪಾರದರ್ಶಕತೆ ಮತ್ತು ದಕ್ಷತೆಯ ಅತ್ಯುನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಅಗತ್ಯವನ್ನು ಸಚಿವರು ಹೇಳಿದ್ದಾರೆ. ಮರುಪರೀಕ್ಷೆಯನ್ನು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಜಾಗರೂಕರಾಗಿ ಇರಲು ಎಲ್ಲ ಸಂಬಂಧಿತ ಅಧಿಕಾರಿಗಳಿಗೆ ಅವರು ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಅಭ್ಯರ್ಥಿಗಳು ಒತ್ತಡರಹಿತ ವಾತಾವರಣದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುವು ಮಾಡಿಕೊಡಲು ಸರಿಯಾದ ಆಸನ ವ್ಯವಸ್ಥೆ ಮತ್ತು ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಲಾಯಿತು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರ ಅನುದಾನಿತ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಮರುಪರೀಕ್ಷೆಯನ್ನು ಸುಗಮ ಮತ್ತು ಪಾರದರ್ಶಕವಾಗಿ ನಡೆಸಲು ಸಂಪೂರ್ಣ ಸಹಕಾರವನ್ನು, ಭರವಸೆಯನ್ನು ನೀಡಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶದಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 4 ರಾಜ್ಯಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ಬೃಹತ್ ಪ್ರಮಾಣದ ಖರೀದಿಗೆ ಅನುಮೋದನೆ ನೀಡಿದ್ದಾರೆ. ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಬೆಲೆ ಬೆಂಬಲ ಯೋಜನೆಯಡಿಯಲ್ಲಿ ಖರೀದಿಯನ್ನು ಕೈಗೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. 2026ರ ಬೇಸಿಗೆ ಋತುವಿನ ಅನುಮೋದನೆಗಳ ಅಡಿಯಲ್ಲಿ ಉತ್ತರ ಪ್ರದೇಶವು ಅತಿದೊಡ್ಡ ಫಲಾನುಭವಿಯಾಗಿ ಹೊರಹೊಮ್ಮಿದೆ. ಗುಜರಾತ್ನಲ್ಲಿ 2026ರ ಬೇಸಿಗೆ ಋತುವಿನಲ್ಲಿ 18,850 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಅನುಮೋದನೆ ನೀಡಲಾಗಿದೆ. 2025-26ರ ರಬಿ ಮಾರುಕಟ್ಟೆ ಋತುವಿನ ಅಡಿಯಲ್ಲಿ ತಮಿಳುನಾಡಿಗೆ ಹೆಸರುಕಾಳಿನ ಖರೀದಿ ಮಿತಿಯನ್ನು 885 ಮೆಟ್ರಿಕ್ ಟನ್ಗಳಿಂದ 990 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಲು ಅನುಮೋದನೆ ನೀಡಲಾಗಿದೆ. ಹಾಗೆ ಹರಿಯಾಣಕ್ಕೂ ಕೂಡ 2026ರ ಬೇಸಿಗೆಯಲ್ಲಿ 2,115 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಸಚಿವಾಲಯ ಅನುಮೋದನೆ ನೀಡಿದೆ. ನ್ಯೂಜಿಲೆಂಡ್ನಲ್ಲಿ ನಡೆದಂತಹ ಎಫ್ಐಎಚ್ ಉಮೆನ್ಸ್ ನೇಷನ್ ಕಪ್ ಹಾಕಿಯಲ್ಲಿ ಭಾರತ ಉರುಗ್ವೆಯನ್ನು 3-2 ಅಂತರದಿಂದ ಸೋಲಿಸಿ ಸತತ 3ನೇ ಗೆಲುವನ್ನು ದಾಖಲಿಸಿ ಪೂಲ್ ಎ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿದೆ. ಆರಂಭಿಕ ಗೋಲು ಬಿಟ್ಟುಕೊಟ್ಟ ನಂತರ ದೀಪಿಕಾ 2 ಗೋಲನ್ನು ಗಳಿಸಿದರು. ಜೊತೆಗೆ ದೀಪಿಕಾ ಸೊರೆಂಗ್ ಮತ್ತೊಂದು ಗೋಲು ಗಳಿಸುವ ಮೂಲಕ ಭಾರತವು ಬಲವಾದ ಪುನರಾಗಮವನ್ನು ಕಂಡಿತು. 13ನೇ ನಿಮಿಷದಲ್ಲಿ ಚಿಯಾರಾ ಅಪೆನಿನೋ ಮೂಲಕ ಉರುಗ್ವೆ ಮುನ್ನಡೆಯನ್ನು ದಾಖಲಿಸಿತು. ಆದರೆ 24ನೇ ನಿಮಿಷದಲ್ಲಿ

0: ಪಂದ್ಯದಲ್ಲಿ ದೀಪಿಕಾ ಪೆನಾಲ್ಟಿ ಕಾರ್ನರ್ ಮೂಲಕ ಸಮಬಲ ಸಾಧಿಸಿದರು. ನಂತರ ಸೊರೆಂಕ್ 43ನೇ ನಿಮಿಷದಲ್ಲಿ ಫೀಲ್ಡ್ ಗೋಲ್ ಗಳಿಸಿ ಭಾರತವನ್ನ ಮುನ್ನಡೆಸಿದರು. ಉರುಪೆ ನಾಯಕಿ ಮ್ಯಾನ್ಯುಯೆಲಾ ವಿಲ್ಲಾರ್ 55ನೇ ನಿಮಿಷದಲ್ಲಿ ಸಮತೋಲನವನ್ನ ಪುನಃಸ್ಥಾಪಿಸಿದರು. ಆದರೆ ದೀಪಿಕಾ 1 ನಿಮಿಷದ ನಂತರ ಮತ್ತೆ ಗೋಲು ಗಳಿಸಿ ಭಾರತಕ್ಕೆ ಜಯ ತಂದುಕೊಟ್ಟರು. 3 ಪಂದ್ಯಗಳಲ್ಲಿ 3 ಗೆಲುವಿನ ಜೊತೆಗೆ ಭಾರತವು ಪೂಲ್ ಎ ಸ್ಥಾನದಲ್ಲಿ ಅಗ್ರಸ್ಥಾನವನ್ನ ಪಡೆದು ಸೆಮಿಫೈನಲ್ಗೆ ಪ್ರವೇಶವನ್ನ ಪಡೆದಿದೆ. ನಾಳೆ ಭಾರತದ ವನಿತೆಯರ ತಂಡ ಚಿಲಿ ತಂಡವನ್ನ ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ದತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್, ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ 1 ಕ್ಲಿಕ್ನಲ್ಲಿ. ಅರೆ
2: ವಾಹ್!
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಜಾನ್ತೆ ಹೇ, ಕುವೈತ್ ಜೈಸೆ ದೇಶ್ ಕಿ ಜಿಡಿಪಿ ಸೇ ಕರೀಬ್ 3 ಗುಣಾ ಪೈಸಾ ತೋ ಹಮ್ನೆ ಸಿರ್ಫ್ ಅಪ್ನೆ ದೇಶ್ ಕೆ ಛೋಟೆ ಉದ್ಯಮಿಯೋ ಕೋ ದಿಯಾ ಹೈ, ವೋ ಭೀ ಗ್ಯಾರಂಟಿ ಫ್ರೀ, 40 ಲಾಖ್ ಕರೋಡ್ ಸೇ ಭೀ ಅಧಿಕ್ ಕೆ ಮುದ್ರಾ ಲೋನ್ ಸೇ.
8: ಕರೋಡೋ ಛೋಟೆ ಉದ್ಯಮಿಯೋ ಕೋ ಮುದ್ರಾ ಯೋಜನಾ ಸೇ ಲೋನ್ ಮಿಲಾ, ಉನ್ಹೇ ಆಜ್ ಮಹಸೂಸ್ ಹೋತಾ ಹೈ ಕಿ ಡೆಮೋಕ್ರಸಿ ಕ್ಯಾನ್ ಡಿಲಿವರ್.
7: 12 ಸಾಲ್ ವಿಶ್ವಾಸ್ ಕೆ, ವಿಕಾಸ್ ಕೆ, ಜನ ಕಲ್ಯಾಣ ಕೆ.
9: ಸಮಯ 7:47 ಆಗ್ತಾ ಇದೆ. ಕೇಳ್ತಾ ಇದ್ದಾರೆ ಎಫ್ಎಂ 103.5, 101.4 ಮೀಡಿಯಂ ವೇವ್, 625 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಇದೀಗ ಚಿತ್ರಗೀತೆಯ ಕಾರ್ಯಕ್ರಮ. ಮೊದಲಿಗೆ ನೇಸರ ನೋಡು, ಕಾಕನಕುಟ್ಟೆ ಚಿತ್ರದ ಈ ಗೀತೆ ಸುಲೋಚನಾ ಅವರ ದನಿಯಲ್ಲಿ.

ಸಮಯ 7:51 ಆಗ್ತಾ ಇದೆ ಸ್ನೇಹಿತರೆ. ಸ್ನೇಹಿತರೆ, ಇಂದು ಬೆಳಗ್ಗೆ 9:05 ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ವೈಫಲ್ಯವೇ ಯಶಸ್ಸಿನ ಮೊದಲ ಹೆಜ್ಜೆ. ಎಲಾನ್ ಮಾಸ್ಕ್ ಬದುಕಿನ ಸಂದೇಶ, ಈ ಕುರಿತು ಪಿಎಸ್ ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಖಾಸಿಂ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸಂಗೀತ ಕಟ್ಟಿಯವರ ದನಿಯಲ್ಲಿ ನಾಗಮಂಡಲ ಚಿತ್ರದಿಂದ ಈ ಚಂದದ ಗೀತೆ ನಿಮ್ಮ ಮುಂಜಾವಿಗಾಗಿ ಕೇಳಿ ಆನಂದಿಸಿ.

ಬೆಳಗಿನ ಸಮಯದಲ್ಲಿ ಈ ಚಂದದ ಗೀತೆಯನ್ನು ಕೇಳಿದ್ರೆ ಎಷ್ಟು ಖುಷಿಯಾಗುತ್ತಿಲ್ಲ ಮನಸ್ಸಿಗೆ. ಸಮಯ 1:52, ಸ್ನೇಹಿತರೆ ಇವತ್ತು 8:30 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇವತ್ತು ರಾಷ್ಟ್ರೀಯ ಓದು ದಿನ. ನೀವು ನಿಮ್ಮ ನೆಚ್ಚಿನ ಓದು ದಿನ ಪುಸ್ತಕಗಳು ಯಾವುದು, ಅಥವಾ ಈಗ ಯಾವುದಾದ್ರೂ ಒಂದು ಪುಸ್ತಕವನ್ನು ಓದ್ತಾ ಇದ್ರೆ ಆ ಪುಸ್ತಕದ ಹೆಸರು, ಆ ಪುಸ್ತಕದ ಲೇಖಕರು ಅವರನ್ನು ಪರಿಚಯ ಮಾಡಿಕೊಡಬಹುದು ಸಂದೇಶವನ್ನು ಕಳಿಸೋದ್ರ ಮೂಲಕ 9481572600. ರಾಷ್ಟ್ರೀಯ ಓದು ದಿನ ಅಂತ ಈ ಸಂದರ್ಭದಲ್ಲಿ ನೀವು ಈಗ ಓದ್ತಾ ಇರುವಂತಹ ಪುಸ್ತಕ ಯಾವುದು, ಅಥವಾ ನಿಮ್ಮ ನೆಚ್ಚಿನ ಪುಸ್ತಕ ಯಾವುದು, ಇದರ ಬಗ್ಗೆ ಮಾತಾಡ್ತಾ ಓದಿನ ದಿನವನ್ನು ಸಂಭ್ರಮಿಸೋಣ ಅಂತ ಹೇಳ್ತಾ ಸದ್ಯಕ್ಕೆ 7:58 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯಾಗಿ ಚಿತ್ರ KS ಅವರ ದನಿಯಲ್ಲಿ ಅದ್ಭುತವಾದಂತಹ ಗೀತೆಯ ನಂತರ ಸಮಾಚಾರ ಪ್ರಭಾತ್ ದೆಹಲಿ ಕೇಂದ್ರದಿಂದ

0: seats at minimum support price for Tamil Nadu, Gujarat, Uttar Pradesh and Haryana. President Draupadi Murmu to attend program marking International Sickle Cell Day in Omkareshwar, Madhya Pradesh today. US lifts naval blockade of Iranian ports as part of agreement between the two countries. And in hockey, India beat Uruguay 3-2, registering their third consecutive win to storm into semi-finals of FIH Women's Cup in New Zealand. And with that, we end the morning news. Have a nice day.
1: ಸಮಯ 8:30 ಆಗ್ತಾ ಇದೆ. ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೆ 101.4 ಮೀಡಿಯಂ ವೇವ್ 125 ಕಿಲೋ ಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಇದೀಗ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. ಕನ್ನಡ ಹಿಂದಿ ಚಿತ್ರಗೀತೆಗಳೊಂದಿಗೆ ದಿನದ ವಿಶೇಷತೆಯನ್ನು ತಿಳಿದುಕೊಳ್ಳುವಂತಹ ಹೊತ್ತು ಈಗಾಗಲೇ ನಿಮಗೆ ಗೊತ್ತು. ಇವತ್ತು ರಾಷ್ಟ್ರೀಯ ಓದು ದಿನ. ನಾನು ಈಗಾಗಲೇ ಹೇಳಿದ್ದೆ, ನಿಮ್ಮ ನೆಚ್ಚಿನ ಪುಸ್ತಕ ಯಾವುದು ಅಥವಾ ನೀವು ಈಗ ಓದ್ತಾ ಇರುವಂತಹ ಪುಸ್ತಕ ಯಾವುದು, ಅದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳ್ತಾ ಹೇಳಿದ್ದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ನೋಡೋಣ. ಜೊತೆಗೆ ರಾಷ್ಟ್ರೀಯ ಓದು ದಿನದ ವಿಶೇಷತೆ ಏನು ಅದನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಚಂದದ ಗೀತೆ ನಿಮಗಾಗಿ ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸಮಯ 8:36 ರಾಷ್ಟ್ರೀಯ ಓದು ದಿನ ಜೂನ್ 19. ಪುಸ್ತಕಗಳು ಜ್ಞಾನದ ಬಾಗಿಲುಗಳು, ಓದು ಅದರ ಕೀಲಿಕೈ. ಸಮಾಜದಲ್ಲಿ ಓದುವ ಸಂಸ್ಕೃತಿಯನ್ನು ಬೆಳೆಸಲು ಮತ್ತು ಸಾಕ್ಷರತೆಯನ್ನು ಉತ್ತೇಜಿಸಲು ಈ ದಿನವನ್ನ ಆಚರಿಸಲಾಗುತ್ತೆ. ಓದು ದಿನದ ಶುಭಾಶಯಗಳು ಅಂತ ಕೈವಲ್ಯ ಸಾಹಿತಿ ಬೊಪ್ಪ ವೆಂಕಟೇಶ್ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಹಂಪಣ್ಣ ನ್ಯಾಮ್ತಿ, ನನಗೆ ಓದು ಅಂದರೆ ಬಹಳ ಇಷ್ಟ. 2 ದಿನ ಪತ್ರಿಕೆ, 1 ವಾರ ಪತ್ರಿಕೆ, ಹಲವಾರು ಮಾಸಪತ್ರಿಕೆಗಳು ಬರುತ್ತವೆ. ನಮ್ಮ ಮನೆಯಲ್ಲಿ ಪುಟ್ಟ ಗ್ರಂಥಾಲಯವಿದೆ. ವೆರಿ ಗುಡ್. ಪೂರ್ಣಚಂದ್ರ ತೇಜಸ್ವಿ ಅವರ ಚಿದಂಬರ ರಹಸ್ಯ ಬಹಳ ಇಷ್ಟ. ನಾನೀಗ ಸಂತೆಬೆನ್ನೂರು ಫಯಾಸ್ ನಟರಾಜ್ ಅವರ ಮಡಿಲ ಕೂಸಿಗೆ ಮಣ್ಣಿನ ಸೆರಗು ಎಂಬ ಕವನ ಸಂಕಲನವನ್ನು ಓದ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಹಂಪಣ್ಣ ನ್ಯಾಮ್ತಿ ಅವರೇ, ಬಹಳ ಖುಷಿಯಾಯಿತು. ಹಾಗೆ ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಶುಕ್ರವಾರದ ಶುಭ ಮುಂಜಾನೆಗಳು. ಇದಕ್ಕೆ ಮೂಡಿ ಬಂದ ಭಾವಗೀತೆಗಳು ತುಂಬಾ ಸೊಗಸಾಗಿತ್ತು. 7:30 ಒಳ್ಳೆಯ ಸುಮಧುರ ಚಲನಚಿತ್ರ ಗೀತೆಗಳು ಪ್ರಸಾರ ಆಯಿತು. ಮೊದಲನೇ ಗೀತೆ ಕೇಳಿದಾಗ ನೇಸರ ನೋಡು, ಈಗ ಮಳೆ ಬಾರದೆ ನಾವೆಲ್ಲರೂ ಆಕಾಶವನ್ನು ನೇಸರವನ್ನು ನೋಡುವಂತಹ ಪರಿಸ್ಥಿತಿ ಬಂದಿದೆ ಎಂದು ನೆನಪಾಯಿತು. 2ನೇ ಹಾಡು ಹಸಿರು ಸಿರಿಯಲ್ಲಿ ಕೇಳಿದಾಗ ವಸಂತ ಕಾಲದಲ್ಲಿ ಹಸಿರು ಒಡೆದ ಗಿಡ ಮರಗಳ ನೆನಪಾಯಿತು. ಇಂದು ವಿಶ್ವ ಪುಸ್ತಕದ ದಿನ, ಈ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿ ಬಯಸ್ತೀನಿ. ದೇಶ ಸುತ್ತು ಕೋಶ ಓದು, ಎರಡರಲ್ಲೂ ಸಹ ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಅದರಲ್ಲೂ ಪುಸ್ತಕವನ್ನ ಓದಿದ ಜ್ಞಾನ ಹೆಚ್ಚು ಕಾಲ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ನಿತ್ಯ ನಿರಂತರವಾಗಿ ಪಕ್ವವಾಗಿ ಉಳಿಯುತ್ತೆ. ಹಾಗೂ ಪುಸ್ತಕಗಳನ್ನ ಓದೋದ್ರಿಂದ ನಮ್ಮ ಅಕ್ಷರ ಜ್ಞಾನ, ವ್ಯಾಕರಣದ ಭಾಷೆ, ಇವುಗಳ ಜ್ಞಾನ ಮತ್ತಷ್ಟು ವೃದ್ಧಿಸುತ್ತದೆ ಎಂದು ಹೇಳಬಯಸ್ತೀನಿ. 8:30 ಚಲನಚಿತ್ರ ಗೀತೆಗಳ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ವಂದನೆಗಳು, ಶುಭ ದಿನ ಅಂತ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಜೀವ ತೆರೆದ ಧೀಮಂತ ಯೋಧ ಸುಭಾಷ್ ಚಂದ್ರ ಬೋಸ್, ನೇತಾಜಿಯವರ ಜೀವನ ಚರಿತ್ರೆ ಮಹಾಕಾಲ ಎಂಬ ಶ್ರೀ ಜಿ ಬಿ ಹರೀಶ್ ರವರ ಪವಿತ್ರ ಪುಸ್ತಕವನ್ನ ಪುಸ್ತಕ ದಿನವಾದ ಇಂದು ಓದಲು ಪ್ರಾರಂಭಿಸಿದ್ದೇನೆ ಎಂದು ತಿಳಿಸಲು ಸಂತೋಷವಾಗುತ್ತಿದೆ. ಕೇಶವ ಐತಾಳ, ಕಾಶೀಪುರ, ಶಿವಮೊಗ್ಗ. ಧನ್ಯವಾದಗಳು ಕೇಶವ ಐತಾಳ ಅವರೇ, ಬಹಳ ಸಂತೋಷವಾಯಿತು. ಓದಿ ಅದಾದ ನಂತರ ಪುಸ್ತಕ ಹೇಗಿತ್ತು ಅಂತ ತಿಳಿಸಿ. ವೀಲಿಲ್ಲಾ ವಿದ್ಯಾನಗರ ಶಿವಮೊಗ್ಗದ ನಮಸ್ತೆ ಸರ್, ಬೆಳಗಿನ ಶುಭೋದಯ. ಕಾರ್ಯಕ್ರಮ ತುಂಬಾ ಸೊಗಸಾಗಿ ಕೇಳಿ ಬರ್ತಾ ಇದೆ. ಹಾಗೆ ಪುಸ್ತಕ ಅಂದ್ರೆ ನನಗೆ ತುಂಬಾ ಇಷ್ಟ. ಯಾವ ಪುಸ್ತಕ ಇಷ್ಟ ಅಂದ್ರೆ ಹೇಳಲು ಕಷ್ಟ. ರಾಜ ಮಹಾರಾಜರ ಐತಿಹಾಸಿಕ ಕಥೆಗಳು ಅಂದ್ರೆ ಬಹಳ ಇಷ್ಟ. ಅದರಲ್ಲಿ ನಾನು ಇತ್ತೀಚೆಗೆ ಓದಿದ ಪುಸ್ತಕ ಗಜಾನನ ಶರ್ಮಾ ಅವರ ರಾಜಮಾತೆ ಕೆಂಪನಂಜಮ್ಮಣ್ಣಿ, ಅದ್ಭುತವಾದಂತಹ ಕೃತಿ, ನಾನು ಓದಿದ್ದೀನಿ. ಒಂದು ಹೆಣ್ಣು ಮಗಳಾಗಿ ಹುಟ್ಟಿ ಇಷ್ಟೊಂದು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಆಶ್ಚರ್ಯ ಆಗುತ್ತೆ ಅಲ್ವಾ. ನಮ್ಮ ಮೈಸೂರಿನ ಸಾಂಸ್ಕೃತಿಕ ದಸರಾ, ನಮ್ಮ ಅಸ್ಮಿತೆ ಉಳಿದಿದೆ ಅಂದ್ರೆ ಇವತ್ತು ನಾವು ಅವರನ್ನ ನೆನೆಯಲೇಬೇಕು. ಬರೀ ಮೈಸೂರಿಗೆ ಮಾತ್ರ ಅಲ್ಲ, ಕರ್ನಾಟಕಕ್ಕೂ ಅವರ ಕೊಡುಗೆ ಬಹಳ ಇದೆ. ಹಾಗೆ ಅವರು ಬರೆದ ಪುನರ್ವಸು, ಕಾಳುಮೆಣಸಿನ ರಾಣಿ, ಚೆನ್ನಬೈರಾದೇವಿ, ಎಕ್ಸ್ಪೆಷಲಿ ಕಾಳುಮೆಣಸಿನ ರಾಣಿ ಚೆನ್ನಬೈರಾದೇವಿ, ಮಲೆನಾಡಿಗರಾದ ನಾವು, ಯಾವಾಗಲೂ ಈ ಒಂದು ಪುಸ್ತಕವನ್ನ ನಮ್ಮ ಎಲ್ಲರ ಮನೆಯಲ್ಲಿದ್ರೆ ಬಹಳ ಚೆನ್ನಾಗಿರುತ್ತೆ.

ಯಾಕೆ ಅಂದ್ರೆ ಬರೀ ಕಾಳು ಮೆಣಸಿನ ರಾಣಿ ಚೆನ್ನಮೀರಾದೇವಿ ಬಗ್ಗೆ ಮಾತ್ರ ಅಲ್ಲ, ಅವತ್ತು ನಮ್ಮ ಮಲೆನಾಡು ಹೇಗಿತ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಎಕ್ಸ್ಪೆಷಲಿ ಕರಿಮೆಣಸಿನ ರಾಣಿ ಕಾಳುಮೆಣಸು ಹೇಗೆಲ್ಲ ತನ್ನ ಕಾರ್ಯ ವ್ಯಾಪ್ತಿಯನ್ನ ಎಲ್ಲಿಂದ ಎಲ್ಲಿಯವರೆಗೆ ಕರ್ಕೊಂಡು ಹೋಗುತ್ತೆ ನಮ್ಮ ಮಲೆನಾಡನ್ನ ಅನ್ನೋದನ್ನ ತೋರಿಸ್ಕೊಟ್ಟಿದೆ ಅದು. ಹಾಗಾಗಿ ಅದನ್ನ ಓದಲೇಬೇಕು. ಒಂದು ಇನ್ನೊಂದು ಚೆನ್ನಭೈರಾದೇವಿ ಬಗ್ಗೆ, ಎಕ್ಸಲೆಂಟ್ ಮಹಿಳೆ ಆಕೆ. ನಮ್ಮ ಮನೆಯ ಒಂದಷ್ಟು ನಮ್ಮ ಫೋಟೋಶಾಪ್ಗಳಲ್ಲಿ ಅಥವಾ ಫೋಟೋಗಳನ್ನು ಇಟ್ಕೊಂಡಿರ್ತೀವಲ್ವ ಕಲೆಕ್ಷನ್ಸಲ್ಲಿ, ಚೆನ್ನಭೈರಾದೇವಿ ಫೋಟೋ ಒಂದಿರಬೇಕು. ಆಕೆ ಅದ್ಭುತವಾದಂತಹ ವ್ಯಕ್ತಿ, ಅಷ್ಟೊಂದು ಧೀಮಂತ ಶಕ್ತಿವಂತ ಚಾಣಾಕ್ಷ ಸ್ತ್ರೀ ನಮ್ಮ ಮಲೆನಾಡಿಗರು ಅನ್ನೋದಕ್ಕೆ, ಮಲೆನಾಡಿನವಳು ಅನ್ನೋದಕ್ಕೆ ಬಹಳ ಹೆಮ್ಮೆ ಇದೆ ನನಗೆ. ಬಹಳಷ್ಟು ಸತ್ಯ ಸಂಗತಿಗಳು ನಮಗೆ ಗೊತ್ತೇ ಇರೋದಿಲ್ಲ. ಈ ಸಾಹಿತಿಗಳು ಸತ್ಯಕ್ಕೆ ಕನ್ನಡ ಹಿಡಿದಂತೆ ವಿಷಯವನ್ನು ನಮ್ಮ ಮನಸ್ಸಿಗೆ ಹಿಡಿಸುವಂತೆ ಇನ್ನೂ ಓದಬೇಕು ಅಂತ ನಮಗೆ ಅನ್ನಿಸುವಂತೆ ಓದುಗರನ್ನ ಸೆಳೆಯುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಹಳ ಒಳ್ಳೆಯ ವಿಷಯ ಸರ್, ಧನ್ಯವಾದಗಳು ಅಂತ ವೀಲಿಲ್ಲ ವಿದ್ಯಾನಗರ ಶಿವಮೊಗ್ಗ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಅದ್ಭುತವಾದ ಕೃತಿಯನ್ನು ಪರಿಚಯ ಮಾಡಿದ್ದೀರಾ. ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಏರಿಸಕಲ್ಲಿಂದ ಬೆಳಗಿನ ಶುಭೋದಯ ನಾಗರಾಜ್ ವಸಿಷ್ಠ. 7:15ಕ್ಕೆ ಪ್ರಸಾರವಾದ ಭಾವಗೀತೆ, ಮಧ್ಯೆ ಬೇಂದ್ರೆ ಅವರ ಎರಡು ಸಾಲುಗಳಲ್ಲಿ ಮಾತು ಹೇಗಿರಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿದ್ರಿ. ರಾಷ್ಟ್ರೀಯ ಪುಸ್ತಕ ಓದು ದಿನದ ಶುಭಾಶಯಗಳು. ನಾನು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ತುಂಬಾ ಓದಿದ್ದೀನಿ, ಮತ್ತೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕರ್ವಾಲೋ ಪುಸ್ತಕ ಓದ್ತಾ ಇದ್ದೇನೆ, ಚೆನ್ನಾಗಿದೆ. ನನ್ನ ಆತ್ಮೀಯ ಗೆಳೆಯ ಎಂದರೆ ಪುಸ್ತಕ ಮತ್ತು ರೇಡಿಯೋ ಸರ್, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಸಂದೇಶಗಳು ಹರಿದು ಬಂದಿದೆ. ಯಾರೆಲ್ಲ ಯಾವ ಯಾವ ಪುಸ್ತಕವನ್ನು ಓದ್ತಾ ಇದ್ದಾರೆ ತಿಳ್ಕೊಳ್ಳೋಣ. ನನಗೂ ಕುತೂಹಲ ತುಂಬಾ ಇದೆ, ಅಕಸ್ಮಾತ್ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಪುಸ್ತಕ ನಾನ್ ಮಿಸ್ ಮಾಡಿದ್ದೀನ ಅನ್ನೋದರ ತಿಳ್ಕೊಳ್ಳುವಂತಹ ಸಾಮಾನ್ಯವಾಗಿ ನನಗಿದೊಂದು ಹವ್ಯಾಸ ಇದೆ. ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಇರೋ ವಿಷಯ ಆ ಪುಸ್ತಕ ಆಗಿತ್ತು ಅಂದರೆ ಆ ಪುಸ್ತಕವನ್ನು ಮಿಸ್ ಮಾಡೋದಕ್ಕೆ ನನಗೆ ಬಹಳ ಕಷ್ಟವಾಗುತ್ತೆ. ಹಾಗಾಗಿ ಯಾರೆಲ್ಲ ನಿಮ್ಮ ನೆಚ್ಚಿನ ಗ್ರಂಥಾಲಯದಲ್ಲಿ ನಿಮ್ಮ ನೆಚ್ಚಿನ ಪುಸ್ತಕ ಯಾವುದು? ಇವತ್ತು ರಾಷ್ಟ್ರೀಯ ಓದು ದಿನ, ಓದೋದು ತುಂಬಾ ಖುಷಿ ಕೊಡುತ್ತೆ. ನಾನು ಯಾವಾಗಲೂ ನನ್ನ ಫ್ರೆಂಡನ್ನು ಕರ್ಕೊಂಡು ಹೋಗ್ತಾ ಇರ್ತೀನಿ, ನನ್ನ ಬ್ಯಾಗಲ್ಲಿ ಯಾವಾಗಲೂ ಒಂದು ಪುಸ್ತಕ ಇದ್ದೇ ಇರುತ್ತೆ. ನನಗೆ ಟೈಮ್ ಹೋಗೋದು, ಟೈಮ್ ಪಾಸ್ ಮಾಡೋದು ಬಹಳ ಸುಲಭವಾದ ಕೆಲಸ. ಪುಸ್ತಕವನ್ನು ಓದ್ತಾ ಇದ್ರೆ ಎಷ್ಟೋ ಗಂಟೆಗಳ ಕಾಲ ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಅಂತಹ ಅದ್ಭುತ ಗೆಳೆಯ ನನಗೆ. ಹಾಗಾಗಿ ಓದು ದಿನ ಅಂದ್ಕೊಳ್ಳೆ ಬಹಳ ಖುಷಿಯಾಯಿತು. ಆ ಖುಷಿಯನ್ನು ನಿಮ್ಮೊಟ್ಟಿಗೆ ಸಂಭ್ರಮಿಸೋಣ ಅನ್ನೋದಕ್ಕೋಸ್ಕರ ಈ ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ನೆಚ್ಚಿನ ನಿಮ್ಮ ಓದಿನ ಗೆಳೆಯ ಅಥವಾ ನಿಮ್ಮ ಓದಿನ ಪುಸ್ತಕ ಯಾವುದು? ಈಗ ಓದ್ತಿರೋ ಪುಸ್ತಕ ಯಾವುದು? ಕಳಿಸ್ಬಹುದು ನಮ್ಮ ವಾಟ್ಸಪ್ ಸಂಖ್ಯೆ 9481572600.

ಸಮಯ 8:47 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಪ್ರತಿ ವರ್ಷ ಜೂನ್ 19 ಭಾರತದಲ್ಲಿ ರಾಷ್ಟ್ರೀಯ ಓದು ದಿನ ಅಂತ ಹೇಳಿ ಆಚರಿಸಲಾಗುತ್ತೆ. ಗ್ರಂಥಾಲಯ ಚಳುವಳಿ ಪಿತಾಮಹ ಎಂದು ಕರೆಯಲ್ಪಡುವ ಪಿಎನ್ ಪಣಿಕ್ಕರ್ ಅವರ ಗೌರವಾರ್ಥವಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ. ಹಾಗಾಗಿ ಇವತ್ತು ಓದು ದಿನ ಅಂತ ಹೇಳಿ ಆಚರಿಸಲಾಗುತ್ತೆ. ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು ಸಂದೇಶ ಕಳಿಸಿದ್ದಾರೆ. ಅವರು ಓದ್ತಾ ಇರೋ ಪುಸ್ತಕ ಏಸೂರು ಕೊಟ್ಟರೂ ಈಸೂರು ಕೊಡೆವು, ಅದ್ಭುತವಾದಂತಹ ಕೃತಿ. ಸ್ವಾತಂತ್ರ್ಯ ಸಂಗ್ರಾಮ ಹೇಗಿತ್ತು ನಮ್ಮ ಮಲೆನಾಡಲ್ಲಿ ಅಂತ ಗೊತ್ತಾಗಬೇಕು ಅಂದ್ರೆ ಈ ಪುಸ್ತಕ ಓದಬೇಕು. ಸಾಸಿವೆಹಳ್ಳಿ ಸತೀಶ್ ಅವರು ಬರೆದಿರುವಂತಹ ಪುಸ್ತಕ, ಧನ್ಯವಾದಗಳು. ಹಾಗೆ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಪುಸ್ತಕವನ್ನು ಓದೋದ್ರಿಂದ ನಮ್ಮ ಮಸ್ತಕ ಪರಿಶುದ್ಧವಾಗುತ್ತದೆ, ನಮ್ಮ ಜ್ಞಾನ ಭಂಡಾರ ವೃದ್ಧಿಸುತ್ತದೆ. ಯಾವ ಮನೆಯಲ್ಲಿ ಪುಸ್ತಕವಿರುತ್ತದೆ ಅಲ್ಲಿ ಸಂಸ್ಕಾರವಿರುತ್ತದೆ. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಾರಂಭವಾಗ್ತಾ ಇರುವ ಗೀತೆಗಳು ಅದ್ಭುತ, ನಿರೂಪಣೆ ಸೂಪರ್, ಧನ್ಯವಾದಗಳು. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಣಗರ ವಿಜಯಕುಮಾರ್ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾದ ಗೀತೆಗಳು ಸೂಪರ್, ಅರ್ಥಪೂರ್ಣ ಮಾಹಿತಿಗೆ ದೊಡ್ಡ ಸಲ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಮುಂಜಾನೆ, ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ನಿಂದ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ, ಗಣೇಶ್, ಆಶಾ, ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್, ಪುಸ್ತಕಗಳನ್ನು ಓದೋದ್ರಿಂದ ಜ್ಞಾನ ಭಂಡಾರ ವೃದ್ಧಿಯಾಗುತ್ತದೆ. ಪುಸ್ತಕ ದಿನದ ಶುಭಾಶಯಗಳು. ಬೆಳಗ್ಗೆಯಿಂದ ಎಲ್ಲಾ ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿ ಬರುತ್ತಿವೆ. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾದ ಈ ತಿಂಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು, ನಿಮಗೂ ಆಕಾಶವಾಣಿಗೂ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ಬೃಂದಾ ರವೀಂದ್ರನಗರ ಶಿವಮೊಗ್ಗದಿಂದ ಪುಸ್ತಕ ಓದುವ ದಿನಾಚರಣೆ ಶುಭಾಶಯಗಳು. ಪ್ರತಿದಿನ ಬಿಡದೆ ಪುಸ್ತಕ ಓದುವುದು ನನ್ನ ಹವ್ಯಾಸ, ಹಾಗೂ ಪುಸ್ತಕ ವಿಮರ್ಶೆಯನ್ನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಹಾಕ್ತೀನಿ. ಈ ವರ್ಷ ಓದಿ ಮನಸ್ಸಿಗೆ ಹಿಡಿಸಿದ ಪುಸ್ತಕಗಳು ಅರ್ಜುನ್ ದೇವಾಲದ ಕೆರೆ, ಅತೀತ, ಅಭೀರ, ಮನಸ್ಸೆ ಮನಸ್ಸೆ ಥ್ಯಾಂಕ್ ಯು, ಕಾಡಹೂ, ಕಾಡೆ ಹೂ, ಹೀಗೆ ಇನ್ನು ಹಲವು ಪುಸ್ತಕಗಳು. ಪ್ರಸ್ತುತ ಓದುತ್ತಿರುವ ಪುಸ್ತಕ ಡೆಡ್ಲೈನ್ ಕಥೆಗಳು. ಇವರು ರೆಗ್ಯುಲರ್ ಆಗಿ ಪುಸ್ತಕವನ್ನು ಓದ್ತಾ ಇದ್ದಾರೆ, ಅದ್ಭುತವಾದಂತಹ, ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಬೃಂದ ಪ್ಲೀಸ್ ಕೀಪ್ ಇಟ್ ಅಪ್. ಹೀಗೆ ಎಲ್ಲ ಪುಸ್ತಕಗಳ ಸಾರಾಂಶವನ್ನ ಹಾಗೆ ಇನ್ಪುಟ್ಸ್ ಅನ್ನು ಕೊಡಿ. ಸೊ ಜನಕ್ಕೆ ಅವಾಗ ಯಾವ ಪುಸ್ತಕವನ್ನ ಓದಿದ್ರೆ ಇಷ್ಟ ಆಗಬಹುದು ಅಥವಾ ಅವರ ಜಾನ್ರೆ ಇರುವಂತಹ ಇಂಟ್ರೆಸ್ಟ್ ಇರುವಂತಹ ಜಾನ್ರೆ ಇರುವಂತಹ

ಪುಸ್ತಕಗಳನ್ನು ಓದಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಬೃಂದ. ನಮಸ್ತೆ ಆಕಾಶವಾಣಿ, ನಾನು ಉಮಾ ಸೋಮಶೇಖರ್, ಶಿವಮೊಗ್ಗದಿಂದ. ಎಲ್ಲ ಓದುಗರಿಗೂ ವಿಶ್ವ ಓದುವ ದಿನದ ಶುಭಾಶಯಗಳು. ನನ್ನ ಮೆಚ್ಚಿನ ಪುಸ್ತಕದ ಬಗ್ಗೆ ಹೇಳಬೇಕೆಂದ್ರೆ ತಾರಾ ಸುಬ್ರಾಯರವರ ದುರ್ಗಾಸ್ತಮಾನ, ವಾವ್, ಅದ್ಭುತವಾದಂತಹ ಕೃತಿ, ಮತ್ತು ಚನ್ನಭೈರಾದೇವಿ. ನಮ್ಮ ಇತಿಹಾಸದ ಬಗ್ಗೆ ತಿಳಿಯಲು ಈ ಪುಸ್ತಕಗಳು ಸಹಾಯ ಮಾಡುತ್ತವೆ. ಈಗ ಸದ್ಯಕ್ಕೆ ಅಗತಾ ಕ್ರಿಸ್ಟಿಯವರ ಮರ್ಡರ್ ಮಿಸ್ಟ್ರಿ ಓದ್ತಾಗಿದ್ದೇನೆ. ಧನ್ಯವಾದಗಳು. ಹಾಗೆ ಸಂದೇಶವನ್ನು ಕಳಿಸುವವರು ನಿಮ್ಮ ಇಷ್ಟದ ಜಾನರ್ ಕೂಡ ಕಳಿಸಿ, ಬಹಳ ಖುಷಿಯಾಗುತ್ತೆ. ಶುಭೋದಯ ಆಕಾಶವಾಣಿ, ಮುಂಜಾನೆ ಶುಭಾಶಯಗಳು, ಎಲ್ಲ ಕಾರ್ಯಕ್ರಮ ಸೂಪರ್. ಮಯೂರ್ ಕೋಟಿ ಜನ್ನಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ದ ಬೆಸ್ಟ್ ಬುಕ್ ಐ ರೀಡ್ ವಾಸ್ ಮ್ಯಾನ್ ದ ಮೇಕರ್ ಆಫ್ ಹಿಸ್ ಓನ್ ಡೆಸ್ಟಿನಿ, ಐ ಬುಕ್ ಆಫ್ ಟೀಚಿಂಗ್ಸ್ ಬೈ ಸ್ವಾಮಿ ವಿವೇಕಾನಂದ. ಇಟ್ ಚೇಂಜ್ ಮೈ ಲೈಫ್. ಗೀತಾ ಮಲ್ಗೊಪ್ಪ, ಅದ್ಭುತವಾದಂತಹ ಕೃತಿ ಇದು. ನಿಜವಾಗ್ಲೂ ಓದಬೇಕಾದಂತಹ ಕೃತಿ. ಯಾರಾದರೂ ಇನ್ನು ಓದಿಲ್ಲ ಅಂದರೆ ಪ್ಲೀಸ್ ರೀಡ್ ಇಟ್. ಅದ್ಭುತವಾದಂತಹ ಕೃತಿ, ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಲೈಫ್ಗೆ. ಪುಸ್ತಕಗಳನ್ನು ಓದೋದ್ರಿಂದ ಸದಾಶಿವಪ್ಪ ಮಣಗಟ್ಟ, ನಮಸ್ತೆ ಸರ್. ನೀವು ವಾಯ್ಸ್ ನೋಟ್ ಕಳಿಸಿದಿರಿ, ನಮ್ಮಲ್ಲಿ ವಾಯ್ಸ್ ನೋಟನ್ನು ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ದಯಮಾಡಿ ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ಬೇಕಾಗತ್ತೆ. ಮಲ್ಲಿಕಾಂಬಾ ಹೊಸ್ಮನೆ ಭದ್ರಾವತಿ, ಶುಭೋದಯ ಸರ್. ಇವತ್ತು ಪುಸ್ತಕ ಓದುವ ದಿನ, ನೀವು ನಮ್ಮೆಲ್ಲರನ್ನ ಕ್ರೋಢೀಕರಿಸಿದ್ದೀರಿ. ಹೇಗೆಂದರೆ ಯಾರು ಹೆಚ್ಚು ಪುಸ್ತಕವನ್ನು ಓದುವವರು ಹುಟ್ಟು ಹಾಕಿದ್ದೀರಿ. ನನಗಂತೂ ಪುಸ್ತಕ ಓದುವ ಅಂದರೆ ಬಹಳ ಇಷ್ಟ. ಅದರಲ್ಲಿಯೂ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ನಮ್ಮ ಮನೆಯಲ್ಲಿ ಒಂದು ಭಂಡಾರವೇ ಇದೆ. ವೆರಿ ಗುಡ್. ನಮ್ಮ ತಂದೆಯವರು ಸಹ ಪುಸ್ತಕದ ಗೆಳೆಯರಾಗಿದ್ದರು, ಅದು ನನಗೂ ಬಂದಿದೆ. ಹಳೆಕಟ್ಟೆಯವರು ಸಂಗ್ರಹಿಸಿದ 15 ವಚನ ಸಂಪುಟಗಳು ಇವೆ. 6 ಶೂನ್ಯ ಸಂಪಾದನೆಗಳು ಪುಸ್ತಕವೂ ಸಹ ಇದೆ. ಅರವಿಂದ್ ಯತ್ತಿಯವರು ಬಿಡುಗಡೆ ಮಾಡಿರುವ ಬಸವ ಪಥ ಪ್ರತಿ ತಿಂಗಳು ನಮ್ಮ ಮನೆಗೆ ಬರುತ್ತದೆ. ಅಖಿಲ ಭಾರತ ಶರಣ ಸಾಹಿತ್ಯವು ಬಿಡುಗಡೆ ಮಾಡಿರುವ ಮಹಾಮನೆಯ ಸಹ ಪ್ರತಿ ತಿಂಗಳು ನಮ್ಮ ಮನೆಗೆ ಬರುತ್ತದೆ. ಹೀಗಾಗಿ ಪುಸ್ತಕದ ಭಂಡಾರವೇ ನಮ್ಮ ಮನೆಯಲ್ಲಿ ಇದೆ. ಅದಲ್ಲದೆ ಅನೇಕರು ಬರೆದ ಪುಸ್ತಕಗಳು, ಗಾಂಧೀಜಿಯವರ ಪುಸ್ತಕಗಳು, ಅಂಬೇಡ್ಕರ್ ಅವರ ಪುಸ್ತಕಗಳು, ಪುರಂದದಾಸರ ಪುಸ್ತಕ, ಹೀಗೆ ಹಲವಾರು ಪುಸ್ತಕಗಳನ್ನು ಜೋಪಾನ ಮಾಡಿದ್ದೇನೆ ಸರ್. ಮಧ್ಯಾಹ್ನವಂತೂ ಪ್ರತಿದಿನ ಪುಸ್ತಕವನ್ನು ಓದುತ್ತೇನೆ. ಇದೇ ನನ್ನ ನೆಚ್ಚಿನ ಗೆಳೆಯ. ಧನ್ಯವಾದಗಳು. ಈಗ ಯಾವ ಪುಸ್ತಕವನ್ನು ಓದ್ತಾ ಇದ್ದೀರಾ ಮಲ್ಲಿಕಾಂಬ? ನಿಮ್ಮ ಗ್ರಂಥಾಲಯಕ್ಕೆ ನಂದೊಂದು ಸಲಾಂ. ಸದ್ಯಕ್ಕೆ ಯಾವ ಪುಸ್ತಕ ಓದ್ತಾ ಇದ್ದೀರಿ ಪ್ಲೀಸ್ ಮೆಸೇಜ್ ಮಾಡಿ. ಗಾಡಿಕೊಪ್ಪ ಶಿವಮೊಗ್ಗದಿಂದ ವೀಣಾ, ನಾನು ಇತ್ತೀಚೆಗೆ 3 ತಲೆಮಾರು ಎನ್ನುವ ಪುಸ್ತಕ ಓದಿದೆ. ತಳುಕಿನ ವೆಂಕಣ್ಣಯ್ಯರವರ ಬಗ್ಗೆ ಬರೆದಿದ್ದಾರೆ, ತುಂಬಾ ಇಷ್ಟವಾಯಿತು. ಧನ್ಯವಾದಗಳು ವೀಣಾ. ಸದಾಶಿವ ಪಂಡಗಟ್ಟ, ನಮಸ್ತೆ. ನಾನು TRS ರವರ ಸಂಧ್ಯಾರಾಗ ಓದಿದೆ, ಉತ್ತಮವಾಗಿದೆ. ಹೌದು, ಅದ್ಭುತವಾದಂತಹ ಕೃತಿ. ಸಂಗೀತದ ಬಗ್ಗೆ ಒಲವಿದ್ದವರು ಈ ಪುಸ್ತಕವನ್ನು ಓದಬೇಕು, ಅದ್ಭುತವಾದಂತಹ ಕೃತಿ. ಮಹೇಶ್ ಕುಂಬಾರ್ ಹೊನ್ನಾಳಿ, ನಮಸ್ತೆ. ಪುಸ್ತಕ ಓದು ಜೀವನ ಬೆಳಕು ಆಗುತ್ತೆ, ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ಹಾಗೆ ಇನ್ನೊಂದು ಸಂದೇಶ ನನಗೆ ನೆನಪಾಯಿತು. ಸಾಮಾನ್ಯವಾಗಿ ನಮ್ಮ ಶಾಲೆಗಳಲ್ಲಿ ಬೆಳಗಿನ ಶುಭಾಶಯಗಳು ಅಂತ ಶುಭಾಷಿತವನ್ನು ಬರೀಬೇಕಾಗಿತ್ತು ಬೋರ್ಡ್ ಮೇಲೆ. ನನಗೆ ಇವತ್ತು ಒಂದು ನೆನಪಿದೆ ಆ ಶುಭಾಷಿತ. ತಲೆ ಬಗ್ಗಿಸಿ ಓದು, ನಿನ್ನ ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ ಅಂತ ಒಂದು ಲೈನು, ಅದರ ಕೆಳಗಡೆಗೆ ಪುಸ್ತಕ ಅಂತ ಇತ್ತು. ನನಗೆ ಇವತ್ತಿಗೂ ನೆನಪಿದೆ. ನಾನು ಸುಮಾರು 4ನೇ ಕ್ಲಾಸು ಅಥವಾ 3ನೇ ಕ್ಲಾಸಲ್ಲೂ ಓದಿದ್ದು. ತುಂಬ ಹೊತ್ತು ನಾನು ಅದರ ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಎಂತಹ ಅದ್ಭುತವಾದಂತಹ ವಾಕ್ಯ ಅಲ್ವಾ ಅಂತ. ಇವತ್ತಿಗೂ ನನಗೆ ಅದನ್ನು ಚೇಂಜ್ ಮಾಡಿ, ನನ್ನ ಬದುಕನ್ನು ಚೇಂಜ್ ಮಾಡ್ತು ಅಂತಲೇ ಹೇಳಬಹುದು. ಎಷ್ಟು ಓದ್ತೀವೋ ಅಷ್ಟು ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ. ಯಾವುದೋ ಪುಸ್ತಕ, ಯಾವುದೋ ಕಾದಂಬರಿ, ಯಾವುದೋ ಕೃತಿ, ಅದು ಇಂಥದ್ದೇ ಜಾನ್ರೇ ಆಗಬೇಕು ಅಂತಿಲ್ಲ. ಓದೋದಕ್ಕೆ ಶುರು ಮಾಡಿದ್ರೆ, ಅದನ್ನು ಓದಿಸ್ಕೊಂಡು ಹೋಗ್ತಾ ಇದ್ರೆ ಆ ಅನ್ನಿಸ್ಬೇಕು. ಕೆಲವೊಂದ್ಸರಿ ನಾವು ಓದ್ತಾ ಓದ್ತಾ ನಮ್ಮದೇ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಶುರು ಮಾಡ್ತೇವೆ. ಬಹುಶಃ ಅದನ್ನ ಬರೆಯುವಾಗ ಲೇಖಕರು ಅದೇ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ನಮಗಂತೂ ನಮ್ಮದೇ ಆದಂತಹ ಒಂದು ಊರು, ಅದರಲ್ಲೂ ಬರುವಂತಹ ಪಾತ್ರಗಳು ನಮ್ಮದೇ ಆದಂತಹ ಪಾತ್ರಗಳಾಗಿರುತ್ತೆ. ಅದರಲ್ಲಿ ಇರುವಂತಹ ವ್ಯಕ್ತಿತ್ವಗಳು, ನಮ್ಮ ಸುತ್ತಮುತ್ತಲು ನಾವೇ ದೊಡ್ಡವಾದಂತಹ ಒಂದು, ನಮ್ಮ ತಲೆಯಲ್ಲಿ ನಮ್ಮದೇ ಆದಂತಹ ಒಂದು ಸಿನಿಮಾ ತೆಗೆದುಬಿಟ್ಟಿರ್ತೀವಿ. ಅಂತಹ ಅದ್ಭುತವಾದಂತಹ ಸೆಳೆತ ಪುಸ್ತಕಕ್ಕೆ ಇದೆ. ಒಂದು ರೀತಿಯಲ್ಲಿ ಖುಷಿ ವಿಷಯ ಹೌದು, ಒಂದು ರೀತಿಯಲ್ಲಿ ಅನೇಕ ವಿಷಯಗಳು ತಿಳಿಯುತ್ತೆ, ಇನ್ನೊಂದು ರೀತಿಯಲ್ಲಿ ನಮ್ಮ ಭಾಷೆಯ ಪ್ರೌಢಿಮೆ ಅಥವಾ ಭಾಷೆಯ

ಹೇಗೆ ಬಳಸಬೇಕು, ಶಬ್ದಗಳ ಭಂಡಾರ ಹೆಚ್ಚಾಗುತ್ತೆ, ಇದೆಲ್ಲದರೊಟ್ಟಿಗೆ ಒಂದು ಅದ್ಭುತವಾದಂತಹ ಲೈಫ್ ಜರ್ನಿ. ನಮ್ಗೆ ಯಾರೂ ಬೇಡಪ್ಪ, ಪುಸ್ತಕ ಒಂದಿದ್ರೆ ಸಾಕು ಅನ್ನೋಷ್ಟು ಮಟ್ಟಿಗೆ ನಾವು ತಯಾರಾಗ್ತೀವಿ. ಅದು ಪುಸ್ತಕ ನಮಗೆ ಕೊಡುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇತ್ತೀಚೆಗೆ ನಾನು ಗ್ರಂಥಾಲಯಕ್ಕೆ ಹೋದಾಗೆಲ್ಲ ನೋಡ್ತಿರ್ತೀನಿ, ನನ್ನ ಕಾಲದಲ್ಲಿಂದ 5th, 6th, 7th ಸಂಚಾರಿ ಗ್ರಂಥಾಲಯನೂ ಬರ್ತಿತ್ತು. ನಮ್ಮ ಅಮ್ಮ ಕೂಡ ಒಳ್ಳೆ ಪುಸ್ತಕಗಳನ್ನ ಓದ್ತಾ ಇದ್ರು. ಜೊತೆಗೆ ಸಂಚಾರಿ ಗ್ರಂಥಾಲಯದಲ್ಲಿ ಆಗ ಅಮ್ಮನ ಕಾರ್ಡ್ ಅನ್ನು ತಗೊಂಡೋಗಿ ನನಗೆ ಬೇಕಾದ ಪುಸ್ತಕ ತಗೊಂಡ್ಬರ್ತಾ ಇದ್ದೆ ನಾನು. ಈಗ ಗ್ರಂಥಾಲಯಕ್ಕೆ ಹೋದ್ರೆ ಗ್ರಂಥಾಲಯದಲ್ಲಿ ತುಂಬಾ ಖಾಲಿ ಖಾಲಿ ಅಂತ ಅನ್ಸುತ್ತೆ. ತುಂಬಾ ಜನ ಕಡಿಮೆ ಬಂದು ಗ್ರಂಥಾಲಯಕ್ಕೆ ಹೋಗಿ ಓದೋದ್ರು ಕಡಿಮೆಯಾಗಿದ್ದಾರೆ ಅಂತ ಅನ್ಸುತ್ತೆ. ನಾನೊಂದಷ್ಟು ರಿಸರ್ಚ್ ಮಾಡಿರೋ ಪ್ರಕಾರ IAS ಮತ್ತೆ IPS ಓದುವಂಥವ್ರು ಅಥವಾ ಈ ತರ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಿರೋರು ಬಂದು ಅಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾರೆ. ಹೊರತು ಸಾಮಾನ್ಯ ಜನರು ಸ್ವಲ್ಪ ಸಮಯವನ್ನ ಮಾಡಿಕೊಂಡು ಪುಸ್ತಕವನ್ನ ಓದೋದ್ರ ಕಡೆಗೆ ಗಮನವನ್ನ ಕಡಿಮೆ ಕೊಟ್ಟಿದ್ದಾರೇನೋ ಅಂತ ಅನಿಸ್ತಿದೆ. ನಿಮ್ಮ ಅಭಿಪ್ರಾಯ ಏನು? ಸದ್ಯಕ್ಕೆ 8:56 ಆಗ್ತಾ ಇದೆ. ಸಂದೇಶಗಳು ಕೂಡ ಹರಿದು ಬಂದಿದೆ. ಎಲ್ಲರಿಗೂ ಪುಸ್ತಕ ದಿನದ ಶುಭಾಶಯಗಳು. ಪುಸ್ತಕ ಎಂದರೆ ಎಲ್ಲರಿಗೂ ಪ್ರೀತಿ. ನಮ್ಮ ಮನೆಯಲ್ಲಿ ಎಲ್ಲರೂ ಪುಸ್ತಕ ಪ್ರಿಯರೇ. ಚಿಕ್ಕಂದಿನಿಂದಲೂ ಅಭ್ಯಾಸ ಬೆಳೆದು ಬಂದಿದೆ. ಪುಸ್ತಕ ಕೈಯಲ್ಲಿ ಹಿಡಿದು ಕುಳಿತರೆ ಪೂರ್ತಿ ಓದಿ ಮುಗಿಸುವವರೆಗೆ ಬಿಡೋದಿಲ್ಲ. ಇತ್ತೀಚೆಗೆ ಮನಮಿಡಿದ ಕ್ಷಣಗಳು ಓದಿದ್ದೇನೆ. ಲೇಖಕರು ಮಂಗೋಟೆ ಶಿವಕುಮಾರ್. ತಮ್ಮ ಜೀವನದ ಅನುಭವವನ್ನು ತುಂಬಾ ಸ್ವಾರಸ್ಯಕರವಾಗಿ ಬರೆದಿದ್ದಾರೆ. ಆಕಾಶವಾಣಿಯ ಉದ್ಘೋಷಕರಾಗಿ ಅವರ ಮಾತು ಇಂಪು ಹಾಗೆ ತುಂಬಾ ಚೆನ್ನಾಗಿ ಬರೆದಿರುವರು. ಧನ್ಯವಾದಗಳು. ಆರ್ ಮಲ್ಲಿಕಾಂಬ ಹೊಸ್ಮನೆ ಭದ್ರಾವತಿಯಿಂದ ಅಲ್ಲಮ ಅನುಸಂಧಾನ ಪ್ರಧಾನ ಸಂಪಾದಕರು ಡಾಕ್ಟರ್ ಮರಳಸಿದ್ಧ ಸ್ವಾಮೀಜಿಯವರು ಇವರ ಪುಸ್ತಕವನ್ನು ಓದ್ತಾ ಇದ್ದೇನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ನಾಗರಾಜ್ ಸರ್ ಶುಭೋದಯ. ಇತ್ತೀಚೆಗೆ ಓದಿದ ಪುಸ್ತಕ ಮನಮಿಡಿದ ಕ್ಷಣಗಳು. ನಮ್ಮ ಭದ್ರಾವತಿ ಆಕಾಶವಾಣಿ ಹಿರಿಯ ಉದ್ಘೋಷಕರಾದ ಮಂಗೋಟೆ ಶಿವಕುಮಾರ್ ಅವರು ಬರೆದಿದ್ದು ಬುದ್ಧ ದೇವರ ಶಾಂತಿ ಸಂದೇಶ, ಬಸವಣ್ಣನವರ ಕಾಯಕವಿ ಕೈಲಾಸ, ಅಂಬೇಡ್ಕರ್ ಅವರ ಸಾಮಾಜಿಕ ಕಳಕಳಿ, ಈ ಮೂರನ್ನ ಒಳಗೊಂಡಿದೆ. ಅದ್ಭುತವಾದ ಅವರದೇ ಜೀವನದ ಅನುಭವ, ಸಣ್ಣ ಕಥೆಗಳು. ರಾಧಾ ನಿಧಿಗೆಯಿಂದ ಧನ್ಯವಾದಗಳು. ರಾಧಾ ಅವರೇ, ಬಹಳ ಖುಷಿಯಾಯಿತು. ಬೆಳಗ್ಗೆ ಪ್ರಸಾರವಾದ ಕರುಣಾಡ ಬಾಳಿಕೆ ಕಾರ್ಯಕ್ರಮ ಚೆನ್ನಾಗಿತ್ತು. 7:45 ಚಿತ್ರಗೀತೆಗಳು ಚೆನ್ನಾಗಿತ್ತು. ಹಾಗೆ ರೇಡಿಯೋ ಕೇಳ್ತಾ ಇದ್ದೀವಿ. ಧನ್ಯವಾದಗಳು. ಲಕ್ಷ್ಮೀ ಶೇಖರ್ ಶಾಪ್ ಜನ್ನಾಪುರದಿಂದ ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸೋನು ನಿಗಮ್ ಅವರ ಹಾಗೆ ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ ಈ ಚಂದದ ಗೀತೆ ನಿಮಗಾಗಿ ನಿಮ್ಮ ಆಕಾಶವಾಣಿ ಭದ್ರಾವತಿಯಲ್ಲಿ ಕೇಳಿ ಆನಂದಿಸಿ.

0: ಸಮಯ 9:03 ಆಗ್ತಾ ಇದೆ ಸ್ನೇಹಿತರೆ. ತೆರೆದ ಕಿಟಕಿ ಮನೆಯ ಬೆಳಕಿಗೆ ತೆರೆದ ಪುಸ್ತಕ, ಮನದ ಬೆಳಕಿಗೆ ಕವಿ ಡಿ ವಿ ಜಿ ರುಡಿ ಶ್ರೀನಿವಾಸ. ತೆರೆದ ಕಿಟಕಿ ಮನೆಯ ಬೆಳಕಿಗೆ ತೆರೆದ ಪುಸ್ತಕ ಮನದ ಬೆಳಕಿಗೆ ಡಿ ವಿ ಜಿ ಅವರ ನುಡಿ ಇದು. ಶ್ರೀನಿವಾಸ್ ಹಿರಿಯರು ಜಯನಗರ ಬಡಾವಣೆ ಇವರ ಸಂದೇಶವನ್ನು ಕಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಾನಂತೂ ನಿಮಗೆ ಪ್ರಶ್ನೆ ಕೇಳಿದೆ, ನೀವೆಲ್ಲ ಯಾವ್ಯಾವ ಪುಸ್ತಕ ಓದ್ತಾ ಇದ್ದೀರಿ ದಯಮಾಡಿ ತಿಳಿಸಿ ಅಂತ. ಒಬ್ಬರಾದರೂ ನಾಗರಾಜ್ ನೀವು ಯಾವ ಪುಸ್ತಕ ಓದ್ತಾ ಇದ್ದೀರಾ ಅಂತ ಕೇಳಿದ್ರ ಎಷ್ಟು ಬೇಜಾರಾಯ್ತು ಗೊತ್ತಾ? ಒಬ್ಬರಾದರೂ ಕೇಳಿದ್ರು ನನಗೆ ಖುಷಿ ಆಗ್ತಿತ್ತು. ಆದರೂ ಬಿಡಿ, ಪರವಾಗಿಲ್ಲ. ಸದ್ಯಕ್ಕೆ ನಾನು ಓದ್ತಾ ಇರೋ ಪುಸ್ತಕ ಯೋಗಿಯ ಆತ್ಮಕಥೆ. ಆಲ್ರೆಡಿ ಒಂದ್ಸಲಿ ಓದಿದ್ದೆ, ಮತ್ತೊಂದ್ಸಲಿ ಓದ್ತಾ ಇದ್ದೀನಿ ಒಂದಷ್ಟು ರಿಸರ್ಚ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಅದ್ಭುತವಾದಂತಹ ಕೃತಿ, ತುಂಬ ಚೆನ್ನಾಗಿದೆ ಅದು. ಹಾಗಾಗಿ ಸದ್ಯಕ್ಕೆ ಅದನ್ನು ಮತ್ತೆ ಇನ್ನೊಂದ್ಸಲಿ ಓದ್ತಾ ಇದ್ದೀನಿ. ನನಗೆ ಇಂಥದ್ದೇ ಜಾನರ್ ಅಂತ ಫೇವ್ರೇಟ್ ಏನಿಲ್ಲ. ಎಲ್ಲ ಪುಸ್ತಕಗಳು ಮನಸ್ಸಿಗೆ ಇಷ್ಟವಾದರೆ ಖಂಡಿತವಾಗ್ಲೂ ಓದ್ತೀನಿ. 9:04 ಒಂದು ಪುಟ್ಟ ಕಮರ್ಷಿಯಲ್ ಬ್ರೇಕ್, ಅದಾದ ನಂತರ ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ. ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಯಾರೆಲ್ಲ ಓದ್ತಾ ಇದ್ದೀರಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಪ್ಲೀಸ್ ನಿಮ್ಮ ರೀಡಿಂಗನ್ನು ಕಂಟಿನ್ಯೂ ಮಾಡಿ. ಜೊತೆಗೆ ಇನ್ನೂ ಯಾರು ಓದೋದಕ್ಕೆ ಶುರು ಮಾಡಿಲ್ಲ, ನಮಗೆ ಪುರುಸೊತ್ತಿಲ್ಲ ಅಂತ ದಯವಿಟ್ಟು ಹೇಳಿಬಿಡಿ. 24 ಗಂಟೆಗೆ ಒಂದು ದಿನಕ್ಕೊಂದು 20 ನಿಮಿಷ ಎವ್ರಿಡೇ ಓದೋದಕ್ಕೋಸ್ಕರ ಸ್ಪೆಂಡ್ ಮಾಡಿ. ಅದು ದಿನಪತ್ರಿಕೆ ಆಗಿರಬಹುದು, ಪುಸ್ತಕಗಳಾಗಿರಬಹುದು, ಕಾದಂಬರಿ ಆಗಿರಬಹುದು, ಕಥೆ ಆಗಿರಬಹುದು, ಏನಾದರೂ ಸರಿ 20 ನಿಮಿಷ ನಾನು ಓದ್ತೀನಪ್ಪ. ಏನಾದರೂ ಓದಿ, ನೀವು ಪುರಾಣಗಳನ್ನು ಓದ್ಬೋದು, ಯಾವುದಾದ್ರೂ ಸರಿ 20 ನಿಮಿಷ ಓದ್ತೀನಿ ಅಂತ ಫಸ್ಟ್ ಟ್ರೈ ಮಾಡಿ. ತುಂಬ ದೊಡ್ಡ ದೊಡ್ಡ ಗ್ರಂಥಗಳಿಗಿಂತ ಸಣ್ಣ ಪುಟ್ಟ ಪುಸ್ತಕಗಳನ್ನು ತಗೊಳ್ಳಿ. ಫಸ್ಟ್ ಸ್ಟಾರ್ಟ್ ಮಾಡಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಯಾವುದಾದ್ರೂ ಪುಸ್ತಕಗಳು. ಕಥೆಯೇ ಅಥವಾ ಓದಬೇಕು ಅಥವಾ ಓದಿನ ರುಚಿ ಹತ್ತಬೇಕು ಅಂದರೆ ಅವರ ಪುಸ್ತಕಗಳಿಂದ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ. ಇಫ್ ಯು ಇಂಟ್ರೆಸ್ಟ್, ಬೇಕಾದಷ್ಟು ಪುಸ್ತಕಗಳಿದೆ, ದಯಮಾಡಿ ಓದಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಂದೇಶವನ್ನು ಕಳಿಸ್ತೀರಾ. ಈಗ ಒಂದು ಪುಟ್ಟ ಕಮರ್ಷಿಯಲ್ ಬ್ರೇಕ್, ಅದಾದ ನಂತರ ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
3: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9,44,00,000 से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को

0: प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे। इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी। पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है।
1: आकाशवाणी ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ವೈಫಲ್ಯವೇ ಯಶಸ್ಸಿನ ಮೊದಲ ಹೆಜ್ಜೆ, ಎಲಾನ್ ಮಸ್ಕ್ ಬದುಕಿನ ಸಂದೇಶದ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗ ಪ್ಯಾಸಿಟಿಮ್ನ ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಖಾಸಿಂ ಅವರು.
3: ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಭದ್ರಾವತಿಗೆ ಸ್ವಾಗತ. ನಾನು ಖಾಸಿಂ, ಸಹಾಯಕ ಪ್ರಾಧ್ಯಾಪಕ, ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ಶಿವಮೊಗ್ಗ. ಇಂದು ನಾವು ಮಾತನಾಡಲಿರುವ ವಿಷಯ ವೈಫಲ್ಯವೇ ಯಶಸ್ಸಿನ ಮೊದಲ ಹೆಜ್ಜೆ, ಎಲಾನ್ ಮಸ್ಕ್ ಬದುಕಿನ ಸಂದೇಶ. ಎಲಾನ್ ಮಸ್ಕ್ ರವರು ಉದ್ಯಮಿಯಾಗಿರುವುದರಿಂದ ಉದ್ಯಮಶೀಲತೆಯನ್ನು ಆಲೋಚನೆಯಲ್ಲಿಟ್ಟುಕೊಂಡು ವಿಷಯವನ್ನು ಚರ್ಚಿಸೋಣ. ಸ್ನೇಹಿತರೆ, ಉದ್ಯಮಶೀಲತೆ ಎಂದರೆ ಆಲೋಚನೆಗಳನ್ನು ವಾಸ್ತವಕ್ಕೆ ತಿರುಗಿಸುವುದು ಮತ್ತು ಸಮಸ್ಯೆಗಳನ್ನು ಸೃಜನಾತ್ಮಕವಾಗಿ ಪರಿಹರಿಸುವುದು. ಇದು ಕೇವಲ ವ್ಯವಹಾರಗಳನ್ನು ಪ್ರಾರಂಭಿಸುವುದರ ಬಗ್ಗೆ ಅಲ್ಲದೆ ಅಪಾಯಗಳನ್ನು ತೆಗೆದುಕೊಳ್ಳುವುದು, ಅವಕಾಶಗಳನ್ನು ಸೃಷ್ಟಿಸುವುದು ಮತ್ತು ಜಗತ್ತಿಗೆ ಮೌಲ್ಯವನ್ನು ಸೇರಿಸುವುದು ಆಗಿದೆ. ವಾಸ್ತವವಾಗಿ ಉದ್ಯಮಿಗಳು ದೊಡ್ಡ ಕನಸುಗಳನ್ನು ಕಾಣುತ್ತಾರೆ ಮತ್ತು ಆ ಕನಸುಗಳನ್ನು ನನಸಾಗಿಸಲು ಕ್ರಮ ಕೈಗೊಳ್ಳುತ್ತಾರೆ. ಕೆಲ ಉದ್ಯಮಿಗಳು ಸವಾಲುಗಳನ್ನು ಅವಕಾಶಗಳಾಗಿ ಮತ್ತು ವೈಫಲ್ಯಗಳನ್ನು ಪಾಠಗಳಾಗಿ ನೋಡುತ್ತಾರೆ. ಉದ್ಯಮಿಗಳು ವಿಭಿನ್ನವಾಗಿ ಯೋಚಿಸುತ್ತಾರೆ, ದಿಟ್ಟ ಹೆಜ್ಜೆಗಳನ್ನು ಇಡುತ್ತಾರೆ ಮತ್ತು ಬದಲಾವಣೆಗೆ ಹೊಂದಿಕೊಳ್ಳುತ್ತಾರೆ. ಅವರ ಪ್ರಯತ್ನಗಳು ಉದ್ಯೋಗಗಳನ್ನು ಸೃಷ್ಟಿಸುತ್ತವೆ, ನಾವೀನ್ಯತೆಯನ್ನು ಹೆಚ್ಚಿಸುತ್ತವೆ ಮತ್ತು ಸಮಾಜವನ್ನು ಸುಧಾರಿಸುತ್ತವೆ. ಎಲಾನ್ ಮಸ್ಕ್ ನಂತಹ ಪ್ರಸಿದ್ಧ ನಾವೀನ್ಯಕಾರರಾಗಿರಲಿ ಅಥವಾ ಸಣ್ಣ ಸ್ಥಳೀಯ ವ್ಯಾಪಾರ ಮಾಲೀಕರಾಗಿರಲಿ, ಅವರೆಲ್ಲರೂ ಒಂದು ದೃಷ್ಟಿಕೋನ ಮತ್ತು ಅದನ್ನು ಮುಂದುವರಿಸಲು ಧೈರ್ಯವನ್ನು ಹಂಚಿಕೊಳ್ಳುತ್ತಾರೆ. ಎಲಾನ್ ಮಸ್ಕ್ ಅಭಿಪ್ರಾಯದಂತೆ ಉದ್ಯಮಶೀಲತೆ ಎಂದರೆ ಕೇವಲ ಹಣ ಸಂಪಾದಿಸುವುದು ಅಲ್ಲ, ಅದು ವ್ಯತ್ಯಾಸವನ್ನುಂಟು ಮಾಡುವುದರ ಬಗ್ಗೆ

ಸ್ಥಿತಿಸ್ಥಾಪಕತ್ವ, ನಾಯಕತ್ವ ಮತ್ತು ಪರಿಶ್ರಮದ ಮೌಲ್ಯವನ್ನು ಕಲಿಸುತ್ತದೆ. ಪ್ರತಿಯೊಂದು ವೈಫಲ್ಯವು ಯಶಸ್ಸಿಗೆ ಹತ್ತಿರವಾಗುವ ಹೆಜ್ಜೆಯಾಗಿದೆ. ಮುಂದುವರೆದು ಸಂದೇಶ ನೀಡುತ್ತಾರೆ, ನಿಮಗೆ ಒಂದು ಕಲ್ಪನೆ ಅಥವಾ ಕನಸು ಇದ್ದರೆ ಅದನ್ನು ಬೆನ್ನಟ್ಟಲು ಹಿಂಜರಿಯಬೇಡಿ. ಅಪಾಯಗಳನ್ನು ತೆಗೆದುಕೊಳ್ಳಿ, ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ನಿಮ್ಮ ಸೃಜನಶೀಲತೆಯಿಂದ ಇತರರಿಗೆ ಸ್ಫೂರ್ತಿ ನೀಡಿ ಎಂದು ಜಗತ್ತು ನಮ್ಮ ನಿಮ್ಮ ಕೊಡುಗೆಗಳಿಗಾಗಿ ಕಾಯುತ್ತಿದೆ ಎಂದು ಎಲನ್ ಮಸ್ಕ್ ರವರು ಸಂದೇಶಿಸುತ್ತಾರೆ. ಎಲನ್ ಮಸ್ಕ್ ರವರು ಯಾವಾಗಲೂ ಪ್ರಶ್ನೆಗಳೊಂದಿಗೆ ಇತರರಿಗೆ ಪ್ರೇರೇಪಿಸುತ್ತಿದ್ದರು, ಅಂದರೆ ನಿಮ್ಮ ಸುತ್ತಲಿನ ಏನನ್ನಾದರೂ ಬದಲಾಯಿಸಬಹುದಾದ ಒಂದು ಕಲ್ಪನೆಯ ಬಗ್ಗೆ ನೀವು ಎಂದಾದರೂ ಯೋಚಿಸಿದ್ದೀರಾ? ಯೋಚಿಸುವುದಾದರೆ ಅಥವಾ ಅವಕಾಶಗಳು ನಮಗೆ ಸಿಕ್ಕರೆ ನೀವು ಏನು ಮಾಡಬಹುದು ಎಂದು ಅದಕ್ಕೆ ಎಲನ್ ಮಸ್ಕ್ ರವರು ಪ್ರೇರೇಪಿಸುತ್ತಾರೆ. ಬಹುಶಃ ನೀವು ಜೀವನವನ್ನು ಸುಲಭಗೊಳಿಸುವ ಒಂದು ಉತ್ಪನ್ನ, ಸೇವೆ ಅಥವಾ ಸರಳ ಪರಿಹಾರದ ಬಗ್ಗೆ ಯೋಚಿಸಿರಬಹುದು. ಆ ಯೋಚನೆಗಳು ಉದ್ಯಮಶೀಲತೆಯ ಬೀಜಗಳಾಗಿವೆ. ಉದ್ಯಮಶೀಲತೆ ಪ್ರಾರಂಭಕ್ಕೆ ಕಾರ್ಯನಿರ್ವಹಿಸದಂತೆ ನಿಮ್ಮನ್ನು ತಡೆಯುವುದು ಯಾವುದು? ಹಲವರಿಗೆ ಇದು ವೈಫಲ್ಯದ ಭಯ, ಸಂಪನ್ಮೂಲಗಳ ಕೊರತೆ ಅಥವಾ ಎಲ್ಲಿಂದ ಪ್ರಾರಂಭಿಸಬೇಕೆಂದು ತಿಳಿಯದಿರುವುದು. ಆದರೆ ನೆನಪಿಡಿ, ಪ್ರತಿಯೊಬ್ಬ ಉದ್ಯಮಿಯು ಎಲ್ಲೋ ಪ್ರಾರಂಭಿಸುತ್ತಾನೆ. ಹಾಗಾಗಿ ಕಲ್ಪನೆ ಮತ್ತು ದೃಢ ಸಂಕಲ್ಪದೊಂದಿಗೆ ಮಾತ್ರ ಅದು ಪ್ರಾರಂಭವಾಗುತ್ತದೆ. ವೈಫಲ್ಯವು ಅಂತ್ಯವಲ್ಲ, ಅದು ಕೇವಲ ಒಂದು ಮೆಟ್ಟುಲೆ ಎಂದು ನಿಮಗೆ ತಿಳಿದಿದ್ದರೆ ಅದಕ್ಕೆ ನೀವು ಏನು ಮಾಡುತ್ತಿದ್ದೀರಿ? ಮಾಸ್ಕ್ ರವರ ಪ್ರೇರೇಪಣೆ ಇಂತಹ ಪ್ರಶ್ನಾರ್ಥಕಗಳಿಗೆ, ನೀವು ಬಹುಶಃ ಹೆಚ್ಚಿನ ಅಪಾಯಗಳನ್ನು ತೆಗೆದುಕೊಳ್ಳುತ್ತೀರಿ, ಹೊಸ ವಿಷಯಗಳನ್ನು ಪ್ರಯತ್ನಿಸುತ್ತೀರಿ ಮತ್ತು ನಿಮ್ಮನ್ನು ಮಿತಿಗಳನ್ನು ಮೀರಿ ತಳ್ಳುತ್ತೀರಿ. ಅದು ಯಶಸ್ವಿ ಉದ್ಯಮಿಗಳ ಮನಸ್ಥಿತಿ. ಅವರು ವೈಫಲ್ಯವನ್ನು ಬೆಳವಣಿಗೆಯ ಭಾಗವಾಗಿ ನೋಡುತ್ತಾರೆ. ಹಾಗಾದರೆ ನಿಮಗೆ ಒಂದು ಕಲ್ಪನೆ ಅಥವಾ ಕನಸು ಇದ್ದರೆ ನಿಮ್ಮನ್ನು ತಡೆಯುವುದಾದರೂ ಏನು? ಭಯ ನಿಮ್ಮನ್ನು ಹಿಂದಿಟ್ಟುಕೊಳ್ಳಲು ಬಿಡಬೇಡಿ. ಹಣಕಾಸು, ಸಂಪನ್ಮೂಲಗಳು, ಸರ್ಕಾರಿ ನೀತಿಗಳು ನಮ್ಮನ್ನು ಭಯಪಡಿಸುವಂತೆ ಮಾಡುತ್ತವೆ. ಮೊದಲ ಹೆಜ್ಜೆ ಇರಿಸಿ, ಸಣ್ಣದಾಗಿ ಪ್ರಾರಂಭಿಸಿ ಮತ್ತು ನೀವು ಹೋಗುತ್ತಿದ್ದಂತೆಯೇ ಕಲಿಯಿರಿ. ನಿಮ್ಮ ಕಲ್ಪನೆಯು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಕೊಂಡೊಯ್ಯಬಹುದು ಎಂದು ನಿಮಗೆ ತಿಳಿದಿರುವುದಿಲ್ಲ. ಇಲ್ಲಿಯವರೆಗೆ ಮಸ್ಕ್ ರವರ ಪ್ರೇರೇಪಣೆಯ ಬಗ್ಗೆ ಚರ್ಚಿಸಿದ್ದು. ಎಲನ್ ಮಸ್ಕ್ ರವರ ಬಗ್ಗೆ ಹೇಳುವುದಾದರೆ, ಆರಂಭಿಕ ಜೀವನ ನೋಡುವುದಾದರೆ, ಎಲನ್ ಮಸ್ಕ್ ರವರು 1971 ಮೂಲತಃ ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದಲ್ಲಿ ಜನಿಸಿದವರು. ಅವರು ಬಾಲ್ಯದಿಂದಲೇ ಅಪಾರ ಬುದ್ಧಿ ಮತ್ತು ಕುತೂಹಲವನ್ನು ತೋರಿಸಿದವರು. ಅವರಿಗೆ ಕಂಪ್ಯೂಟರ್ ಮತ್ತು ತಂತ್ರಜ್ಞಾನದಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಕೇವಲ 12 ವಯಸ್ಸಿನಲ್ಲಿ ಅವರು ಬ್ಲಾಸ್ಟರ್ ಎಂಬ ಮೊದಲ ಕಂಪ್ಯೂಟರ್ ಗೇಮ್ ರಚಿಸಿ ಮಾರಾಟ ಮಾಡಿದರು. ಅವರ ಬಾಲ್ಯ ಸುಲಭವಾಗಿರಲಿಲ್ಲ. ಶಾಲೆಯಲ್ಲಿ ಅವರಿಗೆ ಕಿರುಕುಳ ನೀಡಲಾಗುತ್ತಿತ್ತು. ಆದರೆ ಅವರು ಕೈ ಬಿಡದೆ ಹೆಚ್ಚು ಓದುವುದರಲ್ಲಿ ಮತ್ತು ಕಲಿಯುವುದರಲ್ಲಿ ಸಮಯ ಕಳೆಯುತ್ತಿದ್ದರು. ಇದರಿಂದ ಅವರಿಗೆ ಸಮಸ್ಯೆ ಪರಿಹಾರ ಸಾಮರ್ಥ್ಯ ಬಲವತ್ತಾಯಿತು. ಶಿಕ್ಷಣದಲ್ಲಿ ನೋಡುವುದಾದರೆ, ಎಲನ್ ಮಸ್ಕ್ ಉತ್ತಮ ಅವಕಾಶಗಳಿಗೆ ಉತ್ತರ ಅಮೆರಿಕಕ್ಕೆ ತೆರಳಿದರು. ಅವರು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿ ಭೌತಶಾಸ್ತ್ರದಲ್ಲಿ ಪದವಿ, ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದರು. ಈ ವಿಜ್ಞಾನ ಮತ್ತು ವ್ಯಾಪಾರ ಜ್ಞಾನವು ಅವರನ್ನು ತಾಂತ್ರಿಕ ಹಾಗೂ ವ್ಯೂಹಾತ್ಮಕವಾಗಿ ಯೋಚಿಸಲು ಸಹಾಯ ಮಾಡಿತು. ಎಲನ್ ಮಸ್ಕ್ ತತ್ವಗಳನ್ನು ನೋಡುವುದಾದರೆ, ಎಲನ್ ಮಸ್ಕ್ ಫಸ್ಟ್ ಪ್ರಿನ್ಸಿಪಲ್ಸ್ ಥಿಂಕಿಂಗ್ ಎಂಬ ವಿಶಿಷ್ಟ ಚಿಂತನಾ ವಿಧಾನವನ್ನು ಅನುಸರಿಸುತ್ತಿದ್ದರು. ಇದರಲ್ಲಿ ಅವರು ಸಮಸ್ಯೆಗಳನ್ನು ಮೂಲಭೂತ ಸಮಸ್ಯೆಗಳಿಗೆ ವಿಭಜಿಸಿ ಅಲ್ಲಿ ಹೊಸ ಪರಿಹಾರಗಳನ್ನು ನಿರ್ಮಿಸುತ್ತಿದ್ದರು. ಅವರ ತತ್ವಗಳು ಒಳಗೊಂಡಂತೆ, ತತ್ವಗಳು ದೊಡ್ಡ ಜಾಗತಿಕ ಸಮಸ್ಯೆಗಳನ್ನು ಪರಿಹರಿಸುವುದು, ಅಪಾಯಗಳನ್ನು ಸ್ವೀಕರಿಸಿ ವೈಫಲ್ಯದಿಂದ ಕಲಿಯುವುದು, ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವುದು, ಮಾನವ ಕುಲದ ಭವಿಷ್ಯದ ಬಗ್ಗೆ ಚಿಂತಿಸುವುದು ಎಲನ್ ಮಸ್ಕ್ ರವರ ತತ್ವಗಳಾಗಿದ್ದವು. ಅವರು ಮಾನವರು ಅನೇಕ ಗ್ರಹದಲ್ಲಿ ಬದುಕಬೇಕು ಮತ್ತು ಜೀವಾಂಶ ಇಂಧನಗಳ ಮೇಲೆ ಅವಲಂಬನೆ ಕಡಿಮೆ ಮಾಡಬೇಕು ಎಂದು ನಂಬುತ್ತಿದ್ದರು. ಕೇವಲ ಸಾಧಾರಣರಾಗಿದ್ದ ಇವರು ಸಣ್ಣ ಮಟ್ಟದಲ್ಲಿ ಕಂಪನಿಗಳನ್ನು ಪ್ರಾರಂಭಿಸಿ, ಉದ್ಯಮಗಳನ್ನು ಪ್ರಾರಂಭಿಸಿ ಅದನ್ನು ಜಾಗತಿಕ ಮಟ್ಟದಲ್ಲಿ ವಿತರಿಸಿದರು. ಅವರು ಪೇಪಾಲ್ನಂತಹ ಕಂಪನಿಯನ್ನು ಸ್ಥಾಪಿಸಿದರು. ಅದಕ್ಕೂ ಮುಂದೆ ಅವರು X.com ಎಂದು ಸ್ಥಾಪಿಸಿ, ಅದ ನಂತರ ಆ X.com ಎನ್ನುವಂತಹ ಕಂಪನಿಯನ್ನು ಪೇಪಾಲ್ ಆಗಿ ಮಾರ್ಪಡಿಸಿದರು. ಅಂದರೆ ಇದು ಆನ್ಲೈನ್ ಪಾವತಿಗಳನ್ನು ಕ್ರಾಂತಿಕಾರಕವಾಗಿ ಬದಲಿಸಿತು. ಅದರ ಜೊತೆ 2002 SpaceX ಎಂಬ ಕಂಪನಿಯನ್ನು ಸ್ಥಾಪಿಸಿದರು. ಇದರ ಉದ್ದೇಶ ಅಂತರಿಕ್ಷ ಪ್ರಯಾಣವನ್ನು ಕಡಿಮೆ

0: ಬೆಚ್ಚಬೆಚ್ಚದಾಗಿಸಿ ಮಾನವರು ಇತರ ಗ್ರಹಗಳಲ್ಲಿ ವಾಸಿಸಲು ಸಾಧ್ಯವಾಗುವಂತೆ ಮಾಡುವುದು ಆಗಿತ್ತು. ಅದರ ಜೊತೆ ಟೆಸ್ಲಾ ಎನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಕಂಪನಿಯ ಸಿಇಒ ಕೂಡ ಆಗಿದ್ದರು. ಅಂದರೆ ಇದು ವಿದ್ಯುತ್ ಕಾರುಗಳನ್ನು ಉತ್ಪಾದಿಸುವುದು ಹಾಗೂ ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುವಂತಹ ಕಾರ್ಯಗಳನ್ನು ಮಾಡುವುದು ಆಗಿತ್ತು. ಇದರ ಜೊತೆ ಸೋಲಾರ್ ಸಿಟಿ ಎನ್ನುವಂತಹ ಕಂಪನಿ ಅಥವಾ ಸೋಲಾರ್ ಸಿಟಿ ಮೂಲಕ ನವೀಕರಿಸಬಹುದಾದ ಶಕ್ತಿಯನ್ನು ಉತ್ತೇಜಿಸಿದರು. ಅವರು ಪ್ರಸಿದ್ಧರಾಗಿರುವುದು ಕೇವಲ ವಿದ್ಯುತ್ ವಾಹನಗಳಲ್ಲಿ ಕ್ರಾಂತಿ, ಅಂತರಿಕ್ಷ ತಂತ್ರಜ್ಞಾನದಲ್ಲಿ ಪ್ರಗತಿ, ಡಿಜಿಟಲ್ ಪಾವತಿ ವ್ಯವಸ್ಥೆಗಳು, ಶುದ್ಧ ಶಕ್ತಿ ಪ್ರಚಾರ, ಇವೆಲ್ಲವುಗಳು ಅವರ ಸಾಧನೆಗಳಾಗಿದ್ದವು. ಸಾರಿಗೆ ಕ್ರಾಂತಿಯು ಟೆಸ್ಲಾ ವಿದ್ಯುತ್ ಕಾರುಗಳನ್ನು ಜನಪ್ರಿಯಗೊಳಿಸಿತು. ಅಂತರಿಕ್ಷ ಅನ್ವೇಷಣೆಯು ಸ್ಪೇಸ್ಎಕ್ಸ್ ಅಂತರಿಕ್ಷ ಪ್ರಯಾಣದ ವೆಚ್ಚವನ್ನು ಕಡಿಮೆ ಮಾಡಿತು. ಡಿಜಿಟಲ್ ಪಾವತಿಗಳು ಪೇಪಾಲ್ ಹಣ ಕಳಿಸುವ ವಿಧಾನವನ್ನು ಬದಲಿಸಿತು. ಸತತ ಶಕ್ತಿ ಎನ್ನುವಂತಹ ಸಂಸ್ಥೆಯು ಸೌರ ಶಕ್ತಿಯ ಬಳಕೆಯನ್ನು ಉತ್ತೇಜಿಸಿತು. ಎಲಾನ್ ಮಸ್ಕ್ ರವರ ಪ್ರಶಸ್ತಿಯ ಬಗ್ಗೆ ಗಮನಿಸಿದಾಗ ಟೈಮ್ ಮ್ಯಾಗಝಿನ್ 100 ಪ್ರಭಾವಿ ವ್ಯಕ್ತಿಗಳಲ್ಲಿ ಸ್ಥಾನ, 21ನೇ ಶತಮಾನದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರೆಂದು ಗುರುತಿಸಿಕೊಂಡಿದ್ದಾರೆ. ಒಟ್ಟಾರೆ ಸಾರಾಂಶವನ್ನು ನೋಡಿದಾಗ ಎಲಾನ್ ಮಸ್ಕ್ ಕೇವಲ ವ್ಯಾಪಾರಿ ಅಥವಾ ಉದ್ಯಮಿಯಾಗಿರಲಿಲ್ಲ, ಅವರು ದೃಷ್ಟಿದಾನಿಯಾಗಿದ್ದರು. ದಕ್ಷಿಣ ಆಫ್ರಿಕಾದ ಕುತೂಹಲ ಉಳ್ಳ ಬಾಲಕನಿಂದ ಜಾಗತಿಕ ನವೀನತೆಯ ನಾಯಕನಾಗುವ ತನಕ ಅವರ ಪ್ರಯಾಣವು ದೃಢ ಸಂಕಲ್ಪ, ಸೃಜನಶೀಲತೆ ಮತ್ತು ಪರಿಶ್ರಮದ ಶಕ್ತಿಯನ್ನು ತೋರಿಸುತ್ತಿತ್ತು. ಅವರು ನಮಗೆ ಕಲಿಸುವ ಪಾಠ, ದೊಡ್ಡದಾಗಿ ಯೋಚಿಸಿ ಅಪಾಯಗಳನ್ನು ತೆಗೆದುಕೊಳ್ಳಿ ಮತ್ತು ನಿಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಎಂದು. ಸ್ನೇಹಿತರೆ, ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಪದವಿಗಳು ಸಾಕಾಗುವುದಿಲ್ಲ. ನಾಯಕತ್ವ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಸಮಸ್ಯೆ ಪರಿಹಾರ ಕೌಶಲ್ಯ ಮತ್ತು ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯ ಬಹಳ ಮುಖ್ಯವಾಗಿದೆ. ಇವೆಲ್ಲವನ್ನು ಅಭಿವೃದ್ಧಿಪಡಿಸುವ ಒಂದು ಮಹತ್ವದ ಶಿಕ್ಷಣವೇ MBA. ಸ್ನೇಹಿತರೆ, ಎಲಾನ್ ಮಸ್ಕ್ ಅವರ ಜೀವನವನ್ನು ನೋಡಿದಾಗ ಒಂದು ವಿಷಯ ನಮಗೆ ಸ್ಪಷ್ಟವಾಗುತ್ತದೆ. ಯಶಸ್ಸಿಗೆ ಕೇವಲ ಬುದ್ಧಿವಂತಿಕೆ ಸಾಕಾಗುವುದಿಲ್ಲ. ಸರಿಯಾದ ಯೋಚನೆ, ನಾಯಕತ್ವ, ಹಣಕಾಸಿನ ಅರಿವು, ತಂಡ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಅವಕಾಶಗಳಾಗಿ ನೋಡುವ ದೃಷ್ಟಿಕೋನ ಅಗತ್ಯ. ಈ ಎಲ್ಲ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಶಿಕ್ಷಣವೇ MBA. MBA ಕೇವಲ ಪದವಿ ಅಲ್ಲ, ಅದು ವ್ಯಕ್ತಿಯ ಚಿಂತನೆಗೆ ಹೊಸ ದಿಕ್ಕು ನೀಡುವ ಒಂದು ವೇದಿಕೆ. ಇದು ವಿದ್ಯಾರ್ಥಿಗಳಿಗೆ ಉದ್ಯೋಗ ಪಡೆಯುವುದಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿಸುವ ಸಾಮರ್ಥ್ಯವನ್ನೂ ನೀಡುತ್ತದೆ. ಹೀಗಾಗಿ ಸ್ನೇಹಿತರೆ, ನಿಮ್ಮಲ್ಲಿಯೂ ಒಂದು ಕನಸು ಇದ್ದರೆ ಅದನ್ನು ಸಾಧಿಸಲು ಧೈರ್ಯ ಮಾಡಿ. ವೈಫಲ್ಯವನ್ನು ಹೆದರಬೇಡಿ, ಏಕೆಂದರೆ ವೈಫಲ್ಯವೇ ಯಶಸ್ಸಿನ ಮೊದಲ ಹೆಜ್ಜೆಯಾಗಿರುತ್ತದೆ. ದೊಡ್ಡದಾಗಿ ಯೋಚಿಸಿ, ಹೊಸದಾಗಿ ಕಲಿಯಿರಿ ಮತ್ತು ನಿಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. MBAಯಂತಹ ಶಿಕ್ಷಣ ನಿಮ್ಮ ಕನಸುಗಳಿಗೆ ದಿಕ್ಕು ತೋರಿಸಬಹುದು. ನಮ್ಮ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ MBA ಶಿಕ್ಷಣವು ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯಮ ಲೋಕದ ಅನುಭವ, ನಾಯಕತ್ವ ತರಬೇತಿ, ವ್ಯಕ್ತಿತ್ವ ವಿಕಸನ ಹಾಗೂ ಪ್ರಾಯೋಗಿಕ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಹಾಗಾಗಿ ನಿಮ್ಮ ಕನಸುಗಳಿಗೆ ರೆಕ್ಕೆಗಳನ್ನು ನೀಡಲು, ನಿಮ್ಮ ಭವಿಷ್ಯವನ್ನು ಬಲಪಡಿಸಲು ಮತ್ತು ಯಶಸ್ಸಿನ ದಾರಿಯಲ್ಲಿ ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಲು ನಮ್ಮ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕುಟುಂಬವು ನಿಮ್ಮನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತದೆ. ಧನ್ಯವಾದಗಳು.
1: ವೈಫಲ್ಯವೇ ಯಶಸ್ಸಿನ ಮೊದಲ ಹೆಜ್ಜೆ. ಎಲಾನ್ ಮಸ್ಕ್ ಬದುಕಿನ ಸಂದೇಶದ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪ್ಯಾಸಿಟಿಮ್ನ MBA ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಖಾಸಿಂ ಅವರು.
2: ಶಿವಮೊಗ್ಗದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ISE, ECE, ME, ಸಿವಿಲ್, ಇಇಇ, AI ಅಂಡ್ ML. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ PES ಸಂಸ್ಥೆ ಸೇರಲು 8296317633ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ PES ಕ್ಯಾಂಪಸ್ಗೆ ಭೇಟಿ ನೀಡಬಹುದು.
3: ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಸವಿತಾ, ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ದಕ್ಷಿಣ ಆಫ್ರಿಕಾದಿಂದ ಇಂಗ್ಲೆಂಡ್ಗೆ ಬರ್ತಾರೆ. ಇಂಗ್ಲೆಂಡ್ನಲ್ಲಿ ಆ ಹೊತ್ತಿಗೆ ಪ್ರಥಮ ಮಹಾಯುದ್ಧ ಪ್ರಾರಂಭವಾಗಿರುತ್ತೆ. ಇದರಲ್ಲಿ ಭಾರತೀಯರಾಗಿ ನಮ್ಮ ಕರ್ತವ್ಯವೇನು ಎನ್ನುವಂತಹ ಒಂದು ಜಿಜ್ಞಾಸೆಗೆ ಒಳಗಾದಂತಹ ಮಹಾತ್ಮ ಗಾಂಧೀಜಿರವರು ಈ ಯುದ್ಧ ಪ್ರಯತ್ನಗಳಲ್ಲಿ ತಾವು ಹಾಗೂ ಇತರ ಭಾರತೀಯರು ಕೈಜೋಡಿಸಬೇಕು ಎನ್ನುವಂತಹ ಅಭಿಪ್ರಾಯಕ್ಕೆ ಬಂದು ಶುಶ್ರೂಷಾ ದಳವೊಂದನ್ನು ಸ್ಥಾಪಿಸಿಕೊಂಡು ಈ ಯುದ್ಧದಲ್ಲಿ ತಾವು ಸಕ್ರಿಯರಾಗಿ ಭಾಗಿಯಾಗಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಗಾಂಧೀಜಿರವರ ಅಹಿಂಸಾ ತತ್ವದ ಪರಿಚಯವಿದ್ದ ಕೆಲವರು ಅವರ ಧ್ಯೇಯಕ್ಕೂ ಈಗ ಅವರು ಮಾಡುತ್ತಿರುವ ಕಾರ್ಯಕ್ಕೂ ಹೇಗೆ ಹೊಂದಿಕೆಯಾಗುತ್ತೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಈ ಹಂತದಿಂದ ಮುಂದೆ ಮಹಾತ್ಮ ಗಾಂಧೀಜಿರವರು ತಮ್ಮ ಆತ್ಮಕಥೆಯಲ್ಲಿ ಬರೆದಿರೋದು ಹೀಗೆ: ಯುದ್ಧದಲ್ಲಿ ಭಾಗವಹಿಸುವುದು ಅಹಿಂಸಾ ತತ್ವಕ್ಕೆ ಸರಿಯಲ್ಲ ಎಂಬುದೇನೋ ನನಗೆ ಸ್ಪಷ್ಟವಾಗಿದ್ದಿತು. ಆದರೆ ನನ್ನ ಕರ್ತವ್ಯ ಯಾವುದು ಎಂಬುದನ್ನು ಸ್ಪಷ್ಟವಾಗಿ ತಿಳಿಯುವ ಶಕ್ತಿ ಮನುಷ್ಯನಿಗೆ ಇಲ್ಲ. ಅಹಿಂಸೆಯ ಪೂಜಾರಿ ಅನೇಕ ವೇಳೆ ಅಂಧಕಾರದಲ್ಲಿ ತೊಳಲಾಡಬೇಕಾಗುತ್ತದೆ. ಅಹಿಂಸೆ ಒಂದು ವ್ಯಾಪಕವಾದ ತತ್ವ. ನಿಸ್ಸಹಾಯಕ ಪ್ರಾಣಿಗಳಾದ ನಾವು ಮನುಷ್ಯರು ಹಿಂಸೆಯ ಜ್ವಾಲೆಯಲ್ಲಿ ಸಿಕ್ಕಿದ್ದೇವೆ. ಜೀವೋ ಜೀವಸ್ಯ ಜೀವನಂ ಎಂಬ ಮಾತಿನಲ್ಲಿ ಆಳವಾದ ಅರ್ಥ ಅಡಗಿದೆ. ತಿಳಿದೋ ತಿಳಿಯದೆಯೋ ಬಾಹ್ಯ ಹಿಂಸೆಯನ್ನು ಮಾಡದೆ ಮನುಷ್ಯ ಒಂದು ಕ್ಷಣವೂ ಜೀವಿಸುವುದು ಸಾಧ್ಯವಿಲ್ಲ. ಅವನು ಬದುಕಿರುವುದು, ತಿನ್ನುವುದು, ಕುಡಿಯುವುದು, ತಿರುಗಾಡುವುದು ಇವುಗಳಿಂದೆಲ್ಲ ಸ್ವಲ್ಪ ಹಿಂಸೆ, ಪ್ರಾಣನಾಶ ಅದು ಎಷ್ಟೇ ಅಲ್ಪವಾದುದಾಗಲಿ ಆಗಿಯೇ ಆಗುತ್ತದೆ. ಆದುದರಿಂದ ಅಹಿಂಸಾವಾದಿ ಅವನ ಎಲ್ಲಾ ಕಾರ್ಯಗಳ ಮೂಲವೂ ದಯೆಯೇ ಆಗಿದ್ದರೆ ತನ್ನ ಶಕ್ತಿ ಇದ್ದಷ್ಟು ಆತ ಅತ್ಯಂತ ಸಣ್ಣ ಪ್ರಾಣಿಯ ಜೀವನಾಶವನ್ನೂ ತಪ್ಪಿಸಲು ಪ್ರಯತ್ನಿಸುತ್ತಿದ್ದರೆ ಮತ್ತು ಹಿಂಸೆಯ ವಿಷಚಕ್ರದಿಂದ ತಪ್ಪಿಸಿಕೊಳ್ಳಲು ಅವಿಚ್ಛಿನ್ನವಾಗಿ ಹೋರಾಡುತ್ತಿದ್ದರೆ ಮಾತ್ರ ತನ್ನ ಧ್ಯೇಯಕ್ಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬಲ್ಲನು. ಅವನ ಸಂಯಮ ಮತ್ತು ಕಾರುಣ್ಯ ದಿನ ದಿನಕ್ಕೂ ಬೆಳೆಯುತ್ತಲೇ ಹೋಗುತ್ತದೆ. ಆದರೆ ಬಾಹ್ಯ ಹಿಂಸೆಯಿಂದ ಪೂರ್ಣವಾಗಿ ಮುಕ್ತವಾಗುವುದು ಅವನಿಂದ ಎಂದಿಗೂ ಸಾಧ್ಯವಿಲ್ಲ. ಅಲ್ಲದೆ ಅಹಿಂಸೆಯ ಮೂಲದಲ್ಲಿ ಸಮಸ್ತ ಜೀವರಾಶಿಗಳು ಒಂದು ಎಂಬ ಭಾವ ಅಡಗಿರುವುದರಿಂದ ಒಬ್ಬನ ತಪ್ಪು ಎಲ್ಲರ ಮೇಲೆಯೂ ಪರಿಣಾಮವಾಗುತ್ತದೆ. ಆದುದರಿಂದ ಮನುಷ್ಯ ತಾನು ಸಮಾಜದ ಭಾಗವಾಗಿರುವವರೆಗೆ ಹಿಂಸೆಯಿಂದ ಪೂರ್ಣವಾಗಿ ಮುಕ್ತನಾಗುವುದು ಸಾಧ್ಯವಿಲ್ಲ. ಸಮಾಜದ ಅಸ್ತಿತ್ವದಲ್ಲಿ ಅಡಗಿರುವ ಹಿಂಸೆಯಲ್ಲಿ ಅವನು ಅನಿವಾರ್ಯವಾಗಿ ಭಾಗಿಯಾಗಲೇಬೇಕಾಗಿದೆ. ಎರಡು ರಾಷ್ಟ್ರಗಳು ಯುದ್ಧ ಮಾಡುತ್ತಿರುವಾಗ ಅಹಿಂಸಾವಾದಿಯ ಧರ್ಮ ಆ ಯುದ್ಧವನ್ನು ನಿಲ್ಲಿಸುವುದೇ ಆಗಿದೆ. ಆ ಧರ್ಮವನ್ನು ಆಚರಿಸಲು ಅಶಕ್ತನಾದವನು, ಯುದ್ಧವನ್ನು ವಿರೋಧಿಸಲು ಶಕ್ತಿ ಇಲ್ಲದವನು ಅಥವಾ ವಿರೋಧಿಸಲು ಅಧಿಕಾರ ಯೋಗ್ಯತೆಯನ್ನು ಸಂಪಾದಿಸದೇ ಇರುವವನು ಯುದ್ಧದಲ್ಲಿ ಭಾಗವಹಿಸಬಹುದು. ಆದರೂ ಸಹ ತನ್ನನ್ನು, ತನ್ನ ದೇಶವನ್ನು, ಜಗತ್ತನ್ನು ಯುದ್ಧದಿಂದ ಮುಕ್ತ ಮಾಡಲು ಮನಃಪೂರ್ವಕವಾಗಿ ಪ್ರಯತ್ನಿಸಬಹುದು. ಬ್ರಿಟಿಷ್ ಚಕ್ರಾಧಿಪತ್ಯದ ಮೂಲಕ ನನ್ನ ಮತ್ತು ನನ್ನ ದೇಶದ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವುದು ನನ್ನ ಆಸೆಯಾಗಿದ್ದಿತು. ಇಂಗ್ಲೆಂಡಿನಲ್ಲಿ ಇದ್ದಾಗ ನಾನು ಬ್ರಿಟಿಷ್ ಚಕ್ರಾಧಿಪತ್ಯದ ನೌಕಾಬಲದ ರಕ್ಷಣೆಯಲ್ಲಿದ್ದು ಅದರ ಯುದ್ಧ ಶಕ್ತಿಯ ಪೋಷಣೆಯಲ್ಲಿದ್ದೇನೆ. ಇದರಿಂದ ನಾನು ಅವರ ಮೂಲಭೂತ ಹಿಂಸೆಯಲ್ಲಿ ನೇರವಾಗಿ ಪಾಲುದಾರನೇ ಆಗಿದ್ದೇನೆ. ಆದುದರಿಂದ ಬ್ರಿಟಿಷ್ ಚಕ್ರಾಧಿಪತ್ಯದೊಂದಿಗೆ ನನ್ನ ಸಂಬಂಧವನ್ನು ಉಳಿಸಿಕೊಂಡು ಆ ಧ್ವಜದ ಅಡಿಯಲ್ಲಿಯೇ ಬಾಳುವುದು ನನ್ನ ಉದ್ದೇಶವಾಗಿದ್ದಲ್ಲಿ ನನಗೆ ಮೂರು ಮಾರ್ಗಗಳು ತೆರೆದಿದ್ದವು. ಒಂದನೆಯದಾಗಿ ಯುದ್ಧವನ್ನು ಬಹಿರಂಗವಾಗಿ ವಿರೋಧಿಸುವುದು ಮತ್ತು ಸತ್ಯಾಗ್ರಹದ ನಿಯಮಕ್ಕನುಸಾರವಾಗಿ ಬ್ರಿಟಿಷ್ ಚಕ್ರಾಧಿಪತ್ಯ ತನ್ನ ಯುದ್ಧ ನೀತಿಯನ್ನು ನಿಭಾಯಿಸುವವರೆಗೆ, ಬದಲಾಯಿಸುವವರೆಗೆ ಚಕ್ರಾಧಿಪತ್ಯದೊಂದಿಗೆ ಅಸಹಕಾರ ಮಾಡುವುದು. ಎರಡನೆಯದಾಗಿ ವಿರೋಧಿಸಲು ಅರ್ಹವಾದ ಕಾನೂನುಗಳನ್ನು ಸವಿನಯವಾಗಿ ವಿರೋಧಿಸಿ ಸೆರೆವಾಸವನ್ನು ಅನುಭವಿಸುವುದು. ಮೂರನೆಯದಾಗಿ ಚಕ್ರಾಧಿಪತ್ಯದ ಪಕ್ಷದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಯುದ್ಧದ ಹಿಂಸಾಕೃತ್ಯಗಳನ್ನು ಎದುರಿಸುವ ಶಕ್ತಿಯನ್ನು ಸಂಪಾದಿಸುವುದು. ನನಗೆ ಈ ಶಕ್ತಿಯೂ ಅರ್ಹತೆಯೂ ಇರಲಿಲ್ಲವಾಗಿ ಯುದ್ಧದಲ್ಲಿ ಸೇವೆ ಸಲ್ಲಿಸುವುದರ ಹೊರತು ಬೇರೆ ಮಾರ್ಗವಿಲ್ಲವೆಂದು ನಾನು ಯೋಚಿಸಿದೆನು. ಅಹಿಂಸೆಯ ದೃಷ್ಟಿಯಿಂದ ಯುದ್ಧದಲ್ಲಿ ಹೋರಾಡುವವರಿಗೂ ಹೋರಾಡದೆ ಇರುವವರಿಗೂ ನನಗೆ ಭೇದ ಕಾಣುವುದಿಲ್ಲ. ಡಕಾಯಿತರ ಗುಂಪು ತಮ್ಮ ಲೂಟಿಯ ಕೆಲಸದಲ್ಲಿ ತೊಡಗಿರುವಾಗ ಕಾವಲುಗಾರನಾಗಿಯಾಗಲಿ ಅಥವಾ ಅವರಿಗೆ ಗಾಯಗಳಾದಾಗ ಶುಶ್ರೂಷೆಗಾರನಾಗಿಯಾಗಲಿ ಸೇವೆ ಸಲ್ಲಿಸುವವನು ಡಕಾಯಿತರಂತೆಯೇ ತಾನೂ ಅಪರಾಧಿ.

ಹಾಗೆಯೇ ಯುದ್ಧದಲ್ಲಿ ಗಾಯಗೊಂಡವರನ್ನು ಉಪಚರಿಸುವುದರಲ್ಲಿ ಮಾತ್ರ ನಿರತನಾಗಿರುವವನು ಸಹ ಯುದ್ಧದ ಅಪರಾಧದಿಂದ ಮುಕ್ತನಾಗಲಾರನು. ಪೋಲಕರ ತಂತಿ ಬರುವುದಕ್ಕೆ ಮುಂಚಿತವಾಗಿ ನಾನು ಈ ವಿಷಯವನ್ನೆಲ್ಲ ನನ್ನಲ್ಲಿಯೇ ಚೆನ್ನಾಗಿ ಯೋಚಿಸಿ ಮಥನ ಮಾಡಿದ್ದೆನು. ಪೋಲಕರ ತಂತಿ ಬಂದ ಮೇಲೆಯೂ ಅನೇಕ ಮಿತ್ರರೊಂದಿಗೆ ಚರ್ಚೆ ಮಾಡಿ ಯುದ್ಧದಲ್ಲಿ ನನ್ನ ಸೇವೆಯನ್ನರ್ಪಿಸುವುದು ನನ್ನ ಕರ್ತವ್ಯವೆಂಬ ತೀರ್ಮಾನಕ್ಕೆ ಬಂದಿದ್ದೆನು. ಇಂದಿಗೂ ನನಗೆ ಆ ವಾದ ಸರಣಿಯಲ್ಲಿ ಏನೂ ದೋಷ ಕಾಣುತ್ತಿಲ್ಲ. ಏಕೆಂದರೆ ನಾನು ಆಗ ಬ್ರಿಟಿಷ್ ಸಂಪರ್ಕಕ್ಕೆ ಅನುಕೂಲವಾದ ಅಭಿಪ್ರಾಯವುಳ್ಳವನಾಗಿದ್ದುದರಿಂದ ನನ್ನ ಕಾರ್ಯಕ್ಕಾಗಿ ನನಗೆ ಪಶ್ಚಾತ್ತಾಪವಾಗಿಲ್ಲ. ಈಗಲೂ ಸಹ ನನ್ನ ನಿಲುವು ಸರಿ ಎಂಬುದಾಗಿ ನಾನು ನನ್ನ ಎಲ್ಲ ಮಿತ್ರರಿಗೂ ಮನವರಿಕೆ ಮಾಡಿಕೊಡಲು ಸಾಧ್ಯವಾಗಲಿಲ್ಲವೆಂಬುದು ನನಗೆ ಗೊತ್ತು. ಪ್ರಶ್ನೆ ಬಹಳ ಸೂಕ್ಷ್ಮವಾದುದು. ಇದರಲ್ಲಿ ಅಭಿಪ್ರಾಯ ಭೇದಕ್ಕೆ ಅವಕಾಶವಿದೆ. ಅಹಿಂಸೆಯಲ್ಲಿ ನಂಬಿಕೆಯನ್ನಿಟ್ಟು ಬಾಳಿನ ಪ್ರತಿ ಹೆಜ್ಜೆಯಲ್ಲಿಯೂ ಅದನ್ನು ಅನುಸರಿಸಲು ಶ್ರದ್ಧೆಯಿಂದ ಪ್ರಯತ್ನಿಸುವವರಿಗೆ ನನ್ನ ವಾದವನ್ನು ಆದಷ್ಟು ಸ್ಪಷ್ಟವಾಗಿ ನಿವೇದಿಸಿದ್ದೇನೆ. ಸತ್ಯದ ಆರಾಧಕನು ರೂಢಿಗೆ ಬದಲಾಗಿ ಯಾವ ಕಾರ್ಯವನ್ನೂ ಮಾಡಲಾಗದು. ಅವನು ಯಾವಾಗಲೂ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಸಿದ್ಧನಾಗಿರಬೇಕು. ತನ್ನ ದೋಷ ತಿಳಿದ ಕೂಡಲೇ ಏನಾದರೂ ಸರಿಯೇ ಅದನ್ನು ಒಪ್ಪಿಕೊಂಡು ಅದಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ನನ್ನ ಕರ್ತವ್ಯವೆಂದು ತೋರಿದುದರಿಂದ ನಾನು ಯುದ್ಧದಲ್ಲಿ ಭಾಗವಹಿಸಿದೆನು. ಆದರೆ ನಾನು ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಭಾಗಿಯಾಗಲಿಲ್ಲ. ಮಾತ್ರವಲ್ಲ, ಅಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲಿಯೂ ನಾನು ಒಂದು ಸಣ್ಣ ಸತ್ಯಾಗ್ರಹವೆಂದು ಹೇಳಿಕೊಳ್ಳುವುದನ್ನು ಆಚರಿಸುವ ಸಂದರ್ಭ ಒದಗಿತು. ಸ್ವಯಂ ಸೇವಕರ ಹೆಸರುಗಳ ಪಟ್ಟಿ ಒಪ್ಪಿಗೆಯಾದ ಕೂಡಲೇ ನಮಗೆಲ್ಲ ಶಿಕ್ಷಣವನ್ನು ಕೊಡಲು ಒಬ್ಬ ಅಧಿಕಾರಿಯನ್ನು ನಿಯಮಿಸಿದರೆಂದು ಆಗಲೇ ತಿಳಿಸಿದ್ದೇನೆ. ಈ ಅಧಿಕಾರಿ ಯುದ್ಧ ವಿಷಯದ ತರಬೇತಿಗೆ ಮಾತ್ರ ನಮ್ಮ ಯಜಮಾನ. ಉಳಿದ ಎಲ್ಲ ವಿಷಯಗಳಲ್ಲಿಯೂ ನಮ್ಮ ದಳಕ್ಕೆ ನಾನೇ ಯಜಮಾನ. ಆಂತರಂಗಿಕ ಶಿಸ್ತು ಮುಂತಾದ ವಿಷಯಗಳಲ್ಲಿ ದಳ ನನ್ನ ಮಾತಿನಂತೆ ನಡೆಯಬೇಕು. ಅಂದರೆ ಕಮಾಂಡಿಂಗ್ ಆಫೀಸರು ನನ್ನ ಮೂಲಕವೇ ದಳದೊಂದಿಗೆ ವ್ಯವಹರಿಸಬೇಕು ಎಂಬುದು ನಮ್ಮ ಭಾವನೆಯಾಗಿದ್ದಿತು. ಆದರೆ ಈ ಅಧಿಕಾರಿ ಪ್ರಾರಂಭದಿಂದಲೂ ನಮ್ಮ ಆ ಭ್ರಮೆಗೆ ಅವಕಾಶವನ್ನು ಕೊಡಲಿಲ್ಲ. ಕೇಳಿದ್ರೆ ಇದುವರೆಗೂ ತಾವೆಲ್ಲ ಮಹಾತ್ಮ ಗಾಂಧೀಜಿರವರ ಆತ್ಮಚರಿತ್ರೆ ನನ್ನ ಸತ್ಯಾನ್ವೇಷಣೆ. ಇದರಲ್ಲಿ ಮಹಾತ್ಮ ಗಾಂಧೀಜಿರವರು ಬರೆದಿರುವಂತೆಯೇ ಅವರ ಜೀವನಾನುಭವಗಳನ್ನು ತಿಳಿದುಕೊಳ್ತಾ ಇದ್ರಿ. ಇದು ಇಂದಿನ ಗಾಂಧಿ ಸ್ಮೃತಿ.

0: ಚಿತ್ರಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ.
1: ನಮಸ್ಕಾರ ಕೇಳುಗರೆ, ಚಿತ್ರತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಣಿ ಬಾಳೆಕೊಪ್ಪ. ಇವರು ಕನ್ನಡ ಕಂಡ ಅದ್ಭುತ ನಟ, ನಿರ್ದೇಶಕ ಮತ್ತು ನಿರ್ಮಾಪಕ. ಅದು ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮ ಪ್ರೀತಿಯ ಕರ್ನಾಟಕದ ಕುಳ್ಳ. ನೋಡಿ, ಇವರಿಗೆ ಧೈರ್ಯ ಜಾಸ್ತಿ ಇತ್ತು. ಅದೆಂತಹ ಕಷ್ಟ ಇದ್ರು ಸಾಲ ಸುಲ ಮಾಡಿ ಸಿನಿಮಾ ಮಾಡೋರು. ದುಡ್ಡು ಕಾಸು ಅಂತಾನೆ ತಲೆ ಕೆಡಿಸಿಕೊಳ್ಳದೆ ಕೋಟಿ ಕೋಟಿ ಹಾಕಿ ಸಿನಿಮಾ ಮಾಡೋರು. ತಮ್ಮ 80ರ ಆಸುಪಾಸು ಇದ್ದಾಗಲೂ ಕನ್ನಡದ ಕುಳ್ಳ ದ್ವಾರಕೀಶ್ ಸಿನಿಮಾ ನಿರ್ಮಾಣಕ್ಕೆ ಹಿಂಜರಿಯಲಿಲ್ಲ. ಮನೆಯನ್ನೇ ಸಿನಿಮಾಗೋಸ್ಕರ ಮಾರಾಟ ಮಾಡಿತ್ತು ಸಹ ಇದೆ. ಇಷ್ಟು ಧೈರ್ಯವಂತ ನಿರ್ಮಾಪಕ ಯಾರಾದ್ರೂ ಇದ್ರೆ ಅದು ದ್ವಾರಕೀಶ್.

ಪಾತ್ರ ಅಂತಾನೆ ಬಣ್ಣಿಸಬಹುದು. ಅಷ್ಟು ಸಿನಿಮಾವನ್ನ ಜೀವಿಸಿದ ದ್ವಾರಕೀಶ್ ಅವರು ಈಗಿಲ್ಲ ಅನ್ನೋದು ಎಷ್ಟು ಸತ್ಯವೋ, ಅವರು ಸಿನಿಮಾಗಳಲ್ಲಿ ಅವರು ಮಾಡಿರೋ ಅದ್ದೂರಿತನ ಪ್ರಯೋಗಗಳು ಅಷ್ಟೇ ಸತ್ಯ ನೋಡಿ. ಅವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮಗೆ ನೀಡ್ತೀನಿ. ಆದ್ರೆ ಅದಕ್ಕೂ ಮುನ್ನ ಅವರೇ ಮಾಡಿದಂತಹ ಚಿತ್ರ ನ್ಯಾಯವೇ ದೇವರು ಆಕಾಶವೇ ಬೀಳಲಿ ಮೇಲೆ.

0: ಕುಟುಂಬದಲ್ಲಿ ಸಾಕಷ್ಟು ಏಳು ಬೀಳುಗಳ ನಡುವೆ ಸೊನ್ನೆಯಿಂದ ಬದುಕನ್ನ ಕಟ್ಟಿಕೊಂಡ ಪ್ರತಿಭೆ ಅಂತ ಹೇಳಿದ್ರೆ ದ್ವಾರಕೀಶ್ ಅವರು. ಹಾಸ್ಯದ ಪರಿಧಿಗಳಿಂದ ಹೊರತೋಗಿ ದ್ವಾರಕೀಶ್ ಅವರನ್ನ ನೋಡಿದಾಗ ಕಾಣುವ ವ್ಯಕ್ತಿತ್ವ ಅದ್ಭುತ. ಕನ್ನಡ ಚಿತ್ರರಂಗ ಕಂಡ ಮಹಾನ್ ಪ್ರತಿಭೆಗಳಲ್ಲಿ ದ್ವಾರಕೀಶ್ ಅವರು ಕೂಡ ಒಬ್ರು. ಅವರು ನಟರಾಗಿ ನಕ್ಕು ನಲಿಸಿದ ಹೃದಯಗಳು ಅಸಂಖ್ಯ, ನಿರ್ಮಾಪಕರಾಗಿ ಕಂಡ ಸೋಲು ಗೆಲುವು ಸಾಹಸ ಒಂದು ಸಾಮಾನ್ಯ ಜೀವ ಮಾಡುವಂತದ್ದಲ್ಲ. ನಿರ್ದೇಶಕನಾಗಿಯೂ ಕೂಡ ಅಲ್ಲಲ್ಲಿ ಸಿನಿಮಾಭಿಮಾನಗಳು ಮೆಚ್ಚುವ ಕೆಲಸ ಮಾಡಿದ್ದಾರೆ. ಇನ್ನು ಮೊದಲ ಅವಕಾಶ ಅಂತ ಹೇಳಿದ್ರೆ ದ್ವಾರಕೀಶ್ ಅವರು 1942 ಆಗಸ್ಟ್ 19ರಂದು ಹುಣಸೂರಲ್ಲಿ ಜನಿಸ್ತಾರೆ. ಮೈಸೂರಿನ ಬನಮಯ್ಯ ಶಾಲೆ, ಶಾರದಾ ವಿಲಾಸ್ ಶಾಲೆ, ಇನ್ನು ಸಿಪಿಸಿ ಪಾಲಿಟೆಕ್ನಿಕ್ ವಿದ್ಯಾಭ್ಯಾಸ ನಡೆಸ್ತಾರೆ. ಇನ್ನು ಬಾಲ್ಯದಿಂದಲೂ ಅವರು ತಮ್ಮ ಮನದಲ್ಲಿ ಸಿನಿಮಾ ಕನಸು ತುಂಬಿ ತುಳುಕ್ತಾ ಇರುತ್ತೆ. ಇವ ಸಿನಿಮಾಗೆ ಓಡಿ ಹೋಗದಿರ್ಲಿ ಎಂದು ಅವರ ಅಣ್ಣ ದ್ವಾರಕೀಶ್ ಓದ್ತಾ ಇದ್ದ ದಿನಗಳಲ್ಲೇ ಭಾರತ್ ಆಟೋ ಸ್ಪೇರ್ಸ್ ಎಂಬ ಅಂಗಡಿ ಹಾಕಿಕೊಟ್ಟಿದ್ರಂತೆ. ಆದ್ರೆ ದ್ವಾರಕೀಶ್ ಅವರಿಗೆ ಸಿನಿಮಾ ಮೇಲಿನ ಬಯಕೆ ಹೋಗ್ಲಿಲ್ಲ. ಇದಕ್ಕಾಗಿ ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ದುಂಬಾಲು ಬಿದ್ದಿದ್ರಂತೆ. ಹುಣಸೂರು ಕೃಷ್ಣಮೂರ್ತಿ ಮೊದಲು ಡಿಪ್ಲೊಮಾ ಓದು ಮುಗಿಸು, ಆಮೇಲೆ ಸಿನಿಮಾ ಮಾತು ಅಂತ ಹೇಳಿದ್ರಂತೆ. ಮುಂದೆ ಅವರು ಸಿ ವಿ ಶಂಕರ್ ನಿರ್ದೇಶನದಲ್ಲಿ ವೀರ ಸಂಕಲ್ಪ ಚಿತ್ರದಲ್ಲಿ ದ್ವಾರಕೀಶ್ ಅವರಿಗೆ ಮೊದಲ ಅವಕಾಶ ಒಲಿಯುವಂತೆ ಮಾಡ್ತಾರೆ. ಮುಂದಿನ ಬಗ್ಗೆ ಮತ್ತೊಂದಷ್ಟು ಹೇಳ್ತೀನಿ, ಅದಕ್ಕೂ ಮುನ್ನ ಭಾಗ್ಯದ ಬಾಗಿಲು ಸಿನಿಮಾ ನಾನೇ ರಾಜಕುಮಾರ ಗೀತೆ ಕೇಳಿ ಆನಂದಿಸಿ.
1: ನಾನೇ ರಾಜಕುಮಾರ ಕನ್ನಡ ತಾಗಿದ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ ರಾಜಕುಮಾರ.

ಕಲ್ಲ ಕಲ್ಲು ಕಿವಿ ಮಣ್ಣಾಗುವ ದೇಹದಲ್ಲಿ ಇರುವ ದುರಾಸೆಗೆ ಮಿತಿ ಎಲ್ಲಿ ತೀರದ ಬಯಕೆಗೆ ಕೊನೆಗೆಲ್ಲಿ ನಾನು

0: ಸಭೆಯಲ್ಲಿ ಗುರ್ತುಳಬೇಕೇ ನಿನಗಿಲ್ಲಿ ಹಾಡು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ನಾನೇ ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುವರ ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ ರಾಜಕುಮಾರ.
1: ಇನ್ನು ವೀರ ಸಂಕಲ್ಪ ಅನುಭವದ ಬಗ್ಗೆ ದ್ವಾರಕೀಶ್ ಹೇಳಿದ ಮಾತು ಒಂದು ನೆನಪಾಗುತ್ತೆ. ಅವರು ಎದುರಿಸಿದ ಮೊದಲ ಶಾಟ್ ಸಿಂಹಾಸನ ಹತ್ತೋದಾಗಿತ್ತಂತೆ. ಆ ಶಾಟ್ ಮುಗಿದ ತಕ್ಷಣ ಮೇಲೆ ಕುಳಿತಿದ್ದ ಕ್ಯಾಮರಾಮ್ಯಾನ್ ನಿರ್ದೇಶಕರಿಗೆ, ಸರ್ ಬೇಕಿದ್ರೆ ಈಗಲೇ ಸಿಂಹಾಸನ ಇಳಿಯೋದು ಕೂಡ ಶಾರ್ಟ್ ತೆಗೆದು ಬಿಡೋಣ, ಎರಡೂ ಕೆಲಸ ಒಟ್ಟಿಗೆ ಆಗ್ಬಿಡತ್ತೆ ಅಂತ ಹೇಳಿದ್ರಂತೆ. ಈ ಮಾತನ್ನ ದ್ವಾರಕೀಶ್ ಅವರು ತಮ್ಮ ಸಿನಿಮಾ ಬದುಕಿನಲ್ಲೂ ಆಧ್ಯಾತ್ಮಿಕವಾಗಿ ಕಂಡಿದ್ರಂತೆ. ಬಹಳಷ್ಟು ವೇಳೆ ಈತ ಯಾವಾಗ್ಲೂ ತರಲೆ ಅಂತಲೂ ಜನ ಅಭಿಪ್ರಾಯ ಕ್ರೋಢೀಕರಣಕ್ಕೆ ತೊಡಗೋದು ಸಾಮಾನ್ಯ. ದ್ವಾರಕೀಶ್ ಅಂತಹ ಸಂದರ್ಭಗಳಲ್ಲಿ ಬಹಳಷ್ಟು ವೇಳೆ ನಮಗೆ ಕಂಡಿದ್ದಾರೆ. ಆದ್ರೆ ದ್ವಾರಕೀಶ್ ಎಂಬ ಪ್ರತಿಭಾವಂತ ಮತ್ತು ಸಾಹಸಿಯನ್ನ ಎಲ್ಲಾ ಪರಿಧಿಗಳ ಆಚೆ ನೋಡುವ ಅಗತ್ಯ ಬಹಳಷ್ಟಿದೆ. ಈಗ ಸಿಂಗಾಪುರದಲ್ಲಿ ರಾಜಕುಳ್ಳ ಚಿತ್ರದಿಂದ ಪ್ರೇಮ ಪ್ರೀತಿ ನನ್ನುಸಿರು ಈ ಗೀತೆ ಕೇಳಿ ಆನಂದಿಸಿ.
2: What is life? Life is a song, man. Sing it as a...

ಸಂತೋಷಕ್ಕೆ ನಮ್ಮ ರೀತಿ ಎನ್ನುವ ಬಾಳು ಎಂದು ಹೂವಲ್ಲ, ಬಾಳು ಎಂದು ಮುಳ್ಳಲ್ಲ, ಕಾಣುವುದು ನಿಜವಲ್ಲ, ಮಾತಲ್ಲ ಮುತ್ತಲ್ಲ, ಕಾಲಕ್ಕೆ ತಕ್ಕಂತೆ ಜಗದಲ್ಲ.

ತಾವೇ ಚಿತ್ರದ ಕಥಾವಸ್ತುವಾಗಿ ಸಿಕ್ಕೊಂಡಿದ್ರು. ಹೌದು, ಅಂದು ದ್ವಾರಕೇಶ್ ತಮ್ಮ ನೆಗೆಟಿವ್ ಅಂಶಗಳನ್ನ ತಾವೇ ಅಣಕಿಸುತ್ತಾ ಅದನ್ನೇ ಪಾಸಿಟಿವ್ ಶಕ್ತಿಗಳನ್ನಾಗಿ ಮಾಡಿಕೊಂಡು ಮೇಲೆ ಬಂದವರು. ನಾನು ಎತ್ತರ ಇಲ್ಲ, ಕುಳ್ಳ, ನನಗೆ ಬುದ್ಧಿ ಬೆಳೆದಿಲ್ಲ, ಹಾಗಾಗಿ ಪೆದ್ದ, ಮಾತು ಸರಿಯಾಗಿ ಆಡೋಲ್ಲ ಹಾಗಾಗಿ ಮೊದ್ದು, ಮೂಗು ಸರಿಯಿಲ್ಲ ಹಾಗಾಗಿ ಸೊಟ್ಟ, ಸುಂದರನಂತೆ ಇಲ್ಲ ಝೀರೋ. ಹೀಗೆ ಅವರನ್ನ ತಮ್ಮನ್ನು ತಾವೇ ಗುರುತಿಸಿಕೊಂಡು ಅದನ್ನ ತಮ್ಮ ಚಿತ್ರದ ವಸ್ತುವಾಗಿಸಿಕೊಂಡು ಒಂದೊಂದೇ ಮೆಟ್ಟಲು ನಿರ್ಮಿಸಿಕೊಂಡು ಮೇಲೇರ್ತಾರೆ. ವೀರ ಸಂಕಲ್ಪ, ಸತ್ಯ ಹರಿಶ್ಚಂದ್ರ, ಪರೋಪಕಾರಿ, ಕ್ರಾಂತಿವೀರ, ಮೇಯರ್ ಮುತ್ತಣ್ಣ, ದೂರದ ಬೆಟ್ಟ, ಗಾಂಧಿನಗರ, ಬಾಳು ಬೆಳಗಿತು, ಹಾಗೆ ಬಂಗಾರದ ಮನುಷ್ಯ, ಹೀಗೆ ನೀವು ಅಂದಿನ ಬಹಳಷ್ಟು ಚಿತ್ರಗಳಲ್ಲಿ ರಾಜ್ಕುಮಾರ್ ದ್ವಾರಕೀಶ್ ಜೋಡಿಯನ್ನ ಮೆಚ್ಚುಗೆಯಿಂದ ನೋಡಬಹುದಾಗಿತ್ತು. ಬಹಳ ಒಳ್ಳೆಯ ಸಿನಿಮಾಗಳಂತ ಹೇಳ್ಬೋದು. ಈಗ ಮಂಕುತಿಮ್ಮ ಚಿತ್ರದಿಂದ ನಿನ್ನ ನೋಡಿದಾಗ.

0: ಸುಹಾಗಿ ಲಾಗ.
1: ಚಿತ್ರರಂಗಕ್ಕೆ ಬಂದ ಮೂರ್ನಾಲ್ಕು ವರ್ಷಗಳಲ್ಲೇ ಸಿನಿಮಾ ನಿರ್ಮಾಣಕ್ಕೂ ದ್ವಾರಕೀಶ್ ಅವರು ಕೈ ಹಾಕ್ತಾರೆ. ಮೇಯರ್ ಮುತ್ತಣ್ಣ ಚಿತ್ರದ ಅವರ ನಿರ್ಮಾಣ ಸಿದ್ದಲಿಂಗಯ್ಯ ಅಂತಹ ಶ್ರೇಷ್ಠ ಚಿತ್ರ ನಿರ್ದೇಶಕರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸುತ್ತೆ. ಅದಕ್ಕೂ ಮುಂಚೆ ದ್ವಾರಕೀಶ್ ಅವರೊಂದಿಗೆ ಮಮತೆಯ ಬಂಧನ ಎಂಬ ಚಿತ್ರ ಕೂಡ ನಿರ್ಮಿಸುತ್ತಾರೆ. ಮುಂದೆ ದ್ವಾರಕೀಶ್ ಗುಲಾ ಏಜೆಂಟ್ 00 ಅಂತಹ ಚಿತ್ರ ನಿರ್ಮಿಸಿ ತಾವೇ ಹೀರೋ ಕೂಡ ಆಗ್ತಾರೆ. ಅಂದು ಆ ಚಿತ್ರ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಅಂತ ಹೇಳಿದ್ರೆ ತೆಲುಗು, ತಮಿಳು, ಮಲಯಾಳ, ಮರಾಠಿ ಭಾಷೆಗಳಲ್ಲೂ ಕೂಡ ನಿರ್ಮಾಣಕ್ಕಾಗಿ ದ್ವಾರಕೀಶ್ ಪ್ರಚಂಡ ಯಶಸ್ಸನ್ನ ಗಳಿಸುತ್ತಾರೆ. ಈಗ ಬಂಗಾರದ ಮನುಷ್ಯ ಚಿತ್ರದಿಂದ ನಗು ನಗುತ್ತಾ ಗೀತೆ

ಏನೋ ರಸಪೂರ್ಣ ಪಾತ್ರಗಳು. ಹೌದು, ದ್ವಾರಕೀಶ್ ನಟನೆಯ ಕೆಲವೊಂದು ಚಿತ್ರಗಳಲ್ಲಿ ಅವರ ಮುದ್ದು ಮುದ್ದಿನ ಅಭಿನಯದ ಬಗ್ಗೆ ಹೇಳೋದಾದ್ರೆ, ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ಹಣದ ಬದಲು ಜೇಬಲ್ಲಿ ಜರಳೇ ಭದ್ರಪಡಿಸಿಕೊಂಡು ಹೋಟೆಲ್ನಲ್ಲಿ ಎಲ್ಲಾ ತರಹದ ತಿಂಡಿ ತಿನ್ನೋದು, ಹಾಗೆ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಕೊಳದ ಬಳಿ ಕುಳಿತು ನೀರು ಬಿಸಿ ಆಗ್ಲಿ ಅಂತ ಕಾಯ್ತಿದ್ದೀನಿ ಅಂತ ಅನ್ನೋದು. ಇನ್ನು ಬಹದ್ದೂರ್ ಗಂಡು ಚಿತ್ರದಲ್ಲಿ ಪದೇ ಪದೇ ನಾವೇನ್ ಮೂಲಂಗಿ ತಿಂತಾ ಇರ್ತೀವ ಅನ್ನೋದು. ಇನ್ನು ಭಕ್ತ ಕುಂಬಾರದಲ್ಲಿ ಕಣ್ಣು ಕಾಣದಂತೆ ಅವತಾರ ಮಾಡಿಕೊಂಡಿದ್ದ ಬಾಲಣ್ಣನಿಗೆ ಮಹಾಸ್ವಾಮಿ ಸಂಕೋಚ ಬೇಡ, ಇನ್ನೊಂದ್ ಸ್ವಲ್ಪ ಬಡಿಸಿಕೊಳ್ಳಿ ಅಂತ ಹೇಳ್ತಾ ತಾಯಿ ಊಟ ಬಡಿಸಿ ಆಚೆ ಹೋದ ನಂತರ ಅದನ್ನೆಲ್ಲ ತಾನೇ ತಿನ್ನೋದು. ಗಲಾಟೆ ಸಂಸಾರದಲ್ಲಿ ಮಂಜುಳ ಹಿಂದೆ ಭಗ್ನ ಪ್ರೇಮಿಯಾಗಿ ಅಲ್ದಾಡೋದು. ಹಾಗೆ ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ತದಿನ ದಿನ ದಿನ ತದಿನ ನಾಳೆ ನಮ್ಮ ತಿಥಿ ದಿನ ಅಂತ ಕುಣಿಯೋದು. ಇನ್ನು ಮುದ್ದಿನ ಮಾವ ಚಿತ್ರದಲ್ಲಿ ಭಿಕ್ಷುಕನಾಗಿ ಮನೆಯ ಒಡೆಯ ದೊಡ್ಡಣ್ಣನಿಗೆ ನಾವಿಬ್ರು ಬೇರೆ ಬೇರೆ ತರದಲ್ಲಿ ಭಿಕ್ಷೆ ಬೇಡೋರೆ ಅನ್ನೋದು. ಇನ್ನು ಪ್ರೊಫೆಸರ್ ಹುಚ್ಚರಾಯ ಚಿತ್ರದಲ್ಲಿ ನಿನ್ ಮನೆ ಕಾಯ ಎಂಟೆಮ್ಮೆ ಕರೆಯ ಸೆರಗನ್ನ ಹೊದಿಯೋ ನೀ ಗುಜ್ಜಾನೆ ಮರೆಯೋ ಅಂತ ವೈಶಾಲಿಯನ್ನ ರೇಗಿಸೋದಾಗಿರ್ಬೋದು. ಇನ್ನು ಗುರು ಶಿಷ್ಯರು ಚಿತ್ರದಲ್ಲಿ ದೊಡ್ಡವರೆಲ್ಲ ಜಾಣರಲ್ಲ ಅಂತ ಹಾಡಿಕೊಂಡಿದ್ದು ತನ್ನಂತಹ ಗಾಂಫ ಮಂಗಗಳಿಗೆ ನಾಯಕನಾಗಿರೋದು. ಇಂತಹ ರಸಪೂರ್ಣಗಳಿಗೆ ಅಸಂಖ್ಯಾತ ಅಂತ ಕೂಡ ಹೇಳ್ಬೋದು. ತಮ್ಮನ್ನೇ ತಾವು ಅಣಕಿಸುತ್ತಾ ಮೆಟ್ಟಿಲನ್ನ ಏರಿದವರು ಈ ನಮ್ಮ ಕುಳ್ಳ ದ್ವಾರಕೀಶ. ಈಗ ನೀ ಬರೆದ ಕಾದಂಬರಿ ಚಿತ್ರದ ನೀಮಿಟ್ಟಿದ ನೆನಪೆಲ್ಲವೂ ಈ ಗೀತೆ ಕೇಳಿ

ನಿರ್ಮಿಸಿದಂತಹ ಚಿತ್ರಗಳ ಬಗ್ಗೆ ಹೇಳ್ತಾ ಹೋದ್ರೆ ದ್ವಾರಕೀಶ್ ಚಿತ್ರ ನಿರ್ಮಾಪಕನಾಗಿ ಮಾಡಿದ ಕೆಲಸಗಳು ಮಹತ್ವಪೂರ್ಣ ಅಂತಾನೆ ಹೇಳ್ಬೋದು. ಅವರು ಇದುವರೆಗೂ ನಿರ್ಮಿಸಿದ ಒಟ್ಟು ಚಿತ್ರಗಳು 52. ಅವುಗಳಲ್ಲಿ ಮೇಯರ್ ಮುತ್ತಣ್ಣ, ಕುಳ್ಳ ಏಜೆಂಟ್ 000, ಭಾಗ್ಯವಂತರು, ಕಳ್ಳ ಕುಳ್ಳ, ಮನೆ ಮನೆ ಕತೆ, ಇಂದಿನ ರಾಮಾಯಣ, ಕೆಟ್ಟುಪುಟ್ಟು, ಸಿಂಗಾಪುರ್ನಲ್ಲಿ ರಾಜಕುಳ್ಳ, ಗುರು ಶಿಷ್ಯರು, ಆಪ್ತ ಮಿತ್ರ, ಆನಂದ ಭೈರವಿ ಕಂಡ ಯಶಸ್ಸು. ಅವರು ಹೊಂದಿದ ಮನೋರಂಜನಾತ್ಮಕ ಅಂಶಗಳು ಅಂತ ಹೇಳಿದ್ರೆ ತಾಂತ್ರಿಕತೆ, ಉತ್ತಮ ಹಾಡುಗಳು, ಇವೆಲ್ಲವೂ ಮರೆಯುವಂತದ್ದೇ ಅಲ್ಲ. ಇನ್ನು ಅವರು ನಿರ್ದೇಶಿಸಿದ ನೀ ಬರೆದ ಕಾದಂಬರಿ, ರಾಯರು ಬಂದರು ಮಾವನ ಮನೆಗೆ ಅಂತ ಚಿತ್ರಗಳು ಕೂಡ ಉತ್ತಮ ಅಂತ ಹೇಳ್ಬೋದು. ಇನ್ನು ಎ.ಆರ್. ರೆಹಮಾನ್ ಮೊದಲು ಕೆಲಸ ಮಾಡಿದ್ದು ನೀ ಬರೆದ ಕಾದಂಬರಿ ಚಿತ್ರದ ಸಂದರ್ಭದಲ್ಲಿ ಈ ಚಿತ್ರದ ಸಂಗೀತ ನಿರ್ದೇಶಕರಾದಂತ ವಿಜಯಾನಂದ್ ಅವರ ಸಹಾಯಕನಾಗಿ ಈ ವಿಷಯವನ್ನ ಸ್ವಯಂ ಎ.ಆರ್. ರೆಹಮಾನ್ ಅವರೇ ಬಹಿರಂಗಪಡಿಸಿದರು. ಈಗ ಇವರೇ ನಿರ್ದೇಶಿಸಿದಂತಹ ಗುರು ಶಿಷ್ಯರು ಚಿತ್ರದಿಂದ ದೊಡ್ಡವರೆಲ್ಲ ಜಾಣರೆಲ್ಲ ಈ ಗೀತೆ

ಮಿಗಿಲಾಗಿ ದ್ವಾರಕೀಶ್ ತಾವು ನಿರ್ಮಾಪಕರಾಗಿ ಯಶಸ್ವಿಯಾಗಿದ್ದ ದಿನಗಳಲ್ಲಿ ಕಲಾವಿದರನ್ನ ಅತ್ಯಂತ ಗೌರವಯುತವಾಗಿ ಶಿಸ್ತು ಸಂಭಾವನೆಗಳಿಂದ ಯೋಗ್ಯವಾಗಿ ನಡೆಸಿಕೊಳ್ತಿದ್ರು ಅನ್ನೋದು ಚಿತ್ರರಂಗದಲ್ಲಿ ಜನಜನಿತ ಆಗಿತ್ತು. ಇನ್ನು ಹಾಗಾಗಿ ಹಾಸ್ಯನಟ ಮಾತ್ರರಾಗಿದ್ರು, ಅವರೊಂದಿಗೆ ನಾಯಕ ನಟಿಯಾಗಿ ನಟಿಸುವುದಕ್ಕೆ ಮಂಜುಳಾ, ರಾಧಿಕಾ, ಜಯಚಿತ್ರ ಅಂತಹ ಪ್ರಸಿದ್ಧ ತಾರೆಯರು ಕೂಡ ಹಿಂದೂ ಮುಂದೆ ನೋಡಲಿಲ್ಲ ಅನ್ನೋದು ಅತಿ ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ರಜನಿಕಾಂತ್, ಶ್ರೀದೇವಿ ಅಂತಹ ಪ್ರಸಿದ್ಧ ತಾರೆಯರಿಂದ ಇತರ ಭಾಷೆಯ ಚಿತ್ರಗಳನ್ನ ಕೂಡ ದ್ವಾರಕೀಶ್ ಅವರು ನಿರ್ಮಿಸಿದ್ರು. ಒಬ್ಬ ಸಾಮಾನ್ಯ ನಟನಾಗಿ ಕೇವಲ 1 ರೂಪಾಯಿ ಸಂಭಾವನೆಗೆ ಚಿತ್ರರಂಗದಲ್ಲಿ ನಟಿಸಲು ಬಂದು ಪುಟ್ಟ ಹುಡುಗ ಹೀಗೆ ತ್ರಿವಿಕ್ರಮನಾಗಿ ಬೆಳೆದು ನಿಂತ ಪರಿ ಅಭಿನಂದನಯ್ಯ ಅಂತ ಹೇಳ್ಬೋದು. ಇನ್ನು ಯಶಸ್ಸಿನ ನಡೆಯಲ್ಲಿ ನಡೆದವನಿಗೆ ಸೋಲುಗಳು ಯಾವಾಗ ಬಂದು ತಡ್ತದ್ದು ಅಂತ ಹೇಳೋದು ಕಷ್ಟ. ಒಳ್ಳೆಯ ಚಿತ್ರ ಅನ್ನೋದು ತಾನಾಗಿ ತಾನೇ ಆಗುವಂತದ್ದು, ನಾವು ಮಾಡಿದೆವು ಅಂತ ಅಹಂಕಾರ ಪಡೋದಲ್ಲ ಎನ್ನುವ ದ್ವಾರಕೀಶ್ ಅವರಿಗೆ ತಮ್ಮ ಸೋಲುಗಳನ್ನ ಮಾತ್ರ ತಾವೇ ಮಾಡಿಕೊಂಡಿದ್ದು ಎಂಬುದರ ಬಗ್ಗೆ ಪರಿಜ್ಞಾನ ಇತ್ತು ಅನ್ನೋದು ಕೂಡ ಮಹತ್ವದ ಅಂಶ. ಇನ್ನು ಗುರು ಶಿಷ್ಯರು ಅಂತಹ ಚಿತ್ರ ಮಾಡಿ ಯಶಸ್ಸಿನ ತುತ್ತ ತುದಿಯಲ್ಲಿದ್ದ ನಾನು ಆಫ್ರಿಕಾದಲ್ಲಿ ಶೀಲ ಮಾಡಿ ಮೈಯೆಲ್ಲ ಸಾಲ ಎನ್ನುವಂತಹದೇ ಎಂದು ನುಡಿಯುವ ದ್ವಾರಕೀಶ್ ಅವರ ಮಾತುಗಳು ಮಾರ್ಮಿಕವಾದದ್ದು ಮತ್ತು ಸೋಲಿನಲ್ಲೂ ಹಾಸ್ಯ ಪ್ರಜ್ಞೆಯನ್ನ ಮೇಳೈಸಿಕೊಂಡಿದ್ದು. ಇನ್ನು ಕಳೆದುಕೊಂಡಿದ್ದ ಜೀವನ ಮತ್ತೆ ಪಡೆದ ಕ್ಷಣ ಹಲವಾರು ಬಾರಿ ಕಿತ್ತಾಡಿದ್ರು, ಹಲವಾರು ಬಾರಿ ಒಟ್ಟಿಗೆ ಗೆದ್ದು ಒಬ್ಬರಿಗೊಬ್ರು ಆಂತರ್ಯದಲ್ಲಿ ಪ್ರೀತಿ ಹೊಂದಿದ್ದ ದ್ವಾರಕೀಶ್ ವಿಷ್ಣುವರ್ಧನ್ ಜೋಡಿ ಆಪ್ತ ಮಿತ್ರ ಚಿತ್ರದ ಮೂಲಕ ಭರ್ಜರಿ ಯಶಸ್ಸನ್ನ ಕಾಣುತ್ತೆ. ಅಲ್ಲದೆ ದ್ವಾರಕೀಶ್ ತಾವು ಕಳೆದುಕೊಂಡಿದ್ದ ಜೀವನವನ್ನ ಮತ್ತೆ ಪಡೆಯುವಂತಾಗತ್ತೆ. ಈಗ ಇದೇ ಆಪ್ತ ಮಿತ್ರ ಚಿತ್ರದಿಂದ ಕಾಲವನ್ನು

ಆರ್ಕೆ ಚಿತ್ರರಂಗದಲ್ಲಿ ನಾವು ಅವರ ಪ್ರತಿಭೆ, ಸಾಹಸ, ಪ್ರವೃತ್ತಿ ನೀಡಿದ ಕೊಡುಗೆಗಳನ್ನ ಕೂಡ ಗಮನಿಸುವುದು ಬಹಳ ಮುಖ್ಯ. ಹಲವಾರು ಚಿತ್ರಗಳಲ್ಲಿ ರಾಜ್ ಜೋಡಿಯಾಗಿ, ವಿಷ್ಣು ಜೋಡಿಯಾಗಿ ನಟಿಸಿದ್ದು ಕನ್ನಡದ ಶ್ರೇಷ್ಠ ಹಾಸ್ಯ ನಟರ ಪರಂಪರೆಯಲ್ಲಿ ಒಬ್ಬರಾಗಿದ್ದು, ಇನ್ನು ಸಿದ್ದಲಿಂಗಯ್ಯ ಭಾರ್ಗವ ಅಂತವರನ್ನ ನಿರ್ದೇಶಕರಾಗಿ ಮಾಡಿದ್ದು, ಉತ್ತಮ ಚಿತ್ರಗಳನ್ನ ನಿರ್ಮಿಸಿದ್ದು, ವಿದೇಶದ ವೈಭವಗಳನ್ನ ಚಿತ್ರ ರಸಿಕರು ಮತ್ತು ಕನ್ನಡ ಚಿತ್ರಗಳಲ್ಲಿ ಕಾಣುವಂತೆ ಮಾಡಿದ್ದು, ಇನ್ನು ಕಿಶೋರ್ ಅಂತಹ ಗಾಯಕನನ್ನ ಕನ್ನಡ ಚಿತ್ರರಂಗಕ್ಕೆ ಕರೆ ತಂದಿದ್ದು, ಪೌರಾಣಿಕ ಚಿತ್ರಗಳನ್ನ ಮರೆಯಾಗಿದ್ದ ಕಾಲದಲ್ಲಿ ಗುರು ಶಿಷ್ಯರು ಅಂತಹ ಚಿತ್ರ ನಿರ್ಮಿಸಿದ್ದು, ಇನ್ನು ಆಪ್ತ ಮಿತ್ರದಂತಹ ಅಭೂತಪೂರ್ವ ಯಶಸ್ಸಿನ ಚಿತ್ರ ನಿರ್ಮಿಸಿದ ಇವೆಲ್ಲ ದ್ವಾರಕೀಶ್ ಅವರ ಅಮೋಘ ಇತಿಹಾಸದ ವಿವಿಧ ಕಾಲಘಟ್ಟಗಳು ಅಂತಾನೆ ಹೇಳಬಹುದು. ಈಗ ಆಯುಷ್ಮಾನ್ ಭವ ಚಿತ್ರದಿಂದ ಕೃಷ್ಣ ನೀ ಎಂಬ

0: ಇನ್ನು ಕೊನೆಯದಾಗಿ ನಿರ್ಮಾಣ ಮಾಡಿದ ಸಿನಿಮಾ ಅಂತ ಹೇಳಿದ್ರೆ, ದ್ವಾರಕೀಶ್ ಅವರು ಪತ್ರಿಕೆಯೊಂದರಲ್ಲಿ ಬೆಳ್ಳಿ ತೆರೆಯ ಹಿಂದೆ ಎಂಬ ಅಂಕಣದ ಮೂಲಕ ತಮ್ಮ ಬದುಕು ಮತ್ತು ಚಿತ್ರರಂಗದ ಕುರಿತಾಗಿ ಧಾರಾವಾಹಿಯಾಗಿ ಬರೆದ್ರು. ಆ ಅಂಕಣದಲ್ಲಿ ಕೊನೆಯಲ್ಲಿ ಅವರು ಹೀಗೆ ಹೇಳುವ ಮಾತು, ಆದಷ್ಟು ಸತ್ಯ ಬರೆದಿದ್ದೇನೆ, ಕೆಲವನ್ನ ಮುಚ್ಚಿಟ್ಟಿದ್ದೇನೆ. ಇತ್ತೀಚಿನ ವರ್ಷದಲ್ಲಿ ಕೂಡ ಅವರು ಆಟಗಾರ, ಚೌಕ, ಅಮ್ಮ, ಐ ಲವ್ ಯು ಚಿತ್ರ ನಿರ್ಮಿಸಿದ್ರು. ದ್ವಾರಕೀಶ್ ಕೊನೆಯದಾಗಿ ನಿರ್ಮಾಣ ಮಾಡಿದ ಚಿತ್ರ ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅಭಿನಯಿಸಿದಂತಹ ಆಯುಷ್ಮಾನ್ ಭವ. ಅವರು ಕನ್ನಡಕ್ಕೆ ಕೊಟ್ಟಂತಹ ಸಿನಿಮಾಗಳು ಬಹಳಷ್ಟು ಅದ್ಭುತ ಅಂತ ಹೇಳ್ಬೋದು. ಮತ್ತೊಮ್ಮೆ ಕರುನಾಡಲ್ಲೇ ಹುಟ್ಟಿ ಬರಲಿ. ಇದಾಗಿತ್ತು ಇವತ್ತಿನ ಚಿತ್ರತರಂಗ. ಸದಾ ಕೇಳ್ತಾ ಇರಿ ಭದ್ರಾವತಿ ಆಕಾಶವಾಣಿ.
1: ಇದುವರೆಗೂ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.
2: ಜಾನತೆ ಹೋ ದೋಸ್ತೋ, ಜಿಸೆ ಹಮ್ ಸಿರ್ಫ್ ಚಿಲ್ ಚಿಲಾತಿ ಧೂಪ್ ಕಹತೆ ಥೆ, ಆಜ್ ಉಸಿ ಧೂಪ್ ಸೆ ಹಮ್ ಅಪನಿ ಛತೋಂ ಪರ್ ಊರ್ಜಾ ಬನಾ ಲೇತೆ ಹೈ. ತಭೀ ತೋ ಆಜ್ ಲಗ್ಭಗ್ 37 ಲಾಖ್ ಘರ್ ಪಿಎಂ ಸೂರ್ಯ ಘರ್ ಬನೆ ಹೈ, ಜಿಸೆ ದೇಶ ಕಾ ಬಿಜಲಿ ಬಿಲ್ ಘಟಾ ಹೈ ಔರ್ ಆತ್ಮವಿಶ್ವಾಸ ಬಢಾ ಹೈ.
3: ಏಕ್ ದಶಕ್ ಪಹಲೆ ಭಾರತ ಸೋಲರ್ ಪಾವರ್ ಕೆ ಮಾಮಲೆ ಮೇ ಬಹುತ್ ಪೀಚೆ ಥಾ, ಲೇಕಿನ್ ಆಜ್ ಸೋಲರ್ ಪಾವರ್ ಕೆ ಮಾಮಲೆ ಮೇ ಭಾರತ ದುನಿಯಾ ಕೆ ಟಾಪ್ 5 ದೇಶೋ ಮೇ ಆ ಗಯಾ.
2: 12 ಸಾಲ ವಿಶ್ವಾಸ ಕೆ, ವಿಕಾಸ ಕೆ, ಜನ ಕಲ್ಯಾಣ ಕೆ. ಜೈ ಹಿಂದ್. ಪಿಛಲೆ ಏಕ್ ದಶಕ್ ಮೇ ಆಪ್ನೆ ಏಕ್ ಬದಲಾವ್ ನೋಟಿಸ್ ಕಿಯಾ. ಅಬ್ ಭಾರತ ಆತಂಕವಾದ ಕಿ ಜಡೋಂ ಪರ್ ಕಡಾ ಪ್ರಹಾರ ಕರ್ನೆ ಲಗಾ ಹೈ, ನಕ್ಸಲ್ವಾದ್ ಕೋ ತೋ ಖತ್ಮ ಹಿ ಕರ್ ದಿಯಾ ಹೈ. ಡಿಫೆನ್ಸ್ ಕೆ ಹಥಿಯಾರ್ ಪಹಲೆ ಹಮ್ ಬಾಹರ್ ಸೆ ಮಂಗಾತೆ ಥೆ, ಅಬ್ ರೆಕಾರ್ಡ್ ನಂಬರ್ ಮೇ ಎಕ್ಸ್ಪೋರ್ಟ್ ಕರ್ತೆ ಹೈ. ಅಬ್ ಭಾರತ ಚುಪ್ ನಹಿ ರಹತಾ, ಅಬ್ ನಹಿ ಸಹತಾ.
3: ಹಮೇ ಗರ್ವ ಹೈ ಕಿ ಪಿಛಲೆ ಏಕ್ ದಶಕ್ ಮೇ ಹಮಾರಿ ಸೇನಾ ತೇಜಿ ಸೆ ಆತ್ಮ ನಿರ್ಭರತಾ ಕಿ ಓರ್ ಕದಮ್ ಬಢಾ ರಹಿ.
2: 12 ಸಾಲ ವಿಶ್ವಾಸ ಕೆ, ವಿಕಾಸ ಕೆ, ಜನ ಕಲ್ಯಾಣ ಕೆ.
4: ಸಮಯ 10 ಗಂಟೆ ಆಗ್ತಾ ಇದೆ. ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಶುಕ್ರವಾರದ ಈ ಹೊತ್ತು ಹಾಡು ಮಾತಾಡುವ ಕಾರ್ಯಕ್ರಮದಲ್ಲಿ ಕ್ಯಾಂಪಸ್ ಕಟ್ಟೆ, ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಜವಾಹರ್ಲಾಲ್ ನೆಹರು ನ್ಯೂ ಇಂಜಿನಿಯರಿಂಗ್ ಕಾಲೇಜ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಶಿವಮೊಗ್ಗ, ಈ ಕಾಲೇಜಿನ ವಿದ್ಯಾರ್ಥಿಗಳು ನೇರ ಪ್ರಸಾರದಲ್ಲಿ ಸಾಧಕರನ್ನ ಪರಿಚಯ ಮಾಡಿಕೊಡಲು ಸಿದ್ಧವಾಗಿ ಕಾಯ್ತಾ ಇದ್ದಾರೆ. ಜೊತೆಯಾಗಿದ್ದಾರೆ ನಮ್ಮ ಆರ್ ಜೆ ಬಸವರಾಜ್. ಹಾಗಾದ್ರೆ ತಡ

0: ನಮಸ್ಕಾರ ಬಸವರಾಜ್.
1: ನಮಸ್ತೆ ವಸಿಷ್ಠ ನಾಗರಾಜ್ ಅವರೇ. ಆತ್ಮೀಯ ಕೇಳುವರಿಗೆಲ್ಲ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ನಮ್ಮ ಜೆಎನ್ಎನ್ಸಿಯ MBA ವಿಭಾಗದಲ್ಲಿದ್ದೀವಿ. ಇಲ್ಲಿಯ ವಿದ್ಯಾರ್ಥಿಗಳು ಅನೇಕ, ಅದರಲ್ಲೂ ಇವತ್ತು ವಿಶೇಷ ಬೇರೆ ಇದೆ.
0: ಹೌದು,
1: ಡಾಕ್ಟರ್ ಪರಿಚಯ ಮಾಡಿಕೊಡ್ತಾ ಇಲ್ಲ. ಅವರು ಇವತ್ತಿನ ಉದ್ಯಮಿಗಳ ಬಗ್ಗೆ, ಉದ್ಯಮದ ಬಗ್ಗೆ ಹೆಚ್ಚಾಗಿ ಹೆಚ್ಚು ಫೋಕಸ್ ಮಾಡಿರೋದು ನಾವು ಗಮನಿಸಬೇಕಾಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಈ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಸತ್ಯನಾರಾಯಣ ರಾವ್ ಇದ್ದಾರೆ, ಅವರಿಗೆ ನಾನು ಮೈಕ್ ಕೊಡ್ತಾ ಇದ್ದೀನಿ. ವಸಿಷ್ಠ ಅವರೇ.
0: ಎಸ್ ಎಸ್.
2: ಎಲ್ರಿಗೂ ನಮಸ್ಕಾರ.
0: ನಮಸ್ಕಾರ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್. ನಾನು ಸತ್ಯನಾರಾಯಣ್, ಇವತ್ತು ಪ್ರಭಾರ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕಾಲೇಜಿನಲ್ಲಿ ಸಂಶೋಧನಾ ಮತ್ತು ಅಭಿವೃದ್ಧಿಯ ಡೀನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದರೊಟ್ಟಿಗೆ ಎಲೆಕ್ಟ್ರಾನಿಕ್ಸ್ ವಿಭಾಗದ ಮುಖ್ಯಸ್ಥನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉದ್ಯಮಶೀಲತೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ. ಈಗ ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಇಂಜಿನಿಯರಿಂಗ್ ಶಿಕ್ಷಣ ಬರೀ ಕ್ಲಾಸ್ ರೂಮ್ ಮಾತ್ರ ಸೀಮಿತ ಆಗಿಲ್ಲ. ಜ್ಞಾನದ ಅಭಿವೃದ್ಧಿ ಜೊತೆ ಕೌಶಲ್ಯದ ಅಭಿವೃದ್ಧಿ ಕೂಡ ಉತ್ತಮವಾಗಿ ಬೆಳಿಬೇಕು ಅಂತ ನಾವು ಮಕ್ಕಳಿಗೆ ಅದರ ಬಗ್ಗೆ ಹೆಚ್ಚಿನ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ. ಕಾಲೇಜಿನಲ್ಲಿ ಹ್ಯಾಕಥಾನ್ಗಳು, ಲ್ಯಾಬೊರೇಟರಿಗಳು, ಐಡಿಯಾ ಲ್ಯಾಬ್ ಅಂತ ಒಂದು ಹೊಸದಾದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಕಾಲೇಜಿನಲ್ಲಿ ಉದ್ಯಮಶೀಲತೆಯ ಮತ್ತು ನಾವೀನ್ಯತೆಯ ವಾತಾವರಣ ಸೃಷ್ಟಿಯಾಗಬೇಕು. ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಬರೀ ಕಾಲೇಜಿನಲ್ಲಿ ಡಿಗ್ರಿ ಮಾತ್ರ ಪಡಿಬಾರ್ದು, ಅದರ ಜೊತೆ ಉದ್ಯೋಗಾಕಾಂಕ್ಷಿಗಳು ಆಗುವುದ ಜೊತೆ ಉದ್ಯೋಗ ಸೃಷ್ಟಿಕರ್ತರ ಆಗ್ಬೇಕು. ಸಮಾಜದ ಸಮಸ್ಯೆಗಳನ್ನು ಗಮನಿಸಿ ಅದಕ್ಕೆ ಪರಿಹಾರ ಕಂಡುಹಿಡಿಯುವಂತ ಅವರಿಗೆ ಅವರನ್ನು ಆ ನಿಟ್ಟಿನಲ್ಲಿ ನಾವು ಶಿಕ್ಷಣವನ್ನು ಒದಗಿಸಬೇಕು ಅಂತ ಐಡಿಯಾ ಲ್ಯಾಬ್ ಅಂತ ಒಂದು ಹೊಸ ವ್ಯವಸ್ಥೆಯನ್ನು ಕಾಲೇಜಿನಲ್ಲಿ ರೂಪಿಸಿದ್ದೀವಿ. ಅದರಲ್ಲಿ ವಿದ್ಯಾರ್ಥಿಗಳು 24 ಗಂಟೆಗಳು ಕೆಲಸ ಮಾಡಬಹುದು. ಅದಕ್ಕೆ ಮೆಂಟರ್ಶಿಪ್ ಸೌಲಭ್ಯ ಕೂಡ ಇರುತ್ತೆ. ಸರ್ಕಾರದಿಂದ ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಬರ್ತಾ ಇರುತ್ತೆ. ಪ್ರಾಜೆಕ್ಟ್ಗಳು, ಪ್ರಾಜೆಕ್ಟ್ ಎಕ್ಸಿಬಿಷನ್ಗಳು, ಹ್ಯಾಕಥಾನ್ಗಳು ಕೌಶಲ್ಯಾಭಿವೃದ್ಧಿಗೆ ಪೂರಕವಾಗಿ ಕಂಟಿನ್ಯೂಸ್ ಆಗಿ ಕಾಲೇಜಿನಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ.
0: ಧನ್ಯವಾದಗಳು ಸರ್, ಬಹಳ ಖುಷಿ ಆಯ್ತು. ಎಕ್ಸ್ಪೆಷಲಿ ನಿಮ್ಮ ಇಷ್ಟು ಮಾತನ್ನು ಕೇಳಿದಾಗ ನನಗೆ ಇವತ್ತಿನ ಕಾಲಘಟ್ಟಕ್ಕೆ ಹಾಗೆ ನನಗೆ ತುಂಬಾ ಇಷ್ಟವಾಗಿದ್ದು ಅಂದ್ರೆ ಉದ್ಯಮಶೀಲತೆ ಜೊತೆಗೆ ಸ್ಕಿಲ್, ಜೊತೆಗೆ ಬರೀ ಡಿಗ್ರಿ ಮುಗಿಸ್ಕೊಂಡು ಜಾಬ್ ಅನ್ನ ಹುಡ್ಕೊಂಡು ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಜಾಬ್ ಅನ್ನ ಹಂಟ್ ಮಾಡೋದು ಅಥವಾ ಇಂಟರ್ವ್ಯೂ ಕೊಡೋದು, ರೆಸ್ಯೂಮ್ ಪಾಸ್ ಮಾಡೋದ್ರ ಜೊತೆಗೆ ನಾನ್ ಯಾಕೆ ಒಂದು ಉದ್ಯೋಗ ಸೃಷ್ಟಿ ಮಾಡಬಾರ್ದು ಅನ್ನೋ ಥಾಟ್ ಪ್ರೊಸೆಸ್ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಕರೆಂಟ್ ಸಿಚುವೇಶನ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯ ಇದಕ್ಕೆ?
2: ಅದೇ ಆಗ್ಲೇ ಹೇಳ್ದಂಗೆ ನಾನು ಈ ಸುಮಾರು ವಿದ್ಯಾರ್ಥಿಗಳು ಏನಾಗುತ್ತೆ ಅವರಿಗೆ ಕ್ಯಾಂಪಸ್ ಇಂಟರ್ವ್ಯೂ ಅಂತ ನಾವು ಕಾಲೇಜಲ್ಲಿ ಏನ್ ನಡೆಸ್ತೀವಿ ಅದಕ್ಕೆ ಹೋಗ್ಲಿಕ್ಕೆ ಕೆಲವರಿಗೆ ಇಷ್ಟನೇ ಇರೋದಿಲ್ಲ. ಅಂತ ವಿದ್ಯಾರ್ಥಿಗಳನ್ನು ನಾವು ಐಡೆಂಟಿಫೈ ಮಾಡಿ ಅವರಿಗೆ ಸಪರೇಟ್ ಆದ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಕಲ್ಪಿಸಬೇಕು. ಅದಕ್ಕೋಸ್ಕರ ಅಂತ AICTE ಅಂತ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಇಂತ ಸಂಸ್ಥೆ ಏನಿದೆ ಅವರು ನಮ್ಮ ಕಾಲೇಜಿಗೆ ಫೈನಾನ್ಷಿಯಲ್ ಸಪೋರ್ಟ್ ಆಗಿ ಸಾಧಾರಣ ಒಂದು 35 ಲಕ್ಷಗಳನ್ನು ಕೊಟ್ರು. ಅದಕ್ಕೆ ನಾವು ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಈಕ್ವಲ್ ಶೇರ್ ಇನ್ನೊಂದು 35 ಲಕ್ಷ ಹಾಕಿ, ಹಳೆ ವಿದ್ಯಾರ್ಥಿಗಳು ಇಂಡಸ್ಟ್ರಿಗಳು ಇನ್ನೊಂದು 35 ಲಕ್ಷ ಹಾಕಿ, ಹೀಗೆ ಒಂದು ಎಲ್ಲರ ಸಹಾಯದಿಂದ ಐಡಿಯಾ ಲ್ಯಾಬ್ ಅಂತ ಸಾಧಾರಣ 4 ಕೋಟಿ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸಪರೇಟ್ ಆದ ಒಂದು ವ್ಯವಸ್ಥೆಯನ್ನೇ ಕಲ್ಪಿಸಿದೀವಿ. ಅದು ನಾನು ಆಗ್ಲೇ ಹೇಳಿದಂಗೆ 365 ದಿವಸ 24 ಗಂಟೆ ಕೂಡ ಐಡಿಯಾ ಲ್ಯಾಬ್ ಓಪನ್ ಇರುತ್ತೆ. ಇಲ್ಲಿ

0: ಡಿಪಾರ್ಟ್ಮೆಂಟ್ ಕೂಡ ಇರೋದ್ರಿಂದ ಎಂಬಿಎ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಜೊತೆಗೂಡಿ ಅದರ ಜೊತೆ ನಮ್ಗೆ ಪಕ್ಕದ ಮೆಡಿಕಲ್ ಕಾಲೇಜುಗಳ ಜೊತೆ ಕೂಡ ಒಡಂಬಡಿಕೆ ಇದೆ. ಇದು ಮೆಡಿಕಲ್ ಇಂಜಿನಿಯರಿಂಗ್ ಅಂತ ಸಪರೇಟ್ ಆದಂತಹ ಒಂದು ಕಲ್ಪನೆ ಅದು. ಈಗ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ, ಮೆಡಿಕಲ್ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ, ಅವ್ರ ಜೊತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸೇರ್ತಾರೆ, ಎಂಬಿಎ ಡಿಪಾರ್ಟ್ಮೆಂಟ್ ನವರು ಸೇರ್ತಾರೆ, ಆಗ ಒಂದು ಒಂದು ಪೂರಕವಾದ ವಾತಾವರಣ ಸೃಷ್ಟಿಯಾಗುತ್ತೆ ಕಾಲೇಜಿನಲ್ಲಿ.
1: ಎಕ್ಸಾಕ್ಟ್ಲಿ, ನಿಮ್ದು ಈ ಕಲ್ಪನೆ ಬಹಳ ಅದ್ಭುತವಾಗಿದೆ. ಒಂದು ಒಂದ್ ಕಡೆಯಿಂದ ಮೆಡಿಕಲ್ ಸ್ಟೂಡೆಂಟ್ಸ್ ಇದಾರೆ, ಇನ್ನೊಂದ್ ಕಡೆಯಿಂದ ಎಂಬಿಎ ಸ್ಟೂಡೆಂಟ್ಸ್ ಇದಾರೆ, ಇನ್ನೊಂದ್ ಕಡೆಯಿಂದ ಟೆಕ್ನಾಲಜಿ ಇದಾರೆ. ಸೊ ಕರೆಂಟ್ ಸಿಚುವೇಶನ್ ಗೆ ಇವ್ರು ಮೂರು ಜನ ಒಂದ್ ಕಡೆ ಸೇರಿದ್ರೆ ಒಂದು ಅದ್ಭುತವಾದ ಸೃಷ್ಟಿನೇ ಆಗುತ್ತೆ. ಒಂದ್ ಯಾವ್ದಾದ್ರು ಎಕ್ಸಾಂಪಲ್, ಪ್ರಾಜೆಕ್ಟ್ ಎಕ್ಸಾಂಪಲ್ ನಮ್ಗ ಹತ್ರ ಶೇರ್ ಮಾಡಬಹುದಾ, ಇಫ್ ಯು ಡೋಂಟ್ ಮೈಂಡ್?
0: ಈಗ ನಾವು ಅದರಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮಲ್ಲಿ ಒಂದು ಒಂದು 15 ದಿವಸಗಳ ಒಂದು ಕಾರ್ಯಾಗಾರ ನಡೆಯುತ್ತೆ. ಅದಕ್ಕೆ ಅದು ಬರೀ ಸ್ಕಿಲ್ ಡೆವಲಪ್ಮೆಂಟ್ ಗೆ ಪೂರಕವಾದ ಕಾರ್ಯಾಗಾರ. ಅದರಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ, ಬರೀ 8 ಜನ, ಒಂದು 16 ಜನ ಮಾತ್ರ ಇರ್ತಾರೆ. ಅದಕ್ಕೆ ಮೆಡಿಕಲ್ ಕಾಲೇಜುಗಳಲ್ಲಿ ಯಾವ, ಈಗ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಇದ್ದು ಯುಗ ಇದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಕೆಲವು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ನಮ್ಮ ಮೆಡಿಕಲ್ ಕಾಲೇಜುಗಳಲ್ಲಿರುತ್ತೆ, ಅದನ್ನು ನಮ್ಮ ಇಂಡಿಯನೈಸೇಷನ್ ಅಂತ ಒಂದು ಕಾನ್ಸೆಪ್ಟ್. ಅಂದ್ರೆ ಅದು ಬೇರೆ ಕಂಟ್ರಿ ಬೇರೆ ದೇಶಗಳಿಂದ ಅವರು ತಗೊಂಡಿರ್ಬಹುದು, ಅದನ್ನು ಭಾರತದ ಭಾರತೀಯತೆಗೊಳಿಸಬೇಕು. ಅದೇ ತರ ನಮ್ಮ ಹುಡುಗರು ಅದರಲ್ಲಿ ಏನೇನ್ ಟೆಕ್ನಾಲಜಿ ಇದೆ ಅಂತ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನೋಡ್ಬೋದು, ಅದನ್ನು ಮೆಡಿಕಲ್ ಕಾಲೇಜುಗಳಲ್ಲಿ ಹೇಗೆ ಉಪಯೋಗಿಸ್ತಾರೆ ಅಂತ ಮೆಡಿಕಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಕಾಲರ್ಸ್ ಹೇಳ್ತಾರೆ. ಆಗ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ವಿದ್ಯಾರ್ಥಿಗಳು ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಬಂದು ಈ ಮೆಡಿಕಲ್ ಇಕ್ವಿಪ್ಮೆಂಟ್ ಹೇಗೆ ತಯಾರಾಯಿತು ಅಂತ ಬಗ್ಗೆ ಯೋಚನೆಗಳು ನಡೆಯುತ್ತೆ. ಅದಕ್ಕೆ ಅದರ ಬೇಕಾದಂತಹ ಸಾಫ್ಟ್ವೇರ್ ತಂತ್ರಾಂಶಗಳು ಏನಿದೆ ಅದನ್ನು ನಮ್ಮ ಇಂಜಿನಿಯರಿಂಗ್ ಪ್ರೊಫೆಸರ್ ಗಳು ಅದನ್ನು ಟೀಚ್ ಮಾಡ್ತಾರೆ. ಹೀಗೆ ಇದು ಒಂದು ಒಂಥರ ಡಿಸ್ಕಷನ್ ಪ್ಲಾಟ್ಫಾರ್ಮ್ ಆಗಿ ಕಂಟಿನ್ಯೂ ಆಗುತ್ತೆ. ಒಂದು 15 ದಿವಸಗಳ ಕಾರ್ಯಾಗಾರ, ಇದು ಒಂದು ಉದಾಹರಣೆ ನಾನು ಕೊಡಬಹುದು. ಇದೇ ತರ ನಮ್ಮ ಕೃಷಿಗೆ ಆಗ್ಬೋದು, ಮತ್ತೆ ಇಂಡಸ್ಟ್ರಿಗಳಿಗೆ, ನಮ್ಮ ಶಿವಮೊಗ್ಗ ಒಂದು ಇಂಡಸ್ಟ್ರಿಯ ಒಂದು ಹಬ್ ಅಂತಲೇ ಹೇಳ್ಬೋದು, ಸುಮಾರು ಫೌಂಡ್ರಿ ಇಂಡಸ್ಟ್ರಿಗಳಿದಾವೆ. ನಮ್ಮ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಅಲ್ಲಿ ಹೋಗ್ಬಿಟ್ಟು ಇಂಟರ್ನ್ಶಿಪ್ ಪಡ್ಕೊಳ್ತಾರೆ, ಅಲ್ಲಿ ಏನೇನು ಸಮಾಜದ ಸಮಸ್ಯೆಗಳಿದೆ ಅದನ್ನು ತಿಳ್ಕೊಳ್ತಾರೆ, ಅದರ ಪ್ರಕಾರ ಪ್ರಾಜೆಕ್ಟ್ ಗಳನ್ನು ಮಾಡ್ತಾರೆ, ಪ್ರಾಜೆಕ್ಟ್ ಎಕ್ಸಿಬಿಷನ್ ನಡೆಯುತ್ತೆ, ಅದಕ್ಕೆ ಇಂಡಸ್ಟ್ರಿಯವರು ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ. ಈ PUC ಓದುವಂತಹ ವಿದ್ಯಾರ್ಥಿಗಳನ್ನ ನಾವು ಇಲ್ಲಿ ಕರೆಸಿ ಆ ಪ್ರಾಜೆಕ್ಟ್ ಗಳನ್ನ ಅವರಿಗೆ ಎಕ್ಸಿಬಿಟ್ ಮಾಡಿದಾಗ ಇಂಜಿನಿಯರಿಂಗ್ ಓದೋದ್ರ ಬಗ್ಗೆ ಅವರಿಗೆ ಮೋಟಿವೇಶನ್ ಆಗುತ್ತೆ. ಇದು ಒಂದು ಪೂರಕವಾದ ವಾತಾವರಣ ನಾವು ಕಲ್ಪಿಸ್ತಾ ಇದೀವಿ ಉದ್ಯಮಶೀಲತೆಗೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು ಸೋ ಮಚ್ ಸರ್, ಅದ್ಭುತವಾದಂತಹ ಕಲ್ಪನೆ. ಹಾಗೆ ಕರೆಂಟ್ ಸಿಚುವೇಶನ್ ಗೆ ತಕ್ಕ ಹಾಗೆ ನಿಮ್ಮ ಎಜುಕೇಶನ್ ಸಿಸ್ಟಮ್ ಇದೆ, ನನಗೆ ಕೇಳಿ ಬಹಳನೇ ಖುಷಿ ಆಯ್ತು. ಧನ್ಯವಾದಗಳು ಸರ್.
0: ಧನ್ಯವಾದಗಳು, ಅವಕಾಶಗಳಿಗೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್.
2: ಈಗ ನಾವು ಕಾರ್ಯಕ್ರಮ ಆರಂಭ ಮಾಡುವ.
1: ಎಸ್ ಬಸವರಾಜ್, ಕಾರ್ಯಕ್ರಮ ಆರಂಭ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಿಮಗೆ ಕೇಳಬೇಕು. ಬೆಳಗಿನಿಂದ ನಮ್ಮ ಓದುಗರಿಗೆಲ್ಲ ಪ್ರಶ್ನೆ ಕೇಳುಗರಿಗೆಲ್ಲ ಪ್ರಶ್ನೆ ಕೇಳ್ಬಿಟ್ಟಿದೀನಿ, ಈ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ, ನೀವು ಇದಕ್ಕೆ ನನಗೆ ಉತ್ತರ ಕೊಡ್ತೀರಾ ಅಂತ ಗೊತ್ತು. ಅಂಡ್ ಕ್ಯೂರಿಯಾಸಿಟಿ ಇದೆ, ನೀವು ಏನು ಉತ್ತರ ಕೊಡ್ತೀರಾ ಅಂತ. ಹಾಗಾಗಿ ಪ್ರಶ್ನೆ, ಇವತ್ತು ರಾಷ್ಟ್ರೀಯ ಓದು ದಿನ ಬಸವರಾಜ್, ನಿಮ್ಮ ನೆಚ್ಚಿನ ಕೃತಿ ಯಾವುದು, ನಿಮ್ಮ ನೆಚ್ಚಿನ ಬರಹಗಾರರ ಯಾವುದು, ಇವತ್ತು ಅಥವಾ ಇವತ್ತು ಬೆಳಗ್ಗೆ ಅಥವಾ ನಿನ್ನೆ ಅಥವಾ ಈ ವಾರ ಅಥವಾ ಈ ಹೊಸದಾಗಿ ಯಾವ್ದರ ಪುಸ್ತಕವನ್ನ ಓದ್ತಾ ಇದ್ರೆ ಆ ಪುಸ್ತಕದ ಹೆಸರೇನು?
2: ನನ್ನ ನೆಚ್ಚಿನ ಬರಹಗಾರರು ಅಂದ್ರೆ ನಮ್ಮ ಕುವೆಂಪು ಮತ್ತೆ ತಾರಂತರು. ಹಾಗೆಯೇ ವಚನ ಸಾಹಿತ್ಯ, ಬಸವಣ್ಣನ ವಚನ ಸಾಹಿತ್ಯ ಮತ್ತು ಪುರಂದರದಾಸರ ಕೀರ್ತನೆಗಳು.
1: ನೀವು ವಚನ ಸಾಹಿತ್ಯದ ಮೇಲೆ PhD ಮಾಡಿರೋದಲ್ವಾ ಬಸವರಾಜ್?
2: ಅಲ್ಲ ಅಲ್ಲ ಅಲ್ಲ, ನಾನು ಬುಡಕಟ್ಟು ಸಾಹಿತ್ಯ, ಬುಡಕಟ್ಟಿನ ಬಗ್ಗೆ ವಚನ. ಮತ್ತೆ ಹಾಗೆಯೇ ಇತ್ತೀಚೆಗೆ ನಾನು ಓದಿದ ಪುಸ್ತಕ ಅಂತ ಹೇಳಿದ್ರೆ ನಮ್ಮ ಏನು ಭೈರಾದೇವಿ ಅವ್ರದ್ದು,
1: ಚೆನ್ನವೈರಾದೇವಿ
2: ಇತ್ತೀಚೆಗೆ ಓದಿದ ಒಂದು ಪುಸ್ತಕ.
1: ಓಕೆ, ಡನ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ಓದುಗರಾದ್ರಿಂದ ನಿಮಗೂ ಕೂಡ ರಾಷ್ಟ್ರೀಯ ಓದು ದಿನದ ಹಾರ್ದಿಕ ಶುಭಾಶಯಗಳು.
2: ಖಂಡಿತ, ತಮಗೂ ಸಹ ಶುಭಾಶಯಗಳು. ನೀವು ಓದಿದೀರಾ ಅಂತ ನಮ್ಗೆ ಕೇಳಂಗಿಲ್ಲ ಬಿಡಿ,
1: ಏಕೆ
2: ಓದುವ ಪುಸ್ತಕ ಅಂತಾನೆ ಅನ್ಸುತ್ತೆ.
1: ಇಲ್ಲ ಇಲ್ಲ ಇಲ್ಲ, ಸದ್ಯಕ್ಕೆ ನಾನು ಓದ್ತಾ ಇರೋದು ಯೋಗಿಯ ಆತ್ಮಕತೆ. ಒಂದ್ಸರಿ ಓದಿದೀನಿ, ಇನ್ನೊಂದ್ಸರಿ ರಿಪೀಟ್ ಆಗಿ ಓದ್ತಾ ಇದ್ದೀನಿ. ಅದನ್ನೇ ನಾನು
2: ಪ್ರತಿನಿತ್ಯ ವಚನಗಳ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾನೆ ಇರುತ್ತೆ. ಕೀರ್ತನೆಗಳಂತೂ ಮೊದಲಾಗಿ ತುಂಬಾ ವಿಶ್ಲೇಷಣೆ ಇರ್ತೀವಿ.
1: ಹೌದು ಹೌದು ಹೌದು, ನಿಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ, ಆಕಾಶವಾಣಿ ಕಾರ್ಯಕ್ರಮದಲ್ಲಿ ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೀನಿ. ನಾನು ಅನ್ಕೊಂಡಿದ್ದೆ ನೀವು ವಚನ ಸಾಹಿತ್ಯದ ಮೇಲೆ PhD ಮಾಡಿದ್ದೀರಿ.

0: ಏನೋ ಅಂತ.
1: ಬುಡಕಟ್ಟು
0: ಸಾಹಿತ್ಯದ ಮೇಲೆ ನಮ್ಮ ಬಸವರಾಜ್ ಪಿ ಎಚ್ ಡಿ ಮಾಡಿದ್ರೆ, ಡಾಕ್ಟರೇಟ್ ಸಿಕ್ಕಿದೆ ಗೊತ್ತಾ ನಮ್ಮ ಬಸವರಾಜ್ಗೆ? ಅದ್ಭುತ. ಹಾಗೆ ಧನ್ಯವಾದಗಳು ಬಸವರಾಜ್, ನಿಮ್ಮ ಥಾಟ್ಸ್ ಅನ್ನ ಶೇರ್ ಮಾಡಿದ್ದಕ್ಕೆ. ಕಾರ್ಯಕ್ರಮ ಆರಂಭ ಮಾಡೋಣ. ಮೊದಲಿಗೆ ಕವನ ಸಿದ್ಧರಿದ್ದಾರಾ ಕವನ ಹೇಳೋದಕ್ಕೆ?
2: ಕವನ ಹೇಳ್ತಾರೋ ಅಥವಾ ಇನ್ನೇನು ಹೇಳ್ತಾರೋ ಅವರ ಮಾತಿನಲ್ಲಿ ಕೇಳೋಣ, ಮೈಕ್ ಕೊಡ್ತಾ ಇದ್ದೀರಿ.
0: ಎಸ್,
3: ನಮಸ್ತೆ ಸರ್.
0: ನಮಸ್ತೆ ಕವನ ಅವರೇ, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಸರ್, ನೀವು?
0: ನಾನು ಚೆನ್ನಾಗಿದ್ದೀನಿ. ಕವನ ಅಂತ ಹೆಸರಿಟ್ಕೊಂಡಿದ್ದೀರಾ, ಕವನ ಹೇಳಕ್ ಬರುತ್ತ ನಿಮ್ಗೆ? ಈ ಪ್ರಶ್ನೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್. ನನಗೆ ಕವನ ಹೇಳಕ್ ಬರುತ್ತೋ ಅಥವಾ ಬರೋದಿಲ್ವೋ ನೀವ್ ಏನಾದ್ರು ಹೇಳಿದ್ರೆ ನನಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು?
3: ಇಲ್ಲ ಸರ್,
0: ಕವನ ಬರಲ್ವಾ?
3: ಇಲ್ಲ ಸರ್.
0: ಕವನ ಅಂತ ಹೆಸರಿಟ್ಕೊಂಡ್ ಬಿಟ್ರಿ ಮತ್ತೆ? ಮನೇಲಿ ಇಟ್ಬಿಟ್ಟಿದ್ದಾರೆ. ನನಗೆ ಹೆಸರಿಡಕ್ ಮುಂಚೆ ನನಗೆ ಏನಾದ್ರು ಕೇಳಿದ್ರೆ ನಾನು ಹೇಳ್ಬಿಡ್ತಿದ್ದೆ ಅಲ್ವಾ? ಏನ್ ಓದ್ತಾ ಇದ್ದೀರಾ ಕವನ? ಯಾರಾದ್ರೂ ಹೇಳಿದಾರ ಹೆಸರು ಮಾತ್ರ ಕವನ, ಓದೋದು ಬಿಸ್ನೆಸ್ ಅಂತ?
3: ಇಲ್ಲ ಸರ್, ಆತರ ಏನು ಯಾರು ಹೇಳಿಲ್ಲ.
0: ಯಾರು ಹೇಳಿಲ್ವಾ? ಯಾಕೆ ಬಿಸ್ನೆಸ್ ಮೇಲೆ ತುಂಬಾ ಇಂಟ್ರೆಸ್ಟ್?
3: ಸರ್, ಇವಾಗ ನಾವು ಆಫ್ಟರ್ MBA ಮುಗಿಸ್ಕೊಂಡ್ಮೇಲೆ ನಮ್ಗೆ ಯಾವ್ದು ಜಾಬ್ ಸಿಗ್ಲಿಲ್ಲ ಅಂದ್ರೆ ನಮ್ದೇ ಒಂದು ಸ್ಟಾರ್ಟ್ ಅಪ್ ಬಿಸ್ನೆಸ್ ಮಾಡ್ಬೋದಲ್ಲ ಸರ್.
0: ಓಕೆ, ಸೊ ಅದಕ್ಕೋಸ್ಕರ ಮಾಸ್ಟರ್ಸ್ ಓದ್ತಾ ಇದ್ದೀರಾ?
3: ಹಾ ಸರ್.
0: ಫಸ್ಟ್ ಡಿಗ್ರಿ ಏನ್ ಮಾಡಿದ್ರಿ ಕವನ?
3: ಡಿಗ್ರಿ BCOM ಮಾಡಿದ್ದು ಸರ್.
0: ಓಕೆ, ಅಲ್ಲೂ ಕಾಮರ್ಸ್ ತಗೊಂಡಿದ್ದೀರಾ?
3: ಹಾ ಸರ್, ಕಮಲಾ ನೆಹರು ಕಾಲೇಜ್.
0: ಕಮಲಾ ನೆಹರು ಕಾಲೇಜ್ ಅಲ್ಲಿ ಕಾಮರ್ಸ್ ಓದಿದ್ದ? ವೆರಿ ಗುಡ್ ಕವನ. ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಇವತ್ತು?
3: ನಾನು ಫಿಸಿಕ್ಸ್ ವಾಲಾ ಅಂತ ಹೇಳಿ ಪರಿಚಯ ಮಾಡ್ಕೊಡ್ತಿದ್ದೇನೆ. ಅವರು ಕಡಿಮೆ ವೆಚ್ಚದ ಶಿಕ್ಷಣನ ಹೇಗೆ ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ ಮೂಲಕ ಹೇಗೆ ಅವರು ತಗೊಂಬಂದ್ರು ಅನ್ನೋ ಒಂದು ಇದನ್ನು ಪರಿಚಯ ಮಾಡ್ಕೊಡ್ತೀನಿ ಸರ್.
0: ಎಸ್ ಪ್ಲೀಸ್.
3: ಸ್ಟಾರ್ಟ್ ಮಾಡ್ಲಾ ಸರ್?
0: ಎಸ್ ಪ್ಲೀಸ್ ಹೇಳಿ.
3: ನಮಸ್ಕಾರ ಸ್ನೇಹಿತರೆ, ನಾನು ಕವನ ಪಿಸಿ, ದೇಹನಂಚಿ MBA ವಿಭಾಗ ದ್ವಿತೀಯ ಸೆಮಿಸ್ಟರ್ ನಲ್ಲಿ ಓದುತ್ತಿದ್ದೇನೆ. ನಾನು ಮಾತನಾಡುತ್ತಿರುವ ವಿಷಯ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ, PUC ನಂತರ ಸೈನ್ಸ್ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಹಾಗೂ ಇಂಜಿನಿಯರಿಂಗ್ ಶಿಕ್ಷಣವನ್ನ ಪಡಿಬೇಕು ಅಂತ ಅಂದ್ರೆ ಪ್ರವೇಶ ಪರೀಕ್ಷೆಯನ್ನ ಬರೆಯಲೇಬೇಕು. ಹಾಗೆ ಅವರ ಉತ್ತಮ ಭವಿಷ್ಯಕ್ಕಾಗಿ ರ್ಯಾಂಕ್ ಗಳನ್ನ ತೆಗೆದುಕೊಳ್ಳಲು ಬೇಕಾಗುತ್ತದೆ. ಅದೇ ರೀತಿ ಈ ತರಬೇತಿಯನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಅವರಿಗೆ ಅತಿ ಹೆಚ್ಚು ಉತ್ತಮವಾಗಿ ಸಂಸ್ಥೆ ತರಬೇತಿ ಬೇಕಾಗಿರುತ್ತೆ. ಆ ಸಂಸ್ಥೆ ಯಾವ್ದೆಂದರೆ ಫಿಸಿಕ್ಸ್ ವಾಲಾ. ಈ ಸಂಸ್ಥೆಯ ಸ್ಥಾಪಕ ಅಲಕ್ ಪಾಂಡೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ ಓದ್ತಾ ಇರ್ತಾರೆ, ಆದ್ರೆ ಇವರಿಗೆ ಅತಿ ಹೆಚ್ಚು ಬೋಧನೆ ಕಡೆ ಆಸಕ್ತಿ ಇರುವ ಕಾರಣ ಅರ್ಧದಲ್ಲಿ ಅಂದ್ರೆ ಅಂತಿಮ ವರ್ಷದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ ಅಂತಿಮ ವರ್ಷದಲ್ಲಿ ಡ್ರಾಪ್ ಔಟ್ ಮಾಡ್ತಾರೆ. ಇವರ ಮೂಲ ಉದ್ದೇಶ ಏನಂತ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಇರುವಂತಹ ಗ್ರಾಮೀಣ ಉತ್ತಮ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ಕೈಗೆಟುಕುವ ದರದಲ್ಲಿ ಲಭ್ಯವಾಗಬೇಕು ಶಿಕ್ಷಣ ಅನ್ನೋ ಒಂದು ಉದ್ದೇಶದಿಂದ ಇವರು ಓಪನ್ ಮಾಡುವಂತಹ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಸ್ಟಾರ್ಟಿಂಗ್ ಇವರು 2014 ಫಿಸಿಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಒಂದು ಓಪನ್ ಮಾಡ್ತಾರೆ. ಆದ್ರೆ ಅದರಲ್ಲಿ ಬರೀ ಏನಿದ್ರು ಫಿಸಿಕ್ಸ್ ಪಾಠಗಳ ಭೌತಶಾಸ್ತ್ರಕ್ಕೆ ರಿಲೇಟೆಡ್ ಇರುವ ಮಾಡ್ತಾ ಇರ್ತಾರೆ. 2016 ಕಂಟಿನ್ಯೂಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾರೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಏನಕ್ಕೆ ಅಂತ ಅಂದ್ರೆ ವಿದ್ಯಾರ್ಥಿಗಳಿಂದ ಅತಿ ಹೆಚ್ಚು ಪ್ರತಿಕ್ರಿಯೆ ಬರುತ್ತಾ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದಂತಹ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಅದಾದ ನಂತರ 2016 ಕಂಟಿನ್ಯೂಸ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾರೆ. ನಂತರ ಕಂಪನಿ ರೂಪಕ್ಕೆ 2020 ತಗೊಂಬರ್ತಾರೆ. ಕಳೆದ ಕೆಲವು ವರ್ಷಗಳಲ್ಲಿ 1,000,000,000,000 ಮೌಲ್ಯ ಹೊಂದಿದಂತಹ ಭಾರತ ಪ್ರಮುಖ ಟೆಕ್ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಇಷ್ಟಲ್ಲದೆ ಕೈಗೆಟಕುವ ದರದಲ್ಲಿ ತರಬೇತಿ ಅಂತ ಕೇಳ್ತಾ ಇರ್ಬೋದು. ಏನಾದ್ರು ಅವಾಗೆಲ್ಲ ಮಾತಾಡ್ತಾ ಇದ್ದಾಳೆ ಕಡಿಮೆ ವೆಚ್ಚದ ಶಿಕ್ಷಣ ಅಂತ ಕೇಳ್ತಾ ಇರ್ಬೋದು ನೀವು. ಆದ್ರೆ ನಾನ್ ಹೇಳ್ತಾ ಇದ್ದೀನಿ ಕಡಿಮೆ ವೆಚ್ಚದ ಅಂತಂದ್ರೆ ಆಫ್ಲೈನ್ ಹಾಗೂ ಆನ್ಲೈನ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಂದ್ರೆ ಆನ್ಲೈನ್ ಬ್ಯಾಚ್ ಗಳಾದ್ರೆ ಸುಮಾರು 1,000 to 10,000 JEE ನೀಟ್ ಸಂಪೂರ್ಣ ವರ್ಷದ ಬ್ಯಾಚ್ ಸುಮಾರು 4,000 to 15,000. ಟೆಸ್ಟ್ ಸೀರೀಸ್ ಗಳಾದ್ರೆ 500 to 3,000 ಇವರು ಕಡಿಮೆ ವೆಚ್ಚದ ಶಿಕ್ಷಣವನ್ನ ಸ್ಟೂಡೆಂಟ್ಸ್ ಗಳಿಗೆ ನೀಡ್ತಾ ಇದ್ದಾರೆ. ಇಷ್ಟಲ್ಲದೆ ಇವರು ಮುಂದಿನ ಭವಿಷ್ಯವನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಮುಂಚೆ ಸ್ಟಾರ್ಟಿಂಗು ಜೆ ಡಬ್ಲ್ಯೂ ಆಗಿರ್ಬೋದು, ನೀಟ್ ಆಗಿರ್ಬೋದು ಅಥವಾ ಸಿಟಿ ಆಗಿರ್ಬೋದು ಅದಷ್ಟಕ್ಕೆ ಸೀಮಿತವಾಗದೆ

0: ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಕೇಂದ್ರೀಕೃತ ಕೋರ್ಸ್ಗಳಾದಂತಹ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೋಡಿಂಗ್ ಅಂಡ್ ಪ್ರೋಗ್ರಾಮಿಂಗ್, ಬ್ಯಾಂಕಿಂಗ್ ಅಂಡ್ SSC ಪರೀಕ್ಷಾ ತರಬೇತಿಗಳಾಗಿರ್ಬಹುದು, ಹಾಗೆ UPSC ಸರ್ಕಾರಿ ಉದ್ಯೋಗ ಪರೀಕ್ಷೆಗಳ ಕೋರ್ಸ್ಗಳಾಗಿರ್ಬಹುದು, ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್, ಇಂಟರ್ವ್ಯೂ ಪ್ರಿಪರೇಷನ್ಸ್ ಗಳಾಗಿರ್ಬಹುದು, ಎಲ್ಲದಕ್ಕೂ ಕೂಡ ಯೂಟ್ಯೂಬ್ ಚಾನೆಲ್ ಮೂಲಕ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಯೂಟ್ಯೂಬ್ ಚಾನೆಲ್ ಅಲ್ಲಿ ಉಚಿತವಾಗಿ ಹಾಗೂ ಆನ್ಲೈನ್ ಅಲ್ಲಿ ಕಡಿಮೆ ಕೈಗೆಟುಕುವ ದರದಲ್ಲಿ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದಂತಹ ಕಂಪನಿ ಇದಾಗಿದೆ. ಅಷ್ಟಲ್ಲದೆ ಕೌಶಲ್ಯ ಅಭಿವೃದ್ಧಿಗಾಗಿ ಪ್ರಾಬ್ಲಮ್ ಸಾಲ್ವಿಂಗ್ಸ್ ಹಾಗೂ ಡಿಜಿಟಲ್ ಸಾಕ್ಷರತೆ, ಸಂವಹನ ಕೌಶಲ್ಯತೆ, ನ್ಯಾಯತತ್ವದ ಬಗ್ಗೆಯೂ ಕೂಡ ಮತ್ತು ತಂಡದ ಕೆಲಸವನ್ನು ಕೂಡ ಹೇಗೆ ಅವರು ತಮ್ಮ ನಾಯಕತ್ವನ ಲೀಡರ್ಶಿಪ್ ಕ್ವಾಲಿಟೀಸ್ ಏನೇನ್ ಬರಬೇಕು ಅನ್ನೋ ಒಂದು ಇದನ್ನು ಕೂಡ ಅವರು ಯೂಟ್ಯೂಬ್ ಚಾನೆಲ್ಸ್ ಆಗಿರ್ಬೋದು ಹಾಗೂ ಆನ್ಲೈನ್ ಮೂಲಕ ಕೂಡ ನೆರವಿಟ್ಕೊಡ್ತಿದ್ದಾರೆ. ಈ ಸಂಸ್ಥೆ ಸುಮಾರು ಇವ್ರದ್ದು ಮೇನ್ ಉದ್ದೇಶ ಏನಾಗಿತ್ತು ಅಂತ ಅಂದ್ರೆ ಹಳ್ಳಿ ಮಕ್ಕಳಿಗೂ ಕೂಡ ಉಚಿತವಾಗಿ ದೊರೆಯಬೇಕು ಅನ್ನೋ ಒಂದು ಉದ್ದೇಶ ಆಗಿರತ್ತೆ. ಆದ್ರೆ ಇದನ್ನ ಸ್ಟಾರ್ಟ್ ಮಾಡಿದಂತ ಈ ಸಂಸ್ಥೆ ಇಂದು ದೊಡ್ಡ ಕಂಪನಿಯಾಗಿ ಬೆಳೆದು ನಿಂತಿದೆ. ಇವಾಗ ಹೆಚ್ಚು ಮಾತನಾಡಲು ಅವಕಾಶ ಕೊಟ್ಟಂತಹ ಆಕಾಶವಾಣಿ ಭದ್ರಾವತಿ ಹಾಗೂ JNC MBA ಡಿಪಾರ್ಟ್ಮೆಂಟ್ ಗೆ ಧನ್ಯವಾದಗಳು.
1: ಥ್ಯಾಂಕ್ ಯು ಕಮನ.
2: ಅವನೊಂದು ಒಳ್ಳೆಯ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಯಾಕಂದ್ರೆ ಬದರೀತಿಯ ವ್ಯಕ್ತಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ವಿ. ಇವತ್ತಿನ ಕಾಲದಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಇರ್ಬೋದು, ಎಲ್ಲ ನೀಟ್ ಇರ್ಬೋದು, ಇವುಗಳಿಗೆಲ್ಲ ತರಬೇತಿಯನ್ನ ಹೇಗೆ ಪಡಿಬೇಕು ಅನ್ನೋದು ಆಫ್ಲೈನ್ ಇರ್ಬೋದು ಆನ್ಲೈನ್ ಇರ್ಬೋದು ಈ ಮುಖಾಂತರ ಪಡೆಯೋದಕ್ಕೆ ಅವಕಾಶ ಇದೆ ಅನ್ನೋ ತಿಳಿಸ್ಕೊಟ್ಟಿದ್ದಾರೆ.
1: ಎಸ್ ಅದ್ಭುತವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಕವನ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಮುಂದಿನ ತಯಾರಿ ಲಿಂಗೇಶ್ ಸಿದ್ಧರಿದ್ದಾರ?
2: ಖಂಡಿತ ಲಿಂಗೇಶ್ ಅವರು ಸಿದ್ಧರಾಗಿದ್ದಾರೆ, ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
1: ಎಸ್
3: ನಮಸ್ತೆ ಸರ್.
1: ನಮಸ್ತೆ ಲಿಂಗೇಶ್ ಅವರೇ, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೀನಿ. ನೀವೇನ್ ಓದ್ತಾ ಇರೋದು?
3: MBA ಫಸ್ಟ್ ಇಯರ್ ಸರ್, ಸೆಕೆಂಡ್ ಸೆಮಿಸ್ಟರ್.
1: ಓಕೆ, ನೆಕ್ಸ್ಟ್ ಏನ್ ಆಗ್ಬೇಕು ಅಂತ ಇದ್ದೀರಾ ಲಿಂಗೇಶ್?
3: MBA ಮೇಲೆ ಜಾಬ್ ಮಾಡ್ಬೇಕಂತ.
1: MBA ಆದ್ಮೇಲೆ?
3: MBA ಮೇಲೆ ಜಾಬ್ ಮಾಡ್ಬೇಕಂತ.
1: ಜಾಬ್ ಮಾಡ್ಬೇಕು ಅಂತಿದ್ದೀರಾ? ಎಲ್ಲಿ ಜಾಬ್ ಮಾಡ್ಬೇಕು ಅಂತಿದ್ದೀರಾ?
3: ಕಾರ್ಪೊರೇಟ್ ಸೆಕ್ಟರ್ ಸರ್.
1: ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ? ಶಿವಮೊಗ್ಗದಲ್ಲ, ಬೆಂಗಳೂರಲ್ಲ, ಅಥವಾ ಕಲ್ಕತ್ತಾ, ಡೆಲ್ಲಿ, ಅಮೆರಿಕಾ, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ,
3: ಜರ್ಮನಿ?
1: ಶಿವಮೊಗ್ಗದಲ್ಲೇ ಮಾಡ್ತೀನಿ ಅಂತ ಹೇಳಿಲ್ವಲ್ರಿ ಲಿಂಗೇಶ್ ಅವರೇ, ಕೇಳಿದ್ರು ಯಾರಾದ್ರೂ ಸಿಕ್ತಾರ ನಿಮ್ಗೆ ದಾರಿಲಿ? ಇವತ್ತು ನೋಡಿ, ಇಲ್ಲಿ ಓದ್ಬಿಟ್ಟು ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿರಲ್ಲ ಲಿಂಗೇಶ್, ಸರಿ ಯಾಕೆ ಹೋಗ್ಬೇಕು ಅಂತ ನಿಮಗೆ ಅನ್ಸುತ್ತೆ?
3: ಹೊರಗಿನ ಪ್ರಪಂಚದ ಒಂದು ನಾಲೆಡ್ಜ್ ತಿಳ್ಕೊಳಕ್ಕೆ ನಾವು ಹೊರಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಸರ್.
1: ಲಿಂಗೇಶ್, ಮೊಬೈಲ್ ಜಗತ್ತಿನಲ್ಲಿ ಯಾವ್ಯಾವ ಊರಲ್ಲಿ ಏನೇನ್ ಆಗ್ತಿದೆ ಅಂತ ಕರೆಂಟ್ ಸಿಚುವೇಶನ್ ಅಲ್ಲಿ ಹೇಳ್ಬೋದಪ್ಪ, ಅಲ್ಲಿಗೆ ಹೋಗ್ಬೇಕಾ ಇವಾಗ?
3: ಮೊಬೈಲ್ ತಿಳ್ಕೊಳ್ಳೋದೇ ಬೇರೆ, ಮತ್ತೆ ಜನರ ನಡುವೆ ತಿಳ್ಕೊಳ್ಳೋದೇ ಬೇರೆ ಅಲ್ಲ ಸರ್.
1: ಓ ಹಾಗೆ, ನಮ್ಮ ಈ ಶಿವಮೊಗ್ಗದಲ್ಲಿ ಇರೋ ಜನರಲ್ಲ, ಮಲೆನಾಡಲ್ಲಿ ಇರೋ ಜನರಲ್ಲ, ಬೆಂಗಳೂರಲ್ಲಿ ಇರೋರು, ಹೊರಗಡೆ ಇರೋರು ಜನರು. ಯಾಕ್ ಲಿಂಗೇಶ್ ನನ್ನ ಹತ್ರ ಇವತ್ತು ಲಾಕ್ ಆಗ್ಬಿಟ್ರಿ ನೀವು? ತಮಾಷೆ ಮಾಡಿದೆ ಲಿಂಗೇಶ್. ಹೌದು, ದೇಶ ಸುತ್ತು ಕೋಶ ಓದು ಅಂತ ನಮ್ಮ ಮಲೆನಾಡು ಹುಡುಗರಾಗಿ ಪ್ರಪಂಚದೆಲ್ಲ ಕಡೆ ಸಾಧನೆ ಮಾಡಬೇಕು, ತಪ್ಪೇನಿಲ್ಲ. ಅಫ್ಕೋರ್ಸ್ ಆಪರ್ಚುನಿಟಿ, ಅವಕಾಶಗಳು ಚೆನ್ನಾಗಿ ಸಿಕ್ಕಾಗ ಸದುಪಯೋಗ ಪಡಿಸಿಕೊಡೋದ್ರಲ್ಲಿ ತಪ್ಪೇನು ಇಲ್ಲ. ಓಕೆ, ಎಲ್ಲೇ ಇರಿ, ಹೇಗೆ ಇರಿ, ನಮ್ಮ ಶಿವಮೊಗ್ಗ ಮಲೆನಾಡನ್ನ ಮರಿಬೇಡ್ರಿ ಅಂತ ಹೇಳ್ತಾ ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ?
3: ಇವತ್ತು ನಾನು ಇನ್ಕಾಮರ್ಸ್ ನ ಒಂದು ಇಂಡಸ್ಟ್ರಿ ತಗೊಂಡು ತನ್ನ ಭಾರತದೆಲ್ಲೆಡೆ ಒಂದು ಯಶಸ್ಸನ್ನು ಕಂಡಿರುವಂತ ಒಂದು ಫ್ಲಿಪ್ಕಾರ್ಟ್ ಕಂಪನಿ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್.
1: ಎಸ್ ಪ್ಲೀಸ್ ಹೇಳಿ.
3: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಲಿಂಗೇಶ್ ಆರ್. ನಾನು ಜವಾಹರಲಾಲ್ ನೆಹರು ಕಾಲೇಜಿನ MBA ವಿಭಾಗದಲ್ಲಿ ಎರಡನೇ ಸೆಮಿಸ್ಟರ್ ನಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಇಂದು ನಿಮಗೆ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಹಾಗೂ ಯಶೋಗಾಥೆ ಪಡೆದಿರುವ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಬಗ್ಗೆ ತಿಳಿಸಿಕೊಡುವ ಭಾಗ್ಯ ನನ್ನದಾಗಿದೆ. ಅದುವೇ ಫ್ಲಿಪ್ಕಾರ್ಟ್. ಫ್ಲಿಪ್ಕಾರ್ಟ್ ಒಂದು ಭಾರತೀಯ ಆನ್ಲೈನ್ ಶಾಪಿಂಗ್ ಕಂಪನಿ ಆಗಿದ್ದು, ಇದನ್ನು 2007 ಸಚಿನ್ ಬನ್ಸಿಲ್ ಮತ್ತು ಬಿಲಿ ಬನ್ಸಿಲ್ ಎಂಬುವರು ಸ್ಥಾಪನೆಗೊಳಿಸುತ್ತಾರೆ. ಆರಂಭದಲ್ಲಿ ಇದು ಕೇವಲ ಪುಸ್ತಕಗಳನ್ನು ಮಾರಾಟ ಮಾಡುವ ಸಣ್ಣ ಆನ್ಲೈನ್ ಅಂಗಡಿಯಾಗಿ ಪ್ರಾರಂಭವಾಯಿತು. ಆದರೆ ಸಮಯ ಕಳೆದಂತೆ ಇದು ಭಾರತದ ಇ ಕಾಮರ್ಸ್ ವೇದಿಕೆಗಳಲ್ಲಿ ಒಂದಾಗಿ ಬೆಳೆಯಿತು. ಫ್ಲಿಪ್ಕಾರ್ಟ್ ಮೂಲಕ ಗ್ರಾಹಕರು ಮೊಬೈಲ್ ಫೋನ್ಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಬಟ್ಟೆಗಳು, ಗೃಹೋಪಯೋಗಿ ವಸ್ತುಗಳು,

ಸೌಂದರ್ಯ ಉತ್ಪನ್ನಗಳು, ದಿನಸಿ ಸಾಮಗ್ರಿಗಳು ಸೇರಿದಂತೆ ಅನೇಕ ವಸ್ತುಗಳನ್ನು ಮನೆಯಲ್ಲಿ ಕುಳಿತು ಖರೀದಿಸಬಹುದು. ಆನ್ಲೈನ್ ಶಾಪಿಂಗ್ ಅನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿಸುವಲ್ಲಿ ಫ್ಲಿಪ್ಕಾರ್ಟ್ ಪ್ರಮುಖ ಪಾತ್ರ ವಹಿಸಿದೆ. ಫ್ಲಿಪ್ಕಾರ್ಟ್ ಪ್ರಮುಖ ಯಶಸ್ಸಿನ ಕಾರಣಗಳಲ್ಲಿ ಒಂದು ಉತ್ತಮ ತಂತ್ರಜ್ಞಾನ, ಗ್ರಾಹಕರ ಸೇವೆ, ಸುರಕ್ಷಿತ ಪಾವತಿಯ ವ್ಯವಸ್ಥೆ, ವೇಗವಾದ ಡೆಲಿವರಿ, ಸುಲಭವಾದ

0: ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ಗ್ರಾಹಕರನ್ನು ಆಕರ್ಷಿಸುತ್ತದೆ. ಫ್ಲಿಪ್ಕಾರ್ಟ್ ಭಾರತದಲ್ಲಿ ಉದ್ಯೋಗ ಅವಕಾಶಕ್ಕೂ ಸಹ ಸಹಾಯ ಮಾಡಿದೆ. ಡಿಲಿವರಿ, ಲಾಜಿಸ್ಟಿಕ್, ತಂತ್ರಜ್ಞಾನ ಮತ್ತು ಮಾರಾಟ ಕ್ಷೇತ್ರಗಳಲ್ಲಿ ಅನೇಕ ಅವಕಾಶಗಳನ್ನು ಸಹ ನೀಡಿದೆ. ಸಣ್ಣ ವ್ಯಾಪಾರಿಗಳು ಮತ್ತು ಸ್ಥಳೀಯ ಮಾರಾಟಗಾರರಿಗೆ ತಮ್ಮ ಉತ್ಪನ್ನಗಳನ್ನು ದೇಶಾದ್ಯಂತ ಮಾರಾಟ ಮಾಡಲು ಅವಕಾಶ ಕಲ್ಪಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇ ಕಾಮರ್ಸ್ ಕ್ಷೇತ್ರದಲ್ಲಿ ಸ್ಪರ್ಧೆ ಕೂಡ ಹೆಚ್ಚಾಗಿದೆ. ಗ್ರಾಹಕರನ್ನು ಉಳಿಸಿಕೊಳ್ಳಲು ಕಂಪನಿಗಳು ಉತ್ತಮ ಗುಣಮಟ್ಟದ ಸೇವೆ, ಕಡಿಮೆ ಬೆಲೆ ಮತ್ತು ಹೊಸ ತಂತ್ರಜ್ಞಾನಗಳನ್ನು ಬಳಸಬೇಕಾಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಫ್ಲಿಪ್ಕಾರ್ಟ್ ಕೇವಲ ಒಂದು ಶಾಪಿಂಗ್ ಅಪ್ಲಿಕೇಶನ್ ಮಾತ್ರವಲ್ಲ, ಇದು ಭಾರತದ ಡಿಜಿಟಲ್ ಬೆಳವಣಿಗೆಯ ಪ್ರಮುಖ ಭಾಗವಾಗಿದೆ. ಇದು ಜನರ ಖರೀದಿ ವಿಧಾನವನ್ನು ಬದಲಾಯಿಸಿ ತಂತ್ರಜ್ಞಾನವನ್ನು ಸಾಮಾನ್ಯ ಜನರೊಂದಿಗೆ ಸಂಪರ್ಕ ಬೆಳೆಸಲು ಸಹಾಯ ಮಾಡುತ್ತದೆ. ಅವಕಾಶಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು ಲಿಂಗೇಶ್.
2: ಲಿಂಗೇಶ್ ಅವರು, ನಾವು ಇದುವರೆಗೂ ವಸ್ತುಗಳನ್ನು ಕೊಳ್ತಾ ಇದ್ವಿ ಫ್ಲಿಪ್ಕಾರ್ಟ್ ಆನ್ಲೈನ್ ಮುಖಾಂತರ. ಇದರ ಸ್ಥಾಪಕರು ಯಾರು, ಇದರ ವೈಶಿಷ್ಟ್ಯತೆ ಏನು, ಇದರ ಆರಂಭವಾಗಿದ್ದ ಏನು, ಇತಿಹಾಸವನ್ನ ಸರಳವಾಗಿ ಚಂದವಾಗಿ ಪತ್ತೆ ಮಾಡಿಕೊಟ್ಟರು. ಅವರಿಗೆ ಧನ್ಯವಾದಗಳು ತಿಳಿಸುವ.
1: ಎಸ್, ಧನ್ಯವಾದಗಳನ್ನು ತಿಳಿಸಿದ್ವಿ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್. ಈಗ ಪ್ರಶ್ನೆಯನ್ನ ಕೇಳ್ಬಿಡ್ಲಾ ಅಥವಾ ಇನ್ನೊಬ್ಬರನ್ನು ಪರಿಚಯ ಮಾಡ್ಕೊಡ್ತೀರಾ?
2: ಇನ್ನೊಬ್ಬರು ಪರಿಚಯ ಮಾಡುವ. ಒಂದು ವಿಶೇಷ ಅಂದ್ರೆ, ಇಲ್ಲಿ ಯಾರು ಸಹ ವ್ಯಕ್ತಿಗಳಿಗಿಂತ ಸ್ಟಾರ್ಟ್ಅಪ್ಗಳ ಬಗ್ಗೆ ಹೆಚ್ಚಾಗಿ ಪರಿಚಯ ಮಾಡ್ತಾರೋದು ಒಂದು ವಿಶೇಷತೆ ಆಗಿದೆ ಅಂತ ಭಾವಿಸ್ಬೋದು.
1: ಎಸ್ ಬಸವರಾಜ್, ಇವತ್ತಿನ ಕಾಲಘಟ್ಟಕ್ಕೆ, ಇವತ್ತಿನ ಪರಿಸ್ಥಿತಿಗೆ ತುಂಬಾ ಇಂಪಾರ್ಟೆಂಟ್. ಯೂಶಲಿ ನಾವು ಈಗ ಮಾರ್ಕೆಟ್ ಅಲ್ಲಿ ಸರ್ವೆ ಮಾಡ್ತೀವಿ ಅಥವಾ ಇಂಡಸ್ಟ್ರಿಯಲ್ಲಿ ನೋಡ್ತಾ ಇದ್ದಾಗ ಜಾಬ್ ಅನ್ನೋದು ಒಂಥರ ಹೇಗೆ ಅಂದ್ರೆ ಗೊತ್ತಿಲ್ಲ, ಇವತ್ತು ಕೆಲಸ ಇದೆ, ಮುಂದಿನ ವಾರ ಇರುತ್ತಾ ಇಲ್ವಾ, ಮುಂದಿನ ತಿಂಗಳು ಇರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಎನಿ ಮೂಮೆಂಟ್ ಎನಿ ಸಿಚುವೇಶನ್ ತೆಗೆದು ಬಿಡಬಹುದು. ಸಿಚುವೇಶನ್ ಹಂಗಿದೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವೇ ಒಂದು ಉದ್ಯೋಗವನ್ನ ಕ್ರಿಯೇಟ್ ಮಾಡೋದು ಅಥವಾ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳೋದು, ತನ್ಮೂಲಕ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದು ತುಂಬಾ ಒಳ್ಳೆಯ ಕೆಲಸ. ಸೊ ಆ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳು ನಮ್ಮ ಯೋಚನಾ ಲಹರಿ ಹಾಗೆ ಮೇಲ್ ಬಂದ್ರೆ ಅದ್ಭುತವಾದಂಥದ್ದು ಸೃಷ್ಟಿಯಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ಇಂತಹ ಸಂಸ್ಥೆಗಳು ಸೃಷ್ಟಿಯಾಗಿದ್ದು, ಅದೊಂದು ಥಾಟ್ ಸಣ್ಣದಾಗಿ ಶುರುವಾದ್ರೂ ಕೂಡ ಈಗ ದೊಡ್ಡದಾಗಿ ಅದು ಬೆಳೆದಿದೆ. ಅದರ ಹಿಂದೆ ಅಥವಾ ಹಿಸ್ಟ್ರಿಯನ್ನು ನೋಡಿದಾಗ ಅದು ಸಣ್ಣದಾಗಿ ಎಲ್ಲೋ ಒಂದು ಮನೆಯಲ್ಲಿ ಯಾರೋ ಇಬ್ರು ಶುರು ಮಾಡಿರ್ತಾರೆ, ಈ ಥರದ ಒಂದು ಕಾನ್ಸೆಪ್ಟ್ ಇದೆ, ಈ ಥರದ ಒಂದು ಐಡಿಯಾ ಇದೆ, ಯಾಕೆ ನಾವು ಎಕ್ಸಿಕ್ಯೂಟ್ ಮಾಡಬಾರ್ದು ಅಂತ. ಅದು ಇವತ್ತು ದೊಡ್ಡ ಸಂಸ್ಥೆಯಾಗಿ ಬೆಳೆದಿರುತ್ತೆ. ಸೊ ನಾವು ಅದೇ ರೀತಿ ಯೋಚನೆ ಮಾಡಬಹುದು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇವತ್ತು ಪರಿಚಯ ಮಾಡಿಕೊಡ್ತಾ ಇರೋದು ತುಂಬಾ ಒಳ್ಳೆ ವಿಷಯ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ವಿದ್ಯಾರ್ಥಿಗಳಿಗೂ. ಸರಿ, ನಾನು ಪ್ರಶ್ನೆಯನ್ನ ಕೇಳಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಬಸವರಾಜ್. ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಬಹಳ ಸಿಂಪಲ್ ಪ್ರಶ್ನೆ ಏನಪ್ಪಾ ಅಂದ್ರೆ, ಫಿಸಿಕ್ಸ್ ವಾಲಾ ಸಂಸ್ಥೆಯ ಸ್ಥಾಪಕರು ಯಾರು? ಫಿಸಿಕ್ಸ್ ವಾಲಾ ಸಂಸ್ಥೆಯ ಸಂಸ್ಥಾಪಕರು ಯಾರು? ಉತ್ತರ ಗೊತ್ತಾದ್ರೆ ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ, ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572602 0154 8157262604.

ಅಂತಾನೆ 10:27 ಆಗ್ತಾ ಇದೆ. ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಸಾಗ್ತಾ ಇದೆ. ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನು ಕೇಳಿದೆ, ಫಿಸಿಕ್ಸ್ ವಾಲಾ ಸಂಸ್ಥೆಯ ಸಂಸ್ಥಾಪಕರು ಯಾರು, ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ನೋಡೋದಾದ್ರೆ, ತನುಜ ಮಾಧವನಗರ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮತಿ ನೇವಿ ರಿಸೋಜಾ ರಾಜೇಂದ್ರ ನಗರ ಶಿವಮೊಗ್ಗ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಸರ್ಕಲ್ ನಿಂದ, ಹಾಬಿಲ್ ರಾಘವೇಂದ್ರ ಅಪ್ಪರ್ಹುತ ಭದ್ರಾವತಿ, ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿ, ಗೌತಮಿ ಮಲಗೊಪ್ಪ ಇವರು NES ಕಾಲೇಜಿನ ಸ್ಟೂಡೆಂಟ್ಸ್ ಅಂತೆ. ಸೊ ಟಿ ಅನಂತಕುಮಾರ್, ಪದ್ಮಾ ಶ್ರೀಧರ ಮುಡಲ ವಿಠಲಪುರ, ನಾಗಶ ಜಯಂತಿ ಗಣಪತಿ ನುಗ್ಗಿ ಗ್ರಾಮ, ಮುರಳಿಧರ ಶಿವಮೊಗ್ಗ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಅಲಕ್ ಪಾಂಡೆ. ಅಲಕ್ ಪಾಂಡೆ ಫಿಸಿಕ್ಸ್ ವಾರ ಸಂಸ್ಥೆಯ ಸಂಸ್ಥಾಪಕರಾಗಿದ್ದರು. ಸರಿಯಾದ ಉತ್ತರವನ್ನ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ನಮ್ಮ ನಿಮ್ಮ ಪಯಣ ಕ್ಯಾಂಪಸ್ಸಿನ ಕಟ್ಟೆಯ ಕಡೆಗೆ ಬನ್ನಿ ಹೋಗೋಣ.

0: ಎಸ್ ಬಸವರಾಜ್.
1: ನಮಸ್ತೆ, ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಕ್ಯಾಂಪಸ್ ಕಟ್ಟಿ ಕಾರ್ಯಕ್ರಮವನ್ನ ನಾವಿವತ್ತು ಎನ್ಎನ್ಸಿಯ ಎಂಬಿಎ ವಿಭಾಗದಲ್ಲಿದ್ದೀವಿ. ಇಲ್ಲಿಯ ವಿದ್ಯಾರ್ಥಿಗಳು ಸ್ಟಾರ್ಟ್ಅಪ್ ಗಳ ಬಗ್ಗೆ ಹೆಚ್ಚಾಗಿ ಪರಿಚಯ ಮಾಡಿಕೊಡ್ತಿದ್ದಾರೆ. ಮುಂದಿನ ವಿಭಾಗದ ವಿದ್ಯಾರ್ಥಿನಿ ಕಾಯ್ತಾ ಇದ್ದಾರೆ ಮಾತಾಡ್ಲಿಕ್ಕೆ.
0: ಮೇಘನಾ ಸಿದ್ಧರಿದ್ದಾರಾ?
1: ಖಂಡಿತ ಮೇಘನ ಅವ್ರಿಗೆ ಒಂದ್ ಮಾತು ಹೇಳೋಣ ಅಂತಿದ್ವಿ. ಮಳೆ ಇಲ್ಲ, ಏನಾದ್ರೂ ಮಾಡಿ ಮಳೆ ಬಸ್ರಿ ಅಂತ ಅವ್ರಿಗೆ ಮೈಕ್ ಅನ್ನ ಕೊಡ್ತಾ ಇದ್ದೀನಿ.
2: ನಮಸ್ತೆ ಸರ್.
0: ನಮಸ್ತೆ ಮೇಘನಾ ಅವರೇ. ಕರ್ನಾಟಕದಲ್ಲಿ ಮುಂಗಾರು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಇನ್ನಾರು ಸ್ವಲ್ಪ ದಯ ತೋರಿಸ್ಬೇಕು ನೀವು. ಹಿಂಗೆ ಆಗ್ಬಿಟ್ರೆ ನಮ್ಮ ರೈತರಿಗೆಲ್ಲ ಬಹಳ ಕಷ್ಟವಾಗುತ್ತೆ. ಏನ್ ಮಾಡೋದಂತ ಏನ್ ಹೇಳೋದಂತ ಗೊತ್ತಾಗ್ತಿಲ್ಲ ಮೇಘನಾ.
2: ಹೌದು ಸರ್.
0: ನಮ್ಮ ಪರವಾಗಿ ನೀವು ವರುಣ ದೇವರನ್ನ ಪ್ರಾರ್ಥನೆ ಮಾಡ್ಕೊಡಿ ಸರ್. ನಿಮ್ಮ ಹೆಸರಿನವರು ಪ್ರಾರ್ಥನೆ ಮಾಡಿದ್ರೆ ಬೇಗ ಮಳೆ ಬರುತ್ತಂತೆ.
2: ಖಂಡಿತ ಸರ್, ಖಂಡಿತ.
0: ಓಕೆ, ಏನ್ ಓದ್ತಾ ಇರೋದು ಮೇಘನಾ?
2: MBA ಓದ್ತಾ ಇದ್ದೀನಿ ಸರ್.
0: MBA ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇದ್ದೀರಾ?
2: ಜಾಬ್ ಮಾಡ್ಬೇಕು ಅಂತಿದ್ದೀನಿ ಸರ್.
0: ಜಾಬ್ ಮಾಡ್ಬೇಕು ಅಂತಿದ್ದೀರಾ? ಎಲ್ಲಿ ಜಾಬ್ ಮಾಡ್ಬೇಕು ಅಂತಿದ್ದೀರಾ?
2: ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಜಾಬ್ ಮಾಡ್ಬೇಕು ಅಂತಿದ್ದೀನಿ ಸರ್.
0: ಹೌದಾ? ಎಲ್ಲಿ, ಶಿವಮೊಗ್ಗದಲ್ಲೇನಾ ಅಥವಾ ಬೇರೆ ಕಡೆನಾ?
2: ಬೆಂಗಳೂರಲ್ಲಿ ಮಾಡ್ಬೇಕು ಅಂತಿದ್ದೀನಿ ಸರ್.
0: ಆಲ್ರೆಡಿ ಬೆಂಗಳೂರಿಗೆ ಸ್ಕೆಚ್ ಹಾಕ್ಬಿಟ್ಟಿದ್ದೀರಾ ನೀವು. ಒಂದ್ ಹೆಜ್ಜೆ ಬೆಂಗಳೂರಿಗೆ ಇಟ್ಟಾಗೋಗಿದೆ.
2: ಹೌದು ಸರ್.
0: ಹೌದು ಅಂತ ಬೇರೆ ಹೇಳ್ತಾ ಇದೀರಲ್ಲ, ಶಿವಮೊಗ್ಗದಲ್ಲಿ ಯಾಕೆ ಮಾಡೋಕ್ಕಾಗಲ್ವಾ? ಶಿವಮೊಗ್ಗದಲ್ಲಿ ಮಾಡಿದ್ರೆ ಮಾಡ್ಬೋದು ಸರ್. ಸ್ವಲ್ಪ ಜಾಬ್ ಕಷ್ಟ ಸಿಗೋದು, ಆಮೇಲೆ ಫೈನಾನ್ಸು, ಆಮೇಲೆ ಪ್ಯಾಕೇಜ್ ಎಲ್ಲ ಕಡಿಮೆ ಇರುತ್ತೆ ಅಲ್ವಾ? ಏನ್ ಡೈರೆಕ್ಟ್ ಆಗಿ ಹೇಳ್ತೀರಾ ಮೇಘನ? ರಿಯಾಲಿಟಿ ಸರ್, ಅದ್ರಲ್ಲಿ ಏನಿದೆ ಹೇಳ್ದೆ ಇರೋದು ಅಂತ. ಹೆಂಗಾಗಿದೆ ಮೇಘನ ಅಂದ್ರೆ ಪ್ರಶ್ನೆನೂ ನಂದೆ, ಉತ್ತರನೂ ನಂದೆ.

0: ಸರಿ, ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಮೇಘನ?
1: ಫ್ಯಾಷನ್ ಇ ಕಾಮರ್ಸ್ ಆದ ಮಿಂತ್ರಾ ಅನ್ನ ಪರಿಚಯಿಸುತ್ತಿದ್ದೇನೆ.
0: ಓಕೆ ಓಕೆ, ನಮ್ಮ ಸುಮಾರು ಜನ ಲಿಸ್ನರ್ಸ್ ಮಿಂತ್ರಾ ಇಂದ ಪರ್ಚೇಸ್ ಮಾಡ್ತಾ ಇರ್ತಾರೆ.
1: ಹೌದು ಸರ್.
0: ನೀವು ಪರ್ಚೇಸ್ ಮಾಡ್ತೀರಾ?
1: ಸದ್ಯಕ್ಕಿಲ್ಲ ಸರ್.
0: ಹೌದಾ, ಓಕೆ ಹೇಳಿ.
1: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಮೇಘನ. ನಾನು ಇಂದು ಇಂದಿನ ಡಿಜಿಟಲ್ ಯುಗದಲ್ಲಿ ಜನರು ದೈನಂದಿನ ಅಗತ್ಯದ ಆನ್ಲೈನ್ ನಲ್ಲಿ ಖರೀದಿಸುತ್ತಾರೆ, ವಿಶೇಷವಾಗಿ ಬಟ್ಟೆ, ಚಪ್ಪಲಿ, ಗಡಿಯಾರ ಹಾಗೂ ಇತರ ಫ್ಯಾಷನ್ ಉತ್ಪನ್ನಗಳನ್ನು ಖರೀದಿಸುತ್ತಾರೆ. ಅದಕ್ಕೆ ಅನೇಕ ಇ ಕಾಮರ್ಸ್ ವೇದಿಕೆಗಳಿವೆ. ಅದರಲ್ಲಿ ಲಕ್ಷಾಂತರ ಗ್ರಾಹಕರ ನಂಬಿಕೆಯನ್ನು ಗಳಿಸಿದ ಭಾರತದ ಪ್ರಮುಖ ಫ್ಯಾಷನ್ ಇ ಕಾಮರ್ಸ್ ಗಳಲ್ಲಿ ಒಂದಾದ ಮಿಂತ್ರಾ ಬಗ್ಗೆ ಮಾತನಾಡಲು ಇಷ್ಟಪಡ್ತೀನಿ. ಮಿಂತ್ರಾ 2007 ಮೂವರು ಯುವ ಉದ್ಯಮಿಗಳಾದ ಮುಖೇಶ್ ಬನ್ಸಲ್, ಆಶುತೋಷ್ ಲವಾನಿಯಾ ಹಾಗೂ ವಿನೀತ್ ಸಕ್ಸೇನಾ ಅವರು ಸ್ಥಾಪಿಸುತ್ತಾರೆ. ಈ ಮೂವರು ಟೆಕ್ನಿಕಲ್ ಮತ್ತು ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಅನುಭವವನ್ನು ಪಡೆದಿರುತ್ತಾರೆ. ಟೆಕ್ನಾಲಜಿ ಕ್ಷೇತ್ರದಲ್ಲಿಯೂ ಕೂಡ ಪಡೆದಿರುತ್ತಾರೆ. ಆನ್ಲೈನ್ ವ್ಯವಹಾರದ ಭವಿಷ್ಯವನ್ನು ಮೊದಲೇ ಗುರುತಿಸಿದ್ದರು. ಮಿಂತ್ರಾ ಸ್ಥಾಪನೆಯ ಹಿಂದೆಯ ಮುಖ್ಯ ಉದ್ದೇಶ ಅಂದರೆ ಜನರಿಗೆ ಫ್ಯಾಷನ್ ವಸ್ತುವನ್ನು ಖರೀದಿಸುವುದು, ಉತ್ತಮ ವೇದಿಕೆಯನ್ನು ನಿರ್ಮಿಸುವುದು ಆಗಿತ್ತು. ಆದರೆ ಆರಂಭದಲ್ಲಿ ಮಿಂತ್ರಾ ಕಸ್ಟಮೈಸ್ಡ್ ಗಿಫ್ಟ್ ಮಾರಾಟ ಮಾಡುತ್ತಿತ್ತು. ಆದರೆ ಕಾಲಕ್ರಮೇಣ ಭಾರತದಲ್ಲಿ ಯುವಜನರ ಬ್ರಾಂಡೆಡ್ ಫ್ಯಾಷನ್ ವಸ್ತುವನ್ನು ಬೇಡಿಕೆ ಹೆಚ್ಚಾಗಿರುವುದನ್ನು ಸ್ಥಾಪಕರು ಗಮನಿಸಿ ವ್ಯವಹಾರದ ಮಾದರಿಯನ್ನು ಬದಲಿಸಿ ಮಿಂತ್ರಾವನ್ನು ಫ್ಯಾಷನ್ ಮಾರ್ಕೆಟ್ ಪ್ಲೇಸ್ ಆಗಿ ಪರಿವರ್ತಿಸುತ್ತಾರೆ. ಈ ಹೆಜ್ಜೆಯು ಮಿಂತ್ರಾದ ಯಶಸ್ಸಿಗೆ ಮುಖ್ಯ ಕಾರಣ ಆಯಿತು. ಮಿಂತ್ರಾದ ಪ್ರಮುಖ ವಿಶೇಷತೆ ಎಂದರೆ ಟೆಕ್ನಾಲಜಿಯ ಸರಿಯಾದ ಬಳಕೆ. ಎಆರ್ ಆಧಾರಿತ ಟ್ರಯಾನ್ ಟೆಕ್ನಾಲಜಿಯನ್ನು ಬಳಸುತ್ತಾರೆ. ಗ್ರಾಹಕರು ತಮ್ಮ ಮೇಲೆ ಹೇಗೆ ಕಾಣಬಹುದು ಎಂದು ಉತ್ಪನ್ನಗಳು ತಮ್ಮ ಮೇಲೆ ಹೇಗೆ ಕಾಣಬಹುದು ಎಂದು ನೋಡಿಕೊಳ್ಳಬಹುದು. ಜೊತೆಗೆ ಹಿಂದಿನ ಖರೀದಿಗಳ ಆಧಾರದ ಮೇಲೆ ಗ್ರಾಹಕರಿಗೆ ಸೂಕ್ತವಾದ ಫ್ಯಾಷನ್ ಉತ್ಪನ್ನಗಳನ್ನು ಸೂಚಿಸುತ್ತಾರೆ. ಕೊನೆಯದಾಗಿ, ಮಿಂತ್ರಾ ಒಂದು ಸಣ್ಣ ಕಸ್ಟಮೈಸ್ಡ್ ಗಿಫ್ಟ್ ಸಂಸ್ಥೆಯಿಂದ ಭಾರತದ ಪ್ರಮುಖ ಫ್ಯಾಷನ್ ಇ ಕಾಮರ್ಸ್ ಕಂಪನಿಯಾಗಿ ಬೆಳೆದಿರುವುದು ಪ್ರೇರಣಾದಾಯಕವಾಗಿದೆ. ಇದರಿಂದ ನಾವು ಏನು ಕಲ್ತ್ಕೊಳ್ಬಹುದು ಅಂದ್ರೆ, ಸರಿಯಾದ ದೃಷ್ಟಿಕೋನ, ಉತ್ತಮ ಶಿಕ್ಷಣ, ಟೆಕ್ನಾಲಜಿ ಬಳಕೆ ಹಾಗೂ ಗ್ರಾಹಕರ ಅಗತ್ಯಗಳನ್ನು ಅರ್ಥೈಸಿಕೊಂಡರೆ ಯಾವ ದೊಡ್ಡ ಯಶಸ್ಸನ್ನು ಕೂಡ ಸಾಧಿಸಬಹುದು ಎಂದು ಮಿಂತ್ರಾ ಮತ್ತು ಅದರ ಸಂಸ್ಥಾಪಕರು ಸೂಚಿಸಿದ್ದಾರೆ. ಅವಕಾಶ ಕೊಟ್ಟ JNNC MBA ವಿಭಾಗ ಹಾಗೂ ಆಕಾಶವಾಣಿ ಭದ್ರಾವತಿ ಅವರಿಗೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಘನಾ. ಮೇಘನಾ?
1: ಹಾ ಸರ್.
0: ಕೇಳಿಸ್ತಾ ಇದೆಯಾ? ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಈಗ್ಲೂ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಮಧ್ಯದಲ್ಲಿ ಯಾಕೆ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಭಯ ಆಗ್ತಿತ್ತ?
1: ಹೌದು ಸರ್.
0: ಯಾಕೆ ಭಯ?
1: ಮೊದಲನೇ ಬಾರಿ ಕೊಡ್ತಿರೋದು ಅದಕ್ಕೆ.
0: ಹೌದಾ? ಆತರ ಏನು ಅನ್ಕೋಬೇಡಿ, ಇನ್ಮೇಲೆ ಟ್ರೈ ಮಾಡಿ. ಫ್ರೆಂಡ್ಸ್ ಜೊತೆ ಹೇಳ್ತಾ ಇದೀನಿ, ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಗೊತ್ತಿದೆ, ಚೆನ್ನಾಗಿ ಸ್ಟಡಿ ಮಾಡಿದ್ದೀರಾ, ಚೆನ್ನಾಗಿ ರಿಸರ್ಚ್ ಮಾಡಿದ್ದೀರಾ, ಅದನ್ನ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ. ಅದನ್ನ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಲಿಸ್ನರ್ಸ್ ಅಥವಾ ಕೇಳುಗರಿಗೆ ಇವ್ರು ಏನ್ ಹೇಳ್ತಾ ಇದಾರೆ ಅನ್ನೋ ಡೌಟ್ ಬರುತ್ತೆ. ಇದನ್ನ ಹೋಗಲಾಡಿಸ್ಬೇಕು ಅಂದ್ರೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೆಕ್ಸ್ಟ್ ನಿಮ್ಗೆ ಜಾಬ್ ಹೋದಾಗ, ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ, ವೈವಾ ಕೊಡ್ಬೇಕಾದ್ರೆ ಅಥವಾ ಗ್ರೂಪ್ ಡಿಸ್ಕಷನ್ ಮಾಡ್ಬೇಕಾದ್ರೆ, ನಿಮ್ ಪ್ರೆಸೆಂಟ್ ಹೇಗ್ ಪ್ರೆಸೆಂಟೇಷನ್ ಕೊಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡಿರಬಹುದು ನೀವು, ಪ್ರೆಸೆಂಟ್ ಕೊಡ್ಬೇಕಾದ್ರೆ ಮಿಸ್ಟೇಕ್ ಆಯ್ತು ಅಂದ್ರೆ ಕಷ್ಟ ಆಗುತ್ತೆ. ಸೊ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ, ಏನು ಭಯ ಪಡಬೇಡಿ. ಎಲ್ಲರೂ ನಮ್ ತರನೇ ಮನುಷ್ಯರು, ಯಾರಿಗೆ ಚೆನ್ನಾಗಿ ಓದಿರೋರಿಗೆ ಅಥವಾ ಹೈಯರ್ ಪೊಸಿಷನ್ ಇರೋ ಎರಡು ಕೊಂಬೇನಿರೋದಿಲ್ಲ. ನೀವು ಚೆನ್ನಾಗಿ ರಿಸರ್ಚ್ ಮಾಡಿರ್ತೀರಾ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಾ, ಚೆನ್ನಾಗಿ ಪ್ರೆಸೆಂಟ್ ಮಾಡಿಬಿಟ್ರೆ ಮುಗಿದೋಯ್ತಪ್ಪ. ಸಿಂಪಲ್. ನಿಮ್ ವಾಯ್ಸ್ ಅಲ್ಲಿ ತುಂಬಾ ಭಯ ಕಾಣ್ತಾ ಇತ್ತು, ಅದಕ್ಕೆ ಹೇಳಿದೆ. ಓಕೆ, ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಧೈರ್ಯದಿಂದ ಇರಿ, ಏನೂ ಆಗಲ್ಲ. ಏನಮ್ಮ ಮಗಂದು ಎರಡು ಮಿಸ್ಟೇಕ್ ಆಗುತ್ತೆ, ಏನು ಇವಾಗ? ನಮ್ಮ ಕಾಲೇಜಲ್ಲಿ ಒಂದು ಕ್ಲಾಸ್ ಇತ್ತು, ಏನು ಇವಾಗ ಅಂತಾನೆ ಕ್ಲಾಸ್ ಹೆಸರು. ಎವ್ರಿ ಡೇ ಅದನ್ನು ನಾವು ಮಾಡ್ತಿದ್ವಿ. ಮಿಸ್ಟೇಕ್ ಆದರೆ ಏನು ಇವಾಗ ಅನ್ನೋದು, ಏನೇ ಮಿಸ್ಟೇಕ್ಸ್ ಆಗಲಿ ಏನು ಇವಾಗ ಏನಾಗ್ಬಿಡುತ್ತೆ, ಆ ಧೈರ್ಯ ಬಂದರೆ ಮಾತ್ರ ನೀವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ. ಓಕೆ, ಆಲ್ ದ ಬೆಸ್ಟ್ ಮೇಘನಾ. ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಅದಕ್ಕೆ ಹೇಳಿದೆ ಇದನ್ನು.

0: you, sir.
1: Okay. Yes, Pasuraj.
2: ನನಗೊಂದು ಅನುಮಾನ, ತಾವು ಸಹ ಈ ಕಾಲೇಜ್ನ ವಿದ್ಯಾರ್ಥಿನಪ್ಪ ಅಂತ ಅನ್ಕೊಂಡಿದ್ದೀನಿ.
1: ಇಲ್ಲ ಇಲ್ಲ ಇಲ್ಲ ಇಲ್ಲ
2: ಇಲ್ಲ.
1: ಇನ್ನೊಬ್ಬರು ವಿದ್ಯಾರ್ಥಿ ಮೆಸೇಜ್ ಮಾಡಿದ್ದಾರೆ ಇಲ್ಲಿ. ಅವರ ಹೆಸರು ಯಾರು ಗೊತ್ತಾ?
2: ಗೌತಮಿ ಅಂತಾನೆ ಹೇಳಿದ್ರು.
1: ಎಸ್, ಗೌತಮಿ ಅಂತ.
2: ಓಕೆ ಓಕೆ.
1: ಅವರು ಈ ಕಾಲೇಜಿನ ವಿದ್ಯಾರ್ಥಿಗಳು ಅಂತ ಮೆಸೇಜ್ ಮಾಡಿದ್ದಾರೆ.
2: ಈಗ ಮುಂದಿನ ಪ್ರಶ್ನೆ ಕಾಯ್ತಾ ಇದ್ದಾರೆ.
1: ಎಗೈನ್ ಕವನ ಅವರು.
2: ಖಂಡಿತ.
0: ನಮಸ್ತೆ ಸರ್.
1: ನಮಸ್ತೆ ಕವನ ಅವರೇ.
0: ನಮಸ್ತೆ ಸರ್.
1: ನಿಮ್ಮ ಈ ಈ ಕವನಗೂ ಮೊದಲನೇ ಸಲ ನಮಗೆ ಪ್ರೆಸೆಂಟ್ ಮಾಡಿದ್ರವ, ಆ ಕವನ ಅವರು ಹೇಗೆ? ಅವರು ಹೆಸರು ಕವನ ಸರ್, ನನ್ನ ಹೆಸರು ಕವನನೇ ಅಂತನಾ? ಒಂದೇ ಕಾಲೇಜಾ? ಒಂದೇ ಕ್ಲಾಸಾ? ಎಕ್ಸಾಮ್ ಕೂರ್ಬೇಕಾದ್ರೂ ಅಕ್ಕಪಕ್ಕನೇ ಕೂರ್ತೀರಾ? ತಕ್ಕೋ ಇನ್ಸಿಡೆಂಟ್ ಅಲ್ವಾ. ನೀವೊಂದ್ 10 ಪ್ರಶ್ನೆಗಳನ್ನ ಓದ್ಕೊಂಡು ಹೋಗ್ಬಿಡದಂತೆ, ಅವರೊಂದ್ 10 ಪ್ರಶ್ನೆಗಳನ್ನ ಓದ್ಕೊಂಡು ಹೋಗ್ಬಿಡದಂತೆ. ಹಾಗೇನಿಲ್ವಾ ಸದ್ಯ? ಏನ್ ಮಾಡ್ತಾ ಇದ್ರ ಕವನ? ಅಪರ್ಚುನಿಟಿ ಅಂತ ಅವಕಾಶಗಳು ಇದೆ ಅಂತ ನಿಮ್ಮ ಪ್ರಿನ್ಸಿಪಲ್ ಹೇಳ್ತಾ ಇದ್ರು. ಎಲ್ಲಾ ಆಪ್ಷನ್ಸ್ ಯೂಸ್ ಮಾಡ್ಕೋತಾ ಇದೀರಾ? ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಅಪರ್ಚುನಿಟೀಸ್ ಅದೆಲ್ಲ. ಈಗ ಗೊತ್ತಾಗ್ಲಿಲ್ಲ ಅಂದ್ರೂ ಸ್ಕಿಲ್ ಚೆನ್ನಾಗಿದ್ರೆ ಮಾತ್ರ ಇಂಡಸ್ಟ್ರಿ ಒಳಗೆ ಹೆಸರು ಮಾಡೋದಕ್ಕೆ, ಜಾಬ್ ಮಾಡೋದಕ್ಕೆ ಸಾಧ್ಯ. ಸ್ಕಿಲ್ಸ್ ಇಲ್ಲ ಅಂದ್ರೆ ಬರೀ ಡಿಗ್ರಿ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ. ಓಕೆ, ಆಲ್ ದಿ ಬೆಸ್ಟ್ ಕವನ. ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದೀರಾ?
0: ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
1: ಓ, ಎಐ ತುಂಬಾ ಇಂಪಾರ್ಟೆಂಟ್ ರೀ ಕವನ. ಈಗ ಹೇಳಿ.
0: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಇಂದು ನಾನು ಭಾರತದ ಭಾಷೆಗಳಿಗಾಗಿ ನಿರ್ಮಿಸಲಾದ ಒಂದು ಮಹತ್ವದ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಬಗ್ಗೆ ಮಾತನಾಡಲಿದ್ದೇನೆ. ನಾವು ಎಐ ಅಥವಾ ಕೃತಕ ಬುದ್ಧಿಮತ್ತೆ ಎಂದ ತಕ್ಷಣ ಅಮೆರಿಕದ ಚಾಟ್ ಜಿಪಿಟಿ ಅಥವಾ ಜೆಮಿನಿಯನ್ನ ನಿರ್ಮಿಸಿಕೊಳ್ಳುತ್ತೇವೆ. ಆದರೆ ನಮ್ಮ ಭಾರತದಲ್ಲಿ ಭಾರತೀಯರಿಗಾಗಿ ಹುಟ್ಟಿಕೊಂಡಿರುವ ಸ್ಟಾರ್ಟ್ಅಪ್ ಅಂದರೆ ಅದು ಸರ್ವಂ ಎಐ. ಆ ಸರ್ವಂ ಎಐ ಬಗ್ಗೆ ನಾನು ಇಂದು ನಿಮಗೆ ಪರಿಚಯ ಮಾಡಿಕೊಡುತ್ತಿದ್ದೇನೆ. ಸರ್ವಂ ಎಐ ಒಂದು ಭಾರತೀಯ ಎಐ ಸ್ಟಾರ್ಟ್ಅಪ್ ಆಗಿದ್ದು ಭಾರತದ ವಿವಿಧ ಭಾಷೆಗಳಲ್ಲಿ ಎಐ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಸ್ಥಾಪಿಸಲಾಯಿತು. ಇಂಗ್ಲಿಷ್ ಭಾಷೆಗೆ ಮಾತ್ರ ಸೀಮಿತವಾಗಿರುವ ಎಐ ವ್ಯವಸ್ಥೆಗಳ ಬದಲು ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಭಾರತೀಯ ಭಾಷೆಗಳಿಗೂ ಸಮಾನ ಅವಕಾಶ ಸಿಗಬೇಕು ಎಂಬ ಗುರಿಯನ್ನು ಈ ಸಂಸ್ಥೆ ಹೊಂದಿದೆ. ಈ ಸಂಸ್ಥೆಯನ್ನು 2023 ವಿವೇಕ್ ರಾಘವನ್ ಮತ್ತು ಪ್ರತ್ಯುಷ್ ಕುಮಾರ್ ಅವರು ಸ್ಥಾಪಿಸಿದರು. ಇವರು ಭಾರತದಲ್ಲಿ ಎಐ ತಂತ್ರಜ್ಞಾನವನ್ನ ಜನಸಾಮಾನ್ಯರಿಗೆ ತಲುಪಿಸುವ ಕನಸಿನೊಂದಿಗೆ ಸರ್ವಂ ಎಐ ಅನ್ನು ಆರಂಭಿಸಿದರು. ಸರ್ವಂ ಎಐ ಯ ಪ್ರಮುಖ ಉದ್ದೇಶ ಭಾರತೀಯ ಭಾಷೆಗಳಲ್ಲಿ ಮಾತನಾಡುವ, ಅರ್ಥ ಮಾಡಿಕೊಳ್ಳುವ ಮತ್ತು ಉತ್ತರಿಸುವ ಎಐ ಮಾದರಿಗಳನ್ನ ಅಭಿವೃದ್ಧಿಪಡಿಸುವುದು. ಇದರಿಂದ ಗ್ರಾಮೀಣ ಪ್ರದೇಶದ ಜನರು, ವಿದ್ಯಾರ್ಥಿಗಳು, ರೈತರು ಹಾಗೂ ಸಣ್ಣ ವ್ಯಾಪಾರಸ್ಥರು ತಮ್ಮದೇ ಭಾಷೆಯಲ್ಲಿ ಎಐ ಸೇವೆಗಳನ್ನು ನಡೆಸಬಹುದು. ಸರ್ವಂ ಎಐ ತನ್ನ ಆರಂಭಿಕ ಹಂತದಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆಯನ್ನ ಪಡೆದುಕೊಂಡಿದೆ. 2023 ಸಂಸ್ಥೆಯು ಸುಮಾರು $41 million ಹೂಡಿಕೆಯು ಸಂಗ್ರಹಿಸಿತು. ನಂತರ 2024-26 ಇನ್ನಷ್ಟು ಹೂಡಿಕೆಗಳನ್ನು ಸಂಗ್ರಹಿಸುತ್ತಿದೆ. ಸರ್ವಂ ಎಐ ಇನ್ನೂ ವೇಗವಾಗಿ ಬೆಳೆಯುತ್ತಿರುವ ಸ್ಟಾರ್ಟ್ಅಪ್ ಆಗಿರುವುದರಿಂದ ಅದರ ನಿಖರ ವಾರ್ಷಿಕ ಆದಾಯದ ಅಂಕಿ ಅಂಶಗಳು ಲಭ್ಯವಿಲ್ಲ. ಆದರೆ ಎಐ ಮಾದರಿಗಳು, ಭಾಷಾ ತಂತ್ರಜ್ಞಾನ ಸೇವೆಗಳು ಹಾಗೂ ಉದ್ಯಮಿಗಳಿಗೆ ಎಐ ಪರಿಹಾರಗಳನ್ನು ಒದಗಿಸುವ ಮೂಲಕ ಆದಾಯ ಗಳಿಸುತ್ತಿದೆ. ಇವರ ಸಾಧನೆಗಳು ಏನೆಂದರೆ, ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ ಆಯ್ಕೆಯಾದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಭಾರತೀಯ ಭಾಷೆಗಳಿಗಾಗಿ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಭಿವೃದ್ಧಿಪಡಿಸುತ್ತಿದೆ ಹಾಗೂ ಭಾಷಾಂತರ, ಧ್ವನಿ ಗುರುತಿಸುವಿಕೆ ಮತ್ತು ಎಐ ಸಹಾಯಿತ ಸೇವೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸರ್ವಂ ಎಐ ಅಂತಹ ಸಂಸ್ಥೆಗಳು ಭಾರತವನ್ನು ಎಐ ಕ್ಷೇತ್ರಗಳಲ್ಲಿ ಸ್ವಾವಲಂಬಿಯನ್ನಾಗಿಸಲು ಸಹಾಯ ಮಾಡುತ್ತಿದೆ. ಭಾರತೀಯ ಭಾಷೆಗಳಿಗೆ ಹೆಚ್ಚಿನ ಮಹತ್ವ ನೀಡುವ ಮೂಲಕ ತಂತ್ರಜ್ಞಾನವನ್ನ ಎಲ್ಲರಿಗೂ ತಲುಪಿಸುವ ಕೆಲಸವನ್ನು ಮಾಡುತ್ತಿದೆ. ಕೊನೆಗೆ ಹೇಳುವುದಾದರೆ, ಸರ್ವಂ ಎಐ ಕೇವಲ ಒಂದು ಸ್ಟಾರ್ಟ್ಅಪ್ ಅಲ್ಲ, ಅದು ಭಾರತೀಯ ಭಾಷೆಗಳ ಡಿಜಿಟಲ್ ಭವಿಷ್ಯವನ್ನ ರೂಪಿಸುವ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಈ ಅಮೂಲ್ಯ ಅವಕಾಶವನ್ನ ನೀಡಿದ ಆಕಾಶವಾಣಿಗೆ ಮತ್ತು ಜೆಎನ್ಎನ್ಸಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು.
2: ನನಗೆ ಏನಂತಂದ್ರೆ ಜೆಮಿನಿ ಚಾಟ್ ಜಿಪಿಟಿ ಅಂತ ಅಷ್ಟೇ ಗೊತ್ತಿತ್ತು. ಇದು ಯಾವ್ದಿದು ಸರ್ವಂ ಎಐ?

0: ಅಲ್ವಾ?
1: ಎಸ್ಪೆಷಲಿ ಭಾರತೀಯ ಭಾಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ತುಂಬಾ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ ಇದನ್ನ ಮಾತ್ರ. ನೆಕ್ಸ್ಟ್ ಲೆವೆಲ್ ಅಪ್ಡೇಷನ್ ಇದೆ. ನೀವು ಕನ್ನಡದಲ್ಲಿ ಹೇಳಿದ್ರೆ ಕನ್ನಡದಲ್ಲೇ ಕೊಡುತ್ತೆ, ತಮಿಳಲ್ಲಿ ಹೇಳಿದ್ರೆ ತಮಿಳಲ್ಲಿ ಸಿಗುತ್ತೆ, ತೆಲುಗಲ್ಲಿ ಹೇಳಿದ್ರೆ ತೆಲುಗಲ್ಲಿ ಸಿಗುತ್ತೆ, ಮಲಯಾಳಂ ಹೇಳಿದ್ರೆ ಮಲಯಾಳಂ ಸಿಗುತ್ತೆ. ಮಲಯಾಳಂ ಸ್ವಲ್ಪ ಅಪ್ಡೇಟ್ ಆಗ್ತಾ ಇದೆ, ಬಟ್ ಕನ್ನಡ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಹೇಗ್ ನಾವು ನೀವು ಹೇಗ್ ಮಾತಾಡ್ತೀವೋ ಹಾಗೆ ಮಾತಾಡ್ಬೋದು ಅದರಲ್ಲಿ. ಥ್ಯಾಂಕ್ ಯು ಬಸವರಾಜ್ ಅಂಡ್ ಕವನ, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು, ಬಹಳ ಖುಷಿ ಆಯ್ತು. ನಮ್ಮ ಮುಂದಿನ ತಯಾರಿ ರಮೇಶ್ ಸಿದ್ಧರಿದ್ದಾರಾ?
0: ಖಂಡಿತ, ರಮೇಶ್ ಅವರು ಸಿದ್ಧವಾಗಿದ್ದಾರೆ. ನಾನೇನಾರ ಮೈಕ್ ಕೊಟ್ಟಿಲ್ಲ ಅಂದ್ರೆ ಅವರೇ ಕಿತ್ತು ಮಾತಾಡ್ಬಿಡ್ತಾರೆ. ಈಗ ಮೈಕ್ ಕೊಡ್ತಾ ಇದ್ದೀನಿ.
2: ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್.
1: ನಮಸ್ಕಾರ ರಮೇಶ್ ಅವರೇ, ನನಗೆ ಭಯ ಆಗ್ತಾ ಇದೆ. ನೀವು ತುಂಬಾ ಹೆಡ್ಸ್ಬಿಟ್ಟಿದ್ದೀರಂತೆ ಬಸವರಾಜ್ಗೆ.
0: ಹಾಗೇನಿಲ್ಲ ಸರ್.
1: ಹಾಗೇನಿಲ್ವಾ, ಏನ್ ಮಾಡ್ತಾ ಇದೀರಾ ರಮೇಶ್?
0: ಸರ್ ನಾನು ಪ್ರೆಸೆಂಟ್ MBA ಓದ್ತಾ ಸರ್, ಸೆಕೆಂಡ್ ಸೆಮಿಸ್ಟರ್.
1: ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ದೀರಾ?
0: ಸರ್ ನಾನು ನೆಕ್ಸ್ಟ್ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಜಾಬ್ ಮಾಡ್ಬೇಕು ಅಂತ ಇದೀನಿ ಸರ್.
1: ಎಲ್ಲರೂ ಜಾಬ್ ಮಾಡ್ತಾ ಇದೀರಲ್ಲ, ಯಾಕೆ ಜಾಬ್ ಅನ್ನ ಸೃಷ್ಟಿ ಮಾಡ್ಬೇಕು ಅಂತ ಅನ್ಸ್ತಿಲ್ವಾ ಯಾರಿಗೂ?
0: ಸರ್ ಬಟ್ ನಮಗ್ ಇದೆ, ಒಂದು ನೆಕ್ಸ್ಟ್ MBA ಎಲ್ಲ ಮುಗ್ದಾದ್ಮೇಲೆ ಫೈನಾನ್ಶಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ಬಿಟ್ಟು
1: ಆಮೇಲೆ ಶುರು ಮಾಡೋಣ ಅಂತನಾ?
0: ಶುರು ಮಾಡೋಣ, ಯಾಕಂದ್ರೆ ಸರ್ ಬೇಸ್ಮೆಂಟ್ ಅಂದ್ರೆ ನಮಗೆ ಫೈನಾನ್ಶಿಯಲಿ ಬೇಕೇ ಬೇಕಲ್ಲ ಸರ್.
1: ಎಕ್ಸಾಕ್ಟ್ಲಿ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟಿರ್ತೀರಾ, ಸ್ವಲ್ಪ ಖರ್ಚು ಆಗಿರುತ್ತೆ.
0: ಏನ್ ಪ್ಲಾನ್ ಅಂತ ಅಂದ್ರೆ, ಇವಾಗ ನಾವು ಹೊರಗಡೆ ದುಡ್ಡಿದ್ದು ಆಮೇಲೆ ಮನೇಲಿ ನಮ್ ಜಮೀನಿಂದ ಬಂದಿದ್ದು ಎರಡನ್ನು ಸೇರಿಸ್ಬಿಟ್ಟು ನಮ್ ಕೈಲಿ ಎಷ್ಟಾಗುತ್ತೋ ಒಂದ್ ಚಿಕ್ಕದಾದ್ರೂ ಪರವಾಗಿಲ್ಲ, ಚಿಕ್ಕದಿಂದಾನೆ ಸ್ಟಾರ್ಟ್ ಮಾಡೋಣ.
1: ವೆರಿ ಗುಡ್, ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಅದ್ರ ಮೇಲೆ ಫೋಕಸ್ ಮಾಡಿ, ಒಂದ್ ಸ್ವಲ್ಪ ವರ್ಷ ದುಡೀರಿ ಚೆನ್ನಾಗಿ. ದುಡ್ದಾದ ನಂತರ ಸ್ವಲ್ಪ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ನೀವೇ ಸ್ವಂತ ಬೇರೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ತೆಗಿಯೋದರ ಅಲ್ಲ, ನಿಮ್ದೇ ಐಡಿಯಾ ಇರಬೇಕು, ನಿಮ್ದೇ ಇನ್ವೆಸ್ಟ್ಮೆಂಟ್ ಇರಬೇಕು. ಜಸ್ಟ್ ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನ್ ಆ ಥರದ್ದೆಲ್ಲ ಏನಾದ್ರು ಮಾಡಕ್ ಶುರು ಮಾಡೋ ಆ ಥರ ಏನಾದ್ರು ಐಡಿಯಾಗಳಿದ್ರೆ ದಯವಿಟ್ಟು ಎಕ್ಸಿಕ್ಯೂಟ್ ಮಾಡಿ. ಸಾಕಷ್ಟು ಐಡಿಯಾಸ್ಗಳು ಬರ್ತಾ ಇದೆ ಪ್ರಪಂಚಕ್ಕೆ. ಟೆಕ್ನಾಲಜಿ ಸಪೋರ್ಟ್ ಮಾಡುತ್ತೆ, ಸ್ಟಾರ್ಟ್ಅಪ್ ಸೆಲ್ಸ್ಗಳು ಸಪೋರ್ಟ್ ಮಾಡುತ್ತೆ. ಇದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡ್ರೆ ನಿಮ್ಮ ಐಡಿಯಾಸನ್ನು ಎಕ್ಸಿಕ್ಯೂಟ್ ಮಾಡೋದು ಸುಲಭ. ಈಗ ಮೊದಲಾದ್ರೆ ಕಷ್ಟ ಇತ್ತು, ಐಡಿಯಾ ಇರ್ತಿತ್ತು, ಎಕ್ಸಿಕ್ಯೂಷನ್ಗೆ ಪ್ಲಾಟ್ಫಾರ್ಮ್ಗಳು ಸಿಗ್ತಿರ್ಲಿಲ್ಲ, ಇನ್ವೆಸ್ಟ್ಮೆಂಟ್ಗಳು ಸಿಗ್ತಿರ್ಲಿಲ್ಲ. ಬಟ್ ಈಗ ಆಗಿಲ್ಲ, ಸೊ ಬೇರೆ ಬೇರೆ ಅವಕಾಶಗಳಿದೆ. ಸೊ ಫೋಕಸ್ ಆನ್ ದಟ್.
0: ಒಬ್ರನ್ನೊಬ್ರು ನೋಡ್ಬಿಟ್ಟು ಕಲ್ತ್ಬಿಟ್ಟಾದ್ರೆ ಏನಾದ್ರು ಮಾಡ್ಬೋದು ಸರ್ ನಾವು.
1: ಹೌದು ಹೌದು, ಜೊತೆಗೆ ನಿಮ್ಮ ಕಾಲೇಜ್ನಲ್ಲೂ ಇದಕ್ಕೆ ತುಂಬಾ ಅವಕಾಶಗಳನ್ನ, ಸ್ಕಿಲ್ ಡೆವಲಪ್ಮೆಂಟ್ ಅನ್ನ, ಇದೆಲ್ಲ ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಎಸ್, ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ ಅದನ್ನೆಲ್ಲ. ಓಕೆ
0: ಓಕೆ ಸರ್.
1: ಎಸ್, ಯಾರನ್ನ ಪರಿಚಯ ಮಾಡ್ಕೊಳ್ತೀರಾ ಅಥವಾ ಯಾವ ಸಂಸ್ಥೆನ ಪರಿಚಯ ಮಾಡ್ಕೊಳ್ತಾ ಇದ್ದೀರಾ?
0: ಸರ್ ನಂದು ವಿಷಯ ಬಂದ್ಬಿಟ್ಟು ಪಾತ್ರ ಏನಿದೆ ಅಂತ ರೋಡ್ ಸೇಫ್ಟಿಯಲ್ಲಿ, ರೋಡ್ ಸುರಕ್ಷತೆಯಲ್ಲಿ.
1: ಓಕೆ ಓಕೆ, ರಸ್ತೆ ಸುರಕ್ಷತೆ
0: ಮಾತಾಡ್ತಾ ಇದ್ದೀನಿ ಸರ್.
1: ಎಸ್ ಪ್ಲೀಸ್.
0: ಮೊದಲಿಗೆ ಶುಭೋದಯ ಸ್ನೇಹಿತರೆ, ಎಲ್ಲ ನನ್ನ FM ಪ್ರಿಯರಿಗೆ ಶುಭೋದಯ. ನಾನು ನಿಮ್ಮ ಪ್ರೀತಿಯ ರಮೇಶ್. ಪ್ರಸ್ತುತ ನಾನು ಜವಾಹರಲಾಲ್ ನೆಹರು ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನ MBA ವಿಭಾಗದಲ್ಲಿ ಪ್ರಥಮ ವರ್ಷದ ದ್ವಿತೀಯ ಸೆಮಿಸ್ಟರ್ ನಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ಸ್ನೇಹಿತರೆ, ಇಂದಿನ ಈ ಸಮಾಜದಲ್ಲಿ AI ಅನ್ನೋ ತಂತ್ರಜ್ಞಾನ ಅಥವಾ ಒಂದು ಉದ್ಯಮ ಜಾಗತಿಕವಾಗಿ ಎಷ್ಟರ ಮಟ್ಟಿಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ ಮತ್ತು ಈ ಪೀಳಿಗೆ ತಂತ್ರಜ್ಞಾನ ಕೆಲಸಗಾರರು ಇದರ ಮೇಲೆ ಎಷ್ಟು ಅವಲಂಬಿತರಾಗಿದ್ದಾರೆ ಎನ್ನುವುದನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸಲು ನಾನು ತೆಗೆದುಕೊಂಡಿರುವ ವಿಷಯದ ಮುಖಾಂತರ ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಜಾನ್ ಮೆಕಾರ್ಥಿ ಅವರನ್ನು ಕೃತಕ ಬುದ್ಧಿಮತ್ತೆಯ ಪಿತಾಮಹ ಎಂದು ವ್ಯಾಪಕವಾಗಿ ಗುರುತಿಸಲಾಗಿದೆ. ಅವರು 1955 ಕೃತಕ ಬುದ್ಧಿಮತ್ತೆ ಎಂಬ ಪದವನ್ನು ಸೃಷ್ಟಿಸಿದರು. ನೋಡಿ ಸ್ನೇಹಿತರೆ, ಈ AI ಅನ್ನೋ ತಂತ್ರಜ್ಞಾನ ಅಥವಾ ಒಂದು ಉದ್ಯಮ ಜಗದ ಉದ್ದಗಲಕ್ಕೂ ತನ್ನ ಛಾಪನ್ನು ಮೂಡಿಸಿ ಬೇರೆ ತಂತ್ರಜ್ಞಾನಗಳ ಕೆಲಸವನ್ನು ಕಡಿಮೆ ಮಾಡುವುದರ ಮೂಲಕ, ಮತ್ತೊಂದು ರೀತಿಯಲ್ಲಿ ನಾನು ಹೇಳುವುದಾದರೆ ಬೇರೆ ತಂತ್ರಜ್ಞಾನಗಳ ಕೆಲಸವನ್ನು ಕಸಿದುಕೊಂಡು ತನ್ನ ಸ್ಥಾನವನ್ನು ಜಗದ ಉದ್ದಗಲಕ್ಕೂ ಖಚಿತಪಡಿಸಿಕೊಂಡಿದೆ. ಅಂದಹಾಗೆ ನಾನು ತೆಗೆದುಕೊಂಡಿರುವ ವಿಷಯ, AI ತಂತ್ರಜ್ಞಾನ ಅಥವಾ AI ಉದ್ಯಮದ ಮೂಲಕ ರಸ್ತೆ ಸುರಕ್ಷತೆಯನ್ನು ನಾವು ಹೇಗೆ ಮಾಡಬಹುದು ಅಥವಾ ಸುಧಾರಿಸಬಹುದು ಅಥವಾ ನಿರ್ವಹಿಸಬಹುದು. ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನದೊಂದು ಪ್ರಶ್ನೆ, ಈ ಒಂದು AI ತಂತ್ರಜ್ಞಾನದ ಮೂಲಕ ರಸ್ತೆ ಸುರಕ್ಷತೆಯನ್ನು ಮಾಡಬಹುದೇ ಅಥವಾ ಸುಧಾರಿಸಬಹುದೇ? ಹೌದು ಸ್ನೇಹಿತರೆ, ಈಗಿನ ಒಂದು ಈ ತಂತ್ರಜ್ಞಾನದ ಬೆಳವಣಿಗೆ AI ಅನ್ನೋ ಒಂದು ತಂತ್ರಜ್ಞಾನ ಅಥವಾ ಒಂದು ಉದ್ಯಮದ ಮೂಲಕ ಖಂಡಿತವಾಗಿಯೂ ರಸ್ತೆ ಸುರಕ್ಷತೆಯನ್ನು AI ತಂತ್ರಜ್ಞಾನದ ಮೂಲಕ ನಾವು ನಿವಾರಿಸಬಹುದಾಗಿದೆ ಮತ್ತು ತಡೆಗಟ್ಟಬಹುದಾಗಿದೆ. ಇಂದಿನ ಆಧುನಿಕ ಯುಗದಲ್ಲಿ ರಸ್ತೆ ಅಪಘಾತಗಳು ವಿಶ್ವಾದ್ಯಂತ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅತಿವೇಗ, ನಿರ್ಲಕ್ಷ್ಯ, ಚಾಲನೆ, ಮೊಬೈಲ್ ಬಳಕೆ ಮತ್ತು ಸಂಚಾರ ನಿಯಮಗಳನ್ನು ಪಾಲಿಸದಿರುವುದು ಅಪಘಾತಗಳಿಗೆ ಪ್ರಮುಖ ಕಾರಣಗಳಾಗಿವೆ. ಈ ಸಮಸ್ಯೆಯನ್ನು ಕಡಿಮೆ ಮಾಡಲು ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ.

0: ಎಐ ಎನ್ನುವುದು ಯಂತ್ರಗಳು ಮತ್ತು ಕಂಪ್ಯೂಟರ್ಗಳು ಮಾನವರಂತೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ತಂತ್ರಜ್ಞಾನವಾಗಿದೆ. ಈ ಸುರಕ್ಷತೆಯಲ್ಲಿ ಎಐ ಬಳಕೆಯಿಂದ ಅನೇಕ ಪ್ರಯೋಜನಗಳಿವೆ. ಮೊದಲನೆಯದಾಗಿ, ಸ್ಮಾರ್ಟ್ ಟ್ರಾಫಿಕ್ ಸಿಗ್ನಲ್ಗಳು ಎಐ ಟ್ರಾಫಿಕ್ ದಟ್ಟಣೆಯನ್ನು ವಿಶ್ಲೇಷಿಸಿ ವಾಹನಗಳ ಸಂಖ್ಯೆಗೆ ಅನುಗುಣವಾಗಿ ಸಿಗ್ನಲ್ ಸಮಯವನ್ನು ಬದಲಾಯಿಸುತ್ತದೆ. ಇದರಿಂದ ಟ್ರಾಫಿಕ್ ಜಾಮ್ ಕಡಿಮೆಯಾಗುತ್ತದೆ ಮತ್ತು ರಸ್ತೆ ಸಂಚಾರ ಸುಗಮವಾಗುತ್ತದೆ. ಎರಡನೆಯದಾಗಿ, ಅಪಘಾತ ತಡೆಗಟ್ಟುವಿಕೆ. ಎಐ ಆಧಾರಿತ ಕ್ಯಾಮರಾಗಳು ಮತ್ತು ಸೆನ್ಸರ್ಗಳು ವಾಹನಗಳ ವೇಗ, ರಸ್ತೆ ನಿಯಮ ಉಲ್ಲಂಘನೆ ಮತ್ತು ಅಪಾಯಕಾರಿ ಚಾಲನೆಯನ್ನು ಪತ್ತೆ ಹಚ್ಚುತ್ತವೆ. ತಕ್ಷಣ ಎಚ್ಚರಿಕೆ ನೀಡುವುದರಿಂದ ಅಪಘಾತಗಳನ್ನು ತಡೆಯಬಹುದು. ಮೂರನೆಯದಾಗಿ, ಚಾಲಕರ ಸುರಕ್ಷತೆ. ಎಐ ಚಾಲಕನ ದಣಿವು, ನಿದ್ರೆ ಅಥವಾ ಮೊಬೈಲ್ ಬಳಕೆಯನ್ನು ಗುರುತಿಸಿ ಅಲಾರಾಂ ಮೂಲಕ ಎಚ್ಚರಿಸುತ್ತದೆ. ಇದು ವಿಶೇಷವಾಗಿ ದೂರದ ಪ್ರಯಾಣಗಳಲ್ಲಿ ಬಹಳ ಉಪಯುಕ್ತವಾಗಿದೆ. ನಾಲ್ಕನೆಯದಾಗಿ, ಸ್ವಯಂಚಾಲಿತ ವಾಹನಗಳು, ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ಸ್. ಇಂತಹ ವಾಹನಗಳು ಎಐ ಸಹಾಯದಿಂದ ರಸ್ತೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸುರಕ್ಷಿತವಾಗಿ ಚಲಿಸುತ್ತವೆ. ಭವಿಷ್ಯದಲ್ಲಿ ಇವು ಅಪಘಾತಗಳನ್ನು ಗಣನೀಯವಾಗಿ ಕಡಿಮೆ ಮಾಡುವ ನಿರೀಕ್ಷೆ ಇದೆ. ಸ್ನೇಹಿತರೆ, ಎಐ ಮೂಲಕ ರಸ್ತೆ ಸುರಕ್ಷತೆಯ ಉಪಯೋಗಗಳು ಏನಿದೆ ಅಂತ ನಾನು ತಿಳಿಸ್ತೀನಿ. ರಸ್ತೆ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ, ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸುತ್ತದೆ, ವೇಗ ಮಿತಿ ಉಲ್ಲಂಘನೆಗಳನ್ನು ಪತ್ತೆ ಹಚ್ಚುತ್ತದೆ, ಚಾಲಕರ ದಣಿವು ಮತ್ತು ಅಜಾಗರೂಕತೆಯನ್ನು ಗುರುತಿಸುತ್ತದೆ, ತುರ್ತು ಸೇವೆಗಳನ್ನು ವೇಗವಾಗಿ ತಲುಪಿಸುತ್ತದೆ, ಇಂಧನ ಮತ್ತು ಸಮಯದ ಉಳಿತಾಯಕ್ಕೆ ಸಹಾಯ ಮಾಡುತ್ತದೆ, ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಸಹಕಾರಿಯಾಗುತ್ತದೆ, ಭವಿಷ್ಯದ ಸುರಕ್ಷಿತ ಸಾರಿಗೆ ವ್ಯವಸ್ಥೆಗೆ ಅಡಿಪಾಯವಾಗುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ಹೇಳುವುದೇನೆಂದರೆ, ಎಐ ಕೇವಲ ಒಂದು ತಂತ್ರಜ್ಞಾನವಲ್ಲ, ಅದು ಜೀವಗಳನ್ನು ಉಳಿಸುವ ಶಕ್ತಿಯಾಗಿದೆ. ರಸ್ತೆ ಸುರಕ್ಷತೆಯಲ್ಲಿ ಎಐ ಸರಿಯಾದ ಬಳಕೆಯಿಂದ ಅಪಘಾತಗಳನ್ನು ಕಡಿಮೆ ಮಾಡಿ ಸುರಕ್ಷಿತ ಮತ್ತು ಸುಮಾರು ಸುಗಮ ಸಂಚಾರ ವ್ಯವಸ್ಥೆಯನ್ನು ನಿರ್ಮಿಸಬಹುದು. ಆದ್ದರಿಂದ ನಾವು ಈ ತಂತ್ರಜ್ಞಾನವನ್ನು ಜವಾಬ್ದಾರಿಯಿಂದ ಬಳಸಿಕೊಂಡು ಮುಂದಿನ ಪೀಳಿಗೆಯಲ್ಲಿ ಸುರಕ್ಷಿತ ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸೋಣ. ನನಗೆ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಕಲ್ಪಿಸಿದ ಆಕಾಶವಾಣಿ ಭದ್ರಾವತಿ ಹಾಗೂ ನನ್ನ ಕಾಲೇಜಿನ ಪ್ರಾಧ್ಯಾಪಕರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ಒಂದು ಚಿಕ್ಕ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
2: ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ಮ ರಮೇಶ್ ಅವರು ಈ ತಂತ್ರಜ್ಞಾನವನ್ನು ಹೇಗೆ ಅಳವಡಿಸಿಕೊಳ್ಬೇಕು ಇವತ್ತಿನ ಸಂದರ್ಭದಲ್ಲಿ ಅಂತ ಹೇಳಿ.
1: ಎಸ್,
2: ಈಗ ಮುಂದಿನ ಅಭಿವೃದ್ಧಿ
1: ಪ್ರಶ್ನೆಯನ್ನ ಕೇಳಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಒಂದು ಪುಟ್ಟ ಕಮರ್ಷಿಯಲ್ ಬ್ರೇಕ್ ತಗೊಂಡು.
2: ಖಂಡಿತ. ಈಗ ನಾವು ಮತ್ತೊಮ್ಮೆ ಆಕಾಶವಾಣಿ.
1: ಎಸ್, ಥ್ಯಾಂಕ್ ಯು ಬಸವರಾಜ್. ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಪ್ರಶ್ನೆ ಏನಪ್ಪಾ ಅಂದ್ರೆ, ಸರ್ವಂ ಎಐ ಸಂಸ್ಥೆಯ ಸಂಸ್ಥಾಪಕರು ಯಾರು? ಸರ್ವಂ ಎಐ ಸಂಸ್ಥೆಯ ಸಂಸ್ಥಾಪಕರು ಯಾರು? ಉತ್ತರ ಗೊತ್ತಾದ್ರೆ ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 9481572620.
3: जय हिंद। पिछले एक दशक में आपने एक बदलाव नोटिस किया? अब भारत आतंकवाद की जड़ों पर कड़ा प्रहार करने लगा है। नक्सलवाद को तो खत्म ही कर दिया है। डिफेंस के हथियार पहले हम बाहर से मंगाते थे, अब रिकॉर्ड नंबर में एक्सपोर्ट करते हैं। अब भारत चुप नहीं रहता, अब नहीं सहता।
4: हमें गर्व है कि पिछले एक दशक में हमारी सेना तेजी से आत्मनिर्भरता की ओर कदम बढ़ा रही है।
3: 12 साल विश्वास के, विकास के, जन कल्याण के। पता है, जो नॉर्थ ईस्ट कभी दूर लगता था, वो हमारे दिलों के और करीब आ गया है पिछले 12 सालों में। जब से नॉर्थ ईस्ट के नेशनल हाईवे की लंबाई बढ़कर 16,200 किलोमीटर हुई है, सिक्किम और अरुणाचल को पहली बार एयर कनेक्टिविटी मिली है, तब से नॉर्थ ईस्ट से दूरियां घटी हैं।
4: नॉर्थ ईस्ट अब दूर नहीं रहा, नॉर्थ ईस्ट अब दिल के भी पास है, दिल्ली के भी पास है।
3: 12 साल विश्वास के, विकास के, जन कल्याण के।
1: ಸಮಯ 10:50 ಆಗ್ತಾ ಇದೆ. ಕೇಳ್ತಾ ಇದ್ದೀರಾ ಎಫ್ಎಂ 103.5, 101.4 ಮೀಡಿಯಂ ವೇವ್ 175 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಸಾಗ್ತಾ ಇದೆ. ಪ್ರಶ್ನೆಯನ್ನು ಕೇಳಿದ್ದೆ, ಸರ್ವಂ ಎಐ ಸಂಸ್ಥೆಯ ಸಂಸ್ಥಾಪಕರು ಯಾರು ಅಂತ. ನೀವೆಲ್ಲ ಉತ್ತರವನ್ನು ಕಳಿಸ್ತಾ ಇದ್ದೀರಾ, ಹಾಗೆ ಉತ್ತರವನ್ನು ಕಳಿಸಿ, ಜೊತೆಗೆ ಕ್ಯಾಂಪಸ್ಸಿನ ಕಟ್ಟೆಗೆ ಹೋಗೋಣ, ಬನ್ನಿ. ಈ ಇನ್ನೊಂದಷ್ಟು ಜನ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಆ ಪರಿಚಯ ಆದ ನಂತರ ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗಿಯೂ ಹೇಳ್ತೀನಿ, ಮಿಸ್ ಮಾಡಲ್ಲ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಪಯಣ ಕ್ಯಾಂಪಸ್ಸಿನ ಕಟ್ಟೆ ಕಡೆಗೆ ಬನ್ನಿ ಹೋಗೋಣ.

0: ಸ್ವ ಸುರಾಜ್
1: ಆತ್ಮೀಯ ಕೇಳುವರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನ ನಾವಿವತ್ತು ಜೆಎನ್ಎನ್ಸಿನ ಎಂಬಿಎ ವಿಭಾಗದಲ್ಲಿದ್ದೀವಿ. ಈಗ ಕೊನೆಯ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ ಮಾತನಾಡಲಿಕ್ಕೆ.
0: ಎಸ್ ಮಂಜುನಾಥ್ ಸಿದ್ಧರಿದ್ದಾರಾ?
1: ಖಂಡಿತ, ಬಹುಶಃ ಧರ್ಮಸ್ಥಳದಿಂದ ಬಂದಿದ್ದಾರೆ ಅನ್ಕೊಂಡಿದ್ದೀನಿ. ಅವ್ರು ಮೈಕ್ ಅನ್ನು ಕೊಟ್ಟಿದ್ದೀನಿ.
2: ನಮಸ್ತೆ ಸರ್.
0: ನಮಸ್ತೆ ಮಂಜುನಾಥ್ ಅವರೇ, ಧರ್ಮಸ್ಥಳದಿಂದ ಬಂದ್ರ ನೀವು?
2: ಶಿವಮೊಗ್ಗದ ಮಂಜುನಾಥ್.
0: ನೀವು ಶಿವಮೊಗ್ಗದ ಮಂಜುನಾಥಾ? ಅಲ್ಲಿರೋರು ಧರ್ಮಸ್ಥಳದ ಮಂಜುನಾಥ್. ಓ, ಆಯಾ ಊರಿನಲ್ಲಿ ಯಾರ್ಯಾರು ಮಂಜುನಾಥ ಅಂತ ಹೆಸರಿಟ್ಕೊಂಡಿರ್ತಾರಲ್ಲ, ಆಯಾ ಊರಿನ ಮಂಜುನಾಥ್ರ. ಏನ್ ಓದ್ತಾ ಇದ್ರ ಮಂಜುನಾಥ್?
2: ಪ್ರಸ್ತುತ ನಾನು ಜೆಎನ್ಎನ್ಸಿಲಿ ಎಂಬಿಎ ವಿಭಾಗದಲ್ಲಿ ದ್ವಿತೀಯ ಸೆಮಿಸ್ಟರ್ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದೀನಿ.
0: ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ?
2: ಸರ್, ಸದ್ಯಕ್ಕೆ ಕಾರ್ಪೊರೇಟ್ ಫೀಲ್ಡ್ ಗೆ ಹೋಗ್ಬೇಕು ಅಂತ, ಮುಂದಿನ ದಿನಗಳಲ್ಲಿ ಸ್ವಂತ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಸರ್.
0: ಎಸ್, ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ರು ಅಥವಾ ಯಾವ ಸಂಸ್ಥೆನ ಪರಿಚಯ ಮಾಡ್ಕೊಡ್ತಾ ಇದೀರಾ?
2: ಸರ್, ನಾನು ಇವತ್ತು ಭಾರತದಲ್ಲಿ ಎಲೆಕ್ಟ್ರಾನಿಕ್ ವಾಹನ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ತಂದಂತಹ ಈಥರ್ ಎನರ್ಜಿ ಕಂಪನಿ ಬಗ್ಗೆ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಸರ್.
0: ಎಸ್ ಪ್ಲೀಸ್.
2: ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಮಂಜುನಾಥ್. ಪ್ರಸ್ತುತ ನಾನು ಜೆಎನ್ಎನ್ಸಿ ಎಂಬಿಎ ವಿಭಾಗದ ದ್ವಿತೀಯ ಸೆಮಿಸ್ಟರ್ ನಲ್ಲಿ ಅಧ್ಯಯನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದ್ಸಲ ಯೋಚನೆ ಮಾಡಿ ನೋಡೋಣ, ಈ ಪೆಟ್ರೋಲ್ ವಾಹನಗಳು, ಅವುಗಳಿಂದ ಬರುವಂತ ಹೊಗೆ, ಆ ಶಬ್ದ ಮಾಡದಂತಹ ವಾಹನಗಳು ನಮ್ಮ ಜೀವನವನ್ನ ಬದಲಾಯಿಸಬಹುದೇ ಅನ್ನೋ ಪ್ರಶ್ನೆ. ಅದಕ್ಕೆ ಉತ್ತರ, ಈ ವಾಹನಗಳು ನಮ್ಮ ಜೀವನವನ್ನ ಬದಲಾಯಿಸಬಹುದು. ಎಲೆಕ್ಟ್ರಾನಿಕ್ ವೆಹಿಕಲ್ಗಳು ಪರಿಸರ ಸ್ನೇಹಿಗಳಾಗಿರುತ್ತವೆ ಮತ್ತು ಅವುಗಳು ಇಂಧನ ವೆಚ್ಚವನ್ನ ಕಡಿಮೆ ಮಾಡ್ತವೆ, ನಮ್ಮ ಜೀವನ ಶೈಲಿಯನ್ನ ಸುಧಾರಣೆ ಮಾಡೋದಕ್ಕೆ ಸಹಾಯ ಮಾಡ್ತವೆ ಅಂತ ಹೇಳ್ಬೋದು. ಈ ಪ್ರಶ್ನೆಯನ್ನು ಇಬ್ಬರು ಯುವ ಇಂಜಿನಿಯರ್ಗಳು ತಮ್ಮಲ್ಲಿ ತಾವು ಕೇಳ್ಕೊಂಡಾಗ್ಲೇ ಯಶಸ್ವಿ ಭಾರತದ ಅತ್ಯಂತ ಜನಪ್ರಿಯ ಎಲೆಕ್ಟ್ರಾನಿಕ್ ಸ್ಕೂಟರ್ ಉದಯವಾಯಿತು, ಅದೇ ಏಥರ್ ಎನರ್ಜಿ ಆಗಿರುತ್ತೆ. ಏಥರ್ ಎನರ್ಜಿ ಅನ್ನೋದು 2013 ನಮ್ಮ ಭಾರತದಲ್ಲೇ ನಮ್ಮ ಬೆಂಗಳೂರು ಮೂಲದವರಾದಂತಹ ತರುಣ್ ಮೆಹ್ತಾ ಮತ್ತೆ ಸ್ವಪ್ನಿಲ್ ಜೋನ್ ಅವರು ಪ್ರಾರಂಭ ಮಾಡ್ತಾರೆ. ಪ್ರತಿಯೊಂದು ಅನ್ವೇಷಣೆ ಅಥವಾ ಆವಿಷ್ಕಾರಗಳ ಹಿಂದೆ ಒಂದು ಪ್ರೇರೇಪಣೆ ಇದ್ದೇ ಇರುತ್ತೆ. ಯಾವ ವಿಚಾರ ಇವರಿಗೆ ಪ್ರೇರೇಪಣೆ ಮಾಡ್ತು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಇದ್ದಂತಹ ಎಲೆಕ್ಟ್ರಾನಿಕ್ ವೆಹಿಕಲ್ ಗಳಲ್ಲಿ ಇದ್ದಂತಹ ಕುಂದು ಕೊರತೆ, ಅವುಗಳ ಫೀಚರ್ ಗಳ ಕೊರತೆ ಆಗಿರ್ಬೋದು, ಕಾರ್ಯಕ್ಷಮತೆ ಆಗಿರ್ಬೋದು, ಅವುಗಳಲ್ಲಿದ್ದಂತಹ ಒಂದು ಗುಣಗಳ ದೌರ್ಬಲ್ಯತೆಯನ್ನು ಅವರು ಪರಿಗಣಿಸಿ ಮತ್ತು ಪರಿಸರ ಸ್ನೇಹಿ ನಮ್ಮ ಭಾರತದ ರಸ್ತೆಗಳಿಗೆ ಸೂಕ್ತವಾಗುವಂತಹ ಎಲೆಕ್ಟ್ರಾನಿಕ್ ವೆಹಿಕಲ್ ಗಳನ್ನ ನೀಡುವುದು ಅವರ ಉದ್ದೇಶವಾಗಿತ್ತು. ಆ ಉದ್ದೇಶದಲ್ಲಿ 2013 ಪ್ರಾರಂಭ ಮಾಡಿದಂತಹ ಈಥರ್ ಎನರ್ಜಿ ಇವತ್ತು 255 ಕೋಟಿ ವಾರ್ಷಿಕ ಆದಾಯಗಳೊಂದಿಗೆ ಶೇಕಡಾ 13.3 ಮಾರ್ಕೆಟ್ ಶೇರ್ ಅನ್ನ ತನ್ನದಾಗಿಸಿಕೊಂಡಿದೆ. ಸ್ನೇಹಿತರೆ, ಈಥರ್ ಎನರ್ಜಿ ಅಂತ ಕಣ ನಿಮ್ಗೆ ನೆನಪಾಗೋದು ಅವರ ಸ್ಪೀಡ್ ಮತ್ತೆ ಸ್ಟೈಲ್ ಆಗಿರುತ್ತೆ. ಈಥರ್ ಎನರ್ಜಿಯ ಎರಡು ಮಾಡೆಲ್, ಈಥರ್ 450X ಎಂಬುದು ಮತ್ತೆ ಈಥರ್ ರಿಟ್ಸಾ ಎಂಬುವ ಮಾಡೆಲ್ಗಳು ಈಗಿನ ಯುವಕರ ಆಕರ್ಷಿತವಾಗಿದೆ. ಏಕೆಂದರೆ ಇದರಲ್ಲಿ ಕೇವಲ ಕೆಲವೇ ಸೆಕೆಂಡುಗಳಲ್ಲಿ, ಅಂದರೆ 0 ಇಂದ 40 ಕಿಲೋಮೀಟರ್ ವೇಗ ತಲುಪುವ ಪವರ್ ಇದರಲ್ಲಿದೆ. ಇದರಲ್ಲಿ ಗೂಗಲ್ ಮ್ಯಾಪ್ಸ್, ನ್ಯಾವಿಗೇಷನ್, ಬ್ಲೂಟೂತ್ ಕನೆಕ್ಟಿವಿಟಿ, ಆರಾಮದಾಯಕ ಟಚ್ ಸ್ಕ್ರೀನ್ ಡ್ಯಾಶ್ಬೋರ್ಡ್ ಇರೋದ್ರಿಂದ ಈ ಅತ್ಯಾಧುನಿಕ ಟಚ್ ಸ್ಕ್ರೀನ್ ಫೀಚರ್ ಗಳು ಹೊಂದಿರುವ ಈ ಸ್ಕೂಟರ್ ಗಳು ಇಡೀ ದೇಶದ ಗಮನ ಸೆಳೆದಿದೆ. ಈ ಎಲೆಕ್ಟ್ರಾನಿಕ್ ವೆಹಿಕಲ್ ಅಥವಾ ಈಥರ್ ಎನರ್ಜಿ ವೆಹಿಕಲ್ ಗಳನ್ನ ನಾವು ಬಳಸೋದ್ರಿಂದ ದೇಶದಲ್ಲಿ ಆಮದು ಇಂಧನಗಳ ಕೊರತೆ ನಿವಾರಿಸುತ್ತೆ, ವಾಯುಮಾಲಿನ್ಯವನ್ನ ಕಡಿಮೆ ಮಾಡುತ್ತೆ ಮತ್ತೆ ಇಂಧನ ವೆಚ್ಚವನ್ನ ಕಡಿಮೆ ಮಾಡುತ್ತೆ. ಪ್ರಸ್ತುತವಾಗಿ ನಾವು ನೋಡೋದಾದ್ರೆ ಜಾಗತಿಕ ಮಟ್ಟದಲ್ಲಿ ಯುದ್ಧ, ದೇಶಗಳ ನಡುವಿನ ಯುದ್ಧ, ಅವುಗಳ ಮೇಲೆ ಅವಲಂಬಿತವಾದ, ಇಂಧನಕ್ಕೆ ಅವಲಂಬಿತವಾದ ಯುದ್ಧಗಳಿಗೆ ಆರ್ಥಿಕತೆಯ ಮೇಲೆ ಹೊಡೆತ ಬೀಳ್ತಾ ಇದೆ. ನಮ್ಮ ಭಾರತದಲ್ಲಿ ನಾವು ಎಲ್ಪಿಜಿ ಕೊರತೆ ಆಗಿರ್ಬೋದು ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳ ಕೊರತೆಯನ್ನು ನಾವು ಎದುರಿಸಿದ್ದೇವೆ. ಇತರ ಎಲೆಕ್ಟ್ರಾನಿಕ್ ವೆಹಿಕಲ್ ಅಷ್ಟೇ ಅಲ್ಲದೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಗಳ ಮೇಲೆ ನಾವು ಅವಲಂಬನೆ ಆದ್ರೆ ನಮ್ಮ ದೇಶದ ಆರ್ಥಿಕತೆ ಅವಲಂಬನೆಯಿಂದ ಕಡಿಮೆ ಆಗ್ತಾ ಇರುತ್ತೆ, ಬೇರೆ ದೇಶಗಳ ಮೇಲೆ ಅವಲಂಬಿತ ಕಡಿಮೆ ಆಗುತ್ತೆ ಮತ್ತೆ ಆರ್ಥಿಕತೆ ಸುಸ್ಥಿತಿಗೆ ಬರುತ್ತೆ. ಇನ್ನಿತರ ಎಲೆಕ್ಟ್ರಾನಿಕ್ ಸ್ಕೂಟರ್ ಅಂದ ತಕ್ಷಣ ನಿಮಗೆ ಚಾರ್ಜಿಂಗ್ ಸಮಸ್ಯೆ ಎದುರಾಗುತ್ತೆ. ಯಾಕಂದ್ರೆ ಪೆಟ್ರೋಲ್ ವಾಹನಗಳಿಗೆ ನಿರ್ದಿಷ್ಟ ಕಿಲೋಮೀಟರ್ ಗಳಿಗೆ ಒಂದು ಪೆಟ್ರೋಲ್ ಬಂಕ್ ಅಂತ ಇರುತ್ತೆ, ಆದ್ರೆ ದೂರ ಪ್ರಯಾಣ ಎಲೆಕ್ಟ್ರಾನಿಕ್ ವಾಹನಗಳಲ್ಲಿ ಚಾರ್ಜಿಂಗ್ ಸಮಸ್ಯೆ ನಾವು ಎದುರಿಸ್ತಾ ಇದೀವಿ. ಈ ಸಮಸ್ಯೆಗೋಸ್ಕರನೇ ಏಥರ್ ಕಂಪನಿಯವರು ದೇಶಾದ್ಯಂತ 1000 ಏಥರ್ ಗ್ರಿಡ್ ಫಾಸ್ಟ್ ಚಾರ್ಜ್

0: ಸ್ಟೇಷನ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ, ಈ ಚಾರ್ಜಿಂಗ್ ಸಮಸ್ಯೆಯನ್ನ ನಿವಾರಿಸಿದ್ದಾರೆ. ನಮ್ಮ ಮನೆಯಲ್ಲಿ ಚಾರ್ಜ್ ಮಾಡಿದ್ರೆ ಸಾಕು, ಕೇವಲ ಕಿಲೋಮೀಟರ್ಗೆ ಕೆಲವೇ 40 ಪೈಸಾ ಕಡಿಮೆ ಖರ್ಚಾಗುತ್ತದೆ ಅಂತ ಹೇಳ್ತಾರೆ. ಪೆಟ್ರೋಲ್ಗೆ ತಿಂಗಳಿಗೆ ಸಾವಿರಾರು ಹಣ ಸುರಿಯೋ ಬದಲು ಈ ಸ್ಕೂಟರ್ ಅನ್ನು ಕೇವಲ ಕಡಿಮೆ ವೆಚ್ಚದಲ್ಲಿ ನಮ್ಮ ದೈನಂದಿನದ ಪ್ರಯಾಣ ಮುಗಿಸಬಹುದು. ಸ್ನೇಹಿತರೆ, ಏತರ್ ಎನರ್ಜಿಯ ಮುಂದಿನ ಯೋಜನೆಗಳು ಯಾವ್ದಾವ್ದು ಅಂತ ಹೇಳಿದ್ರೆ, ವಿವಿಧ ಬೆಲೆ ಶ್ರೇಣಿಗಳಲ್ಲಿ ಹೊಸ ಮಾದರಿಯ ಪರಿಚಯಿಸುವುದು, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪ್ರವೇಶ ಮಾಡುವುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕನೆಕ್ಟೆಡ್ ಫೀಚರ್ಗಳ ಸೇರ್ಪಡೆ ಮಾಡುವುದು ಇವರ ಮುಂದಿನ ಯೋಜನೆಗಳಾಗಿದೆ. ಕೊನೆಯದಲ್ಲಿ ಹೇಳುವುದಾದ್ರೆ, ಏತರ್ ಎನರ್ಜಿ ಕೇವಲ ಒಂದು ಎಲೆಕ್ಟ್ರಾನಿಕ್ ಸ್ಕೂಟರ್ ಅಲ್ಲ, ಇದು ನವೀನತೆ, ಪರಿಶ್ರಮ ಮತ್ತು ದೃಢ ಸಂಕಲ್ಪತೆಯ ಪ್ರತೀಕವಾಗಿದೆ. ಇಬ್ಬರ ಯುವಕರ ಸಣ್ಣ ಕನಸು ಇವತ್ತು ದೇಶದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದೆ. ಮುಂದಿನ ದಿನಗಳಲ್ಲಿ ಭಾರತದ ಕ್ಷೇತ್ರದಲ್ಲಿ ಏತರ್ ಇನ್ನಷ್ಟು ದೊಡ್ಡ ಪಾತ್ರ ವಹಿಸುವುದರಲ್ಲಿ ಸಂದೇಹವಿಲ್ಲ. ಈ ಏತರ್ ಎನರ್ಜಿಯ ಯಶೋಗಾಥೆ ಕೇಳಿ ಯಾವ ಪಾಠ ಕಲಿತೀವಿ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಬದಲಾವಣೆಗಳು ದೊಡ್ಡ ದೊಡ್ಡ ಸಂಪನ್ಮೂಲಗಳಿಂದ ಆಗಲ್ಲ, ಅವುಗಳು ಬದಲಾಗಿ ದೊಡ್ಡ ಆಲೋಚನೆಗಳಿಂದ ಆಗ್ತವೆ. ಇಬ್ಬರ ಯುವಕರ ಆಲೋಚನೆ ಇವತ್ತು ದೇಶದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದೆ. ಇದು ಏತರ್ನ ಯಶೋಗಾಥೆ. ಕೇಳೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಏತರ್ನ ಯಶೋಗಾಥೆಯನ್ನು ಹೇಳೋದಕ್ಕಾಗಿ ಅವಕಾಶ ಕೊಟ್ಟ ಆಕಾಶವಾಣಿ ಭದ್ರಾವತಿ ಎಎನ್ಸಿ ಎಂಬಿಎ ಡಿಪಾರ್ಟ್ಮೆಂಟ್ಗೆ ಧನ್ಯವಾದಗಳನ್ನು ತಿಳಿಸಬೇಕು.
1: ಧನ್ಯವಾದಗಳು.
2: ನಾವು ಬರೀ ಬೈಕ್ ಅನ್ನ ನಾವು ಬಳಸ್ತಾ ಇದ್ವಿ, ಎಲೆಕ್ಟ್ರಾನಿಕ್ ಈ ಬಿಗ್ ಸ್ಪೀಕರ್ ಹತ್ರ ಬೆಂಗಳೂರು ಅಂತಂದ್ರೆ ಹೆಮ್ಮೆ ವಿಚಾರ.
1: ಹೌದು ಹೌದು. ಎಸ್ ಬಸವರಾಜ್, ಅದ್ಭುತವಾದಂತಹ ಮಾಹಿತಿಯನ್ನು ನೀಡಿದ್ರು ಮಂಜುನಾಥ್. ಮುಂದಿನ ತಯಾರಿ ವೈಷ್ಣವಿ ಸಿದ್ಧರಿದ್ದಾರಾ?
2: ಖಂಡಿತ, ವೈಷ್ಣವರು ವೈಷ್ಣವ ದೇವದಿಂದ ಬಂದಿದ್ದಾರೇನು ಗೊತ್ತಿಲ್ಲ, ಕೊಡ್ತಾ ಇದ್ದೀನಿ ಅವ್ರ ಮೈಕ್ ಅನ್ನ.
3: ನಮಸ್ತೆ ಸರ್.
1: ನಮಸ್ತೆ ವೈಷ್ಣವಿ ಅವರೇ, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಸರ್, ನೀವು ಆರಾಮಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ. ನೀವೇನ್ ಮಾಡ್ತಾ ಇರೋದು, ಫಸ್ಟ್ ಇಯರಾ ಸೆಕೆಂಡ್ ಇಯರಾ?
3: ಫಸ್ಟ್ ಇಯರ್ ಎಂಬಿಎ ಮಾಡ್ತಾ ಇದ್ದೀನಿ ಸರ್.
1: ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ?
3: ಸರ್, ಓನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ.
1: ವೆರಿ ಗುಡ್, ಆಲ್ ದಿ ಬೆಸ್ಟ್.
3: ಥ್ಯಾಂಕ್ ಯು ಸರ್.
1: ಓಕೆ, ಯಾವ ಸಂಸ್ಥೆಯನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ?
3: ಜೆಪ್ಟೋ ಸರ್, ಕ್ವಿಕ್ ಕಾಮರ್ಸ್ ಅಲ್ಲಿ ಬಂದಂತ ಜೆಪ್ಟೋ ಆನ್ಲೈನ್ ಫಾಸ್ಟ್ ಡೆಲಿವರಿ ಸರ್.
1: ಎಸ್ ಪ್ಲೀಸ್.
3: ನಮಸ್ಕಾರ ಸ್ನೇಹಿತರೆ, ಎಲ್ಲಾ ಪ್ರೀತಿಯ ಎಫ್ಎಂ ಕೇಳುಗರಿಗೆ ಶುಭೋದಯ. ನಾನು ನಿಮ್ಮ ಪ್ರೀತಿಯ ವೈಷ್ಣವಿ. ಏನ್ ಗೊತ್ತಾ ಸ್ನೇಹಿತರೆ, ಒಂದ್ ಕಾಲ ಇತ್ತು, ಸುಮಾರು 10-15 ವರ್ಷಗಳ ಹಿಂದೆ, ಗ್ರಾಹಕರು ಏನೇ ಬೇಕಂತ ಹೇಳಿದ್ರು ಅಕ್ಕಪಕ್ಕದ ಅಂಗಡಿಯಲ್ಲಿ ಖರೀದಿಸಬೇಕಿತ್ತು. ಯಾವಾಗ ಕೋವಿಡ್ ಮಹಾಮಾರಿ ಅನ್ನೋದು ಶುರುವಾಯಿತು ಅದ್ರ ನಂತರ ದಿನಗಳಲ್ಲಿ, ಅಂದ್ರೆ ಸುಮಾರು ಒಂದು 8-8 ವರ್ಷಗಳ ಹಿಂದೆ, ಇ ಕಾಮರ್ಸ್ ಅನ್ನುವಂಥದ್ದು ಅಥವಾ ಹೋಮ್ ಡೆಲಿವರಿ ಅನ್ನುವಂಥದ್ದು ಕಾನ್ಸೆಪ್ಟ್ ಶುರುವಾಗುತ್ತೆ. ಅದರ ನಂತರದಲ್ಲಿ ಈ ಇ ಕಾಮರ್ಸ್ ಅನ್ನುವಂಥದ್ದು ಕ್ವಿಕ್ ಕಾಮರ್ಸ್ ಆಗಿ ಬದಲಾಗ್ತಾ ಹೋಗುತ್ತೆ. ಅದ್ರ ಅರ್ಥ, ಕೆಲವೇ ನಿಮಿಷ ಅಥವಾ ಗಂಟೆಗಳಲ್ಲಿ ಸೇವೆಯನ್ನ ಮನೆ ಬಾಗಿಲಿಗೆ, ಗ್ರಾಹಕರ ಮನೆ ಬಾಗಿಲಿಗೆ ಅದನ್ನ ಒದಗಿಸುವಂತ ಯೋಜನೆ ಆಗುತ್ತೆ. ಈ ಸಮಯದಲ್ಲಿ ಶುರುವಾದಂತಹ ಸ್ಟಾರ್ಟ್ಅಪ್ ಅಂತ ಹೇಳಿದ್ರೆ ಜೆಪ್ಟೋ. ಕೇವಲ 19 ವರ್ಷದ ಇಬ್ಬರು ಯುವಕರಿಂದ ಶುರುವಾದಂತಹ ಈ ಜೆಪ್ಟೋ ಅನ್ನುವಂಥದ್ದು ಆನ್ಲೈನ್ ಫಾಸ್ಟ್ ಡೆಲಿವರಿ ಪ್ಲಾಟ್ಫಾರ್ಮ್ ಆಗಿದ್ದು ಇಂದು ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಸ್ನೇಹಿತರೆ, ಜೆಪ್ಟೋ ಅನ್ನುವಂತಹ ಆನ್ಲೈನ್ ಫಾಸ್ಟ್ ಡೆಲಿವರಿಯ ಒಂದು ಯಶೋಗಾಥೆ ಶುರುವಾಗಿದ್ದು ಇಬ್ಬರು ಯುವಕರಿಂದ. 19 ವರ್ಷದ ಇಬ್ಬರು ಯುವಕರಾದಂತಹ ಆದಿತ್ ಪಾದಿಚ ಹಾಗೂ ಕೈವಲ್ಯ ಅನ್ನುವಂತವರು ಬಾಲ್ಯದಿಂದ ಗೆಳೆಯರಾಗಿರ್ತಾರೆ. ದುಬೈನಲ್ಲಿ ಬೆಳೆದಂತಹ ಇವರು ನಂತರ ಅಮೆರಿಕದ ಪ್ರಸಿದ್ಧ ವಿಶ್ವವಿದ್ಯಾಲಯವಾದಂತಹ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಸಿಎಸ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಅನ್ನ ಮಾಡ್ತಾರೆ. ಒಂದು ಸಂದರ್ಭ ಮುಂದ್ ಬರುತ್ತೆ ಅವರಿಗೆ, ಭಾರತದಲ್ಲಿ ರಜೆಗಂತ ಹೇಳಿ ಬರ್ತಾರೆ. ಈ ಸಂದರ್ಭದಲ್ಲಿ ಕೋವಿಡ್ ಇದ್ದ ಕಾರಣದಿಂದಾಗಿ ಭಾರತ ಪೂರಾ ಲಾಕ್ಡೌನ್ ಆಗುತ್ತೆ. ಇದರಿಂದಾಗಿ ಅವರಿಗೆ ಅಗತ್ಯ ವಸ್ತುಗಳು ಸಿಗ್ತಾ ಇರಲ್ಲ, ಅಕ್ಕಪಕ್ಕ ಅಂಗಡಿಗಳು ಕೂಡ ಕ್ಲೋಸ್ ಆಗಿರುತ್ತೆ. ಇವರು ಸುತ್ತಮುತ್ತಲ ಜನಗಳ ಕಷ್ಟಗಳನ್ನ ಕೂಡ ನೋಡ್ತಾರೆ. ಒಂದು ದಿನ ಯೋಚನೆ ಮಾಡ್ತಾರೆ, ಈ ರೀತಿ ಈ ಸಿಚುವೇಶನ್ ನಾವು ಬದಲು ಮಾಡ್ಬೇಕು ಅನ್ನೋ ಕಾರಣಕ್ಕೆ. ಈಗ ಆನ್ಲೈನ್ ಆರ್ಡರ್ ಮಾಡಿದ್ರೆ ಆಗ ಬರೋದಕ್ಕೆ 2-3 ದಿನಗಳ ಕಾಲ ಟೈಮ್ ತಗೊಳ್ತಿತ್ತು. ಆದ್ರಿಂದ ಇವರೊಂದು ಯೋಜನೆ ಮಾಡ್ತಾರೆ, ಕೇವಲ 10-15 ನಿಮಿಷಗಳಲ್ಲಿ ಗ್ರಾಹಕರಿಗೆ ಯಾವ ವಸ್ತುಗಳು ಬೇಕು ಅದು ಅವರ ಮನೆ ಬಾಗಿಲಿಗೆ ತಲುಪುವಂತ ಕಾರ್ಯ ಆಗ್ಬೇಕು ಅಂತ. ಅವರು ಅಂದು ಮಾಡಿದ ಯೋಜನೆಯಿಂದಾಗಿ ಭಾರತದಲ್ಲಿ ಇವತ್ತು ಹೊಸ ಒಂದು ಯುಗ ಅನ್ನುವಂಥದ್ದು ಆರಂಭ ಆಯ್ತು ಅಂತ ಹೇಳ್ಬೋದು. ಹೀಗೆ ಶುರುವಾಗಿದ್ದು ಜೆಪ್ಟೋ. ಮೊದಲಿಗೆ ಕಿರಣ ಕಾರ್ಟ್ ಅಂತ ಹೇಳಿ ಒಂದು ಆಪ್ ನ ಶುರು ಮಾಡ್ತಾರೆ. ಇದರಿಂದ ಕಂಪನಿ ಪ್ರಾರಂಭ ಆಗುತ್ತೆ. ಆದ್ರೆ ತುಂಬಾ ಹಲವಾರು ಸಮಸ್ಯೆಗಳನ್ನ ಇವರು ಎದುರಿಸ್ತಾರೆ. ಟ್ರಾಫಿಕ್ ಜಾಮ್ ಆಗಿರ್ಬೋದು ಅಥವಾ ಹವಾಮಾನ ಬದಲಾವಣೆಯಿಂದಾಗಿರ್ಬೋದು. ಜನ ಹೇಳ್ತಾರೆ, 10 ನಿಮಿಷದಲ್ಲಿ ಒಂದು ಗ್ರೋಸರೀಸ್ ನ ಮನೆಗೆ ತಲುಪಿಸಲು ಖಂಡಿತವಾಗ್ಲು ಸಾಧ್ಯ ಇಲ್ಲ, ಇದು ಫೇಲ್ಯೂರ್ ಆಗುತ್ತೆ ಅಂತ. ಆದ್ರೆ ಅವ್ರು ಅದನ್ನ ಮೋಟಿವೇಶನ್ ಆಗಿ ತಗೊಂಡು ಸ್ಫೂರ್ತಿಯಾಗಿ ತಗೊಂಡು ಜನವಸತಿ ಇರುವಂತ ಪ್ರದೇಶಗಳನ್ನ ಅವರು ಗುರುತಿಸ್ತಾರೆ. ಅಲ್ಲಿ 2-3 ಕಿಲೋಮೀಟರ್ ಒಂದು ಡಾರ್ಕ್ ಸ್ಟೋರ್ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಆ ಸ್ಟೋರ್ ರೂಮ್ ಅಲ್ಲಿ ಬೇಕಾದಂತಹ ಎಲ್ಲಾ ವಸ್ತುಗಳನ್ನ ಇಟ್ಕೊಂಡು ಆರ್ಡರ್ ಬಂದ ತಕ್ಷಣ ಅದನ್ನ ತೆಗೆದುಕೊಳ್ತಾರೆ. ಯಾವಾಗ ಗ್ರಾಹಕರು ತಮ್ಮ ಫೋನ್ ಇಂದ ಆರ್ಡರ್ ಮಾಡ್ತಾರೋ ತಕ್ಷಣ ಅಲ್ಲಿರುವಂತ ಡಾರ್ಕ್ ಸ್ಟೋರ್ ಅಲ್ಲಿರುವಂತ ಎಂಪ್ಲಾಯಿಗಳಿಗೆ ಲಿಸ್ಟ್ ಹೋಗ್ತಿತ್ತು. ಅವರು 80-90 ಸೆಕೆಂಡ್ ಅಲ್ಲಿ ಅದನ್ನ ಪ್ಯಾಕಿಂಗ್ ಮಾಡಿ

0: ಅದನ್ನ ಮನೆಗೆ ತಲುಪಿಸುವಂತ ಕಾರ್ಯ ಮಾಡ್ತಾ ಇದ್ರು. ಹೀಗೆ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಲ್ಲರಿಗೂ ಗೊತ್ತಿದೆ ಈಗ ಕೃತಕ ಬುದ್ಧಿಮತ್ತೆ ಅನ್ನುವಂಥದ್ದು ತುಂಬಾ ಪ್ರಚಲಿತವಾಗಿದ್ದು ಅದರಿಂದ ಏನ್ ಬೇಕಾದ್ರೂ ಮಾಡ್ಬೋದು. ಇದನ್ನ ಕೂಡ ಅವರು ಪರಿಣಾಮವಾಗಿ ಯೂಸ್ ಮಾಡಿಕೊಂಡು ಸೇವೆ ಸಲ್ಲಿಸ್ತಾರೆ. ಕೇವಲ ಇಬ್ಬರು ಯುವಕರಿಂದ ಶುರುವಾದಂತಹ ಈ ಜೆಪ್ಟೋ ಕಂಪನಿ ಇವಾಗ ಸಾವಿರಾರು ಜನರಿಗೆ ಉದ್ಯೋಗಾವಕಾಶವನ್ನ ಕೊಟ್ಟಿದೆ, ಲಕ್ಷಾಂತರ ಜನ ಗ್ರಾಹಕರನ್ನ ಹೊಂದಿದೆ. ಲಿಂಕ್ಡ್ಇನ್, ಸ್ವಿಗ್ಗಿ, ಜೊಮ್ಯಾಟೊ ಎನ್ನುವಂತ ಪ್ರಬಲ ಪ್ರತಿಸ್ಪರ್ಧಿಗಳಿದ್ರು ಕೂಡ ಅವರೆಲ್ಲರನ್ನ ಹಿಂದಿಕ್ಕಿ ಪ್ರಸ್ತುತ ದಿನದಲ್ಲಿ 11,000 ಕೋಟಿ ಆದಾಯವನ್ನ ಗಳಿಸ್ತಾ ಇದೆ. ಸ್ನೇಹಿತರೆ, ಒಂದು ಮಾತಿದೆ, ಪ್ರಯತ್ನ ಸರ್ವ ಸಿದ್ಧಿ ಸಾಧನಂ, ಅಂದ್ರೆ ಯಾವ ವ್ಯಕ್ತಿ ಸತತ ಪ್ರಯತ್ನ ಮಾಡ್ತಾನೋ ಆತನಿಗೆ ಯಾವತ್ತೂ ಕೂಡ ಸೋಲನ್ನದಿರುವುದಿಲ್ಲ, ಖಂಡಿತ ಆತ ಯಶಸ್ಸನ್ನ ಪಡ್ತಾನೆ. ಇದಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳಿದ್ರೆ, ಇದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಈ ಇಬ್ರು ಯುವಕರಾಗಿರ್ಬೋದು. ಹಾಗೆ ಈ ಜೆಪ್ಟೋ ಅನ್ನು ಜೆಪ್ಟೋ ಸ್ಟಾರ್ಟ್ಅಪ್ ನಿಂದ ನಾವ್ ಏನ್ ತಿಳ್ಕೋಬಹುದು ಅಂತ ಹೇಳಿದ್ರೆ, ಭಾರತದ ಯುವ ಜನತೆ ಮನಸ್ಸು ಮಾಡಿದ್ರೆ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಬದಲಾವಣೆ ತರಬಹುದು ಅನ್ನೋಂತ ಒಂದು ಸಾಕ್ಷಿಗೆ ಇವರಿಬ್ರು ಕಾರಣ ಆಗ್ತಾರೆ. ಈ ಜೆಪ್ಟೋದಿಂದಾಗಿ ಇವತ್ತು ಲಕ್ಷಾಂತರ ಗ್ರಾಹಕರು ಸುಲಭವಾದಂತಹ ಜೀವನವನ್ನ ನಡೆಸ್ತಾ ಇದ್ದಾರೆ. ಭಾರತದ ಆರ್ಥಿಕತೆ ಆಗಿರ್ಬೋದು, GDP ಎಲ್ಲವೂ ಕೂಡ ಇವತ್ತು ಇದರಿಂದ ಹೈ ಆಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ವೈಷ್ಣವಿ.
2: ಜೆಪ್ಟೋ ಬಗ್ಗೆ ಪರಿಚಯ ಮಾಡಿಕೊಟ್ರು, ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ನಾವು ಹೋಗಿ ಶಾಂತಿ ಹೋಗಿ ಅಥವಾ ಕಿರಾಣಿ ಅಂಗಡಿ ಹೋಗಿ ವಸ್ತುಗಳನ್ನ ಕೊಳ್ಳೋದಷ್ಟೇ ನಿಮಗೆ ಗೊತ್ತಿರೋದು.
1: ಈಗಲೂ ಹಾಗೆ ಗೊತ್ತಿರೋದು. ಬಟ್ ಒಂದು ಸ್ವಲ್ಪ ಇದ್ರೊಳಗೆ ಅಪ್ಡೇಟ್ ಅವ್ರು ಮಾಡಬಹುದಾಗಿತ್ತು. ಡಾರ್ಕ್ ಸ್ಟೋರ್ಮ್ ಗಿಂತ ಅಲ್ಲಲ್ಲಿರೋ ಅಂಗಡಿಗಳನ್ನ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಇನ್ನು ಅವರಿಗೂ ಬೆನಿಫಿಟ್ ಆಗ್ತಿತ್ತು, ಇವರಿಗೂ ಬೆನಿಫಿಟ್ ಆಗ್ತಿತ್ತು. ಎನಿವೇ, ಈ ತರ ಥಾಟ್ ಪ್ರೋಸೆಸ್ ಯಾರನ್ನಾರು ಮಾಡಿದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಸ್ಟಾರ್ಟ್ಅಪ್ ಸೆಲ್ ಅಥವಾ ಸ್ಟಾರ್ಟ್ಅಪ್ ಮಾಡೋರಿಗೆ ಇದು ಅನುಕೂಲ ಆಗ್ಬೋದು ಅನ್ಸುತ್ತೆ. ನೆಕ್ಸ್ಟ್
2: ಸೊಮಟೋದಲ್ಲಿ ಇರುತ್ತಲ್ಲ, ಈಗ ಕ್ಯಾಂಟಿ, ಈಗ ಏನಾದ್ರೂ ಫುಡ್ ಆರ್ಡರ್ ಮಾಡಿದ್ರೆ ಅದು ಎಲ್ಲೋ ಕೆಲವು ಹೋಟೆಲ್ಗೆ ಹೋಗಿ ಅವರೇ ಎಲ್ಲ ಕೊಂಡ್ಕೊಂಡು ಬರ್ತಾರೆ ಅನ್ನೋದು ನಾವು ಆ ತರ.
1: ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಅವಾಗ ಕಿರಾಣಿ ಅಂಗಡಿಯವರಿಗೂ ಇದರಿಂದ ಹೆಲ್ಪ್ ಆಗುತ್ತಲ್ವಾ? ಸೊ ದಟ್ಸ್ ದ ಬೆನಿಫಿಟ್.
2: ಈಗ ಕೊನೆಯ ಅಭ್ಯರ್ಥಿ
1: ಜೀವನ
2: ಜೀವನ್ ಅವ್ರು ಕಾಯ್ತಾ ಇದ್ದಾರೆ, ಕೊಡ್ತಾ ಇದ್ದೀನಿ.
1: ಎಸ್
3: ಹೇಳಿ ಸರ್.
1: ನಮಸ್ತೆ, ನಿಮ್ಮ ಹೆಸರು ಜೀವನ್ ಅಥವಾ ಜೀವನಾನ?
3: ಜೀವನ್
1: ನ ಅರ್ಧಾಕ್ಷರನ. ಆಕ್ಚುಲಿ ಕನ್ನಡದಲ್ಲಿ ಹಂಗ ಇಲ್ವಲ್ಲ, ಜೀವನ ಅಂತಾನೆ ಇರೋದು.
3: ಇಲ್ಲ ಸರ್, ಜೀವನ್ ಅಂತಾನೆ
1: ಜೀವನ್ ಅಂತ ಇರೋದ್ಯಾ? ಎಸ್. ಏನ್ ಓದ್ತಾ ಇದೀರಾ ಜೀವನ್?
3: ಸರ್ ನಾನು ಎನ್ಎಸ್ಸಿ ಕಾಲೇಜಲ್ಲಿ MBA ಸ್ಟಡಿ ಮಾಡ್ತಿದ್ದೀನಿ.
1: ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ದೀರಾ?
3: ಮಾರ್ಕೆಟಿಂಗ್ ಅಲ್ಲಿ ಜಾಬ್ ತಗೋಬೇಕು ಅಂತ ಇದೆ.
1: ಓಕೆ, ಈಗ ಯಾವ ಸಂಸ್ಥೆನ ಪರಿಚಯ ಮಾಡ್ಕೊಡ್ತಾ ಇದೀರಾ?
3: ನಾನು ಫಿನ್ಟೆಕ್ ಕಂಪನಿಗಳಲ್ಲಿ ಒಂದಾದ ಫೋನ್ ಪೇ ಅನ್ನು ಪರಿಚಯ ಮಾಡ್ಕೊಡ್ತೀನಿ.
1: ಪ್ಲೀಸ್ ಹೇಳಿ.
3: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಜೀವನ್ ಟಿ ನಾಯಕ್. ನಾನು JNSC ಕಾಲೇಜಿನ MBA ವಿಭಾಗದ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ಇನ್ನು ನಾನು ಫೋನ್ ಪೇ ಕಂಪನಿ ಹೇಗೆ ಬಂತು ಅನ್ನೋದು ಪರಿಚಯ ಮಾಡ್ಕೊಡ್ತಿದ್ದೀನಿ. ಇನ್ನು ನಾನು ಭಾರತದ ಅತ್ಯಂತ ಜನಪ್ರಿಯ ಡಿಜಿಟಲ್ ಪಾವತಿ ಅಪ್ಲಿಕೇಶನ್ಗಳಲ್ಲಿ ಒಂದಾದ ಫೋನ್ ಪೇ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇಂದಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹತ್ತರ ಬದಲಾವಣೆ ತಂದಿದೆ. ಅದರಲ್ಲೂ ಹಣಕಾಸು ವ್ಯವಹಾರಗಳ ಡಿಜಿಟಲ್ ಪಾವತಿಗಳ ಬಳಕೆ ಬಹಳ ಹೆಚ್ಚಾಗಿದೆ. ಈ ಬದಲಾವಣೆಗೆ ಪ್ರಮುಖ ಕಾರಣಗಳಲ್ಲಿ ಫೋನ್ ಪೇ ಕೂಡ ಒಂದು. ಫೋನ್ ಪೇ 2015 ಆರಂಭಗೊಂಡಿದ್ದು UPI ಆಧಾರಿತ ಡಿಜಿಟಲ್ ಪಾವತಿ ಸೇವೆಯಾಗಿದೆ. ಇದರ ಮೂಲಕ ಬಳಕೆದಾರರು ತಮ್ಮ ಬ್ಯಾಂಕ್ ಖಾತೆಯನ್ನ ನೇರವಾಗಿ ಸಂಪರ್ಕಿಸಿ ಹಣವನ್ನ ಕಳುಹಿಸಬಹುದು ಹಾಗೂ ಸ್ವೀಕರಿಸಬಹುದು. ಮೊಬೈಲ್ ಸಂಖ್ಯೆ ಅಥವಾ QR ಕೋಡ್ ಬಳಸಿ ಕೆಲವೇ ಕ್ಷಣದಲ್ಲಿ ಹಣವನ್ನು ವ್ಯವಹಾರವನ್ನು ಪೂರ್ಣಗೊಳಿಸಬಹುದು. ಫೋನ್ ಪೇ ಮೂಲಕ ನಾವು ಅನೇಕ ಸೇವೆಗಳನ್ನ ಪಡೆಯಬಹುದು. ಉದಾಹರಣೆಗೆ ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, ಬಿಲ್ ಪೇ, ವಿದ್ಯುತ್ ಬಿಲ್, ನೀರಿನ ಬಿಲ್, ಗ್ಯಾಸ್ ಬಿಲ್, ಹೀಗೆ ಅನೇಕ ಸೇವೆಗಳನ್ನು ಪಡೆಯಬಹುದು. ಫೋನ್ ಪೇ ಪ್ರಮುಖ ವೈಶಿಷ್ಟ್ಯವೆಂದರೆ ಅದರ ಸರಳತೆ ಮತ್ತು ಸುರಕ್ಷತೆ. UPI ಪಿನ್, ಬ್ಯಾಂಕ್ ಭದ್ರತಾ ವ್ಯವಸ್ಥೆಗಳು ಮತ್ತು ವಿವಿಧ ಸುರಕ್ಷತಾ ಕ್ರಮಗಳ ಮೂಲಕ ಬಳಕೆದಾರರ ಹಣ ಮತ್ತು ಮಾಹಿತಿಯನ್ನು ರಕ್ಷಿಸಲಾಗುತ್ತದೆ. ಇದರಿಂದ ಜನರು ಆತ್ಮವಿಶ್ವಾಸದಿಂದ ಡಿಜಿಟಲ್ ಪಾವತಿಗಳನ್ನು ಮಾಡುತ್ತಿದ್ದಾರೆ. ಇಂದಿನ ದಿನಗಳಲ್ಲಿ ಸಣ್ಣ ಅಂಗಡಿಗಳಲ್ಲಿ ಹಿಡಿದು ದೊಡ್ಡ ವ್ಯಾಪಾರ ಕೇಂದ್ರಗಳವರೆಗೆ ಎಲ್ಲೆಡೆ ಫೋನ್ ಪೇ ಬಳಕೆಯಲ್ಲಿದೆ. ಅಂಗಡಿಗಳಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ಕ್ಷಣಾರ್ಧದಲ್ಲಿ ಹಣ ಪಾವತಿಸಬಹುದು. ನಗದು ಹಣವನ್ನು ಹೊತ್ತುಕೊಂಡು ಹೋಗುವ ಅವಶ್ಯಕತೆ ಇಲ್ಲದಿರುವುದರಿಂದ ಇದು ತುಂಬಾ ಅನುಕೂಲಕರವಾಗಿದೆ. ಫೋನ್ ಪೇ ಭಾರತದ ಸರ್ಕಾರದ ಡಿಜಿಟಲ್ ಇಂಡಿಯಾ ಅಭಿಯಾನಕ್ಕೆ ಸಹ ಸ್ವಚ್ಛಗೊಳಿಸುವ ಮೂಲಕ ದೇಶವನ್ನ ನಗದು ರಹಿತ ಆರ್ಥಿಕತೆಯತ್ತ ಕೊಂಡೊಯ್ಯಲು ಸಹಾಯ ಮಾಡುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿಯೂ ಇದರ ಬಳಕೆ ಹೆಚ್ಚುತ್ತಿರುವುದರಿಂದ ದೇಶದ ಡಿಜಿಟಲ್ ಅಭಿವೃದ್ಧಿಗೆ ಉತ್ತಮ ಸಂಕೇತವಾಗಿದೆ. ಆದಾಗ್ಯೂ ಫೋನ್ ಪೇ ಬಳಸುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. UPI ಪಿನ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು, ಅಪರಿಚಿತ ಲಿಂಕ್ಗಳನ್ನು ನೀಡಬಾರದು. ಸುರಕ್ಷಿತ ಬಳಕೆ ನಮ್ಮ ಜವಾಬ್ದಾರಿಯಾಗಿದೆ. ಕೊನೆಯದಾಗಿ, ಫೋನ್ ಪೇ ಕೇವಲ ಒಂದು ಪಾವತಿ ಅಪ್ಲಿಕೇಶನ್ ಅಲ್ಲ. ಅದು ನಮ್ಮ ಜೀವನವನ್ನ ಹೆಚ್ಚು ಸುಲಭ, ವೇಗ ಮತ್ತು ಆಧುನಿಕವಾಗಿಸುವ ಒಂದು ತಂತ್ರಜ್ಞಾನವಾಗಿದೆ. ಡಿಜಿಟಲ್ ಪಾವತಿಗಳನ್ನ ಜಾಣ್ಮೆಯಿಂದ ಬಳಸೋಣ ಮತ್ತು ಡಿಜಿಟಲ್ ಭಾರತದ ನಿರ್ಮಾಣದಲ್ಲಿ ನಮ್ಮ ಪಾತ್ರವನ್ನು ವಹಿಸೋಣ. ಅವಕಾಶ ಮಾಡಿಕೊಟ್ಟ JNNC ಕಾಲೇಜಿನವರಿಗೆ ಮತ್ತೆ ಆಕಾಶವಾಣಿ ಭದ್ರಾವತಿ ಅವರಿಗೂ ನನ್ನ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಜೀವನ್ ಅವರು ತುಂಬಾ ಚಂದ ಮಾತಾಡಿದ್ರು. ಒಂದೇ ಒಂದು ನಿಮಿಷ, ಈ ಕಾಲೇಜಿನ MBA ಪ್ರಾಧ್ಯಾಪಕರಾದಂತಹ ಶ್ರೀನಿವಾಸ ಮೂರ್ತಿ ಅವರು ಒಂದೆರಡು ನಿಮಿಷ ಮಾತಾಡ್ತಾರೆ. ಅವರು ಆಕಾಶವಾಣಿಯ ಕೇಳುಗರು ಮತ್ತು ಜೊತೆಗೆ ಅವರು ತುಂಬಾ ಕಾರ್ಯಕ್ರಮ ನೀಡಿದ್ದಾರೆ ಆಕಾಶವಾಣಿಯಲ್ಲಿ. ಸರ್ ನಮಸ್ಕಾರ.
1: ನಮಸ್ಕಾರ, ಹೇಗಿದ್ದೀರಾ ಸರ್?
2: ಸರ್ ಚೆನ್ನಾಗಿದ್ದೀನಿ.
1: ಈಗ ಹೇಳಿ,
2: ನಮ್ಮ ಯುವಜನತೆಯವರು ಹೊಸ ಟ್ರೆಂಡ್ ಸೆಟ್ ಆಗ್ತಾ ಇದೆ.
1: ಹೌದು,
2: ನೀವು IIT ಮತ್ತೆ IIMB ಗಳಿಗೆ ಹೋದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಸ್ವಂತ ಉದ್ಯಮವನ್ನ ಸ್ಥಾಪನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಅದಕ್ಕಾಗಿ ಒಂದು ಪೂರಕ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಆ ದಿಸೆಯಲ್ಲಿ ಈ ಸ್ಟಾರ್ಟ್ಅಪ್ ಗಳ ಬಗ್ಗೆ ಒಂದಷ್ಟು ನಮ್ಮ ಯುವಜನರಿಗೆ ಪ್ರೇರಣೆ ನೀಡಬೇಕು ಅನ್ನೋ ಉದ್ದೇಶದಿಂದ ನಾನು ನಮ್ಮ ಕಾಲೇಜ್ನಲ್ಲಿ ಇವತ್ತು ಸ್ಟಾರ್ಟ್ಅಪ್ ಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ಶ್ರೋತೃಗಳಿಗೆ ಹಂಚಿಕೊಳ್ಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು. ನಾನು ಬಸವರಾಜ್ ಅವ್ರ ಹತ್ರ ಕೇಳಿದಾಗ ಅವರು ಖಂಡಿತ ಸರ್ ಮಾಡೋಣ, ಇಂತ ಒಂದು ಒಳ್ಳೆ ಕಾರ್ಯಕ್ರಮ ಆಗತ್ತೆ. ಇದರಿಂದಾಗಿ ಈಗ ಮಲೆನಾಡಲ್ಲಿ ತುಂಬಾ ಜನ ಯುವಕ ಯುವತಿಯರು ಇವತ್ತು ಉದ್ಯೋಗ ಕಾಂಕ್ಷೆಯಿಂದಾಗಿ ಬೆಂಗಳೂರುಗಳ ಕಡೆ ಮುಖ ಮಾಡ್ತಾ ಇದ್ದಾರೆ.
1: ಹೌದು,
2: ಮಲೆನಾಡಲ್ಲೇ ಹೆಚ್ಚು ಅವಕಾಶ ಇದೆ. ಟೂರಿಸಂ ಇರಬಹುದು ಅಥವಾ ರೂರಲ್ ಏರಿಯಾಗಳಲ್ಲಿರುವಂತ ರೂರಲ್ ಇಂಡಸ್ಟ್ರಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳ ಬಗ್ಗೆ ತುಂಬಾ ವಿಪುಲ ಅವಕಾಶ ಇದೆ. ತಂತ್ರಜ್ಞಾನ ಇವತ್ತು ಮನೆ ಮನೆಗೆ ಬರ್ತಾ ಇದೆ. ಇವುಗಳೆಲ್ಲ ಬಳಸಿಕೊಂಡು ನಮ್ಮ ಯುವಕ ಯುವತಿಯರು ತಮ್ಮದೇ ಆದ ಒಂದು ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಮುಖ್ಯ ಆಶಯ ಸರ್.
1: ಎಸ್ ಎಸ್, ಅದ್ಭುತವಾದಂತಹ ಪರಿಕಲ್ಪನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್, ಬಹಳ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತನಾಡಿದ್ದು.
2: ಥ್ಯಾಂಕ್ ಯು ಸರ್.
1: ಎಸ್,
2: ಇದಾಗಿತ್ತು ಸ್ನೇಹಿತರೆ ಇಂದಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ಇಂದಿನ ಕ್ಯಾಂಪಸ್ ಕಟ್ಟೆಯನ್ನು ಆಯೋಜನೆ ಮಾಡಿದ್ದಂತದ್ದು JNNC MBA ವಿಭಾಗದ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳು ಸ್ಟಾರ್ಟ್ಅಪ್ ಗಳೊಟ್ಟಿಗೆ ತುಂಬಾ ಚಂದ ಬಗ್ಗೆ ಪರಿಚಯ ಮಾಡಿಕೊಟ್ಟು ಈ ಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಮತ್ತು JNNC ಕಾಲೇಜಿಗೆ ಮತ್ತು ನಮ್ಮ ಆಕಾಶವಾಣಿ ಭದ್ರಾವತಿ ಸಿಬ್ಬಂದಿ ವರ್ಗದವರಿಗೆ ಮತ್ತು ತಮಗೂ ವಸಿಷ್ಠ ನಾಗರಾಜ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಭದ್ರಾವತಿ,
1: ಥ್ಯಾಂಕ್ ಯು ಬಸವರಾಜ್, ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆಯನ್ನು ಕೇಳಿದ್ದೆ, ಸರ್ವಂ AI ಸಂಸ್ಥೆಯ ಸಂಸ್ಥಾಪಕರು ಯಾರು ಎಂದು, ಯಾರೆಲ್ಲ ಸರಿಯಾದ ಉತ್ತರ ಕಳಿಸಿದ್ದಾರೆ ನೋಡೋದಾದ್ರೆ, ತನುಜ ಮಾಧವ ನಗರ ಭದ್ರಾವತಿ, ನೇವಿ ರಿಸೋಜ ರಾಜೇಂದ್ರ ನಗರ, ರೂಪಾ HKSRP ಪೊಲೀಸ್ ಕ್ವಾರ್ಟರ್ ಡೈರಿ ಸರ್ಕಲ್, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು, ವೇದಾ ಶೆಟ್ಟಿ ಕಾಡಾಬರ ಕುಂದಾಪುರದಿಂದ, ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗ, ಹಂಪಣ್ಣ ನ್ಯಾಮತಿ, ವೀಣಾ ಸತೀಶ್ ಕುಮಾರ್ ಬೆಂಗಳೂರು, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ, ಉಮೇಶ್ ಮಂದರ್ತಿ ಎಲೆಕ್ಟ್ರಿಕಲ್ ಶರಾವತಿ ನಗರ, ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಡಾಕ್ಟರ್ ವಿವೇಕ್ ರಾಘವನ್ ಹಾಗೂ ಪ್ರತ್ಯೂಷ್ ಕುಮಾರ್, ಇವರು ಸರ್ವಮೇವೈ ಸಂಸ್ಥೆಯ ಸಂಸ್ಥಾಪಕರಾಗಿದ್ದರು. ಸರಿಯಾದ ಉತ್ತರ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಆಕಾಶವಾಣಿ ಭದ್ರಾವತಿ ಕೇಳಿ ಕೇಳಿಸ್ತಾ ಇರಿ, ಖುಷಿಯಾಗಿರಿ.
4: ಜೈ ಹಿಂದ್. ಪಿಛಲೆ ಏಕ್ ದಶಕ್ ಮೇ ಆಪ್ನೆ ಏಕ್ ಬದಲಾವ್ ನೋಟಿಸ್ ಕಿಯಾ. ಅಬ್ ಭಾರತ್ ಆತಂಕವಾದ ಕಿ ಜಡೋಂ ಪರ್ ಕಡಾ ಪ್ರಹಾರ ಕರ್ನೆ ಲಗಾ ಹೈ. ನಕ್ಸಲ್ವಾದ ಕೋ ತೋ ಖತ್ಮ ಹಿ ಕರ್ ದಿಯಾ ಹೈ. ಡಿಫೆನ್ಸ್ ಕೆ ಹಥಿಯಾರ್ ಪಹಲೆ ಹಮ್ ಬಾಹರ್ ಸೆ ಮಂಗಾತೆ ಥೆ, ಅಬ್ ರೆಕಾರ್ಡ್ ನಂಬರ್ ಮೇ ಎಕ್ಸ್ಪೋರ್ಟ್ ಕರ್ತೆ ಹೈ. ಅಬ್ ಭಾರತ್ ಚುಪ್ ನಹಿ ರಹತಾ, ಅಬ್ ನಹಿ ಸಹತಾ.
5: ಹಮೇ ಗರ್ವ ಹೈ ಕಿ ಪಿಛಲೆ ಏಕ್ ದಶಕ್ ಮೇ ಹಮಾರಿ ಸೇನಾ ತೇಜಿ ಸೆ ಆತ್ಮ ನಿರ್ಭರತಾ ಕಿ ಓರ್ ಕದಮ್ ಬಢಾ ರಹಿ ಹೈ.
4: 12 ಸಾಲ ವಿಶ್ವಾಸ ಕೆ, ವಿಕಾಸ ಕೆ, ಜನ ಕಲ್ಯಾಣ ಕೆ.
1: ಹಾಗೆ ಮತ್ತೊಬ್ಬರು ಸರಿಯಾದ ಉತ್ತರವನ್ನ ಕಳಿಸಿದ್ರು, ಗೌತಮಿ ಮಲಗೊಪ್ಪ, ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಶಮ್ಮಂಗುಡಿ ಶ್ರೀನಿವಾಸಯ್ಯರವರ ಹಾಡುಗಾರಿಕೆ.

Yeah.

Yeah.

Bada bada bada.

0: जानते हो दोस्तों, जिसे हम सिर्फ चिलचिलाती धूप कहते थे, आज उसी धूप से हम अपनी छतों पर ऊर्जा बना लेते हैं। तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है।
1: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया।
0: 12 साल विश्वास के, विकास के, जन कल्याण के।
2: समय 11:33 निमिष, ಇದೀಗ ಸೇವಾ ಮಾಹಿತಿ. ಜಿಲ್ಲಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾಗರ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರ 3 ಹುದ್ದೆಗಳಿಗೆ ಹಾಗೂ 62 ಸಹಾಯಕಿಯರ ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಸಾಗರ ಹಾಗೂ ಸಂಬಂಧಿಸಿದ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಕಟಿಸಲಾಗಿದೆ. ಈ ಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಜೂನ್ 20 ಸಲ್ಲಿಸುವಂತೆ ಸಾಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಆರ್ಯ ಈಡಿಗರ ಸಮಾಜ ಕಟ್ಟಡ, ಸೊರಬ ರಸ್ತೆ, ಸಾಗರ. ದೂರವಾಣಿ ಸಂಖ್ಯೆ 0818332268 ಈ ಸಂಖ್ಯೆಗೆ ಸಂಪರ್ಕಿಸಬಹುದು. ಮುಂದಿನ ಕಾರ್ಯಕ್ರಮ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲ ಭಾವಗೀತೆ ತಪ್ಪಿ ಹೋಯಿತಲ್ಲೇ ಚುಕ್ಕಿ.

ಸಮಯ 11:40 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಭಾವಗೀತೆ ಆ ಮುಖ ಈ ಮುಖ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ರಚನೆ, ಇಂದುದಾರ್ ಹೆಚ್ ಪೂಜಾರ್ ಅವರ ದನಿಯಲ್ಲಿ.

ಸಮಯ 11:40 ಮುಂದಿನ ಕಾರ್ಯಕ್ರಮ ಜನಪದ ಗೀತೆ. ಹೊಟ್ಟೆ ಕಟ್ಟಿ ಹಡೆದವ ಪದ ಎಸ್ ಕೆ ಯುವರಾಜ್ ಮತ್ತು ತಂಡದಿಂದ.

Quebec, yo.

ಔಷಧಿ ಕೊಟ್ಟೋ.

Oh, yes.

ಸಮಯ 12 ಗಂಟೆ. ಇದುವರೆಗೂ ಜನಪದ ಗೀತೆ ಕಾರ್ಯಕ್ರಮದಲ್ಲಿ ಹೊಟ್ಟೆ ಕಟ್ಟಿ ಹಡೆದವ ಪದ ಎಸ್ಕೆ ಯುವರಾಜ್ ಮತ್ತು ತಂಡದಿಂದ ಕೇಳಿದಿರಿ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇಂದು ಸಂಜೆ 4 ಗಂಟೆಗೆ ಹೊಸ ದಿಲ್ಲಿಯ ವಿಜ್ಞಾನ ಭವನದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದು 2,400 ಕೋಟಿ ರೂಪಾಯಿ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. 15 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಹಾಗೂ ಉದ್ಯೋಗದಾತರು ಮತ್ತು ಉದ್ಯೋಗಿ ಫಲಾನುಭವಿಗಳು ಗಣ್ಯರು ಸೇರಿದಂತೆ 1,200 ಆಹ್ವಾನಿತರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿಯವರು ದೇಶದ ವಿವಿಧ ಭಾಗಗಳನ್ನು ಪ್ರತಿನಿಧಿಸುವ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವ್ಯ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ದೇಶದ 200 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಪ್ರಾದೇಶಿಕ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ದೇಶಾದ್ಯಂತ ನಡೆಯುವ

0: ಕಾರ್ಯಕ್ರಮಗಳಲ್ಲಿ 9,000 ಉದ್ಯೋಗದಾತರು 45,000 ಉದ್ಯೋಗಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಜೂನ್ 20ರಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಯ 23ನೆಯ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. 23ನೇ ಕಂತಿನಲ್ಲಿ 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು 9,44,00,000 ರೂಪಾಯಿ ರೈತರ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಿದ್ದಾರೆ. ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳು ಹಾಗೂ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಮುನೇರಾಬಾದ್ ಗ್ರಾಮದ ಪ್ರೌಢಶಾಲೆ ಆವರಣದಲ್ಲಿ ಇದೇ 25ರಂದು ಕಾರ್ಯಕ್ರಮ ನಿಗದಿಯಾಗಿದೆ. ಬಳಿಕ ಮಾತನಾಡಿದ ಸಚಿವರು, ತುಂಗಭದ್ರಾ ಅಣೆಕಟ್ಟೆ ಕ್ರಸ್ಟ್ ಗೇಟ್ ಕಾಮಗಾರಿಗೆ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಮುಂಬರುವ 60 ವರ್ಷ ಗೇಟ್ಗಳಿಗೆ ತಾಳಿಕೆ ಬಾಳಿಕೆ ಅಂದಾಜಿಸಲಾಗಿದೆ ಎಂದರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ 3 ಮತಗಳು ಅಡ್ಡಮತದಾನವಾಗಿದೆ. 1 ಮತ ಅಸಿಂಧುವಾಗಿದೆ. ಇದನ್ನು ಯಾರು ಮಾಡಿದ್ದಾರೆ ಎಂಬುದು ಗೊತ್ತಾಗಲಿದೆ. ಪಕ್ಷಕ್ಕೆ ದ್ರೋಹ ಬಗೆದವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಗೆ ಅಭಿನಂದಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರು ಜಯಶೀಲರಾಗಿರುವುದು ಸಂತಸ ತಂದಿದೆ. ಅಡ್ಡ ಮತದಾನ ಮಾಡಿದವರು ಯಾರು ಹಾಗೂ ಏಕೆ ಮಾಡಿದ್ದಾರೆ ಎಂಬುದನ್ನು ಪರಿಶೀಲಿಸಲಾಗುವುದು. ಪಕ್ಷದ ವೇದಿಕೆಯಲ್ಲಿ ಇದನ್ನು ಚರ್ಚಿಸಲಾಗುವುದು ಎಂದರು. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಹಲಸು ಮೇಳವನ್ನು ವಿಧಾನ ಪರಿಷತ್ ಸದಸ್ಯ ಎಸ್ಇ ಸಂಕನೂರ್ ಮಧ್ಯಾಹ್ನ 12 ಗಂಟೆಗೆ ಉದ್ಘಾಟಿಸಲಿದ್ದು, ಅರ್ಬನ್ ಒಯಸಿಸ್ ಮಾಲ್ ನಿರ್ದೇಶಕ ದೀಪಕ್ ಶ್ಯಾಮ್ಲುಲ್ಲಾ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ. ನಾಳೆ ಸಂಜೆ ಹಲಸು ಎತ್ತುವ ಮತ್ತು ಹಲಸಿನ ತೂಕ ಊಹಿಸುವ ಸ್ಪರ್ಧೆ, ಭಾನುವಾರದಂದು ಬೆಳಗ್ಗೆ 10:30ಕ್ಕೆ 5ರಿಂದ 12 ವರ್ಷದ ಮಕ್ಕಳಿಗಾಗಿ ಹಲಸಿನ ಚಿತ್ರ ಬರೆಯುವ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ಹಲಸು ಮತ್ತು ಮಾವಿನ ಅಡುಗೆಗಳ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
1: ಹಲಸು ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರು ಇರುತ್ತೆ. ಯಾಕೆಂದ್ರೆ ಹಲಸಿನ ಪರಿಮಳ, ಅದರ ಮಾಧುರ್ಯ, ರುಚಿ ನಮ್ಮನ್ನ ಸೆಳೆಯುವಂತದ್ದು. ನಮ್ಮ ರಾಜ್ಯದಲ್ಲಿ 16 ಹಲಸಿನ ತಳಿಗಳಿದಾವೆ. ವಿಶೇಷವಾದ, ವಿಶಿಷ್ಟವಾದ, ವಿಭಿನ್ನ ರುಚಿಯ ತಳಿಗಳಿದಾವೆ. ಈ ಹಲಸಿನ ಬಗ್ಗೆ ಸಾರ್ವಜನಿಕರಿಗೆ ಒಂದು ರುಚಿ ತೋರಿಸಬೇಕು, ಅರಿವು ಮೂಡಿಸಬೇಕು. ಹಲಸು ಬೆಳೆ, ಹಲಸಿನ ಮೌಲ್ಯವರ್ಧಿತ ಪದಾರ್ಥಗಳನ್ನ ಹೆಚ್ಚಿಸಬೇಕು, ರೈತರಿಗೆ ಆ ಮೂಲಕ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಹಜ ಸಮೃದ್ಧ ಸಂಸ್ಥೆ ಇದೇ ತಿಂಗಳ 19, 20 ಮತ್ತು 21ನೇ ತಾರೀಕು ಜೂನ್ 2026ರಂದು ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ 3 ದಿವಸಗಳ ಹಲಸು ಮೇಳವನ್ನು ಆಯೋಜನೆ ಮಾಡ್ತಾ ಇದೆ. ಇದಕ್ಕೆ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಹಾಗೆ ಅರ್ಬನ್ ಒಯಸಿಸ್ ಮಾಲ್ ಸಹಯೋಗ ಕೊಟ್ಟಿರುವಂತದ್ದು. ಈ 3 ದಿವಸ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ವಿಭಿನ್ನ ತಳಿಯ ಹಲಸು, ಹಲಸಿನ ಉತ್ಪನ್ನಗಳು ಹಾಗೆ ಬೇರೆ ಬೇರೆ ಸಾವಯವ ಉತ್ಪನ್ನಗಳನ್ನ ರೈತರು, ರೈತ ಉತ್ಪಾದಕ ಕಂಪನಿಗಳು, ಹೆಣ್ಮಕ್ಕಳು ತರ್ತಾ ಇದ್ದಾರೆ. ನಾಗರಿಕರು ಹಾಗೆ ಸುತ್ತಮುತ್ತ ಜಿಲ್ಲೆಗಳ ಹಲಸು ಪ್ರಿಯರು ಆಗಮಿಸಿ ಇದರ ರುಚಿಯನ್ನ ಸವಿಬೇಕು, ಹಲಸು ಬೆಳೆಗಾರರ ಕೈ ಹಿಡಿಬೇಕು ಅಂತೇಳಿ ಒಂದು ಮನವಿ.
0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.

ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾಹಿತಿ ಕವಯಿತ್ರಿ ಸಂಧ್ಯಾ ಹೊನಗುಂಟಕರ್ ಅವರಿಂದ ಕೇಳಿ ಕಥೆ ದೇವರು ಬೆಳೆಸಿದ ಬೋನ್ಸಾಯ್. ನಂತರ

0: ರಚಿತ ಕವನ ವಾಚನ.
1: ಇತ್ತೀಚೆಗೆ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗ್ಬಿಟ್ಟದ. ರಾತ್ರಿಯೆಲ್ಲ ಬೀದಿಯೊಳಗ ಒದರಿ ಒದರಿ ನಿದ್ದೆಗೆಡಿಸ್ತಾವ. ಅಲ್ಲದೆ ಮನಿ ಹೊಕ್ಕು ವರಂಡಾದಾಗಿನ ಚಪ್ಪಲಿನೂ ಎಳ್ಕೊಂಡು ಹೋಗ್ಬಿಡ್ತಾವ. ಮೊನ್ನೆಂತೂ ಹಾಲಿನ ಪ್ಯಾಕೆಟ್ ಎಲ್ಲ ಹರಿದು ವರಂಡ ಎಲ್ಲ ಗಲೀಜು ಮಾಡಿದ್ವು. ಹಂಗಾಗಿ ನಾಗರಾಜನಿಗೆ ಹಾಲು ಇಟ್ಟ ಮೇಲೆ ಬೆಲ್ ಮಾಡಲಿಕ್ಕೆ ಹೇಳಿದ್ಲು ವಿದ್ಯಾ. ಈ ದಿನ ಜಲ್ದಿನೇ ಎದ್ದಿದ್ರೂ ಎದ್ದರ ಮಾಡೋದೇನದ ಅಂತ ಸುಮ್ಮನೆ ಸಕ್ರಿ ನಿದ್ದಿಗೆ ಪ್ರಯತ್ನಿಸ್ತಿದ್ಲು. ಆದ್ರೆ ಗಿರೀಶ್ ಇಲ್ಲದೇ ಇದ್ದಾಗ, ಅದು ಇವತ್ತು ಮದುವೆ ದಿನ ಬೇರೆ, ಸಕ್ರಿ ಬೆಲ್ಲ ಎಲ್ಲಿದ್ದೀತು? ಬೆಲ್ಲ ಆಗೋದನ್ನೇ ಕಾಯ್ತಿದ್ದವಳು ಅದರ ಸದ್ದಿಗೆ ಬಾಗಿಲು ತೆಗೆದು ಹಾಲಿನ ಪ್ಯಾಕೆಟ್ ತೆಗೆದುಕೊಳ್ಳುತ್ತಿದ್ದಂಗೆ ಪ್ರದೀಪ ಪ್ರತ್ಯಕ್ಷನಾಗಿ ಹಲ್ಲಕ್ಕಿರಿಯುತ್ತಾ ನಿಂತಿದ್ದ. ಇದೇನೋ ಮುಂಜು ಮುಂಜಾನೆ ಬಂದಿದ್ದಿ, ಬಾಬಾ ನಂಗೂ ಚಹಾ ಕುಡಿಲಿಕ್ಕೆ ಕಂಪನಿ ಆಯ್ತು ನೋಡು ಎಂದಾಗ, ಹ್ಯಾಪಿ ವೆಡ್ಡಿಂಗ್ಗೆ ನೀವು ಸರಿಯಾದ್ಯಾ ಎಂದು ಅವಳ ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡಿದ. ಇವಳಿಗೆ ಅಚ್ಚರಿಯೋ ಅಚ್ಚರಿ, ಅಬ್ಬಾ ನಿನಗೆ ಹೆಂಗೆ ಗೊತ್ತಾಯ್ತೋ, ಅಮ್ಮ ಹೇಳಿದ್ರಾ ಅಂದಾಗ ಆತ ಹಿಗ್ಗಿನಿಂದ ಹೌದೆಂಬಂತೆ ಮೇಲೆ ಕೆಳಗೆ ಗೋಣು ಅಳ್ಳಾಡಿಸಿದ. ಓ ಥ್ಯಾಂಕ್ ಯು ಪ್ರದೀಪ್ ಎಂದು ಅವನ ತಲೆ ಮೇಲೆ ಕೈಯಾಡಿಸಿ, ಕೂಡು ಚಹಾ ಮಾಡ್ತೀನಿ ಎಂದು ಒಳನಡೆದ್ಲು. ಈ ಬಾರಿ ಗಿರೀಶ್ ಊರಲ್ಲಿರದಕ್ಕ ಮನಸ್ಸಿಗೆ ಬಣಬಣ, ಯಾವುದಕ್ಕೂ ಉತ್ಸಾಹವಿಲ್ಲ. 15 ವರ್ಷದಿಂದಲೂ ಇಬ್ರು ಸಂಭ್ರಮದಿಂದ ಆಚರಿಸ್ತಿದ್ವು. ಆದರೆ ಈ ಬಾರಿ ಅಚಾನಕ್ ಅಷ್ಟೇ ಅನಿವಾರ್ಯವಾಗಿ ಬಂದ ಕೆಲಸ ಇಬ್ಬರಿಗೂ ಅಷ್ಟೇ ಬೇಸರಿಕೆ ಆಗಿತ್ತು. ಹಾಸಿಗೆಯೊಳಗೆ ಬೇಜಾರಿನಿಂದ ಹೊರಳಾಡುತ್ತಿದ್ದ ಅವಳ ಮನಸ್ಸು ಮುಂಜಾನೆಯೇ ಪ್ರದೀಪ ಬಂದು ಶುಭ ಕೋರಿದ್ದಕ್ಕೆ ಮನಸ್ಸು ನಿಚ್ಚಳಾಯಿತು. ಪಾಪ ಗಾಯತ್ರಿ ಆಂಟಿ ಮಗನಿಂದ ಶುಭಾಶಯ ಕಳಿಸ್ಯಾರ. ಹಂಗಾರ ಬಹುಶಃ ಪ್ರದೀಪ್ಗೆ ಇಷ್ಟು ಹೇಳಲಿಕ್ಕೆ ನಿನ್ನೆಯಿಂದ ಪ್ರಾಕ್ಟೀಸ್ ಮಾಡಿಸಿರ್ಬೇಕು ಅಂದುಕೊಂಡು ಚಹಾವನ್ನು ಒಂದು ಕಪ್ಗೆ ಸೋಸಿ ಇನ್ನೊಂದನ್ನು ಲೋಟಕ್ಕೆ ಸೋಸಿ ಅವನಿಗೆ ಕೊಟ್ಲು. ಕಪ್ಪಿನಲ್ಲಿ ಚಹಾ ಕುಡಿಯಲು ಅವನಿಗೆ ಬಹಳ ಇಷ್ಟ. ಆದರೆ ಆತನ ದಪ್ಪ ತುಟಿಗಳಿಂದ ಚಹಾ ಸೋರಿ ಹೋಗ್ತದ. ಹಂಗಾಗಿ ಅಂಚುಗಳಿರುವ ಲೋಟದಲ್ಲೇ ಆತ ಕುಡಿಬೇಕು. ಒಂದು ಕೈಯಲ್ಲಿ ಲೋಟ ಹಿಡಿದು ಇನ್ನೊಂದು ಕೈ ಮುಂದೆ ಚಾಚಿ ಹ್ಯಾಪಿ ವೆಡ್ಡಿಂಗ್ ಎಂದು ಮುಂದಿನ ಪದಕ್ಕೆ ತಡವರಿಸಿದ. ವಿದ್ಯಾ ಅದನ್ನು ಪೂರ್ಣಗೊಳಿಸಿ ನಕ್ಕಳು. ಅವನಿಗೋ ಖುಷಿಯೋ ಖುಷಿ, ಮತ್ತೆ ಮತ್ತೆ ಹೇಳ್ತಿದ್ದ, ಅಯ್ಯೋ ಸಾಕೋ, ಬೇಕಾದಷ್ಟು ಹ್ಯಾಪಿ ಆಯಿತು ಇವತ್ತು ಎಂದು ಗಾಯತ್ರಿ ಆಂಟಿಗೆ ಫೋನ್ ಮಾಡಿ, ಥ್ಯಾಂಕ್ ಯು ಆಂಟಿ, ಇವತ್ತು ಪ್ರದೀಪ ನನ್ನ ದಿನಾನೇ ಬದಲಾಯಿಸ್ಬಿಟ್ಟ. ಗಿರೀಶ ಊರಾಗಿಲ್ಲಂತ ಬಹಳ ಬೇಸರಿಕೆ ಆಗಿತ್ತು. ಆದ್ರೆ ಮುಂಜಾನೆ ಪ್ರದೀಪ್ ಸರ್ಪ್ರೈಸ್ ಕೊಟ್ಟ ನೋಡ್ರಿ, ಎಲ್ಲ ಬೇಸರಿಕೆ ಒಂದೇ ಸಲಕ್ಕ ಉಫ್ ಅಂತ ಗಾಳಿಗೆ ಹಾರ ಹೋಯ್ತು. ನಂಗೆ ಗೊತ್ತು ಅವನಿಗೆ ಇಷ್ಟು ಹೇಳಲಿಕ್ಕೆ ನೀವು ಎಷ್ಟು ಶ್ರಮ ತಗೊಂಡಿರ್ತೀರಿ ಅಂತ. ಥ್ಯಾಂಕ್ಸ್ ಆಂಟಿ ಎಂದಳು. ಅಷ್ಟರಲ್ಲಿ ಪ್ರದೀಪ್ ಕೇರಂ ಬೋರ್ಡ್ ತಂದು ತಾನೂ ಕೂತು ವಿದ್ಯಾಗೂ ಆಡಲು ಕರೆದ. ಈಗ ಬ್ಯಾಡೋ, ನಾನು ಸ್ನಾನ ಮಾಡಬೇಕು, ದೇವ್ರಿಗೆ ಪೂಜೆ ಮಾಡಬೇಕು, ಗಿಡಕ್ಕೆ ನೀರು ಹಾಕಬೇಕು, ಸಂಜೆಗೆ ಆಡೋಣ ಅಂತ ಹೇಳಿದರೂ ಅವನು ಆಡಲೇಬೇಕು ಅಂತ ಹಠ ಹಿಡಿದಾಗ ವಿಧಿ ಇಲ್ಲದೆ ಒಂದೇ ಆಟ ಆಡಬೇಕು ನೋಡು ಎಂದು ಕಂಡೀಷನ್ ಹಾಕಿ ಆಡಲು ಕುಳಿತಳು. ಬೇಕು ಅಂತಲೇ ತಾನು ಸೋತು ಅವನನ್ನು ಖುಷಿಯಿಂದ ಮನೆಗೆ ಕಳಿಸಿದ್ಲು. ಸಂಜೆ ಬರ್ತೀನಿ ಆಗ ಆಡೋಣ ಅಂತ ತೊದಲು ತೊದಲಾಗಿ ಜೊಲ್ಲಿನ ಹನಿ ಸಿಡಿಸುತ್ತಾ ಹೇಳಿದ. 15 ವರ್ಷ ಆಯಿತು ಮದುವೆಯಾಗಿ, ಮಕ್ಕಳಾಗುವ ಹಂಬಲ ಬಿಟ್ಟಾಯಿತು. ನೋವು ಮರೆಯಲು ಏನೇನೋ ಹವ್ಯಾಸಗಳನ್ನು ಅಂಟಿಸ್ಕೊಂಡಿದ್ಲು ವಿದ್ಯಾ. ಸಣ್ಣಕ್ಕಿದ್ದಾಗ ಕಲಿತ ಒಂದಷ್ಟು ಸಂಗೀತ ಈಗ ಜೀವನದ ಪಲುಕಾಕಿತ್ತು. ಬಟ್ಟಿ ಮೇಲೆ ಪೇಂಟಿಂಗ್ ಮಾಡಿ ಮನೆಯ ಕಿಟಕಿ ಬಾಗಿಲು ಟೇಬಲ್ ಕ್ಲಾತ್ ಸೋಫಾ ಕವರ್ ತಲೆದಿಂಬು ಎಲ್ಲವೂ ಬಣ್ಣ ಬಣ್ಣದ ಹೂ ಬಳ್ಳಿ ಹಣ್ಣು ಗೊಂಚಲಗಳಿಂದ ತುಂಬಿಕೊಂಡಿತು. ಇನ್ನೊಂದು ವಿಪರೀತ ಹುಚ್ಚು ಹಿಡಿಸಿಕೊಂಡದ್ದು ಅಂದರೆ ಕೈತೋಟ. ಮನೆಯ ಸ್ವಲ್ಪ ದೊಡ್ಡದೇ ಅನ್ನಬಹುದಾದ ಅಂಗಳ, ಹಾಲ್ ಕಂಪೌಂಡ್ ಟೆರೇಸ್ ಎಲ್ಲವೂ ಹಸಿರುಟ್ಟು ಮೆರೆಯುತ್ತಿದ್ವು. ಮನೆಯೊಳಗ ತೆಂಗಿನಕಾಯಿ ಪರಟಿ ಇಕ್ಕಿ ಕೈಯಾಗ ಹೂದಾನಿ ಆಗ್ತಿತ್ತು. ಕೊಬ್ಬರಿ ಎಣ್ಣೆ ಬಾಟಲ್

ಗಿಡ ಹೊತ್ತು ಗರತಿ ಆಗ್ತಿದ್ಲು, ಪೌಡರ್ ಡಬ್ಬಿ ಫ್ಯಾಷನ್ ಲೇಡಿ ಆಗ್ತಿದ್ಲು. ಹಿಂಗೆ ನನಗೆ ಮಕ್ಕಳು ಇಲ್ಲ ಅನ್ನುವ ಸಂಕಟದಿಂದ ಮುಕ್ತಾಗಿದ್ಲು. ಇವುಗಳೊಳಗೆ ತಾನು ತೊಡಗಿಸಿಕೊಂಡ ಹೆಂಡತಿಯನ್ನು ಕಂಡ ಗಿರೀಶಗೂ ಒಂಥರ ನೆಮ್ಮದಿ. ಹಾಗಾಗಿ ಅವಳ ಹವ್ಯಾಸಕ್ಕೆ ಇಂಬು ಕೊಡಲಿಕ್ಕೆ ಇನ್ನಷ್ಟು ಥರಥರದ ಗಿಡದ ಸಸಿ, ಬೀಜ, ಪೇಂಟಿಂಗ್ ಸಾಮಗ್ರಿಗಳನ್ನು ತಂದುಕೊಡ್ತಿದ್ದ. ಅಂಗಳದ ಯಾವುದೋ ಗಿಡದಾಗ ಹೂ ಬಿಟ್ರೆ ಎಂಥ ಖುಷಿ ಇಬ್ಬರಿಗೂ. ವಿದ್ಯಾಗ ಬೋನ್ಸಾಯಿ ಗಿಡಗಳು ಅಂದ್ರೆ ಅದೇನೋ ಪ್ರೀತಿ. ಅಂಗಳದ ಒಂದಷ್ಟು ಹೆಚ್ಚಿನ ಜಾಗವನ್ನು ಬೋನ್ಸಾಯಿ ಗಿಡದ ಪಾಟ್ಗಳಿಗೆ ಮೀಸಲಾಗಿಟ್ಟಿದ್ಲು. ಅವಳ ಈ ರೀತಿಯ ಪ್ರೀತಿ ಕಾಳಜಿಯಿಂದ ಅನೇಕ ಸಲ ಸ್ಪರ್ಧೆಯೊಳಗೆ ಬಹುಮಾನ ಸಹ ತಗೊಂಡಿದ್ಲು. ಈ ಎಲ್ಲ ಹವ್ಯಾಸಗಳು ಅವಳ ದಿನದ ಹೆಚ್ಚು ಸಮಯ ಬೀಳ್ತಾವ. ಹಂಗಾಗಿ ಅಕ್ಕಿಗೂ ದಿನಗಳು ಭಾರ ಆಗಂಗಿಲ್ಲ. ಎಷ್ಟೋ ಸಲ ಒಂದು ಗಿಡದ ಎದುರು ಕುಳಿತ್ಲು ಅಂದ್ರೆ ನೋಡುತ್ತಾ ಮೈ ಮರಿತಾಳೆ, ಹಾಡ್ತಾಳೆ. ಅದರ ಎಲಿ, ಕಾಂಡ, ಹೂ, ಮೊಗ್ಗು, ಕಾಯಿ ಎಲ್ಲವನ್ನ ಸೂಕ್ಷ್ಮತೆಯಿಂದ ಗಮನಿಸ್ತಾಳೆ. ತಾಯಿ ತನ್ನ ಮಗುವಿನ ಅಂಗಾಂಗವನ್ನು ದಿಟ್ಟಿಸಿ ಕಾಳಜಿ ಮಾಡುವಂಗ. ಈ ತೋಟದ ಕಾರಣಕ್ಕೆ ಊರು ಕೇರಿಗೂ ಭಾಳ ಹೋಗಂಗಿಲ್ಲ. ಕೆಲಸದವ್ರ ಮೇಲೆ ಭರವಸೆ ಸಾಲಂಗಿಲ್ಲ. ಮಕ್ಕಳನ್ನ ಆಯಾಗಳ ಕೈಯಾಗ ಅದೆಂಗೆ ಕೊಟ್ಟು ಹೋಗ್ತಾರೋ ತಾಯಂದ್ರು. ಆದ್ರೆ ವಿದ್ಯಾಗಂತೂ ಅದು ಅಸಾಧ್ಯದ ಮಾತು. ಈ ಎಲ್ಲವುಗಳೊಂದಿಗೆ ವಿದ್ಯಾಗ ಪ್ರದೀಪನ ಗೆಳೆತನವೂ ಸೇರ್ಕೊಳ್ತು. ಬಾಜು ಮನೆಯಲ್ಲಿದ್ದ ಒಂದು ಕುಟುಂಬದ ಪುಟ್ಟ ಸದಸ್ಯ ಈತ. 20 ವಯಸ್ಸು ಆದರೂ 10 ಮನಸ್ಸು. ಮನಸ್ಸು ಮತ್ತು ದೇಹದ ಬೆಳವಣಿಗೆಯ ಸಮತೋಲನ ತಪ್ಪಿ ಹೋಗ್ಯದ. ಅದ್ಯಾಕೋ ಮಗು ಮನಸ್ಸಿನ ಪ್ರದೀಪ ವಿದ್ಯಾಳ ಮನಸ್ಸೆಳೆದ. ಆಕೆ ತೋರಿಸೋ ಪ್ರೀತಿ ಅವನಿಗೂ ಅಪರೂಪದ್ದು. ಬೇರೆಯವರ ವಿಚಿತ್ರ ನೋಟದಂಗ ವಿದ್ಯಾಳದಲ್ಲ ಅಂತ ಅವನ ಸುಪ್ತ ಮನಸ್ಸಿಗೆ ಅನಿಸಿರ್ಬೇಕು. ಹಂಗಾಗಿ ಆತನು ವಿದ್ಯಾಳೊಂದಿಗೆ ಇದ್ದಾರ ಸಂತಸದಿಂದ ಇರ್ತಿದ್ದ. ಗಾಯತ್ರಿಗೆ ಮುಕ್ತ ಮನಸ್ಸಿಂದ ತನ್ನ ಮಗನ ಜೊತೆ ಇರುವ ವಿದ್ಯಾಳ ಬಗ್ಗೆ ಅಭಿಮಾನ. ಹಿಂಗ ಇವರ ಋಣ್ಮನಗಳು ಒಂದಾಗಿ ಹಲವು ವರ್ಷಗಳಿಂದ ಪ್ರದೀಪನ ಕಾರಣಕ್ಕೆ ಇವರ ಪ್ರೀತಿ ಸ್ನೇಹ ಹರಳುಗಟ್ಟಿತ್ತು. ಅಸ್ಪಷ್ಟ ಮಾತು, ಊದಿಕೊಂಡಂಥ ಕಣ್ಣುಗಳು, ದಪ್ಪ ತುಟಿ, ಇಡೀ ದೇಹದಲ್ಲಿ ಅಸಮವಾದ ಮಾಂಸಖಂಡಗಳ ಬೆಳವಣಿಗೆ, ಇವೆಲ್ಲ ಅವನ ವೈಕಲ್ಯವಾಗದೆ ಚೇತನವಾಗಿತ್ತು. ಅವನ ಮುಗ್ಧತೆಯನ್ನು ಪೆದ್ದುತನವಾಗಿ ಜನರು ಗ್ರಹಿಸ್ತಿದ್ರು. ಅವನಿಗೆ ಬೇಕಾಗುವ ಸ್ನೇಹ ಪ್ರೀತಿ ನೀಡದೆ ಕರುಣೆ, ಹಳಹಳಿ, ಕಾಳಜಿ ಮಾತ್ರ ಸಿಗ್ತಿತ್ತು. ಇಂತಹ ಮಗನ ಪೋಷಣೆಯನ್ನ ಗಾಯತ್ರಿ ದಂಪತಿಗಳು ದುಃಖದಿಂದ ನವೆಯದೆ ಅವನನ್ನೇ ಬದುಕಿನ ಗುರಿಯಾಗಿಸಿಕೊಂಡ್ರು. ನನ್ನ ಮಗ ಉಳಿದವರಿಗಿಂತ ಭಿನ್ನ ಎಂದು ಭಾವಿಸುತ್ತಿದ್ದರೆ ಹೊರತು ಅಶಕ್ತ ಎಂದು ತಿಳಿಯುತ್ತಿರಲಿಲ್ಲ. ಅದಕ್ಕೆ ಆತ ಅವರಿಗೆ ಭಾರವಾಗದೆ ಬದುಕಾಗಿದ್ದ. ಇವರ ಸ್ಥೈರ್ಯ ನೋಡಿದ ವಿದ್ಯಾಗ, ಅಬ್ಬಾ ದೇವ್ರೇ, ಇಂಥ ಮಗನನ್ನ ಕೊಟ್ಟದ್ದು ನಿನ್ನ ತಪ್ಪಿರ್ಬೋದು, ಆದ್ರೆ ಇಂಥ ತಂದೆ ತಾಯಿನ ಹುಟ್ಟಿಸಿದಲ್ಲ ಅದು ನಿನ್ನ ದೊಡ್ಡತನ ಅಂತ ಅನ್ನಿಸ್ತು. ಅವನ ಪೆದ್ದು ಮಾತಿಗೂ, ತೊದಲು ಪದಕ್ಕೂ, ಉರುಳು ನಡಿಗೆಗೂ ಸಂಭ್ರಮಿಸುವ ಆ ನಿಷ್ಕಲ್ಮಶ ತಾಯ್ತನದ ಭಾವಕ್ಕೆ ಎಂಥ ಶಕ್ತಿಯದ. ಮಾಡಿದ್ದನ್ನೇ ಮಾಡುವ, ಹೇಳಿದ್ದನ್ನೇ ಹೇಳುವ ಅವನ ನಡವಳಿಕೆಗೆ ಸ್ವಲ್ಪವೂ ಬೇಸರದೆ ನಕ್ಕು ಹಗುರಾಗುವುದು ದಿವ್ಯ ಸ್ಥಿತಿ. 20 ಮಗನನ್ನ 8-10 ವರ್ಷದವನಂತೆ ತಿಳಿಯುವ ಆ ತಿಳಿವು, ತಿಳಿಯಾದ ಮನಸ್ಸು ಬಹುಶಃ ಎಷ್ಟೋ ವರ್ಷದ ತಪಸ್ಸಿನ ಫಲದಿಂದ ಈ ಮನಸ್ಸು ಹೃದಯ ಪಡಿಲಿಕ್ಕೆ ಸಾಧ್ಯ. ಅದು ಇಂತಹ ಮಗನನ್ನು ಹೊತ್ತು ಪೋಷಿಸುವ ಕಾರಣಕ್ಕೆ ಆ ಕರ್ಮದ ಫಲದ ವಿನಿಯೋಗ. ಈ ಎಲ್ಲವನ್ನು ಯೋಚಿಸುವ ವಿದ್ಯಾಗ, ಇಂಥ ಮಗ ನಂಗೂ ಹುಟ್ಟಿದ್ರ ನಾನು ಆ ಭಾಗ್ಯ ದಕ್ಕಿಸಿಕೊಳ್ಳುತ್ತಿದ್ದೇನಲ್ಲ ಅಂತ ಅನ್ನಿಸಿ ತಕ್ಷಣ ತಾನು ಬೆಳೆಸಿದ ಬೋನ್ಸಾಯಿಗಳನ್ನು ನೋಡುತ್ತಾ ಮಂದಹಾಸ ಸೂಸಿದಳು. ನೀ ಕೊಡ್ಲಿಕ್ರೆ ಏನಾಯ್ತು, ನಾನು ಪಡ್ಕೊಂಡೀನಿ ಎಂದು ಹೆಮ್ಮೆಯಿಂದ ಹೇಳಿಕೊಳ್ತಿದ್ಲು. ಇಂಥ ಮಗನನ್ನು ಪಡೆಯುವ ಇವಳ ಹಂಬಲ ಸ್ವಲ್ಪ

ಚಿತ್ರವಾದರೂ ನಿಜವೇ. ಪ್ರದೀಪ ಶಾಲೆಯಲ್ಲಿಯ ಸಂಗತಿಯನ್ನ ಗಾಯತ್ರಿಗೆ ಮಾತ್ರವಲ್ಲ, ವಿದ್ಯಾಗೂ ಹೇಳಲಿಕ್ಕೆ ಬೇಕು. ಅಂದು ಶಾಲೆಯಿಂದ ಬಂದವನೇ ಅಮ್ಮನಿಗೂ ಹೇಳದೆ ಇವಳ ಮನೆಗೆ ಬಂದ. ಅದ್ಯ ನಾನು ಕುಕ್ಕ, ಅಲ್ಲಿ ನಾನು ಅನ್ನ ಕುಕ್ಕ ಎಂದು ಕಣ್ಣು ನಿಚ್ಚಳಗೊಳಿಸಿ ಏದುಸಿರ ಭಾವದಲ್ಲಿ ಆವೇಶದಿಂದ ಬಡಬಡಿಸತೊಡಗಿದ್ದ. ವಿದ್ಯಾಳನ್ನು ಆದ್ಯಾಳೆಂದೇ ಕರೆಯುತ್ತಿದ್ದ. ಆಕೆ ಆತ ಹೇಳಿದ್ದು ತಿಳಿಯದೆ ಗಾಯತ್ರಿ ಆಂಟಿಗೆ ಫೋನ್ ಮಾಡಿ, ಪ್ರದೀಪ ಏನು ಹೇಳುತ್ತಿದ್ದಾನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಇವತ್ತು ಶಾಲೆಯೊಳಗ ಕುಕ್ಕರ್ ಹಚ್ಚಲಿಕ್ಕೆ ಕಲಿಸಿದ್ರಂತ, ಡೈರಿಯೊಳಗೆ ಬರೆದು ಕಳಿಸ್ಯಾರ, ಅದನ್ನ ಹೇಳ್ತಿರ್ಬೇಕು ಎಂದ್ರು. ಓ ಹಂಗ ಸುದ್ದಿ ಎಂದು, ನಾಳೆ ನಮ್ಮ ಮನೆಯಾಗ ನೀನೇ ಕುಕ್ಕರ್ ಹಚ್ಚಬೇಕು, ನೀನೇ ಅನ್ನ ಮಾಡಬೇಕು, ತಿಳಿತಾ ಅಂದಾಗ, ಈಗ ಕುಕ್ಕ ನಾನು ಅನ್ನ ಈಗ ಎಂದು ಅಡಿಗೆ ಮನೆಗೆ ಹೊರಟ. ಅವನನ್ನು ತಡೆದು, ಮಾರಾಯ ಇವತ್ತು ಊಟ ಆಗಿ ಜೀರ್ಣ ಆಗ್ಯದ, ನಾಳೆ ಮಾಡುವಂತಿ, ಈಗ ಕ್ರಿಕೆಟ್ ಆಡು ಎಂದು ಮಾತು ಮರೆಸಿದಳು. ಹ್ಞೂ ಎಂದವನೇ ಬ್ಯಾಟು ಹಿಡಿದು ಬಂದ. ಆಟದ ನಡುವೆ ಅದ್ಯ ನಾನು ಕುಕ್ಕ ಅನ್ನ ನಾನು ಕುಕ್ಕ ಕುಕ್ಕ ಎಂದು ಹುಬ್ಬು ಏರಿಸಿ ಬಡಬಡಿಸಿದ. ಆಯ್ತಪ್ಪ ನಾಳೆ ನಿಂದೆ ನಳಪಾಕ, ಈಗ ಮೊದಲು ಬಾಲ್ ಹಾಕು ಎಂದು ಆಟ ಕೆಳೆದಳು. ಪ್ರದೀಪ ಮನೆಗೆ ಹೋಗುತ್ತಲೇ ಅವನ ಗುಂಗಿನಿಂದ ಆಚೆ ಬಂದ್ಲು. ಗಿರೀಶನತ್ತ ಮನಸ್ಸು ಹಾಯಿತು. ಅದೆಷ್ಟು ಬೇಸರದಿಂದ ಹೊರಟು ನಿಂತಿದ್ದ. ನಿನ್ನೆ ರಾತ್ರಿ 12 ಗಂಟೆ ಆಗೋದನ್ನೇ ಕಾಯುತ್ತಿದ್ದನಂತೆ. ಯಾವತ್ತೂ 10 ಗಂಟೆಯ ನಂತರ ಆತ ಎಚ್ಚರವಾಗಿರೋದಿಲ್ಲ. ಹಾಗಾಗಿ ಬೆಳಗ್ಗೆ ಮಾತಾಡಿದ್ರಾಯ್ತು ಎಂದು ವಿದ್ಯಾ ಮಲಗಿಬಿಟ್ಟಿದ್ಲು. ಗಾಢ ನಿದ್ದೆಯಲ್ಲಿದ್ದವಳಿಗೆ 2-3 ಬಾರಿ ಕರೆ ಬಂದರೂ ಕೇಳಿಸಿರಲಿಲ್ಲ. ಒಂದೊಮ್ಮೆ ಆ ಕರೆಗೆ ಹೋಗೊಟ್ಟಾಗ ಸಮಯ ನೋಡಿ, ಮಧ್ಯರಾತ್ರಿ ಯಾಕೆ ಫೋನ್ ಮಾಡ್ದಾಯ್ತಾ ಅಂತ ದಡಬರಾಯಿಸಿ, ಗಿರಿ ಯಾಕೆ ಇಷ್ಟೊತ್ತಿನೊಳಗೆ ಫೋನ್ ಮಾಡಿದಿ, ಏನಾಯ್ತು, ಆರಾಮಿದ್ದೀಯಲ್ಲ ಎಂದು ಒಂದೇ ಸಮ ಗಾಬರಿಯಿಂದ ಕೇಳಿದ್ವಿ. ಏ ವಿದ್ದು, ಏನಾಗಿಲ್ಲ, ನಿದ್ದೆಯೊಳಗಿದ್ಯಾ, ಆರಾಮಾಗಿದ್ದೀನಿ, ಸುಮ್ಮನೆ ಫೋನ್ ಮಾಡಿದೆ ಎಂದ. ಈಗ ಸ್ವಲ್ಪ ತಿಳಿಯಾಗಿದ್ದವಳು, ನೀ ಹಿಂಗೆಲ್ಲ ತಡ ರಾತ್ರಿ ಮಾತಾಡೋದೇ ಇಲ್ಲ, ಏನು ಬುಟ್ಟಿಯಲ್ಲಿ ಹೂನಗೆ ಇಟ್ಟುಕೊಂಡೇ ಸ್ನಾನಕ್ಕೆ ನಡೆದಳು. ಮಧ್ಯಾಹ್ನ ತನ್ನ ಪುಟ್ಟ ಕೈತೋಟದ ಆರೈಕೆಯಲ್ಲಿದ್ದ ವಿದ್ಯಾಳ ಮನಸ್ಸು ಬೋನ್ಸೈ ಸಪೋಟದತ್ತ ಹೋಯಿತು. ಕಳೆದ ಆನಿವರ್ಸರಿಗೆ ಗಿರೀಶ್ ಕೊಟ್ಟ ಉಡುಗೊರೊಳಗೆ ಸಂಭಾಷಿಸಿದಳು. ಮನೆಗೆ ಬಂದ 1 ವರ್ಷದ ಗೆಳತಿಯವಳು ಎಂದುಕೊಳ್ಳುತ್ತಾ ಆ ಕುಂಡದ ಕೆಳಗೆ ಹರಡಿದ್ದ ಮಣ್ಣನ್ನು ತೆಗೆದು ಸ್ವಚ್ಛಗೊಳಿಸಿದ್ಲು. ಒಂದೆರಡು ಒಣಗಿದ ಎಲೆ ತೆಗೆದು ಜೊತೆಗಿದ್ದ ಕಳೆಗಸ ಕಿತ್ತಿ ಮಣ್ಣಿಗೆ ಎರೆಹುಳುವಿನ ಗೊಬ್ಬರ ಕಲಿಸಿ ನೀರು ಚಿಮುಕಿಸಿದಾಗ ಎಳೆಯ ಕರುವಿನಂತೆ ಕಳಕಳೆಯಾಗಿ ಬೋನ್ಸಾಯಿ ನಳನಳಿಸತೊಡಗಿತ್ತು. ಪ್ರದೀಪನು ಬೋನ್ಸಾಯಿನಂತೆ ಎಲ್ಲೆಲ್ಲೋ ಬೆಳೆಯುವ ಬೊಡ್ಡೆಯಂತೆ, ಎಷ್ಟು ವರ್ಷವಾದರೂ ಪುಟ್ಟ ಮಗುವಿನಂತೆ, ನಾವು ಭೂಮಿಯಲ್ಲಿ ಸೊಂಪಾಗಿ ಬೆಳೆಯುವ ಗಿಡಗಳನ್ನು ಕುಂಡದಲ್ಲಿಟ್ಟು ರೆಂಬೆ ಕೊಂಬೆ ಕತ್ತರಿಸಿ ಬೆಳೆದರೂ ಬೆಳೆಯದಂತೆ ಮಾಡಿ ಇದೊಂದು ಕಲೆಯಾಗಿಸಿಕೊಂಡಂತೆ ದೇವರೂ ತನ್ನ ಸೃಷ್ಟಿಕ್ರಿಯೆಯಲ್ಲಿ ಪ್ರದೀಪನಂತಹ ಬೋನ್ಸಾಯನ್ನು ನಿರ್ಮಿಸುತ್ತಾನೋ ಏನೋ. ಎಷ್ಟೋ ಸಲ ಬೋನ್ಸಾಯಿ ಬೆಳೆಸೋದು ಮನುಷ್ಯನು ಮಾಡುವ ತಪ್ಪು ಎನಿಸಿದಾಗೆಲ್ಲ ವಿದ್ಯಾಗೆ ಹೀಗೆ ಅನಿಸೋದು, ದೇವರು ಸಹ ಬೋನ್ಸಾಯಿ ಮನುಷ್ಯರನ್ನು ಮಾಡ್ತಾನಲ್ಲ. ಹ್ಞೂ, ಪ್ರದೀಪನು ದೇವರು ಮಾಡಿ ಬೆಳೆಸಿದ ಬೋನ್ಸಾಯಿ ಅಲ್ಲೇನು ಎಂದುಕೊಳ್ಳೋಳು. ಗಿರೀಶ್ ಈ ವರ್ಷ ಏನು ಗಿಫ್ಟ್ ಕೊಡ್ತಾನೋ ಎಂದೆಲ್ಲ ಕುತೂಹಲದಿಂದ ಯೋಚನೆಯೊಳಗಿದ್ದಾಗಲೇ ಹಿಂದಿನಿಂದ ಬಂದ

ಕಾರಣರಾದವರಾರು ಎಂದು ಭಯ ಆತಂಕದಿಂದ ಗಮನಿಸಿ ಇನ್ನೂ ಹೌಹಾರಿದಳು. ಪೆಚ್ಚು ಪೆಚ್ಚು ನಗೆಯೊಂದಿಗೆ ನಿಂತಿದ್ದ ಪ್ರದೀಪ, ಇವಳಿಗೆ ವಿಚಿತ್ರವಾದ ಆತಂಕ. ಕ್ಷಣ ಹೊತ್ತು ಉಸಿರು ನಿಂತಿತು. ಪ್ರದೀಪ, ತನಗರಿವಿಲ್ಲದೆ ಉಚ್ಚರಿಸಿದಳು. ಯಾಕೆ ಹಿಂಗೆ ಹುಚ್ಚುಚ್ಚಾಟ ನಿಂದು ಎಂದು ಗಾಬರಿಯಿಂದ ಕೇಳಿದಳು. ಆತ ಮಾತನಾಡದೆ ಅವಳತ್ತ ಮತ್ತೆ ಸರಿದ. ಹೆದರಿದ ವಿದ್ಯಾ ಹಿಂದೆ ನಿಂತು ಸರಿದು, ಪ್ರದೀಪ, ತಲೆ ಕೆಟ್ಟದೇನೋ ನಿನಗ ಅಂತ ಜೋರಾಗಿ ಕೂಗಿದ್ಲು. ಅವಳ ಸಿಟ್ಟನ್ನು ಎದುರಿಸಲಾಗದೆ ದುಪ್ ದುಪ್ ಹೆಜ್ಜೆ ಇಡುತ್ತಾ ಅಳುಮುಖದೊಂದಿಗೆ ಹೋದ. ವಿದ್ಯಾ ಅದೆಂತಹುದೋ ವಿಚಿತ್ರ ಅನುಭವಕ್ಕೆ ಸಿಕ್ಕು ತಲ್ಲಣಿಸಿದಳು. ಆತ ತನ್ನ ಭುಜ ಕೊರಳು ಬಳಸುವಿಕೆ, ಮುಖವನ್ನು ಅಂಗೈಯಲ್ಲಿ ಹಿಡಿದು ಜೊಲ್ಲು ಬಾಯಿಂದ ಗಲ್ಲಕ್ಕೆ ಒತ್ತಿದ ರೀತಿ, ಅದು ಅಮಾಯಕ ಪ್ರದೀಪನದಲ್ಲ, ಅವನೊಳಗಿನ ಗಂಡಸನದು. ಎಷ್ಟೋ ಸಲ ಅವನ ಅಂಗೈ ಹಿಡಿದು ಹಣ್ಣು ಸ್ವೀಟು ಕೊಟ್ಟಿದ್ದೀನಿ. ಆಗೆಲ್ಲ ಮೆತ್ತಗಿನ ಕೈಗಳು, ಮಗುವಿನಂಗ ಗಿಡ್ಡು ಗಿಡ್ಡ ಪೆಡಸಿಲ್ಲದ ಬೆರಳುಗಳು. ಆದರೆ ಇವತ್ತು ಅವನ ಕೈಗಳು ಅದೆಷ್ಟು ಗಟ್ಟಿಯಾಗಿದ್ದವು. ಯಾಕೆ ಯಾಕಿರಬಹುದು? ಮತ್ತೆ ಮತ್ತೆ ಆ ಘಟನೆ ಮನಪಟಲದ ಮ್ಯಾಲೆ ಚಿತ್ರಿತ ಆಗತೊಡಗಿತು. ಸಣ್ಣಗೆ ಬೆವರುತ್ತಿತ್ತು. ಗಾಯತ್ರಿ ಆಂಟಿಗೂ ಯಾವತ್ತಾದರೂ ಹಿಂಗೆ ಮಾಡಿರ್ತಾನೇನು? ಇಲ್ಲ, ಅವನ ಎಲ್ಲ ಕ್ರಿಯೆ ಪ್ರತಿಕ್ರಿಯೆಗಳನ್ನು ನನ್ನ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ತಾರ. ಹಂಗಿದ್ರೆ ಗಾಯತ್ರಿ ಆಂಟಿ ಹೇಳದೆ ಇರ್ತಿರ್ಲಿಲ್ಲ, ಅಥವಾ ನನ್ನ ಜೊತೆಗೇನೆ ಅವನಿಗೆ ಈ ಭಾವ ಬಂದಿರಬೇಕಾ? ಅಕಸ್ಮಾತ್ ಆತ ಇನ್ನಷ್ಟು ಮುಂದುವರೆದಿದ್ರೆ, ಮುಂದುವರಿತಿದ್ನ? ಇದನ್ನ ಗಾಯತ್ರಿ ಆಂಟಿಗೆ ಹೇಳಿದರೆ ಅವರಿಗೆ ಬೇಜಾರಾಗ್ಬೋದು, ನನ್ನ ಬಗ್ಗೆ ಸಿಟ್ಟೂ ಬರ್ಬೋದು. ಯಾಕಂದ್ರೆ ಅವರು ಅವನ ಈ ಭಾವ, ಈ ಮುಖ ನೋಡಿರ್ಲಿಕ್ಕಿಲ್ಲ. ಹೇಳೋದು ಬೇಡ, ಅವ್ರು ನಂಬೋದೇ ಇಲ್ಲ. ಅದೆಂಗೆ ನಂಬುತ್ತಾರೆ? ಗೊಂದಲದ ಗೂಡಾಗಿದ್ದ ಮನಸ್ಸು ತಹಬಂದಿಗೆ ಬರದ ವಿದ್ಯಾ ಎರಡು ಮೂರು ದಿನ ಮನೆ ಹೊರಗೆ ಕಾಲ ಕಳೆದಳು. ಪ್ರದೀಪನು ಮನೆಯಲ್ಲಿ ಉಳಿದ ಸಮಯಕ್ಕೆ ಬಂದಿರಲಿಲ್ಲ. ಬಂದ್ರೆ ಅವನನ್ನ ಹೆಂಗೆ ಎದುರಿಸೋದು, ಅವನ ಜೊತೆ ಹೆಂಗೆ ವ್ಯವಹರಿಸೋದು? ಮೊದಲಂಗೆ ಇದ್ಬಿಡೋದ, ಅಥವಾ ಸ್ಟ್ರಿಕ್ಟ್ ಆಗಿರ್ಬೇಕಾ? ಅವನ ಸಹವಾಸ, ಸ್ನೇಹ ಒಮ್ಮಿಂದೊಮ್ಮೆ ಬಿಟ್ರೆ ಗಂಡ ಗಾಯತ್ರಿ ಆಂಟಿ ಮತ್ತೆಲ್ರಿಗೂ ವಿಚಿತ್ರ ಅನಿಸ್ಬೋದು. ಏನು ಮಾಡಬೇಕು ಎಂಬ ತೊಳಲಾಟದಲ್ಲಿದ್ದ ವಿದ್ಯಾಗೆ ಪ್ರದೀಪನ ಆ ದಿನದ ನಡವಳಿಕೆ ನೆನಪಾಗಿ ಇರಿಸು ಮುರುಸಾಗ್ತಿತ್ತು. ಅದೊಂದು ದಿನ ತನ್ನ ಪುಟ್ಟ ತೋಟದಲ್ಲಿದ್ದಾಗ ಸಪೋಟಾ ಬೋನ್ಸಾಯ್ ಗಿಡದಲ್ಲಿ ಪುಟ್ಟ ಹಣ್ಣಿನ ಮಿಡಿ ಮೂಡಿತ್ತು. ಅದನ್ನು ಆನಂದಿಸುವ ಸೂಕ್ಷ್ಮತೆ ಮಾಯವಾಗಿ ಅದು ಭಯದ ಗುಳ್ಳೆಯಂತೆ ಅವಳಿಗೆ ಕಾಣತೊಡಗಿತು. ಗಿರೀಶ್ ಬಂದ ಕೂಡಲೇ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ, ಮತ್ತೊಮ್ಮೆ ವಿಶ್ ಮಾಡಿದ. ವಿದ್ಯಾಗೆ ಮನದಲ್ಲಿದ್ದ ಕಸಿವಿಸಿ ಎಲ್ಲ ಕರಗಿ ನೀರಾಗಿ ಭೋರೆಂದು ಅತ್ತು ಬಿಟ್ಟಳು. ಅವಳನ್ನು ಮಗುವಿನಂತೆ ರಮಿಸುತ್ತಾ ಕಿವಿಗೆ ಕೈ ಹಿಡಿದು, ಸಾರಿ, ಇನ್ನೊಮ್ಮೆ ಬಿಟ್ಟು ಹೋಗೋದಿಲ್ಲ ಎಂದು ಆಲದ ಬೋನ್ಸಾಯಿ ಗಿಡವನ್ನು ಕೈಗಿತ್ತು, ನಿನಗೆ ಇಷ್ಟವಾದ ಗಿಫ್ಟ್ ಎಂದ. ಅವಳು ಅವಕ್ಕಾಗಿ ಅದನ್ನೇ ದಿಟ್ಟಿಸುತ್ತಿರುವಾಗ, ಇದು ನಿನ್ನ ಮಗ ಪ್ರದೀಪನಿಗೆ ಎಂದು ಬಣ್ಣ ಬಣ್ಣದ ಬಿಲ್ಡಿಂಗ್ ಸೆಟ್ ಕೊಟ್ಟ. ಮಗ ಈಗ ದೊಡ್ಡವನಾಗ್ಯಾನ, ಈ ಆಟಿಕೆ ಬೇಕಾಗಿಲ್ಲ ಅವರಿಗೆ ಅಂತ ಆಕೆ ತನ್ನೊಳಗೆ ಹೇಳಿಕೊಂಡದ್ದು ಗಿರೀಶ್ಗ ಹೆಂಗೆ ಕೇಳಿಸ್ಲಿಕ್ಕೆ ಸಾಧ್ಯದ? ಕವಿತೆಯ ಶೀರ್ಷಿಕೆ ವಿಚಿತ್ರ ಆದರೂ ನಿಜ. ಬದುಕಿನ ಕ್ಯಾಲೆಂಡರ್ನಲ್ಲಿ ಈ ದಿನ ಕಾಟು ಹಾಕಿದರೂ 24 ತಾಸು ಕಳೆಯಲೇಬೇಕಾದದ್ದು ವಿಚಿತ್ರ. ಕೊಲೆ ಮಾಡಿದ್ದೇನೆ ಈ ತಾರೀಖನ್ನು, ಸಾಕ್ಷಿ ಇದೆಯಾದರೂ ಅಪಶಕುನದಂತೆ

0: ಬದುಕಿ ಬಿಟ್ಟಿದೆ ವಿಚಿತ್ರ. ಆ ಕ್ಷಣದ ನೆನಪು ರಕ್ತ ಬೀಜಾಸುರನಂತೆ ಹಳೆಯದಾದರೂ ಕೊಳೆಯದೆಯೂ ಇರುವುದು ವಿಚಿತ್ರ. ಕಂಬನಿಗೆ ಬಂದೀಖಾನೆಯಿಂದ ಬಿಡುಗಡೆ ಆದರೂ ನನಗೆ ಉಸಿರುಗಟ್ಟುತ್ತಿರುವುದು ವಿಚಿತ್ರ. ಜಗದ ನಗುವೆಲ್ಲ ನಗೆಗೀಡಾಗಿದೆ ಎಂದು ನನ್ನ ನಗುವಿಗೆ ಇಂದು ನಾನೇ ನಿಷೇಧ ಹೇರಬೇಕಾಗಿದ್ದು ವಿಚಿತ್ರ. ಯಾವಾಗಲೂ ಎಲ್ಲರದ್ದೂ ಆಗಿದ್ದ ಈ ತಾರೀಕು ಈಗ ನಿನ್ನದು ಮಾತ್ರ ಅಂತ ಅನ್ನಿಸುತ್ತಿರುವುದು ಇನ್ನೂ ವಿಚಿತ್ರ. ಕೊಲೆಗೈದ ತಾರೀಕಿನ ಗೋರಿಯೊಳಗೂ ಸೆಳೆದೊಯ್ದು ತಬ್ಬಿ ಮುದ್ದಿಸುವ ಈ ದಿನದ ಪ್ರತಿ ಕ್ಷಣವೂ ನೀನಾಗಿರುವುದು ವಿಚಿತ್ರ, ಆದರೂ ನಿಜ. ಇನ್ನೊಂದು ಕವಿತೆ, ಶ್ರಾವಣದ ರಮಣ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಬಯಲ ನಾಡಿಗಿ ತೊಗರಿ ಬೀಡಿಗಿ, ಬಿರು ಬಿಸಿಲು ಕಡೆದು ಕರೆ ಕೆರೆ ಕಟ್ಟಿ ಒಡೆದು. ಬಯಲ ನಾಡಿಗಿ ತೊಗರಿ ಬೀಡಿಗಿ, ಬಿರು ಬಿಸಿಲು ಕಡೆದು ಕೆರೆ ಕಟ್ಟಿ ಒಡೆದು. ಊರ ತೊಳೆ ತೊಳೆದು ಬರವೆಲ್ಲ ಕಳೆದು, ದಿಬ್ಬಗಳ ಸಿಂಗರಿಸಿ ಹಬ್ಬಗಳ ಕಳೆ ಕಟ್ಟಿ. ಬಂತಲ್ಲೋ ಬರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಎದೆಯ ಧಗಿಯೆಲ್ಲ ಮಗಿಮಳಿ ನುಂಗಿ ಗಿರಿನಗರ ಪುರವೆಲ್ಲ ತಿಳಿಮಗುವಾಗಿ ನೊಗವೇರಿ ತಣ್ಣ ಕಾಯಕದ ಹೆಗಲಿಗೆ ಉಸಿರೆಲ್ಲ ಬಸಿಬಸಿದು ಹಸಿರ ಹೆಣಿಗೆ. ಬಸವಂಗ ಬಾಸಿಂಗ ನಾಗಪ್ಪ ಗೆಡೆ ಮಾಡಿ, ಕನಕ ಗೊಲಿದವ ನಾಡಿ ಬೆನಕಂಗ ಬಾಗಿ. ಬಂದಾನು ಜೋಕ್ಯ ತಂದಾನು ಭಾಗ್ಯ, ಸೀಗೀಗಿ ಸಿರಿಯಾಡಿ ಮೊರತುಂಬಿ ತೆನಿಯಾಡಿ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ. ಭೂತಾಯಿ ಮೈದೊಳೆದು ನಗಿನತ್ತು ಹೊಳೆ ಹೊಳೆದು ರಸವಂತಿ ನಮ್ಮವ್ವ ಮೊಲೆಹಾಲ ಹರಿದು. ವರುಸದ ಫಸಲಿಗೆ ಹರುಷದ ಬುನಾದಿ ಕಟ್ಟಿಟ್ಟ ಬುತ್ತಿ ಹದವುಳ್ಳ ಎದೆಯಾಗ. ಬಂತಲ್ಲೋ ಭರದಿ ಶ್ರಾವಣ, ಬಹುವೇಷಧಾರಿ ಈ ರಮಣ.
1: ಇದುವರೆಗೆ ಸಾಹಿತಿ ಕವಯಿತ್ರಿ ಸಂಧ್ಯಾ ಹೊನಗುಂಟಿಕರವರಿಂದ ಕಥೆ ದೇವರು ಬೆಳೆಸಿದ ಬೊನ್ಜಾಯ್ ಮತ್ತು ಸ್ವರಚಿತ ಕವನ ವಾಚನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಇದುವರೆಗೆ ಪ್ರಸಾರವಾಯಿತು.

0: ಇದು
1: ಆಯಾ ಖುಷಿಯೋ ಕಾ ಪೈಗಾಮ್ ಪಿಎಂ ಕಿಸಾನ್
0: ಪಿಎಂ ಕಿಸಾನ್
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 ಜೂನ್ ಕೋ ಹುಗ್ಲಿ ಪಶ್ಚಿಮ ಬಂಗಾಲ್ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀಂ ಕಿಶ್ತ್ ಜಾರಿ ಕರೆಂಗೆ ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರುಪೇ ಸೇ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ್ ಕಿ ಜಾಯೇಗಿ ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹಿ ಕಿಸಾನೋ ಕೋ ಹಸ್ತಾಂತರಿತ್ ಕುಲ್ ರಾಶಿ 4,46,000 ಕರೋಡ್ ರುಪೇ ಸೇ ಅಧಿಕ್ ಹೋ ಜಾಯೇಗಿ ಜೋ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ

0: ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.
1: ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮಲುಜ ಕಣೋ.
2: ಜಾನ್ತೆ ಹೋ ದೋಸ್ತೋ, ಜಿಸೆ ಹಮ್ ಸಿರ್ಫ್ ಚಿಲ್ ಚಿಲಾತಿ ಧೂಪ್ ಕಹತೆ ಥೆ, आज उसी धूप से हम अपनी छतों पर ऊर्जा बना लेते हैं. तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है.
3: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया.
2: 12 साल विश्वास के, विकास के, जन कल्याण के.

0: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಒಂದು ಮಹತ್ವವನ್ನ ಕುರಿತು ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೇವೆ. ಈ ಯೋಗ ಅಂತ ಅಂದ್ರೆ ಏನು, ಈ ಯೋಗದ ಹಿನ್ನೆಲೆ ಏನು, ಅಂತಾರಾಷ್ಟ್ರೀಯ ಯೋಗ ದಿವಸವನ್ನ ಯಾವಾಗಿನಿಂದ ಆಚರಣೆಯನ್ನ ಮಾಡಲಾಗ್ತಾ ಇದೆ, ಈ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ನಾವು ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇರುವಂತವರು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಯೋಗದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಪರಿಚಯ ಇದೆ ಸರ್, ಯೋಗ ಅಂತ ಅಂದ್ರೆ ಏನ್ ಸರ್? ಅದು
2: ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಯಾವುದು ಯೋಗ್ಯವಾದದ್ದು ಅದನ್ನ ನಾವು ಗಮನದಲ್ಲಿಟ್ಟುಕೊಂಡು ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಹೇಳುವಾಗ ಯೋಗ ಮತ್ತೆ ಆಸನ ಎರಡು ಒಟ್ಟೊಟ್ಟಿಗೆ ಹೇಳ್ತಾ ಹೋಗ್ತೀವಿ. ಅಂದ್ರೆ ಯಾವುದು ಮನಸ್ಸಿಗೆ ಅಥವಾ ದೇಹಕ್ಕೆ ಅಥವಾ ನಮ್ಮ ಪ್ರಾಣಕ್ಕೆ ಆಯಾಸವಿಲ್ಲದಂತೆ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗ ಅಂತ ಕರಿತೀವಿ. ಇದರಲ್ಲಿ ನಾವು ಮನಸ್ಸನ್ನ ಮತ್ತೆ ಶರೀರವನ್ನ ನಮ್ಮ ಸಮತಲದಲ್ಲಿಟ್ಟುಕೊಂಡು ನಾವು ಮಾಡುವಂತ ಒಂದು ಕ್ರಿಯೆ. ಇದಕ್ಕೆ ನಾವು ಒಂದು ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ನಾವು

0: ದೇಹವನ್ನ, ಮನಸ್ಸನ್ನ ಮತ್ತೆ ನಮ್ಮ ಪ್ರಾಣವನ್ನ, ಈ ಮೂರನ್ನು ಕೇಂದ್ರೀಕರಿಸಿ ನಾವು ಮಾಡ್ತಿರುವಂತ ಒಂದು ವ್ಯಾಯಾಮದ ಪ್ರಕ್ರಿಯೆ ಇದೆ, ಅದಕ್ಕೆ ನಾವು ಯೋಗಾಸನ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಪತಂಜಲಿ ಮುನಿಯವರು ಹೇಳ್ತಾರೆ, ಯೋಗ ಚಿತ್ತವೃದ್ಧಿ ನಿರೋಧ ಅಂತ. ಅಂದ್ರೆ ಯಾವುದು ನಮ್ಮ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಯೋಗಾಸನ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದು ಇಲ್ಲಿ ಮನಸ್ಸನ್ನ ಹತೋಟಿಗೆ ತೆಗೆದುಕೊಂಡು ನಾವು ನಮ್ಮ ಒಂದು ಆಸನಗಳನ್ನ ಭಂಗಿಗಳನ್ನ ನಾವು ಮಾಡ್ತಾ ಇದ್ದೀವಿ, ನಮ್ಮ ಆರೋಗ್ಯ ವೃದ್ಧಿಗಾಗಿ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಯೋಗ ಅಂತ ಹೇಳಿ ಕರಿತೇವೆ.
1: ಸಾಮಾನ್ಯ ಜನರಲ್ಲಿ ಇರುವಂತಹ ನಂಬಿಕೆ ಏನು ಅಂತ ಹೇಳಿದ್ರೆ, ಯೋಗ ಅಂತ ಹೇಳಿದ್ರೆ ಅದೊಂದು ಆರೋಗ್ಯಕ್ಕಾಗಿ ಇರುವಂತದ್ದು ಅನ್ನುವಂಥದ್ದು ಸಾಮಾನ್ಯವಾಗಿರುವಂತಹ ಒಂದು ನಂಬಿಕೆ.
0: ಹೌದು,
1: ಹಾಗಿದ್ರೆ ಯೋಗ ಅನ್ನುವಂಥದ್ದು ಇದೊಂದು ಚಿಕಿತ್ಸೆಯ ಪ್ರಕಾರವಾ?
0: ಇದನ್ನ ಚಿಕಿತ್ಸೆ ಅನ್ನೋದಕ್ಕಿಂತಾಗಿ ಪ್ರಿವೆಂಟಿವ್ ಮೆಷರ್ಸ್ ಅಂತ ಕರಿಬಹುದು. ಅಂದ್ರೆ ನಾವ್ ಯಾವಾಗ್ಲೂ ಏನಂತ ಹೇಳಿದ್ರೆ, ಒಂದು ರೋಗ ಬಂದಾದ ನಂತರ ಚಿಕಿತ್ಸೆಗಾಗಿ ನಾವು ಹೋಗ್ತೀವಿ. ಆದ್ರೆ ಇದು ರೋಗ ಬರದಂತೆ ತಡೆದಿರುವಂತಹ ಒಂದು ಪ್ರಕ್ರಿಯೆ. ಅಂದ್ರೆ ನಮ್ಮ ಮನಸ್ಸು ಮತ್ತೆ ಶರೀರ ಯಾವಾಗ ಆರೋಗ್ಯವಾಗಿರ್ತದೆ ಆಗ ನಾವು ಅದನ್ನ ಆರೋಗ್ಯವಂತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇರ್ತದೆ. ಈಗ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ, ಆರೋಗ್ಯ ಅಂತ ಹೇಳಿದ್ರೆ ನಮ್ಮ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಆರೋಗ್ಯವಾಗಿ ಯಾರಿದ್ದಾರೆ ಅವರು ಆರೋಗ್ಯವಂತ ಮನುಷ್ಯ ಅಂತ ಹೇಳಿ ಕರಿತೀವಿ. ಬರೀ ಕಾಯಿಲೆ ಇಲ್ಲ ಅಂದ ತಕ್ಷಣ ಮತ್ತೆ ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳಲ್ಲ. ಅಂದ್ರೆ ಈ ಒಂದು ಆರೋಗ್ಯದ ಸ್ಥಿತಿಯನ್ನ ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಏನಿದೆ ಇದಕ್ಕೆ ನಮ್ಮಲ್ಲಿ ಯೋಗ ಅಥವಾ ಯೋಗಾಸನ ಅಂತ ಹೇಳಿ ಕರಿತೇವೆ.
1: ಇಷ್ಟೆಲ್ಲ ಮಹತ್ವವನ್ನ ಹೊಂದಿರುವಂತಹ ಅಮೂಲ್ಯವಾದಂತಹ ಒಂದು ಯೋಗ ಪ್ರಕಾರವನ್ನ ಜಗತ್ತಿಗೆ ಪರಿಚಯ ಮಾಡಿದ್ದು ಭಾರತೀಯರು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಈ ನಿಟ್ಟಿನಲ್ಲಿ ಯೋಗದ ಹಿನ್ನೆಲೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ.
0: ಈಗ ಯೋಗವನ್ನ ನಾವು ನೋಡುವಾಗ ಪತಂಜಲಿ ಮುನಿಗಳು ಈ ಯೋಗವನ್ನ ನಮ್ಮ ಭಾರತೀಯ ಸಂಸ್ಕೃತಿಗೆ ಪರಿಚಯ ಮಾಡಿಕೊಟ್ರು ಅಂತ ಹೇಳ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ, ಇದು ಒಂದು ವ್ಯಾಯಾಮದ ಪ್ರಕ್ರಿಯೆ ಆಗಿದ್ದರೂ ಸಹ ಇದರಲ್ಲಿ ಕೇವಲ ನಾವು ದೇಹವನ್ನ ಮಾತ್ರ ದಂಡಿಸ್ತಾ ಇಲ್ಲ, ದೇಹದ ಜೊತೆಗೆ ಮನಸ್ಸನ್ನ ನಾವು ಕಂಟ್ರೋಲ್ಗೆ ತಗೊಳ್ಳುವಂತ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಇದೀವಿ. ಯಾವಾಗ ನಾವು ಮನಸ್ಸನ್ನ ನಾವು ನಮ್ಮ ಹತೋಟಿಗೆ ತಗೊಳ್ತೀವಿ ಆಗ ನಮ್ಮ ದೇಹದ ಮೇಲೆ ನಾವು ನಮ್ಮ ಕಂಟ್ರೋಲ್ ಅನ್ನು ತಗೊಳ್ಳಿಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ ಈ ಒಂದು ಯೋಗವನ್ನ ಪತಂಜಲಿಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಭಾರತೀಯರಿಗಾಗಿ ಕಲಿಸ್ಕೊಟ್ರು. ಇದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಅಷ್ಟಾಂಗ ಯೋಗ ಅಂತ ಹೇಳಿ ಕರಿತೀವಿ. ಅಂದ್ರೆ ಮೊದಲನೇದಾಗಿ ಯಮ, ಅಂದ್ರೆ ನಾವು ಉತ್ತಮವಾದ ಸಾಮಾಜಿಕ ನಡೆಗಳು ಹೇಗಿರ್ಬೇಕು, ಓ ಮನುಷ್ಯನ ಬಿಹೇವಿಯರ್ ಹೇಗಿರ್ಬೇಕು, ಅವನು ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನುವಂತ ವಿಚಾರಗಳನ್ನ ಇದು ಹೇಳ್ತಾ ಹೋಗುತ್ತೆ. ಅಂದ್ರೆ ಒಂದು ಮುಖ್ಯವಾಗಿ ಇದರಲ್ಲಿ ಅಹಿಂಸೆ, ಅಂದ್ರೆ ಇನ್ನೊಬ್ಬರಿಗೆ ನಾವು ತೊಂದರೆ ಮಾಡದೇ ಇರುವಂತದ್ದು, ಸತ್ಯವನ್ನ ಮಾತ್ರ ನುಡಿಯುವಂತದ್ದು, ಯಾವುದೇ ಸುಳ್ಳುಗಳನ್ನ ಹೇಳದೆ ಇರುವಂತದ್ದು, ಮತ್ತೆ ಯಾವುದು ನಮ್ಗೆ ನಂಬಿಕೆ ಇರುವುದಿಲ್ಲ ಅದನ್ನ ನಾವು ಪಾಲನೆ ಮಾಡದೇ ಇರುವಂತದ್ದು, ಬ್ರಹ್ಮಚರ್ಯ ಅಂದ್ರೆ ನಾವು ಇನ್ನೊಬ್ಬರ ತೊಂದರೆಗಳಿಗೆ ಅನಾಚಾರಗಳನ್ನು ಮಾಡದೇ ಇರುವಂತದ್ದು, ಮತ್ತೆ ಅಪರಿಗ್ರಹ ಅಂದ್ರೆ ನಮಗೆ ಬೇಕಾದಷ್ಟು ಮಾತ್ರ ನಾವು ಸಂಪಾದನೆಯನ್ನ ಮಾಡೋದು ಅಥವಾ ಕೂಡಿಟ್ಕೊಳ್ಳೋದು, ಅಗತ್ಯಕ್ಕಿಂತ ಜಾಸ್ತಿ ಮಾಡದೇ ಇರುವಂತದ್ದು. ಅಂದ್ರೆ ನಾವ್ ಯಾವುದೇ ಒಂದು ಪ್ರಕ್ರಿಯೆಯನ್ನ ಮಾಡುವಾಗ ನಾವು ಬರೀ ಆ ವ್ಯಾಯಾಮಕ್ಕೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಡದಲೆ ಇಲ್ಲಿ ಮುಖ್ಯವಾಗಿ ನಮ್ಮ ಮಾನಸಿಕ ಭಾವನೆಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇದು ಯೋಗದ ಒಂದು ಹಿನ್ನೆಲೆ. ಜೊತೆಗೆ ನಿಯಮ ಅಂತ ಹೇಳಿ, ಅಂದ್ರೆ ಯಾವ ಯಾವ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು, ಇದು ಯೋಗಕ್ಕೆ ಮಾತ್ರ ಅಲ್ಲ ನಾವು ನಮ್ಮ ದಿನನಿತ್ಯದಲ್ಲಿ ಹೇಗೆ ಇರಬೇಕು ಅನ್ನುವಂಥದ್ದು. ಅಂದ್ರೆ ಶೌಚ ಅಂದ್ರೆ ನಮ್ಮ ಕ್ಲಿನ್ಲಿನೆಸ್, ನಾವು ಅನೇಕ ಕಾಯಿಲೆಗಳನ್ನ ನಾವು ಬರ್ದಂಗೆ ತಡಿಲಿಕ್ಕೆ ಕ್ಲಿನ್ಲಿನೆಸ್ ಬಾರಿ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ನಾವು ಮಾಡಬೇಕು. ಸಂತೋಷ ಅಂದ್ರೆ ಮನುಷ್ಯ ಯಾವಾಗೂ ಸಂತೋಷವಾಗಿರ್ಬೇಕು, ಅಂದ್ರೆ ತೃಪ್ತಿಯನ್ನ ಹೊಂದಿರಬೇಕು ಅಂತ. ನಮ್ಮಲ್ಲಿ ಏನಿದೆ ಅದರಿಂದ ನಾವು ತೃಪ್ತಿಯನ್ನ ಹೊಂದೋದ್ರಿಂದ ನಾವು ಒಂದು ಒಳ್ಳೆಯ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ. ತಪಸ್ಸು ಅಂದ್ರೆ ಶ್ರದ್ಧೆಯಿಂದ ಇರುವಂತದ್ದು, ಮನಸ್ಸನ್ನ ವಿಚಲಿತಗೊಳ್ಳದಲೇ ಇರುವಂತ ಒಂದು ಸ್ಥಿತಿಯನ್ನ ನಾವು ಕಾಪಾಡಿಕೊಳ್ಳೋದಕ್ಕೆ ಅದು ಒಂದು ನಿಯಮದಲ್ಲಿ ಬರುವಂತ ವಿಚಾರ. ಹಾಗೆ ಸ್ವಾಧ್ಯಾಯ ಅಂದ್ರೆ ತನ್ನನ್ನು ತಾನು ಅರಿತುಕೊಳ್ಳುವಂಥದ್ದು. ಹಾಗೆ ಈಶ್ವರ ಪ್ರಣಿಧಾನ ಅಂದ್ರೆ ದೇವರಲ್ಲಿ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳುವಂತಹ ಭಾವನೆಗಳನ್ನ ನಾವು ಯಾವಾಗ ಮಾಡ್ತೀವಿ, ಇದು ನಿಯಮಗಳಲ್ಲಿ ಬರುವಂತಹ ಒಂದು ವಿಚಾರ. ಇದ್ರ ಜೊತೆಗೆ ನೆಕ್ಸ್ಟ್ ಆಸನ ಬರ್ತದೆ, ಅಂದ್ರೆ ಸ್ಥಿರೀಕರಣ ಮಂಗಾನಂ ಆಸನಂ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಯಾವುದು ನಮ್ಮ ದೇಹಕ್ಕೆ ಒಂದು ಸ್ಥಿರತೆಯನ್ನ ಕೊಡ್ತದೆ, ಸುಖವನ್ನ ಕೊಡುತ್ತೆ, ಇದಕ್ಕೆ ನಾವು ಆಸನ. ನಮ್ಮ ಯೋಗಾಭ್ಯಾಸದಲ್ಲಿ ವಿಧ ವಿಧವಾದಂತಹ ಆಸನಗಳ ಬಗ್ಗೆ ಹೇಳ್ತೀವಲ್ಲ ಅದು ಬರ್ತದೆ. ಇದಾದ್ಮೇಲೆ ಪ್ರಾಣಾಯಾಮ ಅಂದ್ರೆ ನಮ್ಮ ಉಸಿರಾಟವನ್ನ ಕ್ರಮಬದ್ಧವಾಗಿ ಮಾಡುವಂಥದ್ದು, ಮತ್ತೆ ನಮ್ಮ ಉಸಿರಾಟದ ಮೇಲೆ ನಾವು ಒಂದು ಹತೋಟಿಯನ್ನ ಪಡೆದುಕೊಳ್ಳುವುದು ಅಂತ ವಿಚಾರಕ್ಕೆ ಪ್ರಾಣಾಯಾಮ ಬರುತ್ತೆ. ಅದಾದ ನಂತರ ಪ್ರತ್ಯಾಹಾರ ಅಂದ್ರೆ ನಾವು ನಮ್ಮ ಮನಸ್ಸಿನ ಮೂಲಕ ಪಂಚೇಂದ್ರಿಯಗಳನ್ನು ಉಪಯೋಗಿಸಿ ಹೊರ ಜಗತ್ತನ್ನ ನೋಡ್ತಾ ಇರ್ತೀವಿ, ಆದ್ರೆ ಈ ಪಂಚೇಂದ್ರಿಯಗಳ ಮುಖಾನ ನಮ್ಮ ಮನಸ್ಸನ್ನ ನಾವು ಅರ್ತುಕೊಳ್ಳುವಂತ ಸ್ಥಿತಿಯನ್ನ ಏನ್ ತಲುಪ್ತೀವಿ ಅದಕ್ಕೆ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಹಾಗೆ ಧಾರಣ ಅಂದ್ರೆ ಮನಸ್ಸನ್ನ ಕೇಂದ್ರೀಕರಣಗೊಳಿಸುವಂತದ್ದು, ಅಂದ್ರೆ ಏಕಾಗ್ರತೆಯನ್ನ ಬೆಳೆಸಿಕೊಂಡು ನಮ್ಮ ಬುದ್ಧಿಶಕ್ತಿಯನ್ನ ಇಂಪ್ರೂವ್ ಮಾಡಿಕೊಳ್ಳುವಂಥದ್ದು, ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಿ ನಮ್ಮ ಕೆಲಸಗಳನ್ನ ಚೆನ್ನಾಗಿ ಮಾಡುವಂಥದ್ದು ಅದು ಈ ಧಾರಣದಲ್ಲಿ ಬರುವಂಥದ್ದು. ಹಾಗೆ ಧ್ಯಾನ ಮತ್ತೆ ಸಮಾಧಿ ಅಂದ್ರೆ ನಾವು ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಣಗೊಳಿಸಿ ಅದರ ಜೊತೆಗೆ ಅಂತರ್ಗತವಾಗುವಂಥದ್ದು, ಮತ್ತೆ ಯಾವುದೇ ಯೋಚನೆಗಳಿಲ್ಲದ

0: ಒಂದು ಸ್ಥಿತಿಗೆ ತಲುಪುವಂಥದಕ್ಕೆ ನಾವು ಸಮಾಧಿ ಅಂತ ಕರಿತೀವಿ. ಹೀಗೆ 8 ವಿಧವಾದಂತಹ ಅಷ್ಟಾಂಗ ಯೋಗಗಳು ಇದರಲ್ಲಿ ಬರ್ತದೆ. ಈ ಒಂದು ಬೇಸಿಸ್ ಮೇಲೆ ನಾವು ಮುಂದಿನ ಯೋಗಾಭ್ಯಾಸಗಳನ್ನು ಮಾಡ್ತಾ ಇದೀವಿ. ಇದನ್ನ ಪತಂಜಲಿಯವರು ನಮ್ಮ ಭಾರತಕ್ಕೆ ಪರಿಚಯ ಮಾಡಿಕೊಟ್ರು.
1: ಯೋಗಾಭ್ಯಾಸ ಅಂತ ಹೇಳಿದ್ರೆ ಬೆಳಗಿನ 1 ತಾಸು ಅಥವಾ ಸಂಜೆ 1 ತಾಸು ಅಭ್ಯಾಸವನ್ನು ಮಾಡುವಂಥದ್ದು, ಆಸನಗಳನ್ನು ಮಾಡುವಂಥದ್ದು ಅಷ್ಟೇ ಅಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಬೆಳಗ್ಗೆನಿಂದ ಸಂಜೆಯವರೆಗೂ ಕೂಡ ಈಗ ತಾವು ಹೇಳಿದಂಥ ಹಿನ್ನೆಲೆಗಳೇನಿದ್ದಾವೋ, ಪ್ರಕಾರಗಳೇನಿದ್ದಾವೋ, ಇವೆಲ್ಲವನ್ನು ಕೂಡ ಅಳವಡಿಕೆಯನ್ನು ಮಾಡಿಕೊಂಡು ನಮ್ಮ ಬದುಕನ್ನು ಚೆನ್ನಾಗಿ ಮಾಡಿಕೊಳ್ಳುವಂಥದ್ದೇ ಯೋಗ ಅಂತೇಳಿ ನಾವು ಕರಿಬಹುದು.
0: ಖಂಡಿತ ಹೌದು.
1: ಇನ್ನು ಈ ಅಂತಾರಾಷ್ಟ್ರೀಯ ಯೋಗ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯೋಗದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಯಾವತ್ತು ಆಚರಣೆಯನ್ನು ಮಾಡಲಾಗುತ್ತೆ, ಆ ದಿನವೇ ಯಾಕೆ ಆಚರಣೆಯನ್ನು ಮಾಡಲಾಗುತ್ತೆ?
0: ಇದನ್ನ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಅವತ್ತು ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ಮೊದಲನೇ ಬಾರಿಗೆ ನಮ್ಮ ದೇಶದ ಮಾನ್ಯ ಪ್ರಧಾನ ಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಅವರು ನಮ್ಮ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಮೊದಲನೇ ಬಾರಿಗೆ 2014 ಇದನ್ನೊಂದು ಪ್ರಪೋಸಲ್ ಇಟ್ಟಿದ್ದಾರೆ. ಅಂದ್ರೆ ಮೊದಲನೇ ಬಾರಿಗೆ ನಾವು ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡೋಣ ಅಂತ ಹೇಳಿ ಒಂದು ಪ್ರಪೋಸಲ್ ಇಡ್ತಾರೆ. ಅದನ್ನೆಲ್ಲರೂ ಒಪ್ಕೊಂಡಾದ ನಂತರ 2015 ಇದನ್ನ ಒಂದು ಯೋಗ ದಿನವಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಯಾಕೆ ಅವತ್ತೇ ಮಾಡ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ 2 ಹಿನ್ನೆಲೆ ಇದೆ. ಒಂದು ಜೂನ್ 21 ಇದೆ, ಅವತ್ತಿನ ದಿನ ಅತ್ಯಂತ ಹೆಚ್ಚು ಹಗಲು ಇರುವಂತ ಒಂದು ದಿನ, ಅಂದ್ರೆ ರಾತ್ರಿ ಕಮ್ಮಿ ಇರ್ತದೆ, ಹಗಲು ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ನಮ್ಮ ಭೂಮಿಯಿಂದ ತುಂಬಾ ದೂರದಲ್ಲಿ ಹೋಗಿರ್ತಾನೆ ಅಂತೇಳಿ ಅವತ್ತೊಂದು ಇದಿದೆ. ಹಾಗಾಗಿ ಅವತ್ತಿನ ದಿನವನ್ನ ಆರಿಸ್ಕೊಂಡು ಮಾಡ್ತಾ ಇದ್ದಾರೆ. ಎರಡನೇದೊಂದು ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ, ನಮ್ಮ ಆದಿಯೋಗಿ ಶಿವ ಇದ್ದಾರೆ, ಅವರು ಮೊದಲನೇ ಬಾರಿಗೆ ಸಪ್ತ ಋಷಿಗಳಿಗೆ ಯೋಗವನ್ನ ಹೇಳ್ಕೊಟ್ರು, ಅದನ್ನ ಅವತ್ತು ಪ್ರಾರಂಭ ಮಾಡಿದ್ರು ಅಂತ ಹೇಳುವಂತ ಒಂದು ಪ್ರತೀತಿಯೂ ಇದೆ. ಹಾಗಾಗಿ ಈ ದಿನವನ್ನ ನಾವು ಯೋಗ ದಿನವಾಗಿ ಆಚರಿಸ್ತಾ ಇದೀವಿ. ಇದು ಎಲ್ಲಾ ನಮ್ಮ ವಿಶ್ವದ ಅನೇಕ ದೇಶಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಸುಮಾರು 193 ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ದಾವೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳು, ಬೇರೆ ಬೇರೆ ನಮ್ಮ ಭಾರತೀಯರು ಎಲ್ಲೆಲ್ಲಿ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ ಅವರೆಲ್ಲರೂ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಸುಮಾರು 2,500 ಸ್ಥಳಗಳಲ್ಲಿ ವಿಶ್ವದ ಅನೇಕ ಮೂಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಒಂದೇ ದಿನ ನಡೀತದೆ.
1: ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಈ ಸಾಲಿನಲ್ಲಿ ಏನು ಘೋಷವಾಕ್ಯ ಇದೆ, ಅದರ ಅರ್ಥ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡಿ.
0: ಈ ವರ್ಷದ ಘೋಷವಾಕ್ಯ ಅಂತ ಹೇಳಿದ್ರೆ, ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತ. ಅಂದ್ರೆ ನಾವೆಲ್ಲರೂ ಒಂದಿನ ಹುಡ್ತೀವಿ, ಒಂದಿನ ಸಾಯ್ತೀವಿ, ಎಲ್ರು ವಯಸ್ಸಾಗೆ ಆಗ್ತದೆ. ಆದ್ರೆ ಎಷ್ಟು ಆರೋಗ್ಯವಂತವಾಗಿ ನಮ್ಮ ಏಜ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಕೊನೆಗಾಲದಲ್ಲಿ ಅನಾರೋಗ್ಯದಿಂದ ಬಳವರೇ ಜಾಸ್ತಿ. ಅನಾರೋಗ್ಯ ಅಂತ ಹೇಳಿದ್ರೆ ಯಾವ ರೀತಿ ತೊಂದರೆ ಅಂದ್ರೆ, ವಯಸ್ಸಾಯ್ತು ಅಂತಿದ್ದಂಗೆ ಏನೆಲ್ಲ ಕಾಯಿಲೆಗಳು ಬರ್ತವೆ, ನಮ್ಮ ಜೀವನವೇ ಹೋಯ್ತು ಅನ್ನುವಂತ ಪರಿಸ್ಥಿತಿಗೆ ನಾವು ರೀಚ್ ಆಗ್ಬಿಡ್ತೀವಿ. ಇದು ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿರೋರಿಗೂ ತೊಂದರೆ ಆಗುವಂಥದ್ದು. ಹಾಗಾಗಿ ನಾವು ಎಷ್ಟು ಆರೋಗ್ಯವಂತವಾಗಿರ್ತೀವಿ ವಯಸ್ಸಾದಾಗ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಘೋಷವಾಕ್ಯದೊಂದಿಗೆ ಈ ವರ್ಷದ ನಾವು ಯೋಗಾಭ್ಯಾಸವನ್ನ ಮಾಡ್ತಾ ಇದೀವಿ. ಯಾಕೆಂದ್ರೆ ಯೋಗ ನಮಗೆ ಆರೋಗ್ಯವನ್ನ, ಚಿರ ಯೌವನವನ್ನ ತಂದುಕೊಡುತ್ತೆ ಅನ್ನೋದು ಒಂದು ಮುಖ್ಯವಾದ ವಿಚಾರ.
1: ಅಂತ ಅಂದ್ರೆ ನಾವು ತುಂಬಾ ಆರೋಗ್ಯಪೂರ್ಣವಾಗಿ ವಯಸ್ಕರಾಗಬೇಕು ಅಂತ ಹೇಳಿದ್ರೆ ಯೋಗವನ್ನ ಅಳವಡಿಕೆಯನ್ನ ಮಾಡಿಕೊಳ್ಳುವ ಮೂಲಕ ಮಾಡಬಹುದು.
0: ಖಂಡಿತವಾಗಿ
1: ಅಲ್ವಾ, ಈ ನಿಟ್ಟಿನಲ್ಲೂ ಕೂಡ ಅದು ಸಾಕಷ್ಟು ಸಹಕಾರಿ ಆಗುತ್ತೆ.
0: ಅಂದ್ರೆ ಒಂದು ವಿಚಾರ ಇಲ್ಲಿ ಏನಂತ ಹೇಳಿದ್ರೆ, ನಾವು ವಯಸ್ಸಾದ್ಮೇಲೆ ಅನಾರೋಗ್ಯ ಬಂದಾದ ನಂತರ ಯೋಗವನ್ನ ಮಾಡೋದಕ್ಕಿಂತ ಆಗಿ ಚಿಕ್ಕ ವಯಸ್ಸಿನಿಂದನೇ ನಾವು ಯೋಗಾಭ್ಯಾಸವನ್ನ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಯೌವನವನ್ನ ಉಳಿಸ್ಕೊಂಡು ಹೋಗ್ಬೋದು. ಏಜ್ ಆದ್ರೂ ಸಹ ನಮ್ಮ ಆರೋಗ್ಯ ಸ್ಥಿತಿಯನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಅದೇ ಒಂದು ಘೋಷವಾಕ್ಯ ಈ ವರ್ಷದ ಯೋಗ ದಿನದ ಮುಖ್ಯ ಧ್ಯೇಯವಾಗಿದೆ.
1: ಇಷ್ಟೆಲ್ಲ ಮಹತ್ವವನ್ನ ಹೊಂದಿದೆ ಸರ್ ಯೋಗ, ಆದ್ರೆ ಅಂಕಿಅಂಶಗಳನ್ನ ನೋಡಿದಾಗ ಈ ಯೋಗಾಭ್ಯಾಸವನ್ನ ಮಾಡುವವರ ಸಂಖ್ಯೆ ನಮ್ಮ ದೇಶದಲ್ಲೂ ಕೂಡ ಬಹಳ ಕಡಿಮೆ ಇರುವಂತದ್ದು ಸ್ವಲ್ಪ ನಮಗೆ ನಿರಾಸೆಯನ್ನ ಮೂಡಿಸುತ್ತೆ. ಎಲ್ಲರೂ ಕೂಡ ಯೋಗಾಭ್ಯಾಸವನ್ನ ಮಾಡುವಂಥದ್ದು ಯಾಕೆ ಕಠಿಣ ಅಂತ ಹೇಳಿ ಅನ್ಸುತ್ತೆ?
0: ತುಂಬಾ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ರಿ. ಯಾಕೆಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ನಾವೇನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಅಥವಾ ಯಾವುದೇ ಒಂದು ವ್ಯಾಯಾಮ ಮಾಡುವಾಗ ಫಸ್ಟ್ ಶುರುವಾಗದೆ ನಮ್ಗೆ ನಮ್ಮ ಇಚ್ಛಾಶಕ್ತಿ. ಯಾವಾಗ ನಮ್ಮ ಇಚ್ಛಾಶಕ್ತಿ ಇರುವುದಿಲ್ಲ ಆಗ ಇದು ಪ್ರಾಬ್ಲಮ್ಗಳು ಶುರುವಾಗತ್ತೆ. ತುಂಬಾ ಸಲ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವೈದ್ಯರು ಹೇಳಿದ್ರು ಅನಾರೋಗ್ಯ ಬಂತು ಅಂತ ಹೇಳಿ ಫೋರ್ಸ್ಫುಲ್ ಆಗಿ ನಾವು ಈ ವ್ಯಾಯಾಮಗಳನ್ನಾಗ್ಲಿ ಅಥವಾ ಯೋಗಾಸನಗಳನ್ನಾಗ್ಲಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇಚ್ಛೆಯಿಂದ ಮಾಡ್ಲಿಕ್ಕೆ ಶುರು ಮಾಡುವಾಗ ಇದು ಯಾವುದೂ ಕಠಿಣವಲ್ಲ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಮನಸ್ಸು ನಮ್ಮ ನಿಗ್ರಹದಲ್ಲಿ ಇಲ್ಲದೆ ಇರುವಾಗ ನಮಗಿದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಮನಸ್ಸನ್ನ ನಾವು ನಿಗ್ರಹ ಮಾಡೋದ್ರಿಂದ ನಮ್ಮಲ್ಲಿ ಅನೇಕ ಪ್ರಯೋಜನಗಳಿದೆ. ಅಂದ್ರೆ ನಾವು ನಮ್ಮನ್ನ ನಾವು ಚೆನ್ನಾಗಿಟ್ಕೊಳ್ತೀವಿ, ನಮ್ಮ ಮನೆಯನ್ನ ನಾವು ಚೆನ್ನಾಗಿಟ್ಕೊಳ್ತೀವಿ, ನಮ್ಮ ಪರಿಸರ ನಮ್ಮ ಸಾಮಾಜಿಕವಾಗಿ ಬೆಳವಣಿಗೆಗಳನ್ನ ಕಾಣೋದ್ರಿಂದ ಯೋಗಾಭ್ಯಾಸವನ್ನ ನಾವು ಈಸಿಯಾಗಿ ಮಾಡಲಿಕ್ಕೆ ಅವಕಾಶ.

0: ಇದೆ. ಈಗ ಯೋಗ ಟ್ರೈನಿಂಗ್ ಹೋಗ್ತಾರೆ, ಯೋಗದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಫಸ್ಟ್ ಉಸಿರಾಟವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನ ನೀವ್ ಇಟ್ಕೊಳ್ಳಿ, ನಿಮ್ಮ ಕಂಟ್ರೋಲ್ ತಗೊಳ್ಳಿ ಅಂತ ಹೇಳುವಾಗ ಇದು ಎಲ್ಲೋ ಒಂದ್ ಕಡೆ ನಾವ್ ಎಲ್ಲೋ ಕೇಳದೇ ಇರೋದನ್ನ ಏನೋ ಮಾಡ್ತಿದೀವಲ್ಲ ಅನ್ನುವ ಪರಿಸ್ಥಿತಿಗೆ ಹೋಗೋದ್ರಿಂದ ಇದು ಕಷ್ಟ ಆಗತ್ತೆ,
1: ಸ್ವಲ್ಪ ಹೊಸದು ಅಂತ ಹೇಳಿ ಅನ್ಸುತ್ತೆ,
0: ಅನ್ಸಕ್ ಶುರು ಆಗತ್ತೆ. ಇದೇನಿದು ಹೊಸದಾಗಿ, ಇದೇನ್ ಕಂಟ್ರೋಲ್ ಮಾಡೋದು, ಇದನ್ನ ಹೆಂಗ್ ಮಾಡೋದು, ಪ್ರತಿದಿನ ಉಸಿರಾಡ್ತಾ ಇದೀವಿ, ಇದನ್ನೇನು ಉಸಿರನ್ನ ನೀವು ಕಂಟ್ರೋಲ್ ಮಾಡಿ ಅಂತಾರೆ, ಉಸಿರಾಟದ ಮೇಲೆ ಗಮನ ಇಡಿ ಅಂತ ಹೇಳ್ತಾರೆ ಅಂತ ಹೇಳುವಾಗ ನಮ್ಗೆ ಅದು ಅರ್ಥ ಆಗದ ಪರಿಸ್ಥಿತಿಯಲ್ಲಿ ಇರುವಾಗ ಇದು ಕಠಿಣ ಅಂತ ಅನ್ಸಕ್ ಶುರು ಆಗತ್ತೆ. ಮತ್ತೆ ಯಾವುದು ನಮ್ಗೆ ಈಸಿ ಅನ್ಸನ್ಸಲ್ಲ, ಎಲ್ಲವೂ ಕಬ್ಬಿಣದ ಕಡಲೆಗಳೇ. ಆದ್ರೆ ನಾವು ಪ್ರತಿಯೊಂದು ಆಸನಗಳನ್ನ ಮಾಡ್ತಾ ಮಾಡ್ತಾ ಹೋದ ಹಾಗೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗ್ತಾ ಹೋಗುತ್ತೆ. ಇವತ್ತು ಒಂದು ದಿನ ಹೋಗ್ಬಿಟ್ಟು ನಾನು ಬಗ್ಬಿಟ್ಟು ಕಾಲನ್ನ ಮುಟ್ಬಿಡ್ತೀನಿ, ನಾನು ಇಡೀ ಹಸ್ತದನ್ನ ನಾನು ಭೂಮಿಯನ್ನ ಸ್ಪರ್ಶನ್ ಮಾಡ್ತೀನಿ, ಅಷ್ಟು ಚೆನ್ನಾಗಿ ಬಗ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ ಹಾಗೆ ಇದು ನಮಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ ಫ್ಲೆಕ್ಸಿಬಿಲಿಟಿ ಬಂದಾದ ನಂತರ ನಾವು ಅದನ್ನ ಎಂಜಾಯ್ ಮಾಡಕ್ ಶುರು ಮಾಡ್ತೀವಿ. ಈಗ ಯಾರು ಒಂದು ದಿನಕ್ಕೆ ಸ್ವಿಮ್ಮಿಂಗ್ ಕಲಿಯಲ್ಲ, ನೀರೊಳಗಡೆ ಬಿದ್ದ ತಕ್ಷಣ ಯಾರು ಸ್ವಿಮ್ಮಿಂಗ್ ಕಲಿತು ಹೊರಗಡೆ ಬರಲ್ಲ. ಆದ್ರೆ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೇಗೆ ನಮ್ಗೆ ಅದ್ರ ಮೇಲೆ ಒಂದು ಹೋಲ್ಡ್ ಬರ್ತಾ ಹೋಗುತ್ತೆ, ಅದೇ ರೀತಿ ಯೋಗನು ಸಹ ಆಗ್ತದೆ. ಅದಕ್ಕೆ ಒಂದು ಪೇಷನ್ಸ್ ಬೇಕಷ್ಟೇ. ಆ ಪೇಷನ್ಸ್ ಅನ್ನ ಮಾಡ್ಲಿಕ್ಕೆ ನಮ್ಗೆ ತಾಳ್ಮೆ ಅನ್ನೋದಿರುವಾಗ ಆಟೋಮೆಟಿಕಲಿ ಯೋಗ ಅನ್ನೋದು ಸುಲಭ ಆಗ್ತದೆ.
1: ಯಾರೆಲ್ಲ ಯೋಗವನ್ನ ಮಾಡಬಹುದು, ಯಾರೆಲ್ಲ ಯೋಗವನ್ನ ಮಾಡಬಾರ್ದು,
0: ಇದರಲ್ಲಿ ಯಾರು ಮಾಡಬಾರ್ದು ಅನ್ನೋದು ಯಾರಿಗೂ ಇಲ್ಲ. ಅಂದ್ರೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಎಲ್ಲರೂ ವಯಸ್ಸಾದ ಮಟ್ಟಿಗೆ ಎಲ್ಲರೂ ಮಾಡಬಹುದು. ಅಂದ್ರೆ ಯಾರಿಗೆ ಆಸನಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ ಅಂತವ್ರಿಗೆ ನಾವು ಮಾಡಬೇಡಿ ಅಂತ ಹೇಳ್ತೀವಿ. ಅಥವಾ ಅಂತವ್ರಿಗೆ ಕೆಲವರಿಗೆ ನೆಲದ ಮೇಲೆ ಕೂತ್ಕೊಳ್ಲಿಕ್ಕೆ ಆಗ್ತಾ ಇರಲ್ಲ, ಅಂತವ್ರ ಚೇರ್ ಮೇಲೆ ಕೂತ್ಕೊಂಡು ಕುಳಿತ ಬಂಡಿಯಲ್ಲಿ ಮಾಡುವಂತ ಆಸನಗಳನ್ನ ಮಾಡಬಹುದು, ನಿಂತು ಮಾಡುವಂತಹ ಆಸನಗಳಿದೆ ಅವನ್ನ ಮಾಡಬಹುದು, ಕೆಲವು ಮಲಗಿ ಮಾಡುವಂತಹ ಆಸನಗಳಿದಾವೆ ಅವನ್ನ ಮಾಡಬಹುದು. ಹಾಗೆ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಗಳನ್ನೋದು ಇದರಲ್ಲಿ ಇಲ್ಲ, ಯಾವ್ದು ಮಾಡಬಾರದು ಅನ್ನೋದಿಲ್ಲ. ಸಾಮಾನ್ಯವಾಗಿ 5 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳುಗಳನ್ನ ನಾವು ಮಾಡಿಸಬಹುದು, ಯಾಕೆಂದ್ರೆ ಅಲ್ಲಿ ಹೇಳುದನ್ನ ಕೇಳ್ತಿರ್ತಾರೆ, ಅವ್ರಿಗೆ ಅರ್ಥ ಆಗತ್ತೆ, ಹಾಗಾಗಿ ಅವ್ರನ್ನ ಮಾಡಿಸ್ಲಿಕ್ಕೆ ನಾವು ಅವಕಾಶ ಇದೆ. ಈಗ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ವೈದ್ಯರು ಯಾವುದೇ ಎಕ್ಸಸೈಸ್ ಗಳನ್ನ ಮಾಡಬೇಡಿ, ಯೋಗಾಸನಗಳನ್ನ ಮಾಡಬೇಡಿ ಅಂತ ಹೇಳಿದ್ರೆ, ಈಗ ಹಾರ್ಟ್ ಏನೋ ಪ್ರಾಬ್ಲಮ್ಸ್ ಇದೆ ಅದರಿಂದ ಮಾಡೋದ್ರಿಂದ ತೊಂದರೆ ಆಗತ್ತೆ ಅನ್ನುವಂತ ಅಡ್ವೈಸ್ ಮಾಡಿದ್ರೆ ಮಾತ್ರ ನಾವು ಯೋಗಾಸನಗಳನ್ನ ಮಾಡಬಾರ್ದು ಅಂತ ಬಿಟ್ರೆ, ಪ್ರತಿಯೊಬ್ಬರು ಯೋಗಗಳನ್ನ ಅವರವರ ಸಾಮರ್ಥ್ಯಕ್ಕೆ ಅವರವರ ಶಕ್ತಿಗೆ ಅನುಗುಣವಾಗಿ ಯೋಗವನ್ನ ಮಾಡಬಹುದು.
1: ಯಾವಾಗ ಯೋಗವನ್ನ ಮಾಡಬೇಕು?
0: ಯೋಗವನ್ನ ಮಾಡ್ಲಿಕ್ಕೆ ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ, ಅಂದ್ರೆ ಸೂರ್ಯನ ಉದಯಕ್ಕಿಂತ ಒಂದು 1/2 ಗಂಟೆ ಮುಂಚೆ, ಅಂದ್ರೆ ಸುಮಾರು 5.5 ಗಂಟೆ ಸಮಯ ಸೂಕ್ತವಾದಂತಹ ಸಮಯ ಅಂತ. ಈಗ ನಾವೇನಂತ ಹೇಳಿದ್ರೆ, ನಾವು ಪರಿಸರವನ್ನ ನೋಡಿದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳು ಸೂರ್ಯ ಹುಟ್ಟುವ ಒಂದು 1/2 ಗಂಟೆ ಮುಂಚೆನೆ ಸೌಂಡ್ ಮಾಡಕ್ ಶುರು ಮಾಡ್ತವೆ, ಎದ್ದೇಳ್ತವೆ, ಸೂರ್ಯ ಮುಳುಗಿದ ತಕ್ಷಣ ಎಲ್ಲ ಮಲಗ್ತವೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಉಲ್ಟಾ ಆಗ್ತಾ ಇದೀವಿ. ಅಂದ್ರೆ ಇದನ್ನ ನಾವು ಮಾಡುವಂತಹ ಒಂದು ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಬೆಳಗಿನ ಟೈಮ್, ಅಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತದ್ದು ತುಂಬಾ ಒಳ್ಳೇದು. ಯಾಕಂದ್ರೆ ಆ ಟೈಮಲ್ಲಿ ನಮ್ಮ ಶರೀರವು ಉಜ್ವಲವಾಗಿರ್ತದೆ, ಹೊಸದಾಗಿ ನಾವು ಎದ್ದಿರ್ತೀವಿ ಆಗಿನ್ನು, ಸೊ ಯಾವುದೇ ರೀತಿ ಆಯಾಸಗಳಿರುವುದಿಲ್ಲ, ಯಾವ್ದು ಟೆನ್ಷನ್ಸ್ ಇರಲ್ಲ, ಮನಸ್ಸು ಸಹ ಶಾಂತವಾಗಿರುತ್ತದೆ. ಈ ಒಂದು ಸಮಯದಲ್ಲಿ ಯೋಗವನ್ನ ಮಾಡುವಂತದ್ದು ತುಂಬಾ ಒಳ್ಳೇದು. ನಮಗ್ ಬೆಳಗ್ಗೆ ಹೊತ್ತು ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ನಿಮಗೆ ಫ್ರೀ ಆದ ಟೈಮಲ್ಲಿ ನೀವು ಇದು ಯೋಗವನ್ನ ಮಾಡಬಹುದು. ಆದ್ರೆ ಖಾಲಿ ಹೊಟ್ಟೆಲಿ ಮಾಡುವಂತದ್ದು ತುಂಬಾ ಒಳ್ಳೇದು, ಅಟ್ಲೀಸ್ಟ್ ಇಲ್ಲಾಂದ್ರೆ ಆಹಾರ ಸೇವನೆ ಮಾಡಿದ 3-4 ಗಂಟೆಗಳ ನಂತರ ಯೋಗಾಭ್ಯಾಸವನ್ನ ನಾವು ಮಾಡಬಹುದು.
1: ಯೋಗವನ್ನ ಅಭ್ಯಾಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಂತವ್ರು ಏನನ್ನ ಮಾಡಬೇಕು ಮತ್ತೆ ಏನನ್ನ ಮಾಡಬಾರ್ದು?
0: ಏನ್ ಮಾಡಬಾರ್ದು ಅನ್ನೋದನ್ನ ನೋಡೋದಕ್ಕಿಂತ ಮುಖ್ಯವಾಗಿ, ಪ್ರತಿಯೊಂದು ನಾವು ಶಿಸ್ತುಬದ್ಧ ಜೀವನವನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಪ್ರತಿನಿತ್ಯ ನಾವು ಒಂದು ಟೈಮ್ ಅನ್ನ ಇಟ್ಕೊಂಡು ಆ ಟೈಮಲ್ಲೇ ನಾವು ಯೋಗವನ್ನ ಮಾಡ್ತಿದೀವಿ ಅಂತ ಹೇಳಿದ್ರೆ ನಮ್ಮ ಬಾಡಿ ಅದಕ್ಕೆ ರೆಡಿ ಆಗುತ್ತೆ. ಸೊ ಅವಾಗ ನಮ್ಮ ದೇಹವನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಯೋಗವನ್ನ ಮಾಡುವಂತವ್ರು ಒಂದು ಶಿಸ್ತುಬದ್ಧ ಜೀವನವನ್ನ ಸಾಮಾನ್ಯವಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ನಾನು ಆಗ್ಲೇ ಹೇಳಿದಂಗೆ, ಈ ಯೋಗದಲ್ಲಿ ಮುಖ್ಯವಾಗಿ ಬರುವಂತದ್ದು ಯಮ ಮತ್ತೆ ನಿಯಮ. ಈ ಯಮ ನಿಯಮಗಳನ್ನ ನಾವು ಅನುಸರಿಸ್ತಾ ಬಂದ್ರೆ ನಮ್ಮ ಬಿಹೇವಿಯರ್ ತುಂಬಾ ಚೇಂಜ್ ಆಗ್ಬಿಡತ್ತೆ. ಸೊ ಹಾಗಾಗಿ ಅದನ್ನ ನಾವು ಅನುಸರಿಸ್ಕೊಂಡ್ ಬರೋದ್ರಿಂದ ಒಂದು ಶಿಸ್ತುಬದ್ಧ ಜೀವನಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಏನ್ ಮಾಡಬಾರ್ದು ಅಂತ ಬರುವಾಗ ಏನು ಸಾಮಾನ್ಯವಾಗಿ ಅದನ್ನ ಹೇಳಲಿಕ್ಕೆ ಇರೋದಿಲ್ಲ, ಯಾಕೆಂದ್ರೆ ಯೋಗ ಮಾಡ್ತಿರೋರು ಎಲ್ಲರೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೊಂದು ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವು ಈ ಜಿಮ್ಗಳಲ್ಲಿ ಗಲಾಟೆಗಳನ್ನ ನೋಡಬಹುದು, ಆದ್ರೆ ಯೋಗ ಸೆಂಟರ್ಗಳಲ್ಲಿ ಜಗಳ ಆಯ್ತು, ಗಲಾಟೆ ಆಯ್ತು, ಹೊಡೆದಾಡಿದ್ರು ಅನ್ನೋದನ್ನ ನೋಡೋದೇ ಇಲ್ಲ. ಅಂದ್ರೆ ಇದನ್ನ ಏನ್ ಹೇಳ್ಕೊಡುತ್ತೆ ನಮ್ಗೆ ಅಂತ ಹೇಳಿದ್ರೆ, ಯೋಗ ಅನ್ನುವಂಥದ್ದೇ ಒಂದು ನಮಗೆ ಒಳ್ಳೆ ಸಂಸ್ಕಾರವನ್ನ ಕೊಡುತ್ತದೆ. ಹಾಗಾಗಿ ನಮ್ಮ ಪ್ರತಿಯೊಂದು ಬಿಹೇವಿಯರು, ಇನ್ನೊಬ್ಬರ ಜೊತೆ ನಮ್ಮ ಬಾಂಧವ್ಯ, ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಹೆಂಗಿರ್ಬೇಕು, ಇದನ್ನೆಲ್ಲ ಕಲಿಸ್ಬಿಡುತ್ತದೆ. ಹಾಗಾಗಿ ಯೋಗ ಮಾಡುವವರು ಒಂದು ಶಿಸ್ತುಬದ್ಧ ಜೀವನವನ್ನ ರೂಢಿಸ್ಕೊಂಡ್ ಬಿಟ್ಟಿರ್ತಾರೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತದೆ.
1: ಈ ಯೋಗ ನನಗೆ ಮಾಡ್ಬೇಕು ಅಂತ ಹೇಳಿ ಅನ್ಸಿದ್ರೆ, ನೇರವಾಗಿ ನನಗೆ ಗೊತ್ತಿರೋಂತ ಆಸನಗಳನ್ನ ಮಾಡ್ಬೇಕಾ ಅಥವಾ ಯಾವ್ದಾದ್ರು ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತವಾ ಹೇಗೆ?
0: ತುಂಬಾ ಒಳ್ಳೆ ಕ್ವಶನ್ ಕೇಳಿದಿರಿ. ಮಾರ್ಗದರ್ಶನ ಇಟ್ಕೊಂಡು ಯೋಗಾಸನವನ್ನ ಶುರು ಮಾಡೋದು ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ,

0: ನಾವೀಗ ಫಸ್ಟ್ ಯೋಗ ಮಾಡೋದಕ್ಕಿಂತ ಮುಂಚೆ ಯಾರೋ ಒಂದು ಯೋಗಾಸನ ಭಂಗಿಯನ್ನ ನೋಡ್ತೀವಿ. ಯೋಗಾಸನ ಭಂಗಿ ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ಯೋಗಾಸನ ಭಂಗಿಯನ್ನ ಮಾಡಕ್ ಹೋಗುವಾಗ ನಮ್ಮ ಕನೆಕ್ಟಿವ್ ಟಿಶ್ಯೂಸ್ ಏನಿದೆ ಅಂದ್ರೆ ನಮ್ಮ ಮೂಳೆಗಳನ್ನ ಮತ್ತೆ ಮಾಂಸಖಂಡಗಳನ್ನ ಹಿಡ್ಕೊಳ್ಳಿಕ್ಕೆ ಇರುವಂತಹ ಹಗ್ಗಗಳೇನಿದಾವೆ ಈ ಕನೆಕ್ಟಿವ್ ಟಿಶ್ಯೂಗಳು ಡ್ಯಾಮೇಜ್ ಆಗ ಚಾನ್ಸಸ್ ಇರುತ್ತದೆ. ಹಾಗಾಗಿ ಒಂದು ಯೋಗಾಸನ ಮಾಡೋದಕ್ಕಿಂತ ಮುಂಚೆ ನಮಗೆ ಒಂದು ಸುಲಭವಾಗಿ ನಮ್ಮ ಬಾಡಿನ ಫ್ರೀ ಮಾಡ್ಕೊಳ್ಳುವಂತ ಎಕ್ಸಸೈಸ್ ಗಳೆಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಯೋಗದ ಮಾರ್ಗದರ್ಶಕರನ್ನ ಇಟ್ಕೊಂಡು ಅವರಿಂದ ಮೂಲಕ ನಾವು ಯೋಗವನ್ನ ಮಾಡೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಅನೇಕ ನಿಯಮಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಅಂತೇಳಿ ನಾವು ಡೈರೆಕ್ಟ್ ಆಗಿ ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೋದ್ರೆ ಆಡ್ಬೋದು ನಾವು ಕ್ರಿಕೆಟ್, ಆದ್ರೆ ಒಳ್ಳೆ ಕ್ರಿಕೆಟರ್ ಆಗ್ಲಿಕ್ಕೆ ಆಗಲ್ಲ. ಅದೇ ಯಾರೋ ಒಬ್ರು ತರಬೇತುದಾರ ಇದ್ದು ಅವರ ಮೂಲಕ ನಾವು ಕ್ರಿಕೆಟ್ ಅನ್ನ ಕಲ್ತಿದೀವಿ ಅಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ನ್ಯೂನ್ಯತೆಗಳನ್ನು ನಾವು ಅಲ್ಲೇ ಪರಿಹರಿಸಿಕೊಂಡು ನಾವು ಒಳ್ಳೆಯ ಕ್ರಿಕೆಟರ್ ಆಗ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಒಬ್ಬ ಮಾರ್ಗದರ್ಶಕರನ್ನ ಇಟ್ಕೊಂಡು ನಾವು ಯೋಗವನ್ನ ಕಲಿಯೋದ್ರಿಂದ ನಾವು ಮಾಡ್ತಿರುವ ತಪ್ಪುಗಳನ್ನ ಸರಿ ಮಾಡಿಕೊಂಡು ಅದರಿಂದ ನಾವು ಒಳ್ಳೆಯದನ್ನ ಆಚರಣೆ ಮಾಡ್ಲಿಕ್ಕೆ ಆಗತ್ತೆ. ಯಾಕೆಂದ್ರೆ ನಾವು ಮಾಡ್ತಿರೋದೇ ಒಳ್ಳೆ ಆರೋಗ್ಯವನ್ನ ಪಡೀಲಿಕ್ಕಾಗಿ ಅಂತ ಇರುವಾಗ ಹಾಗಾಗಿ ಒಬ್ಬ ಮಾರ್ಗದರ್ಶಕರಿಂದ ಮಾಡೋದು ತುಂಬಾ ಒಳ್ಳೇದಾಗತ್ತೆ.
1: ಯೋಗ ಮಾಡುವುದರ ಬಗ್ಗೆ ಒಂದಷ್ಟು ಗೊಂದಲಗಳಿದಾವೆ ಸರ್. ಈಗ ನಾನು ಆರೋಗ್ಯವಾಗಿರುವಾಗ ಮಾಡ್ಬೇಕೋ, ಆರೋಗ್ಯ ಹದಗೆಟ್ಟ ಮೇಲೆ ಮಾಡ್ಬೇಕೋ, ಅಥವಾ ಚಿಕಿತ್ಸಾ ಕ್ರಮವಾಗಿ ನಾವು ಅದನ್ನ ಮಾಡಿಕೊಳ್ಬೇಕೋ, ಈ ತರದ್ದು ಅನೇಕರಲ್ಲಿ ಇರುತ್ತೆ. ಇದನ್ನ ಬಗೆಹರಿಸ್ಕೊಳ್ಳೋಂಥದ್ದು ಹೇಗೆ?
0: ಇದು ಒಂದು ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಯಾವಾಗ್ಲೂ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ಆರೋಗ್ಯವಂತನೂ ಸಹ ಯೋಗವನ್ನ ರೂಢಿಸ್ಕೊಳ್ಳೋದು ಒಳ್ಳೇದು. ಇದೇ ಒಂದು ನಮ್ಮ ಯೋಗ ದಿನದ ಮುಖ್ಯ ಧ್ಯೇಯ. ಅಂದ್ರೆ ಪ್ರತಿಯೊಬ್ಬ ಭಾರತೀಯನು ವಿಶ್ವದಲ್ಲಿರುವಂತಹ ಎಲ್ಲರೂ ಸಹ ಇದನ್ನ ಪಾಲಿಸೋದ್ರಿಂದ ಆರೋಗ್ಯವಂತರಾಗಿರ್ತಾರೆ ಅಂತ ಹೇಳುವಂಥದ್ದು ಮುಖ್ಯವಾಗಿ. ಹಾಗಾಗಿ ಪ್ರತಿಯೊಬ್ಬ ಆರೋಗ್ಯವಂತನು ಇದನ್ನ ಮಾಡಲೇಬೇಕು. ಇದರ ಜೊತೆ ಜೊತೆಗೆ ನಮ್ಮಲ್ಲಿ ಬರುವಂತಹ ರೋಗಿಗಳಿಗೆ ಅವರ ರೋಗಗಳಿಗೆ ಅನುಗುಣವಾಗಿಯೂ ಸಹ ನಾವು ಯೋಗಾಸನಗಳನ್ನ ಹೇಳ್ಕೊಡ್ತೀವಿ. ಅಂದ್ರೆ ಈಗ ಹೃದಯ ಸಂಬಂಧಿ ಕಾಯಿಲೆಗಳಿರುವಾಗ ಯಾವ ಯೋಗಗಳನ್ನ ಮಾಡಬೇಕು, ಯಾವ ಆಸನಗಳನ್ನ ಮಾಡಬೇಕು ಅದನ್ನ ಹೇಳ್ಕೊಡ್ತೀವಿ. ಹಾಗಾಗಿ ಆರೋಗ್ಯವಂತರಿಗಾಗಿ ಮಾಡುವಂತಹ ಯೋಗಗಳು ಬೇರೆ, ಆದ್ರೆ ಕಾಯಿಲೆಗೆ ಬಂದಂತಹ ಸಂದರ್ಭದಲ್ಲಿ ಚಿಕಿತ್ಸಾ ರೂಪದಲ್ಲಿ ಮಾಡುವಂತಹ ಅನೇಕ ಯೋಗಗಳು ಚೆನ್ನಾಗಿದೆ. ನೀವು ತುಂಬಾ ಜನನ್ನ ಕೇಳಿರ್ಬೋದು, ನಂಗೆ ತುಂಬಾ ಬೆನ್ನೋವಿತ್ತು, ಸೊಂಟ ನೋವು ಬರ್ತಾ ಇತ್ತು, ಕಾಲೆಲ್ಲ ಎಳತಾ ಬರ್ತಾ ಇತ್ತು, ಯೋಗ ಮಾಡಕ್ ಶುರು ಮಾಡಿದೆ, ಚೆನ್ನಾಗಿದ್ದೀನಿ, ನಂಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಅಂತ ಹೇಳದ್ ಕೇಳಿರ್ತೀವಿ. ಅಂದ್ರೆ ಇದು ಚಿಕಿತ್ಸಾ ರೂಪದಲ್ಲಿ ನಾವು ಮಾಡುವಂತಹ ಎಕ್ಸಸೈಸಸ್ ತರ ಆಗಿರೋದ್ರಿಂದ ಇದರಿಂದನೂ ಸಹ ನಮಗೆ ರಿಲೀಫ್ ಸಿಗುತ್ತೆ. ಹಾಗಾಗಿ ಯೋಗವನ್ನ ಚಿಕಿತ್ಸಾ ರೂಪದಲ್ಲಿಯೂ ಮಾಡಬಹುದು, ಆರೋಗ್ಯವಂತರು ಪ್ರತಿಯೊಬ್ಬರು ಮಾಡಬಹುದು.
1: ಇನ್ನು ಇವತ್ತಿನ ದಿನಮಾನದಲ್ಲಿ ಸರ್, ಸಾಕಷ್ಟು ಸವಾಲುಗಳು ಮತ್ತೆ ಸಮಸ್ಯೆಗಳು ಎರಡರ ನಡುವೆ ತುಂಬಾ ಒಂದು ದೊಡ್ಡ ಒತ್ತಡದ ಬದುಕಿನಲ್ಲಿ ಎಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಏನಾದರೂ ಒಂದು ಒತ್ತಡ ಇದ್ದೇ ಇರುತ್ತೆ. ಈ ಒತ್ತಡವನ್ನ ಕಳೆದುಕೊಳ್ಳಿಕ್ಕೆ, ಒತ್ತಡವನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಯೋಗ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ?
0: ಇದೊಂದು ಮಿಲಿಯನ್ ಡಾಲರ್ ಕ್ವಶನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತಿನ ಒಂದು ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂದ್ರೆ ಮನುಷ್ಯ ತುಂಬಾ ಒತ್ತಡದ ಬದುಕಿನಲ್ಲಿ ಜೀವನವನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಎಷ್ಟು ಕೆಲಸ ಮಾಡಿದ್ರು ಅವನಿಗೆ ಸಮಾಧಾನ ಅನ್ನೋದೇ ಇಲ್ಲ. ಒಂದು ಎರಡನೇದು, ನಾವು ಮಾಡ್ತಿರುವ ಕೆಲಸವನ್ನ ಅಲ್ಲಿ ಶ್ರದ್ಧೆಯಿಂದ ಮಾಡಕ್ಕಾಗ್ತಾ ಇಲ್ಲ, ಅಥವಾ ಅದನ್ನ ಕಂಪ್ಲೀಟ್ ಮಾಡಕ್ಕಾಗ್ತಿಲ್ಲ. ಅವಾಗ ಏನಾಗುತ್ತೆ, ನಮಗೆ ಪ್ರೆಷರ್ ಶುರುವಾಗತ್ತೆ. ಇಂಥ ಒಂದು ಸಮಯದಲ್ಲಿ ನಾವೇನಾದ್ರೂ ಪ್ರತಿನಿತ್ಯ ಯೋಗವನ್ನ ಒಂದು ಗಂಟೆ ಕಾಲ ಬೆಳಗ್ಗೆ ಮಾಡ್ಲಿಕ್ಕೆ ಶುರು ಮಾಡಿದರೆ ನಾವು ಚೇಂಜಸ್ಗಳನ್ನ ಕಾಣ್ಲಿಕ್ಕೆ ಶುರು ಮಾಡಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ನಾನು ಮುಂಚೆ ಈ ಕೆಲಸ ಮಾಡಕ್ಕಾಗ್ತಾ ಇರಲಿಲ್ಲ, ಈಗ ಆರಾಮಾಗಿ ಮಾಡ್ತೀನಿ. ಯಾಕೆ ಅಂದ್ರೆ ನಾನು 10 ನಿಮಿಷದಲ್ಲಿ ಕೆಲಸ ಮಾಡೋದನ್ನ 1 ನಿಮಿಷದಲ್ಲಿ ಮುಗಿಸ್ಬೋದು, 1 ಗಂಟೆಲಿ ಮಾಡೋದನ್ನ ಏಕಾಗ್ರತೆಯಿಂದ 10 ನಿಮಿಷದಲ್ಲಿ ಮುಗಿಸ್ಬೋದು. ಈ ಒಂದು ಚಾಕಚಕ್ಯತೆ ಖಂಡಿತವಾಗಿ ಯೋಗಾಸನದಿಂದ ನಮಗೆ ಸಿಗುತ್ತೆ. ಯಾಕೆಂದ್ರೆ ಮುಖ್ಯವಾಗಿ ನಾವಿಲ್ಲಿ ಮಾಡುವಂತದ್ದು ಏನಂತ ಹೇಳಿದ್ರೆ, ನಮ್ಮನ್ನ ನಾವು ನಿಗ್ರಹಿಸಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಇರ್ತೇವೆ. ಆಗ ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ತೀವಿ, ಮನಸ್ಸು ವಿಚಲಿತಗೊಳ್ಳಲ್ಲ. ಮೇಜರ್ ಆಗಿ ಈಗ ಬರ್ತಿರುವ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏಕಾಗ್ರತೆಯ ಕೊರತೆ. ಈಗಿನ ಒಂದು ಯುವಕರಲ್ಲಾಗಿರ್ಬೋದು ಅಥವಾ ಮಕ್ಕಳಲ್ಲಾಗಿರ್ಬೋದು, ನಾವು ಜಾಸ್ತಿ ಕಾಣೋದೇನಂತ ಹೇಳಿದ್ರೆ 5 ನಿಮಿಷಕ್ಕಿಂತ ಜಾಸ್ತಿ ಅವ್ರು ಏನು ಮಾಡಲ್ಲ. ಯಾಕೆಂದ್ರೆ ಏಕಾಗ್ರತೆಯೇ ಇರಲ್ಲ. ಜೊತೆಗೆ ಏನಂತ ಹೇಳಿದ್ರೆ, ಆ ಬುದ್ಧಿಶಕ್ತಿಯನ್ನ ಉಪಯೋಗಿಸಿಕೊಂಡು ಕೆಲಸ ಮಾಡುವಂತ ವಿಚಾರಗಳು ಕಮ್ಮಿ ಇರುತ್ತೆ. ಇದನ್ನ ನಾವು ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಂತ ಕರಿತೀವಿ. ನಮ್ಮ ಮೆದುಳಿನ ಒಂದು ಕಾರ್ಯಕ್ಷಮತೆ ಎಷ್ಟರ ಮಟ್ಟಿಗೆ ಇರುತ್ತದೆ ಅಂತ ಹೇಳಿದ್ರೆ, ಅದರಲ್ಲಿ ನಾವು ಎಬಿಲಿಟಿ ಟು ಥಿಂಕ್ ಅಂದ್ರೆ ನಾವು ಯೋಚನೆ ಮಾಡುವ ಶಕ್ತಿ, ಒಂದು ಯಾವುದೇ ಒಂದು ಪ್ರಾಬ್ಲಮ್ ಅಂದ್ರೆ ಅದನ್ನ ಹೆಂಗೆ ಫೇಸ್ ಮಾಡಬೇಕು ಅನ್ನುವಂಥದ್ದು, ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು, ಇದು ಎಲ್ಲವೂ ಈ ಹೈಯರ್ ಮೆಂಟಲ್ ಫಂಕ್ಷನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಯಾವಾಗ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ, ಅಲ್ಲಿ ನಾವೇನ್ ಮಾಡ್ತೀವಿ, ಕೋಪ, ತಾಪ, ಸಿಟ್ಟು ಇದನ್ನೆಲ್ಲ ಪ್ರದರ್ಶನ ಮಾಡ್ತಾ ಇರ್ತೀವಿ. ಯಾವಾಗ ಯೋಗ ಮಾಡ್ತೀವಿ, ಇದು ಆಟೋಮ್ಯಾಟಿಕಲಿ ಕಮ್ಮಿ ಆಗ್ತದೆ. ಮುಖದ ಮೇಲೆ ಒಂದು ಸಂತೋಷದ ನಗು ಇರ್ತದೆ. ಆರೋಗ್ಯವಂತ ಮುಖವನ್ನ ನೋಡುವಾಗ ಯಾರಿಗಾದ್ರೂ ಸಂತೋಷ ಆಗತ್ತೆ. ನಾವು ನಮಗಾಗಿ, ನಮ್ಮ ಆರೋಗ್ಯಕ್ಕಾಗಿ ನಾವು ನಮ್ಮ ಸಮಯವನ್ನ ಕೊಡದಲೇ ಹೋದ್ರೆ, ಎಷ್ಟು ದುಡ್ಡಿದ್ರು, ಎಷ್ಟೇ ನಾವು ದುಡಿದ್ರು ಸಹ ಒಂದು ನಾವು ಉತ್ತಮ ಬದುಕನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಯೋಗಾಸನ ಮಾಡುವ ಮೂಲಕ ನಾವು ಅರ್ಥಕೊಳ್ಬೇಕಾಗಿದೆ.
1: ಧ್ಯಾನ ಅನ್ನುವಂಥದ್ದು ಯೋಗದ ಅವಿಭಾಜ್ಯ ಅಂಗವ?
0: ಖಂಡಿತ ಹೌದು. ನಾನು ಆಗ್ಲೇ ಹೇಳಿದೆ, ಲಾಸ್ಟ್ ಅಲ್ಲಿ ಬರುವಂತದ್ದೇ ನಮ್ಮ ಧ್ಯಾನ. ಧ್ಯಾನ ಅಂತ ಹೇಳಿದ್ರೆ

0: ನಮ್ಮ ಮನಸ್ಸನ್ನ ಒಂದೆಡೆಗೆ ಕೇಂದ್ರೀಕರಣಗೊಳಿಸೋದು ಅಂತ. ನಾವು ತುಂಬಾ ಸಲ ನಾವು ನೋಡ್ತಿರ್ಬೋದು, ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಕಾರ್ ನಾನ್ ಡ್ರೈವ್ ಮಾಡ್ತಾ ಇದ್ರೆ ಕಾರಲ್ಲಿ ಒಂದು ಮ್ಯೂಸಿಕ್ ಹಾಕೊಂಡಿರ್ತೀವಿ, ಆ ಮ್ಯೂಸಿಕ್ ಕೇಳ್ತಾ ಇರ್ತೀವಿ, ಪಕ್ಕದಲ್ಲಿ ಯಾರೋ ಒಬ್ರು ಕೂತಿರ್ತಾರೆ ಅವ್ರ ಜೊತೆನೂ ಮಾತಾಡ್ತಾ ಇರ್ತೀವಿ, ಯಾವುದೇ ಆಕ್ಸಿಡೆಂಟ್ ಆಗದ ರೀತಿಯಲ್ಲಿ ನಾವು ಕಾರನ್ನ ಡ್ರೈವ್ ಮಾಡ್ತಾನು ಇರ್ತೀವಿ. ಅಂದ್ರೆ ಇಲ್ಲಿ ಏಕಾಗ್ರತೆ ಮೂಡಿದೆ ಅಂತ ಅರ್ಥ. ಇದೇ ಒಂದು ವಿಚಾರಗಳನ್ನ ನಾವು ಮಾಡುವಂತ ಕೆಲಸಗಳಿಗೂ ನಾವು ಇಂಪ್ಲಿಮೆಂಟೇಶನ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಏಕಾಗ್ರತೆ ಬರುತ್ತೆ. ಇದಕ್ಕೆ ನಾವು ಸಿಂಪಲ್ ಆಗಿ ಧ್ಯಾನ ಅಂತ ಹೇಳ್ಬೋದು. ಈ ಧ್ಯಾನವನ್ನ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನ ಏಕಾಗ್ರತೆ ಚೆನ್ನಾಗಾಗತ್ತೆ. ಯಾವಾಗ ನಮ್ಮ ಏಕಾಗ್ರತೆ ಚೆನ್ನಾಗಾಗತ್ತೆ, ಆಗ ನಾವು ಏನ್ ನಾವು ನೋಡ್ತಾ ಇದೀವಿ, ಕಲಿತಾ ಇದೀವಿ, ಅದು ಚೆನ್ನಾಗಿ ಬೇಗ ನಮ್ಮ ಮೆದುಳು ರಿಸೀವ್ ಮಾಡತ್ತೆ, ಸ್ಟೋರ್ ಆಗತ್ತೆ. ಹಾಗಾಗಿ ನಮ್ಮ ಎಬಿಲಿಟಿ ಚೆನ್ನಾಗಾಗ್ತಾ ಹೋಗುತ್ತೆ, ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಾಗ್ತಾ ಹೋಗುತ್ತೆ. ಅದು ನಮ್ಮ ಧ್ಯಾನದ ಮುಖ್ಯವಾದ ಒಂದು ಕೆಲಸ.
1: ಯೋಗದ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ?
0: ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, 9845293032.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ,
0: 9845293032.
1: ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
5: ಸಮಯ ಸರಿಯಾಗಿ 1:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
6: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಅಮರೇಶ್ ಆಶಿಹಾಳ್ ಅವರಿಂದ ಮಾಹಿತಿ.
7: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂಧನಗಳಲ್ಲಿ ನಾವು ಸಾಕಷ್ಟು ರೀತಿಯ ವರ್ಗೀಕರಣವನ್ನ ಮಾಡಬಹುದು. ಮುಖ್ಯವಾಗಿ ಪ್ರಾಕೃತಿಕ ಸಂಪನ್ಮೂಲಗಳು ಅಂತಂದ್ರೆ ಕಲ್ಲಿದ್ದಲುಗಳಾಗಿರ್ಬಹುದು, ಜೊತೆಗೆ ಈ ಒಂದು ಪರಿಸರದಲ್ಲಿ ಸಿಗುವಂತಹ ಒಂದು ಲೋಹಗಳಾಗಿರ್ಬಹುದು. ಇವುಗಳ ಸಹಾಯದಿಂದ ನಾವು ಬೇರೆ ಬೇರೆ ರೀತಿಯಾದಂತಹ ನಾವು ಪ್ರಯೋಜನವನ್ನ ಪಡೆಯುವುದರ ಮೂಲಕ ಶಕ್ತಿಯನ್ನ ಪಡಿತಾ ಇದ್ದೀವಿ. ಮುಖ್ಯವಾಗಿ ನವೀಕರಿಸಬಹುದಾದ ಇಂಧನಗಳು ಇಂದು ಜಾಗತಿಕ ಮಟ್ಟದಲ್ಲಿ ಬಹು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿವೆ. ನವೀಕರಿಸಬಹುದಾದಂತಹ ಇಂಧನಗಳು ಪರಿಸರದ ಸಂರಕ್ಷಣೆಯನ್ನು ಮಾಡೋದ್ರ ಜೊತೆಗೆ ಹವಾಮಾನದ ಬದಲಾವಣೆಗೆ ತಡೆಯನ್ನ ಒಡ್ಡುವಂಥದ್ದು, ಸುಸ್ಥಿರವಾಗಿ ಇಂಧನದ ಭದ್ರತೆಯನ್ನ ನೀಡುವಂಥದ್ದು ಆಗಿರ್ತದೆ. ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕೂಡ ಇವು ಮಾಡ್ತದೆ. ಗ್ರಾಮೀಣಾಭಿವೃದ್ಧಿ ಮತ್ತು ವಿದ್ಯುದೀಕರಣ, ಹೀಗೆ ಹಲವು ಬಗೆಯ ವಿಧಾನಗಳಲ್ಲಿ ಇದು ನೈಸರ್ಗಿಕ ಸಂಪನ್ಮೂಲಗಳು ಅಂತಂದ್ರೆ ನವೀಕರಿಸಬಹುದಾದಂತಹ ಒಂದು ಸಂಪನ್ಮೂಲಗಳು ನಮಗೆ ವರದಾನವಾಗಿ ಪರಿಣಮಿಸಿದೆ. ಈ ನವೀಕರಿಸಬಹುದಾದ ಇಂಧನಗಳಲ್ಲಿ ಸೌರಶಕ್ತಿಯು ಕೂಡ ಒಂದು. ಸೌರಶಕ್ತಿ ಪ್ರಕೃತಿ ನೀಡಿದ ಅದ್ಭುತ ಕೊಡುಗೆಗಳಲ್ಲಿ ಒಂದು. ವಿದ್ಯುತ್ ಉತ್ಪಾದನೆಯಲ್ಲಿ ನಾವು ಸೌರಶಕ್ತಿಯನ್ನ ಬಳಸಿಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳು ಇದಾವೆ. ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ಕೂಡ ಒಂದು. ಪ್ರತಿ ಮನೆಗೆ ಸಿಗಲಿದೆ ಉಚಿತ 300 ಯೂನಿಟ್ ವಿದ್ಯುತ್ಗಳ ಒಂದು ಅನುಕೂಲ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯೇ ಎಲ್ಲಾ ಜನರಿಗೆ ಅನುಕೂಲವಾಗುವಂತಹ ಒಂದು ಯೋಜನೆಯಾಗಿ ಪರಿಣಮಿಸಿದೆ. ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಡಿಯಲ್ಲಿ ಮನೆಯ ಮೇಲ್ಛಾವಣಿಯ ಮೇಲೆ ಸೌರಶಕ್ತಿಯ ಫಲಕಗಳನ್ನು ಅಳವಡಿಸುವುದರ ಮೂಲಕ ಸರ್ಕಾರದಿಂದ ಸಬ್ಸಿಡಿಯು ಕೂಡ ದೊರೆತಿದೆ. ಕಡಿಮೆ ಬಡ್ಡಿದರದಲ್ಲಿ ಸಾಲವು ಕೂಡ ಈ ಯೋಜನೆಯಡಿಯಲ್ಲಿ ಲಭ್ಯ ಆಗ್ತದೆ.

ಆದ್ದರಿಂದ ಮನೆ ಮಂದಿ ತಿಂಗಳಿಗೆ ಸರಾಸರಿ 300 ಯೂನಿಟ್ ವಿದ್ಯುತ್ ಅನ್ನ ಕೂಡ ಪಡೆಯಲು ಇಲ್ಲಿ ಸಾಧ್ಯ ಇದೆ. ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನ ಬೇರೆಯವರಿಗೆ ಅದನ್ನು ಮಾರಿ ತಿಂಗಳಿಗೆ ಸರಿಸುಮಾರು 17,000 ಕೂಡ ಲಾಭವನ್ನ ಪಡ್ಕೋಬಹುದು. ನಾವು ಕಟ್ಟುವಂತಹ ಒಂದು ವಿದ್ಯುತ್ ಬಿಲ್ಲಿಗೆ ಪರ್ಯಾಯವಾಗಿ ಅದನ್ನ ಉಳಿತಾಯ ಮಾಡೋದ್ರ ಜೊತೆಗೆ ತಿಂಗಳಿಗೆ 17,000 ರೂಪಾಯಿ ಕೂಡ ನಾವು ಉಳಿತಾಯವನ್ನ ಮಾಡಿ ಆದಾಯವನ್ನ ಗಳಿಸಿಕೊಂಡು ಹೋಗ್ಲಿಕ್ಕೆ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಲ್ಲಿ ಅನುಕೂಲ ಆಗ್ತಾ ಇದೆ. ಈ ಯೋಜನೆಯಿಂದ ಸರ್ಕಾರಕ್ಕೆ ವಿದ್ಯುತ್ ಉತ್ಪಾದನೆಯ ವೆಚ್ಚವೂ ಕೂಡ ತಗ್ಗುತ್ತದೆ, ಅಂತಂದ್ರೆ ಕಡಿಮೆ ಆಗ್ತದೆ. ಸಾರ್ವಜನಿಕರು ಹಾಗೂ ಸರ್ಕಾರ ಈ ಇಬ್ಬರಿಗೂ ಲಾಭ ತಂದು ಕೊಡುವಂತಹ ಒಂದು ವಿಶಿಷ್ಟ ಯೋಜನೆ ಯಾವುದು ಅಂತಂದ್ರೆ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಮುಖ್ಯವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೂರ್ಯಘರ್ ಯೋಜನೆಯನ್ನ ಘೋಷಿಸಿದೆ. ಸೌರಶಕ್ತಿಯನ್ನ ಬಳಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆ ಜೊತೆಗೆ ವಿದ್ಯುತ್ ಉತ್ಪಾದನೆ ಮೇಲಿನ ಅವಲಂಬನೆಯನ್ನ ತಗ್ಗಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿ ಪರಿಣಮಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವಂತಹ ಉದ್ದೇಶವನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಫೆಬ್ರವರಿ 15, 2024 ಪ್ರಧಾನಿ ನರೇಂದ್ರ ಮೋದಿಯವರು ಈ ಯೋಜನೆಗೆ ಚಾಲನೆಯನ್ನ ನೀಡಿದರು. ಕೇಂದ್ರ ಸರ್ಕಾರ ಯೋಜನೆಗೆ 75,021 ಕೋಟಿ ರೂಗಳ ಅನುದಾನವನ್ನ ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಗೆ ಮೀಸಲಿಟ್ಟಿದೆ. ಕರ್ನಾಟಕದಲ್ಲೂ ಕೂಡ ಈ ಯೋಜನೆ ಈಗಾಗಲೇ ಅನುಷ್ಠಾನಗೊಂಡಿದ್ದು ರಾಜ್ಯದ ಜನರು ಕೂಡ ಈ ಯೋಜನೆ ಲಾಭವನ್ನ ಪಡ್ಕೋಬಹುದಾಗಿದೆ. ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನ ಅಳವಡಿಸಲು ಸರ್ಕಾರದಿಂದ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಉಚಿತ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಬಡ್ಡಿಗೆ ಸಾಲವೂ ಕೂಡ ದೊರೆತಿದೆ. ತಿಂಗಳಿಗೆ 300 ಯೂನಿಟ್ ಅಷ್ಟು ಉಚಿತ ವಿದ್ಯುತ್ ಅನ್ನು ಕೂಡ ಪಡ್ಕೋಬಹುದು. ಹೆಚ್ಚುವರಿ ವಿದ್ಯುತ್ ಅನ್ನ ಮಾರಾಟ ಮಾಡಿ ಈಗಾಗಲೇ ಹೇಳಿದಂತೆ 17,000 ರೂಪಾಯಿವರೆಗೆ ಹಣವನ್ನು ಕೂಡ ಗಳಿಸಬಹುದು. ಈ ಯೋಜನೆಯಿಂದ ಸರ್ಕಾರಕ್ಕೆ ವಾರ್ಷಿಕ 75,000 ರೂಪಾಯಿ ವಿದ್ಯುತ್ ಉತ್ಪಾದನೆ ವೆಚ್ಚವೂ ಕೂಡ ಉಳಿತಾಯ ಆಗ್ತದೆ. ಸೌರ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ 60% ಸಬ್ಸಿಡಿಯನ್ನು ಕೂಡ ನೀಡಲಾಗ್ತಾ ಇದೆ. 1 ಕಿಲೋವ್ಯಾಟ್ನಿಂದ 3 ಕಿಲೋವ್ಯಾಟ್ ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರದ ಸಹಾಯಧನವು ಕೂಡ ಸಿಗ್ತದೆ. ಅಂತಂದ್ರೆ 1 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ, ಜೊತೆಗೆ 2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿ ಸಹಾಯಧನ, ಹಾಗೇನೆ 3 ಕಿಲೋವ್ಯಾಟ್ ಹಾಗೂ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 78,000 ರೂಪಾಯಿ ಸಹಾಯಧನ ಈ ಯೋಜನೆಯಡಿಯಲ್ಲಿ ಲಭ್ಯವಾಗ್ತದೆ. ಫಲಾನುಭವಿಗಳು ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ ಅಷ್ಟು ವಿದ್ಯುತ್ ಅನ್ನ ಪಡ್ಕೋಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ ಅನ್ನ ಮಾರಾಟ ಮಾಡುವ ಮೂಲಕ ವಾರ್ಷಿಕ 17,000 ರಿಂದ 18,000 ಆದಾಯವನ್ನ ಗಳಿಸ್ಕೋಬಹುದು. ಮುಖ್ಯವಾಗಿ ಭಾರತ ಅತಿ ಹೆಚ್ಚು ಇಂಧನವನ್ನ ಬಳಕೆ ಮಾಡುವಂತಹ ಒಂದು ರಾಷ್ಟ್ರವಾಗಿ ಪರಿಣಮಿಸಿದ್ದು ಸೌರಶಕ್ತಿಯ ಬಳಕೆಯಲ್ಲಿ ಅದು 5ನೇ ಸ್ಥಾನದಲ್ಲಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. 2024 ಮಾರ್ಚ್ ವರೆಗಿನ ಅಂಕಿಅಂಶಗಳ ಪ್ರಕಾರ 81.81 ಗಿಗಾವ್ಯಾಟ್ ಸೌರ ವಿದ್ಯುತ್ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಹೀಗಾಗಿ ಸೂರ್ಯಘರ್ ಯೋಜನೆಯ ಮೂಲಕ ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸಲು ಸರ್ಕಾರ ಉದ್ದೇಶವನ್ನ ಇಟ್ಕೊಂಡಿದೆ. ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರ ಮೂಲಕ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನ ಕೂಡ ತಗ್ಗಿಸಬಹುದು. ಭಾರತದಲ್ಲಿ ವರ್ಷದಲ್ಲಿ 6ರಿಂದ 8 ತಿಂಗಳು ಪ್ರಖರವಾದಂತಹ ಒಂದು ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನವನ್ನ ನಾವು ಪಡ್ಕೋಬಹುದು. ಮುಖ್ಯವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಫಲಾನುಭವಿಗಳು ಯಾರಾಗಬಹುದಪ್ಪ ಅಂತಂದ್ರೆ, ಫಲಾನುಭವಿಗಳು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನ ಹೊಂದಿರಬೇಕು, ಹಾಗೇನೆ ಮನೆಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸೂಕ್ತ ಜಾಗವೂ ಕೂಡ ಇರಬೇಕಾಗ್ತದೆ. ಮನೆಯಲ್ಲಿ ಸೂಕ್ತ ರೀತಿಯ ವಿದ್ಯುತ್ ಸಂಪರ್ಕ ಇರಬೇಕು. ಮನೆ ಮಂದಿ ಈ ಮುನ್ನ ಸೌರ ಫಲಕಗಳನ್ನ ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನ ಪಡ್ಕೊಂಡಿರಬಾರದು. ಮುಂದುವರೆದು ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಅರ್ಜಿಯನ್ನ ಹೇಗೆ ಸಲ್ಲಿಸಬಹುದಪ್ಪ ಅಂತಂದ್ರೆ, ಇಲ್ಲಿ ಅಧಿಕೃತ ಜಾಲತಾಣ https://www.pmsuryaghar.gov.in ಗೆ ಭೇಟಿ ನೀಡಿ ಅಲ್ಲಿ ಕೇಳಲಾದಂತಹ ಒಂದು ಮಾಹಿತಿಯನ್ನ ನೀಡಬೇಕಾಗ್ತದೆ. ಮೊದಲಿಗೆ ರಾಜ್ಯವನ್ನ ಆಯ್ಕೆ ಮಾಡ್ಕೋಬೇಕು, ಜೊತೆಗೆ ನಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯನ್ನ ತಮ್ಮ ಪ್ರದೇಶ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸಂಸ್ಥೆಯನ್ನ ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕ ಗ್ರಾಹಕ ಸಂಖ್ಯೆಯನ್ನ ನಮೂದಿಸಬೇಕು. ಅಂತಂದ್ರೆ ನಿಮ್ಮ ಮನೆಗೆ ಒಂದು ಮೀಟರ್ ಸಂಖ್ಯೆಯನ್ನ ಕೊಟ್ಟಿದ್ರಪ್ಪ ಅಂತಂದ್ರೆ ಆ ಮೀಟರ್ ಸಂಖ್ಯೆಯನ್ನ ಅಥವಾ ನಾವು ಬಿಲ್ ಪೇ ಮಾಡುವಾಗ ನಮಗೆ ನೀಡಿರುವಂತಹ ಒಂದು ಸಂಖ್ಯೆಯನ್ನ ಹಾಕಬೇಕಾಗ್ತದೆ. ಜೊತೆಗೆ ನಮ್ಮ ಮೊಬೈಲ್ ಸಂಖ್ಯೆಯನ್ನ, ಮುಖ್ಯವಾಗಿ ಇಮೇಲ್ ಅನ್ನು ಕೂಡ ಅಲ್ಲಿ ನಮೂದಿಸಬೇಕಾಗ್ತದೆ. ಹೀಗೆ ಪೋರ್ಟಲ್ನಲ್ಲಿ ಅಥವಾ ಈ ಜಾಲತಾಣದಲ್ಲಿ ಕೇಳುವಂತಹ ಎಲ್ಲಾ ಮಾಹಿತಿಗಳನ್ನ ನೀಡುವುದು ಪ್ರಮುಖ ಅಂಶ ಆಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು.

0: ಹೀಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅರ್ಜಿಯನ್ನು ಸ್ವೀಕೃತಗೊಂಡು ನಿಮ್ಮ ಅರ್ಜಿಯನ್ನು ಪರಿಶೀಲನೆ ಮಾಡಿ ಕಾರ್ಯಾದೇಶ ಕಲ್ಪಿಸಿದ ನಂತರ ವಿದ್ಯುತ್ ವಿತರಣಾ ಸಂಸ್ಥೆಯಿಂದ ಮನೆಗೆ ಬಂದು ತಪಾಸಣೆಯನ್ನು ಮಾಡ್ತಾರೆ. ಅದಾದ ಬಳಿಕ ಅಧಿಕಾರಿಗಳು ಪೋರ್ಟಲ್ನಿಂದ ಅನುಮತಿ ಪತ್ರವನ್ನು ನಿಮಗೆ ನೀಡಲಾಗ್ತಾ ಇದೆ. ಮುಂದೆ ನೀವು ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನು ಪಡೆದು ಬಳಿಕ ಬ್ಯಾಂಕ್ ವಿವರ, ನಿಮ್ಮ ಕ್ಯಾನ್ಸಲ್ ಚೆಕ್ ಅನ್ನು ಪೋರ್ಟಲ್ ಮೂಲಕ ಸಲ್ಲಿಸಬೇಕಾಗ್ತದೆ. ಹಾಗೆಯೇ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ತಾವು ಪಡೆಯಬಹುದಾದಂತಹ ಒಂದು ಸಬ್ಸಿಡಿ ಹಣ ಜಮಾ ಆಗ್ತದೆ. ಮುಖ್ಯವಾಗಿ ನಾನು ಹೇಳಿದ ಪ್ರಕಾರ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಿದ ನಂತರ ಕೆಲವು ದಾಖಲೆಗಳನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಗುರುತಿನ ಪುರಾವೆ ಚೀಟಿ, ವಿಳಾಸದ ಪುರಾವೆ, ಇತ್ತೀಚಿನ ವಿದ್ಯುತ್ ಪಾವತಿಸಿದಂತಹ ಒಂದು ಬಿಲ್ ಒಂದು ಪ್ರತಿ, ಮನೆಯ ಛಾವಣಿಯ ಮಾಲೀಕತ್ವದ ಪ್ರಮಾಣ ಪತ್ರವನ್ನು ಕೂಡ ಅಲ್ಲಿ ಒದಗಿಸಬೇಕಾಗ್ತದೆ. ಮುಖ್ಯವಾಗಿ ಈ ಯೋಜನೆಯ ಸಾರಾಂಶ ಹೇಳೋದಾದ್ರೆ, ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯ ಗುರಿ ಪ್ರಧಾನಮಂತ್ರಿ ಸೂರ್ಯಘರ ಯೋಜನೆಯು ಪ್ರಾರಂಭದಲ್ಲಿ ಭಾರತದಲ್ಲಿ ಸುಸ್ಥಿರ ಇಂಧನ ಹಾಗೂ ಇಂಧನದ ಸಬಲೀಕರಣದತ್ತ ಹೆಜ್ಜೆ ಹಾಕುವ ಭಾರತದ ಬದ್ಧತೆಯನ್ನು ಇದು ತೋರಿಸುತ್ತದೆ. ಈ ಯೋಜನೆಯು ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮೇಲ್ಛಾವಣಿಯ ಸೌರ ಫಲಕಗಳನ್ನು ಒದಗಿಸುವ ಮೂಲಕ ಉಚಿತ ವಿದ್ಯುತ್ತನ್ನು ನೀಡುವಂತಹ ಒಂದು ಗಮನವನ್ನ ಹರಿಸಿದೆ. ಮನೆ ಮಂದಿಯ ಮೂಲಭೂತ ವಿದ್ಯುತ್ ಅಗತ್ಯಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುವುದಲ್ಲದೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆಗೂ ಕಾರಣವಾಗ್ತದೆ. ಪ್ರಧಾನಮಂತ್ರಿ ಸೂರ್ಯಘರ ಯೋಜನೆ ಇಂಧನ ಸವಾಲುಗಳನ್ನು ಕಡಿಮೆ ಮಾಡಲು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜನ ಮಾಡಲು ಸೌರಶಕ್ತಿಯ ಬಳಕೆಯನ್ನು ಹೆಚ್ಚಿಸುವಂತಹ ಪ್ರಮುಖ ಅಂಶ ಆಗಿರ್ತದೆ. ಆದ್ದರಿಂದ ಸಾರ್ವಜನಿಕರು, ರೈತ ಬಾಂಧವರು ಈ ಪ್ರಧಾನಮಂತ್ರಿ ಸೂರ್ಯಘರ ಯೋಜನೆಯ ಲಾಭವನ್ನು ಪಡ್ಕೋಬೇಕಪ್ಪ ಅಂತಂದ್ರೆ, ನಿಮ್ಮ ಸಮೀಪದ ವಿದ್ಯುತ್ ವಿತರಣಾ ಸಂಸ್ಥೆಗಳಿಗೆ ಹಾಗೆಯೇ ಅಧಿಕೃತ ವೆಬ್ಸೈಟ್ https://www.pmsuryaghar.goe.inಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು.
1: ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿಯನ್ನು ಮಾಡಿಕೊಂಡಿರಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
2: ಇಂದು ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಆಕಾಶವಾಣಿ ಬೆಂಗಳೂರು. ಸಮಯ 9:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1ರಿಂದ ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆ ಆರಂಭ. ವಾರ್ತೆಗಳ ವಿವರ. ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಾಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಯೋಜನೆಯು ಉದ್ಯೋಗ ಸೃಷ್ಟಿ ಹೆಚ್ಚಿಸುವ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವತ್ತ ಗಮನ ಹರಿಸುವ ಮೂಲಕ ನಮ್ಮ ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ನಮ್ಮ ಪ್ರಯತ್ನಗಳ ಒಂದು ಭಾಗ ಎಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಿಂದ ಈ ಯೋಜನೆಯಡಿಯಲ್ಲಿ 63 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಔಪಚಾರಿಕ ಕಾರ್ಯಪಡೆಗೆ ಸೇರಿಸಿಕೊಳ್ಳಲಾಗಿದೆ. ಈ ಯೋಜನೆಯಡಿಯಲ್ಲಿ ಪ್ರೋತ್ಸಾಹಧನ ಪಡೆಯುವ ಶೇಕಡ 80ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಯೋಜನೆಯಡಿ ತಮ್ಮ ಮೊದಲ ಸರ್ಕಾರಿ

0: ಉದ್ಯೋಗವನ್ನು ಪಡೆಯುವ ಯುವಕರು ಎರಡು ಕಂತುಗಳಲ್ಲಿ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹ ಧನ ಪಡೆಯುತ್ತಾರೆ. 15 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ನೇರ ಲಾಭ ವರ್ಗಾವಣೆಯ ಮೂಲಕ ಪ್ರೋತ್ಸಾಹ ಧನವನ್ನು ವರ್ಗಾಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿ ಉಳಿದಿರುವ ಸಣ್ಣ ಮತ್ತು ಉದಯೋನ್ಮುಖ ಉದ್ಯಮಗಳನ್ನು ಬೆಂಬಲಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವಲ್ಲಿ ಯೋಜನೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23ನೇ ಕಂತಿನ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಭಾರತ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಗಳಿಗೆ ಸೂಕ್ತವಲ್ಲ ಎಂದು ಹೇಳಿದೆ. ಒಪ್ಪಂದವು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದಿರುವ ಭಾರತ ಭಯೋತ್ಪಾದನೆ ಪ್ರಾಯೋಜಿಸುವುದನ್ನು ಮುಂದುವರೆಸುವ ದೇಶವು ಸದ್ಭಾವನೆ ಮತ್ತು ಸ್ನೇಹದ ಮೇಲೆ ಸ್ಥಾಪಿಸಲಾದ ಸಹಕಾರದ ಪ್ರಯೋಜನಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 62ನೇ ಅಧಿವೇಶನದಲ್ಲಿ ಮಾತನಾಡಿದ ಭಾರತದ ಶಾಶ್ವತ ಮಿಷನ್ನ ಮೊದಲ ಕಾರ್ಯದರ್ಶಿ ಅನುಪಮಾ ಸಿಂಗ್ ಭಾರತದ ವಿರುದ್ದ ಪಾಕಿಸ್ತಾನದ ಆರೋಪಗಳನ್ನು ತಿರಸ್ಕರಿಸಿದರು. ಅಲ್ಲದೆ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಮಸ್ಯೆಗಳನ್ನು ಎತ್ತುವ ಇಸ್ಲಾಮಾಬಾದ್ನ ಪುನರಾವರ್ತಿತ ಪ್ರಯತ್ನಗಳನ್ನು ಸಹ ಅವರು ತೀವ್ರವಾಗಿ ಟೀಕಿಸಿದರು. ಸಿಂಧು ಜಲ ಒಪ್ಪಂದದ ಕುರಿತು ಭಾರತದ ನಿಲುವು ಎಲ್ಲರಿಗೂ ತಿಳಿದಿದೆ. ಭಯೋತ್ಪಾದನೆಯನ್ನು ರಫ್ತು ಮಾಡುವ ರಾಷ್ಟ ಸದ್ಭಾವನೆ ಮತ್ತು ಸ್ನೇಹದ ಆಧಾರದ ಮೇಲೆ ಸಹಕಾರದ ಸವಲತ್ತುಗಳನ್ನು ಒತ್ತಾಯಿಸುತ್ತಲೇ ಇದೆ. ಇದೇ ರೀತಿ ಒಪ್ಪಂದವು ಈಗ ಹಳೆಯದಾಗಿದೆ ಎಂಬುದನ್ನು ಸಹ ನಿರಾಕರಿಸಲಾಗದು. ತನ್ನ ಸುತ್ತಲಿನ ಪ್ರಪಂಚ ಬದಲಾಗುತ್ತಿರುವ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ವ್ಯವಸ್ಥೆಯು ಕಾಲಾನಂತರದಲ್ಲಿ ಹಾಗೆಯೇ ಉಳಿಯಲು ಸಾಧ್ಯವಿಲ್ಲ. 1960ರಲ್ಲಿ ನಡೆದ ಒಪ್ಪಂದವನ್ನು ವರ್ತಮಾನದ ವಾಸ್ತವಗಳಿಗೆ ತಕ್ಕಂತೆ ಬದಲಾಯಿಸಬೇಕೇ ಹೊರತು ಕಳೆದ 6 ದಶಕಗಳ ಹಿಂದಿನ ಒಪ್ಪಂದವನ್ನೇ ಶಾಶ್ವತ ಹಕ್ಕು ಎಂದು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪಾಕಿಸ್ತಾನವು ಭಾರತದ ವಿರುದ್ದ ಹಕ್ಕು ಸಾಧಿಸುವ ಬದಲು ತನ್ನ ಆಂತರಿಕ ಸವಾಲುಗಳನ್ನು ಪರಿಹರಿಸುವತ್ತ ಗಮನಹರಿಸಬೇಕು. ಭಾರತೀಯ ಪ್ರದೇಶಗಳನ್ನು ಅಪೇಕ್ಷಿಸುವ ಬದಲು ಪಾಕಿಸ್ತಾನ ತನ್ನ ಸ್ವಂತ ಮನೆಯನ್ನು ಕ್ರಮಬದ್ದಗೊಳಿಸಿದರೆ ತನಗೆ ಮತ್ತು ತನ್ನ ಜನರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗುವುದು ಎಂದು ಅನುಪಮಾ ಸಿಂಗ್ ಹೇಳಿದ್ದಾರೆ. ಜುಲೈ 1ರಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿಗೆ ಬರಲಿರುವ ಹಿನ್ನೆಲೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಬೆಂಬಲಿಸಲು ದೇಶಾದ್ಯಂತ 100ಕ್ಕೂ ಹೆಚ್ಚು ಪ್ರದೇಶಾಧಿಕಾರಿಗಳನ್ನು ನಿಯೋಜಿಸುವುದಾಗಿ ಸರ್ಕಾರ ತಿಳಿಸಿದೆ. ಕಾಯ್ದೆಯ ಸುಗಮ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಪ್ರದೇಶ ಅಧಿಕಾರಿಗಳು ಅನುಷ್ಠಾನವನ್ನು ಬೆಂಬಲಿಸಲು ಸ್ಥಳೀಯ ಸಾಮರ್ಥ್ಯಗಳನ್ನು ಬಲಪಡಿಸಲು ಜ್ಞಾನ ಹಂಚಿಕೆಯನ್ನು ಸುಗಮಗೊಳಿಸಲು ಕಾರ್ಯಾಚರಣೆಯ ಸವಾಲುಗಳನ್ನು ಪರಿಹರಿಸಲು ಮತ್ತು ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಾರೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಅಧಿಕಾರಿಗಳ ಭಾಗವಹಿಸುವಿಕೆಯು ವಿವಿಧ ಪಾಲುದಾರರ ನಡುವೆ ಸಮನ್ವಯವನ್ನು ಬಲಪಡಿಸಲು ಮತ್ತು ಹೊಸ ಚೌಕಟ್ಟಿಗೆ ಪರಿವರ್ತನೆಯ ಸಮಯದಲ್ಲಿ ಪರಿಣಾಮಕಾರಿ ಅನುಷ್ಠಾನ ಬೆಂಬಲಿಸಲು ಸಹಾಯ ಮಾಡುತ್ತದೆ. ಈ ಉಪಕ್ರಮವು ದೇಶಾದ್ಯಂತ ಸಾಂಸ್ಥಿಕ ಹಿಡಿತವನ್ನು ಒದಗಿಸಲು ಮತ್ತು ಕಾಯ್ದೆಯ ಸುಗಮ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಭಾನುವಾರ ನಡೆಯಲಿರುವ ನೀಟ್ ಮರುಪರೀಕ್ಷೆಯಲ್ಲಿ ಹಾಜರಾಗುವ ಅಭ್ಯರ್ಥಿಗಳಿಗಾಗಿ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆಯನ್ನು ಪ್ರಾರಂಭಿಸಿದೆ. ಅದರಂತೆ ಎಲ್ಲಾ ಅಧಿಕೃತ ವಾಟ್ಸ್ಆಪ್ ಸಂವಹನಗಳನ್ನು 9128272987 ಸಂಖ್ಯೆಯಿಂದ ಆರಂಭವಾಗುವ ಪರಿಶೀಲಿಸಿದ ಖಾತೆಯ ಮೂಲಕ ಮಾತ್ರ ಕಳುಹಿಸಲಾಗುತ್ತದೆ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ.

0: ರೀತಿ ಎನ್ಟಿಐಯಿಂದ ಕಳುಹಿಸಲಾಗಿದೆ ಎಂದು ಹೇಳಿಕೊಳ್ಳುವ ಯಾವುದೇ ಸಂದೇಶವನ್ನು ನಂಬುವುದಕ್ಕೂ ಮೊದಲು ನೀಲಿ ಪರಿಶೀಲನಾ ಟಿಕ್ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಹೆಸರನ್ನು ಮರುಪರಿಶೀಲಿಸಲು ಸಂಸ್ಥೆ ಅಭ್ಯರ್ಥಿಗಳಿಗೆ ಸಲಹೆ ನೀಡಿದೆ. ಜೂನ್ 21ರ ಮರುಪರೀಕ್ಷೆಗೆ ಈಗಾಗಲೇ ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಅದನ್ನು ಮತ್ತೆ ಡೌನ್ಲೋಡ್ ಮಾಡುವ ಅಗತ್ಯವಿಲ್ಲ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ಹೊಸ ಪ್ರವೇಶ ಪತ್ರಗಳನ್ನು ಇನ್ನೂ ಡೌನ್ಲೋಡ್ ಮಾಡದ ವಿದ್ಯಾರ್ಥಿಗಳಿಗೆ ಎಸ್ಎಂಎಸ್, ಇಮೇಲ್ ಅಥವಾ ವಾಟ್ಸ್ಆಪ್ ಸಂದೇಶಗಳನ್ನು ಪ್ರಾಥಮಿಕವಾಗಿ ಕಳುಹಿಸಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ಮೇ 3ರ ಪರೀಕ್ಷೆಗೆ ನೀಡಲಾದ ಪ್ರವೇಶ ಪತ್ರಗಳು ಮರುಪರೀಕ್ಷೆಗೆ ಮಾನ್ಯವಾಗಿರುವುದಿಲ್ಲ, ಏಕೆಂದರೆ ಅನೇಕ ಅಭ್ಯರ್ಥಿಗಳಿಗೆ ಅವರ ಆದ್ಯತೆಯ ನಗರಗಳಲ್ಲಿ ಹೊಸ ಕೇಂದ್ರಗಳನ್ನು ನೀಡಲಾಗಿದೆ ಎಂದು ಎನ್ಟಿಎ ಹೇಳಿದೆ. ಭಾರತದ ಎಲ್ಎನ್ಜಿ ಟ್ಯಾಂಕರ್ ದಿಶಾ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಗುಜರಾತ್ನ ದಹೇಜ್ ಬಂದರಿಗೆ ಇಂದು ಬೆಳಗ್ಗೆ ಯಶಸ್ವಿಯಾಗಿ ಆಗಮಿಸಿದೆ. ಇದು ಕತಾರ್ನ ಲಾಸ್ ಲಫಾನ್ ಟರ್ಮಿನಲ್ನಿಂದ 62,370 ಮೆಟ್ರಿಕ್ ಟನ್ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಸಾಗಿಸಿದ್ದು, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೇತೃತ್ವದ ಒಕ್ಕೂಟದಿಂದ ನಿರ್ವಹಿಸಲ್ಪಡುವ ಮತ್ತು ಪೆಟ್ರೋನೆಟ್ ಎಲ್ಎನ್ಜಿಯಿಂದ ಚಾರ್ಟರ್ಡ್ ಮಾಡಲ್ಪಟ್ಟ ಹಡಗು ದಹೇಜ್ ಎಲ್ಎನ್ಜಿ ಟರ್ಮಿನಲ್ ತಲುಪಿತು. ಪಶ್ಚಿಮ ಏಷ್ಯಾದಲ್ಲಿನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಈ ಸರಗು ಎಲ್ಎನ್ಜಿ ಲಭ್ಯತೆಯನ್ನು ಬಲಪಡಿಸುತ್ತದೆ, ದೇಶಾದ್ಯಂತ ಸ್ಥಿರ ಇಂಧನ ಪೂರೈಕೆಯನ್ನು ಬೆಂಬಲಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಮೆಕ್ಸಿಕೋದ ಗ್ವಾಡಲಜರ ಕ್ರೀಡಾಂಗಣದಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಕೊರಿಯಾವನ್ನು 1-0 ಗೋಲುಗಳಿಂದ ಸೋಲಿಸಿ 32ರ ನಾಕೌಟ್ ಸುತ್ತಿಗೆ ಅರ್ಹತೆ ಪಡೆದ ಮೊದಲ ದೇಶವಾಯಿತು. ಗೋಲುರಹಿತ ಮೊದಲಾರ್ಧದ ನಂತರ 50ನೇ ನಿಮಿಷದಲ್ಲಿ ನಿರ್ಣಾಯಕ ಪ್ರಗತಿ ಸಾಧಿಸಲಾಯಿತು. ದಕ್ಷಿಣ ಕೊರಿಯಾದ ಗೋಲ್ ಕೀಪರ್ ಕಿಮ್ ಸೆಯುಂಗ್ಯೂ ತನ್ನದೇ ಆದ ಡಿಫೆಂಡರ್ ಲೀಗಿ ಹ್ಯೂಕೆ ಡಿಕ್ಕಿ ಹೊಡೆದು ಎತ್ತರದ ಚೆಂಡನ್ನು ಚೆಲ್ಲಿದ ನಂತರ ಮೆಕ್ಸಿಕನ್ ಮಿಡ್ಫೀಲ್ಡರ್ ಲೂಯಿಸ್ ರೋಮೋ ಪ್ರಮುಖ ರಕ್ಷಣಾತ್ಮಕ ಪ್ರಮಾದವನ್ನು ಲಾಭ ಮಾಡಿಕೊಂಡರು. ಚೆಂಡನ್ನು ಖಾಲಿ ನೆಟ್ಟಾಗಿ ಪರಿವರ್ತಿಸಿದರು. ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ಭಾಗಲ್ಪುರದಲ್ಲಿ ಆಯೋಜಿಸಿದ್ದ ಮಹಿಳಾ ಅಂಡರ್ 19 ಏಕದಿನ ಟ್ರೋಫಿಯಲ್ಲಿ 19 ವರ್ಷದ ಬ್ಯಾಟ್ಸ್ಮನ್ ಅಕ್ಷರ ಗುಪ್ತಾ ಅದ್ಭುತ ಪ್ರದರ್ಶನ ನೀಡಿ ದಾಖಲೆ ಬರೆದಿದ್ದಾರೆ. ಕೇವಲ 126 ಎಸೆತಗಳಲ್ಲಿ ಅವರು ಅಜೇಯ 306 ರನ್ ಗಳಿಸಿದರು. ಇನ್ನಿಂಗ್ಸ್ನಲ್ಲಿ ಅಕ್ಷರ 55 ಬೌಂಡರಿ ಮತ್ತು 8 ಸಿಕ್ಸರ್ ಬಾರಿಸಿದರು. ದೇಶೀಯ ಕ್ರಿಕೆಟ್ನ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ದೊಡ್ಡ ಇನ್ನಿಂಗ್ಸ್ನಲ್ಲಿನ ದಾಖಲೆ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1ರಿಂದ ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸ್ಆಪ್ ಸಂವಹನ ಸೇವೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳುಗರೆ, ನಿಮ್ಮೊಟ್ಟಿಗೆ ಈ ಮಧ್ಯಾಹ್ನದ ಪ್ರಸಾರದಲ್ಲಿ ನಾನು ಮಂಗೋಟಿ ಕೆ ಶಿವಕುಮಾರ್. ಸ್ನೇಹಿತರೆ, ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರೀಯ ಗಡಿಯಾರ ದಿನ. ಸೊ ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ನಿಮ್ಮ ಜೊತೆ ಈಗ 2 ಗಂಟೆ ತನಕ. ಏನಪ್ಪಾ ಅಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಬಾಲ್ಯದ ದಿನಗಳಲ್ಲಿ ವಾಚು ಒಂದು ವಿಲಾಸಿ ವಸ್ತುಗಳ ಪಟ್ಟಿನಲ್ಲಿ ಬರ್ತಾ ಇತ್ತು, ಆದರೆ ಈಗ ಅದು ಅತ್ಯಾವಶ್ಯಕ ವಸ್ತುಗಳ ಪಟ್ಟಿನಲ್ಲಿ ಸೇರಿಕೊಂಡಿದೆ. ಸೊ ನಾವು ಚಿಕ್ಕವರಿದ್ದಾಗ ವಾಚ್ ಕಟ್ಟಿದ್ದೀವಿ ಅಲ್ವಾ? ಮೊದಲ ದಿನ ವಾಚ್ ಕಟ್ಟಿದಾಗ ನಮ್ಮ ಖುಷಿ ಹೇಗಿತ್ತು ಅದನ್ನು ಹಂಚಿಕೊಳ್ಳೋಣ ಈ ಸಂದರ್ಭದಲ್ಲಿ. ನನ್ನ ಅನುಭವವನ್ನು ಕೂಡ ಈ ಮಧ್ಯೆ ಹಂಚಿಕೊಳ್ತೀನಿ. ನಾನು ವಾಚ್ ಕಟ್ಟಿದ ಮೊದಲ ದಿನ ನನ್ನ ಅನುಭವ ಹೇಗಾಯಿತು, ವಾಚ್ ಹೇಗೆ ತಂದುಕೊಟ್ರು, ಯಾರು ತಂದುಕೊಟ್ರು ಅಂತ ಹಾಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಸೊ ಕಾರ್ಯಕ್ರಮ ಶುರು ಮಾಡೋಣ. ಈಗ ಈ 1 ನಿಮಿಷ ನೀವು ನಿಮ್ಮ ಮೊದಲ ದಿನ ವಾಚ್ ಕಟ್ಟಿದ ಅನುಭವವನ್ನು ನೆನಪು ಮಾಡಿಕೊಂಡು ಅದನ್ನು ಹೇಳಬೇಕು. ಅದಾದಮೇಲೆ ನಿಮಗೆ ಇಷ್ಟವಾಗಿರತಕ್ಕಂಥ ಒಂದು ಭಾವಗೀತೆಯ ಪಲ್ಲವಿಯನ್ನು ಹಾಡಬೇಕು. ಓಕೆನಾ? ಸೊ ಹಾಗಿದ್ರೆ ಮತ್ತೆ ತಡ ಕರೆ ಮಾಡೋರಿಗೆ ದೂರವಾಣಿ ಸಂಖ್ಯೆ ಹೇಳ್ತಾ ಇದ್ದೀನಿ. 08282 27 27 0074. ಸೊ ಕರೆ ಮಾಡಿ ಮಾತಾಡಿ. ಹಲೋ. ಓಹೋ, ಯಾಕೋ ಕರೆ ಕಟ್ಟಾಯ್ತು. ಹಲೋ, ಯಾಕಿದು ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅಂತಾನು ಹಾಗಾಗ್ತಾ ಇದೆಯಲ್ಲ. ಹಲೋ,
3: ಹಲೋ, ನಮಸ್ತೆ ಸರ್.
2: ನಮಸ್ಕಾರ, ಯಾರು ಮಾತಾಡೋದು?
3: ಶಿವಮೊಗ್ಗದಿಂದ ಕಲ್ಪನಾ. ಓಕೆ, ಕರೆ ಸಿಕ್ಬಿಟ್ಟಿದೆ ನಮ್ಗೆ ಆಕಾಶವಾಣಿಯಲ್ಲಿ.

0: ಎಂಟನೇ ಕ್ಲಾಸ್. ಓಕೆ
1: ಸರ್. ಏನ್ ಖುಷಿನೋ ಖುಷಿ, ಅದನ್ನ ಕೀ ಕೊಡೋದು, ಬೆಲ್ಟ್ ಬಿಚ್ಚೋದು, ಬೆಲ್ಟ್ ಹಾಕೊಳ್ಳೋದು,
0: ಹೌದು
1: ಹಂಗೆಲ್ಲ ಮಾಡ್ತಿದ್ವಿ ಸರ್.
0: ವಾಚ್ ಕೊಡ್ಸಿದ್ ಯಾರು?
1: ಕೊಡ್ಸಿದ್ದು ನಮ್ ತಂದೆನೇ ಕೊಡ್ತಿದ್ದೆ ಸರ್.
0: ಏನ್ ಸಂದರ್ಭ ಅಂತ ಕೊಟ್ರು? ಸುಮ್ನೆ ಕೊಟ್ರ ಬರ್ಡೇ ಅಂತ ಕೊಟ್ರ?
1: ಅಂದ್ರೆ ನಾವು ಏತ್ ಊರಲ್ಲೇ ಓದ್ತಿದ್ವಿ ಸರ್, ಸೆವೆಂತಿನ ತನಕ. ಏತ್ಗೆ ಸ್ವಲ್ಪ 3 ಕಿಲೋಮೀಟರ್ ಬರ್ಬೇಕಿತ್ತು ನಡ್ಕೊಂಡು.
0: ಓಕೆ ಓಕೆ.
1: ಹಂಗಾಗಿ ವಾಚ್ ಕೊಡ್ಸಿದ್ರು ಸರ್, ಟೈಮ್ ಗೊತ್ತಾಗಲ್ಲ ಅಂತ.
0: ಖುಷಿ ಆಯ್ತು ನಿಮ್ಮ ಅನುಭವ ಕೇಳಿ. ಈಗ ನಿಮ್ ಇಷ್ಟದ ಒಂದು ಭಾವಗೀತೆ ಹಾಡ್ಬೋದಾ ಪಲ್ಲವಿ?
1: ಸರ್ ಭಾವಗೀತೆ ಸರ್. ಭಾವಗೀತೆ ಅಮ್ಮ ನಿನ್ನ ತುಳಿನಲ್ಲಿ ಬರುತ್ತಲ್ಲ ಸರ್, ಅದು ಭಾವಗೀತೆ ಬರುತ್ತೆ
0: ಹೇಳಿ ನೋಡುವ.
1: ಅಮ್ಮ ನಿನ್ನ ತುಳಿನಲ್ಲಿ ಕಂದ ನಾನು, ನಿನ್ನ ನೋಡಲೆಂದು ಬಂದೆ.
0: ಓಕೆ, ಇದು ಚಿತ್ರಗೀತೆ ಭಾವಗೀತೆ ನೆನಪಾಗ್ತಿಲ್ಲ ನಿಮ್ಗೆ ಅನ್ಕೋತೀನಿ. ಏನಿವೇ ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕೆ ಕೇಳಿ ಖುಷಿ ಆಯ್ತು. ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಮತ್ತೆ ಯಾರು ಕರೆ ಮಾಡ್ತೀರಾ, ಕರೆ ಮಾಡಿ ಮೊದಲ ದಿನ ವಾಚ್ ಕಟ್ಟಿದ ಅನುಭವನ ಹಂಚ್ಕೊಳ್ಳಿ. ಹಲೋ
2: ಸರ್ ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡೋದು?
2: ಗೀತಾ ಮಲಗೋಪ್ಪ.
0: ಓಕೆ ಗೀತಾ ಅವರು, ವಾಚ್ ಕಟ್ಟಿದ ಯಾವಾಗ ಮೊದಲಿಗೆ ಅಂತ?
2: ಸರ್ ನಾವು ಹೈಯರ್ ಪ್ರೈಮರಿ ಓದ್ತಾ ಇದ್ದಾಗ ಸರ್, 5th standard. ನಾವು ಅವಾಗ ಸಿಟಿಗೆ ಸ್ಕೂಲಿಗೆ ಸೇರಿದ್ರು ಸರ್, ಹಳ್ಳಿಲಿ ಇರ್ತಾ ಏನೋ ವಾಚ್ ತಗೊಂಡಿರ್ಲಿಲ್ಲ. ಅಪ್ ಟು 4th ಹಳ್ಳಿಲೇ ಓದಿದ್ದು. 5th ಸಿಟಿಗೆ ಸೇರಿದಾಗ ಎಲ್ರು ಕರ್ಕೊಂಡ್ ಬರ್ತಾರೆ, ನಮಗೂ ಬೇಕು ಅಂತ ಹಠ ಮಾಡಿ ನಮ್ ತಂದೆ ಹತ್ರ ಕೊಡ್ಕೊಂಡಿದ್ದು ಸರ್.
0: ಓಕೆ ಓಕೆ.
2: ಟೀ ಕೊಡೋದಿರ್ಲಿಲ್ಲ ಸರ್, ಟೈಮ್ ಸೆಟ್ ಮಾಡ್ಕೊಳೋ ಬಟನ್ಸ್ ಇತ್ತು. ಮತ್ತೆ ಅದು ಮಳೆಗೆ ನೆನಿಬಾರ್ದು ಅಂತ ಅದು ವಾಟರ್ ಪ್ರೂಫ್ ಏನೋ ಅಲ್ಲ ಸರ್, ನೀರು ಬಿದ್ರೆ ಹೋಗತ್ತೆ ಅನ್ನೋ ತರ ಇತ್ತು. ಹಾಗಾಗಿ ಅದನ್ನ ತುಂಬಾ ಜೋಪಾನ ಕಾಪಾಡ್ಕೊಳ್ತಿದ್ವಿ ಸರ್, ಮಳೆ ಎಲ್ಲ ಬಂದ್ರೆ ಅವಾಗ.
0: ಓಕೆ ಓಕೆ. ಈಗ
2: ತುಂಬಾ ಒಂದ ಈಗಿನ ಆಭರಣಗಳೇ ಅಷ್ಟು ವ್ಯಾಲ್ಯೂ ಸರ್ ಅವಾಗಿನ ವಾಚ್. ಮೊದಲನೇ ಸಲ ಕಟ್ಟಿದಂತ ತುಂಬಾ ಖುಷಿ.
0: ಹೌದು ಹೌದು, ವಾಚ್ ಆರಂಭದ ದಿನಗಳಲ್ಲಿ ಲಕ್ಸುರಿ ಗೂಡ್ಸ್ ಅಂತ ಅನ್ಸ್ತಾ ಅಂದ್ಕೊಂಡಿತ್ತು, ಆ ಲಿಸ್ಟ್ ಅಲ್ಲಿ ಇತ್ತು. ಹೇಳಿ ಭಾವಗೀತೆ ನಿಮ್ ಇಷ್ಟದ್ದು ಒಂದು ಪಲ್ಲವಿ.
1: ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯರೂಪಕ, ಕಣ್ಣನೊಂದೆದು ನಿನ್ನೆಂದು ಕಾಲದ ಮಾತು ಸರಿದು ತಾನು, ಜನ್ಮ ಜನ್ಮ ಜ್ಞಾಪಕ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯರೂಪಕ.
0: ಧನ್ಯವಾದಗಳು ಗೀತಾ ಅವರೇ, ಮುಂದಿನ ಕರೆಗೆ ಹೋಗೋಣ. ಕೇಳಿದ್ರೆ ನಾನು ಕೂಡ ನನ್ನ ಅನುಭವವನ್ನು ಹಂಚ್ಕೋಬೇಕು ನಿಮ್ ಜೊತೆ. ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀನಿ ನನಗೆ ಯಾರು ವಾಚ್ ಕೊಟ್ಟಿದ್ದು ಮತ್ತೆ ಯಾವ್ದಾದ್ರು ಸಂದರ್ಭ ಅಂತ. ಹಲೋ
3: ಹಲೋ ಸರ್, ನಾನು ಸರ್ ನೆಮ್ಮದಿ ತಾಲೂಕು ಹೊಸ ಜೋಗದಿಂದ.
0: ಅಷ್ಟಕ್ಕೆ ನಿಲ್ಸಿ, ಮೇಘಾನಂದ
3: ಹೇಳಿ ಸರ್. ನಮಸ್ತೆ.
0: ನಮಸ್ಕಾರ ಹೇಳಿ, ಮೊದಲ ದಿನ ವಾಚ್ ಕಟ್ಟಿದ ಅನುಭವ
3: ಸರ್? ನಾವು 11 ಜನ ಮಕ್ಕಳು, ನಮಗೆ ಆ ತಂದೆಯವರು ಕೊಡಿಸ್ತಾ ಇರ್ಲಿಲ್ಲ ಸರ್, ಯಾಕೆಂದ್ರೆ ಓದ್ಲಿಕ್ಕೆ ನಮಗೆ ಸೀಮಿತ. ಹಾಗಾಗಿ ನಾನು ನಮ್ಮ ಅಪ್ಪಾಜಿ ಎಕ್ಸ್ಪೈರ್ ಆಗಿ 1.5 ವರ್ಷಕ್ಕೆ ಮದುವೆ ಆಯ್ತು. ಆ ಮದುವೆಯಲ್ಲಿ ನಾನು ನನ್ನ ಹೆಂಡತಿ ಬಾಬಳ್ಳಿ ಸರ್, ಭದ್ರಾವತಿ ಪಕ್ಕದಲ್ಲಿ ಬಾಬಳ್ಳಿ.
0: ಓಕೆ ಓಕೆ, ನಮ್ಮೂರ್ ಪಕ್ಕ.
3: ಆ ಬಾಬಳ್ಳಿಯಲ್ಲಿ ನಾನು ಮದುವೆ ಆಗಿರೋದು ಸರ್. ಅವತ್ತು ಎಂಗೇಜ್ಮೆಂಟಿನ ದಿವಸ ನಮ್ಮ ತಂದೆಯವರು ವಾಚ್ ಕಟ್ಟಿದ್ದೆ, ನಾನೊಂದು ಖುಷಿ ಸರ್.
0: ಓಕೆ ಓಕೆ.
3: ಆಮೇಲೆ ಅದನ್ನ ಮುಹೂರ್ತದಲ್ಲಿ ಮದುವೆಯಲ್ಲಿ ಕಟ್ಟಿದ್ದೆ, ಅದೇ ಒಂದು ಸಂತೋಷ ಸರ್. ಇವತ್ತು ನೆನ್ಪು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
0: ಓಕೆ ಓಕೆ. ವಾಚ್ ವರದಕ್ಷಿಣೆ ತಗೊಂಡ್ರ?
3: ವರದಕ್ಷಿಣೆ ತಗೊಂಡು ಕೊಟ್ಟಿದ್ರು ಅವರು, ಕೊಟ್ಟಿದ್ರು ನಾನು ಅದನ್ನ ಕಟ್ಟಿರ್ಲಿಲ್ಲ, ನಮ್ಮ ತಂದೆ ವಾಚನ್ನೇ ಕಟ್ಕೊಂಡಿದ್ ನಾನು.
0: ಓಕೆ ಓಕೆ. ಅಪ್ಪಂದು ಅಂತ ಒಂದು ವ್ಯಾಮೋಹ, ಅಪ್ಪನ ವಾಚ್ ಅಂತ.
3: ಹೌದೌದು.
0: ಓಕೆ ಧನ್ಯವಾದಗಳು ಮೇಘಾನಂದ ಅವರೇ. ಒಂದು ಭಾವಗೀತೆ ಪಲ್ಲವಿ ಕೇಳ್ಬಹುದಾ ನಿಮ್ಮಿಂದ?
3: ಹೇಳ್ತೀನಿ ಸರ್, ಹೇಳ್ತೀನಿ.
4: ನನ್ನ ಚೇತನ ಹಾಗು ನೀತನ, ಓ ನನ್ನ ಚೇತನ.

0: ಮೊದಲ ದಿನದ ವಾಚ್ ಕಟ್ಟಿದ ಅನುಭವ. ಹಲೋ ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಉಮಾ ಅಂತ, ವಿನೋದ್ ನಗರದಿಂದ.
0: ಓಕೆ ಉಮಾ ಮೇಡಮ್, ಹೇಳಿ. ಮೊದಲ ದಿನ ವಾಚ್ ಕಟ್ಟಿದ ದಿನ ನೆನಪು ಮಾಡ್ಕೊಳ್ಳಿ.
1: ನಾವು ಅದೇ SLC ಪಾಸ್ ಆದಾಗ ಅದು ಎಲೆಕ್ಟ್ರಾನಿಕ್ ಇದು. ಅದನ್ನ ಕೊಡ್ತಿದ್ದೆ ಸರ್, ಸ್ಟೀಲ್ ಕೇಸ್ ಇಂದ ಅವಾಗ.
0: ಓಕೆ ಓಕೆ.
1: ಅದೇ ದೊಡ್ಡದು ಅಂತ ನಾವು ಕಣ್ಣು ಮುಚ್ಕೊಂಡು ಹಾಕೊಂಡಿದ್ವಿ.
0: ಓಕೆ. ಅಪ್ಪ ಕೊಡ್ಸಿದ್ದ?
1: ಮದುವೆ ಆದ್ಮೇಲೆ ಎಂಗೇಜ್ಮೆಂಟ್. ಈಗ ನಮ್ಮನೆ ಅಂಗಡಿ ವಾಚ್ ಅಂಗಡಿನೇ ಇರೋದು ನಮ್ಮನೆ ಇರೋದು ಈಗ.
0: ಓ ಹೋ ಹೋ ಹೋ. ಓಕೆ ಓಕೆ.
1: ರತನ್ ವಾಚ್ ಅಂತಂದು ಹೇಳಿ.
0: ಹ್ಮ್
1: ಹ್ಮ್. ಹಂಗಾಗಿ ಎಂಗೇಜ್ಮೆಂಟ್ ಈಗ ಒಂದು ಹಾಕಿದ್ವಿ. ಈಗ ಎಷ್ಟು ತಗಂತೆ ತಗ ಅಂತಂದ್ರೆ ಒಂದು 8 ಹತ್ತಿದಾವ್ ಸರ್ ಈಗ.
0: ಓಕೆ, ಧನ್ಯವಾದಗಳು ಮೇಡಮ್. ಒಂದು ಭಾವಗೀತೆ ಹಾಡ್ಬೋದಾ ಪಲ್ಲವಿ?
1: ಒಂದ್ ಲೈನ್ ಹಾಡ್ತೀನಿ ಸರ್, ಸ್ವಲ್ಪ ಬಾಯಿ ಬರತ್ತಿತ್ತು ಸಂಗೀತ ಕಟ್ಟಿದ್ದು.
0: ಹೇಳಿ ಹೇಳಿ.

ಥ್ಯಾಂಕ್ ಯು ಸೊಗಸಾಗಿ ಹೇಳಿದ್ರಿ, ಮುಂದಿನ ಕರೆಗೆ ಹೋಗೋಣ. ಕೇಳಿದ್ರೆ

0: ಅಷ್ಟೇ ಸರ್ ಬರೋದು.
1: ಓಕೆ ಓಕೆ, ಧನ್ಯವಾದ, ಸಕ್ಸಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಧನ್ಯವಾದಗಳು ಮೇಡಮ್, ಮುಂದಿನ ಕರೆಗೆ ಹೋಗೋಣ.
0: ಓಕೆ ಸರ್.
1: ಸ್ನೇಹಿತರೆ, ನೆನಪು ಮಾಡ್ಕೊಳ್ಳಿ, ವಾಚ್ ಕಟ್ಟಿದ ಮೊದಲ ದಿನದ ಅನುಭವ. ಹಲೋ,
2: ಹಲೋ,
1: ಹೇಳಿ.
2: ನಮಸ್ತೆ ಸರ್.
1: ನಮಸ್ಕಾರ, ಎಲ್ಲೇ ಗೌಡ ಅವರು, ಭದ್ರಾವತಿಯಿಂದ. ಏ, ಎಷ್ಟೊತ್ತು, ಎಷ್ಟು ದಿವಸ ಅಂತ ನಿಮ್ಮ ಹತ್ರ ತೀರ್ಸ್ಕೊಳ್ಳಿ ನಾನು.
2: ಅಲ್ಲ ಸರ್, ವಾಟ್ಸಾಪ್ ಅಂದೇಳಿಕೆಲ್ಲ ರಜನೆ ಮಾಡ್ಬಿಟ್ಟಿದ್ರಲ್ಲ ಸರ್, ಒಂದು ಎರಡು ಸಲ, ಎರಡು ಮೂರು ದಿವಸ.
1: ಗೆಲ್ಲದ ಕಾಳಗದಿಂದ ಓಟ ಮೇಲೆ ಏಸು ಅಂತ ಒಂದು ಮಾತಿದೆ. ಹಂಗಾಗಿ ಯಾಕೆ ನಿಮ್ಮ ಜೊತೆ ಸುಮ್ಮನೆ ವಾದ ಅಂತ.
2: ಅದೇ ಸರ್, ವಾಟ್ಸಪ್ ಅಂತ ಅಂದೆ, ತರ್ಡ್ ದಿವಸ ಅಂದಿದ್ದು, ಎರಡು ದಿವಸ ಬರಲೇ ಇಲ್ಲ ಸರ್.
1: ಅದಕ್ಕೆ ನಾನು ಹೇಳಿದೆ, ಹೇಳಿ. ಈಗ ನೀವು ಮೊದಲನೇ ದಿನ ವಾಚ್ ಕಟ್ಟಿದ ದಿನ ನೆನ್ಪು ಮಾಡ್ಕೊಳ್ಳಿ, ಹೇಳಿ.
2: ನಾನು ಇದು ರಾಳ ವಾಚ್ ತಗೊಂಡು ಕಟ್ಕೊಂಡಿದ್ದೆ ಸರ್.
1: ಯಾವಾಗ, ಯಾರು ಕೊಡಿಸಿದ್ರು?
2: ನಾನೇ ತಗೊಂಡಿದ್ದೆ ಸರ್.
1: ನೀವೇ ತಗೊಂಡು ಕಟ್ಕೊಂಡ್ಬಿಟ್ರಾ?
2: ಮನೇಲಿ ಯಾರು ಕೊಡಿಸಿತ್ತಿಲ್ಲ, ನಾನೇ ತಗೊಂಡು ಕಟ್ಕೊಂಡಿದ್ದೆ ಸರ್.
1: ಓಕೆ ಓಕೆ, ಈಗ ಹೇಳಿ. ಭಾವಗೀತೆ ಒಂದು ಪಲ್ಲವಿ,
2: ಆಮೇಲೆ ಒಂದು ಮದುವೆಯಲ್ಲಿ ಒಂದು ಕೊಟ್ಟಿರ ಸರ್, ಎಚ್ ಎಮ್ ಟಿ ವಾಚ್ ಈಗಲೇ ಇಟ್ಕೊಂಡು.
1: ವೆರಿ ಗುಡ್.
2: ಎಚ್ ಎಮ್ ಟಿ ಕೊಯ್ನ ಅವ್ರ ಸರ್.
1: ಹೇಳಿ ಭಾವಗೀತೆ, ಹೇಳಿ.
2: ಭಾವಗೀತೆನ ಸರ್? ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.
1: ಧನ್ಯವಾದಗಳು ಎಲ್ಲೇ ಗೌಡ ಅವರೇ.
2: ಥ್ಯಾಂಕ್ ಯು.
1: ಓಕೆ ಸ್ನೇಹಿತರೆ, ಒಂದು ವಿನಂತಿ, ಈ ಸಂದರ್ಭದಲ್ಲಿ ಯಾವುದೇ ವಾಚ್ಗಳ ಹೆಸರುಗಳನ್ನು ಹೇಳಬೇಡಿ, ಯಾವುದೇ ವಾಚ್ಗಳ ಹೆಸರನ್ನು ಹೇಳಬೇಡಿ. ನಿಮಗೆ ಈಗಾಗಲೇ ಹೇಳಿದ್ದೀನಿ, ಅದು ಕಮರ್ಷಿಯಲ್ ಆಗಿಬಿಡುತ್ತೆ, ಆ ವಾಚಿಗೆ ನಾವು ಪ್ರಚಾರ ಕೊಟ್ಟಂಗಾಗುತ್ತೆ. ಹಾಗಾಗಿ ವಾಚ್ ಹೆಸರನ್ನು ಹೇಳಬೇಡಿ. ಓಕೆನಾ? ಹಲೋ, ಬಹಳ ಖುಷಿ ಕೊಡುವಂತಹ ವಾಚು ಕಟ್ಟಿದ್ದು ಮೊದಲನೇ ದಿನ. ಹಾಗೆಲ್ಲ ಬಹುತೇಕ ನಮ್ಮ ಗೆಳೆಯರು ಈಗಾಗಲೇ 5-6 ಜನ ಮಾತಾಡಿದ್ರಲ್ಲ, ಹಾಗೆ ನಾನು ಕೂಡ ಹೇಳಿದ ಹಾಗೆ ವಾಚು ಅನ್ನುವಂಥದ್ದು ಒಂದು ಲಕ್ಸರಿ ಗೂಡ್ಸ್, ಅಂದರೆ ವಿಲಾಸಿ ವಸ್ತುವಾಗಿತ್ತು. ಈಗ ಅದು ಸಹಜ ಸಾಮಾನ್ಯ ಅಂತ ಅನಿಸಿದೆ. ಹಲೋ,
3: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್, ಲಕ್ಷ್ಮಣ ಶೇಖರ್ ಶಾಪ್ ಜನಪುರ.
1: ಮಂಜುನಾಥ್ ಸರ್, ಹೇಳಿ. ಮೊದಲ ದಿನ ವಾಚ್ ಕಟ್ಟಿದ್ದು ನೆನಪು ಮಾಡ್ಕೊಳ್ಳಿ.
3: ಮೊದಲ ದಿನ ಅಂದ್ರೆ ನಮ್ಮ ಮನೇಲಿ ಯಾರು ನನಗೆ ಕೊಡ್ಸಿಲ್ಲ ಸರ್. ನಾನೇ ತಗೊಂಡಿದ್ದು ಸುಮಾರು ಒಂದು 30 ವರ್ಷದಿಂದ. ಎಂ ಟಿ ಎಂ ನಲ್ಲಿ ವಾಚ್ ಕೊಟ್ರು ಅವಾಗ.
1: ಓಕೆ ಓಕೆ.
3: ಎಂ ಟಿ ಎಂ ವರ್ಕ್ ಕೆಲಸ ಮಾಡೋರಿಗೆ ಕೊಟ್ರು ಕಂಪನಿ ಅವರು.
1: ಖಂಡಿತ ಖಂಡಿತ.
3: ಅದು ನನಗೆ ಯಾರ ಹಿಂಗೆ ಸೇಲ್ ಮಾಡ್ತೀನಿ ಅಂತ ಆ ವಾಚ್ ತಗೊಂಡು ನಾನು ಅದೇ ಮೊದಲ ಬಾರಿಗೆ ಕಟ್ಟಿದ್ದೆ ಎಂ ಟಿ ಎಂ ವಾಚ್. ಅದ್ರಲ್ಲಿ ಎಂ ಟಿ ಎಂ ಅಂತ ಹೆಸರು ಇದೆ, ಈಗಲೂ ನನ್ನ ಹತ್ರ ಆ ವಾಚ್ ಇದೆ. ಅದೇ ನನ್ನ ದುಡ್ಡಲ್ಲಿ ನಾನು ತಗೊಂಡು ಕಟ್ಕೊಂಡಿರೋದು.
1: ಒಳ್ಳೆ ಅನುಭವ. ಹೇಳಿ ಭಾವಗೀತೆ ಒಂದು ಪಲ್ಲವಿ.
3: ಹಾ ಸರಿ ಸರಿ, ಹೇಳ್ತೀನಿ. ನೀ ಬಳಿ ಬಂದಾಗ ಏನೋ ಆವೇಗ, ನೀ ಬಳಿ ಬಂದಾಗ ಏನೋ ಆವೇಗ. ಧನ್ಯವಾದ ಸರ್.
1: ಓಕೆ, ಧನ್ಯವಾದ ಕರೆ ಮಾಡಿ ಹಾಡಿದ್ದಕ್ಕೆ. ಕೇಳಿದ್ರೆ ಮತ್ತೆ ನೆನಪು ಮಾಡ್ಕೊಳ್ಳಿ. ಹಲೋ,
4: ಹಲೋ,
1: ಹೇಳಿ. ಯಾರು?
4: ಪುಷ್ಪಾ ಭದ್ರಾವತಿಯಿಂದ.
1: ಹೇಳಿ ಮೇಡಮ್.

0: ವಾಚ್ ಕಟ್ಟಿದ್ದ ದಿನ ನೆನಪು ಮಾಡ್ಕೊಳ್ಳಿ.
1: ನಾವು ಅಂದ್ರೆ ಸ್ಕೂಲ್ಗೆ ರಜೆ ಇರುತ್ತಲ್ಲ ಕಾಲೇಜಿಗೆ, ಅವಾಗ ನಮ್ಮ ಅಣ್ಣ ಪೇಪರ್ ವ್ಯಾಲ್ಯೂಷನ್ ಅಂತ ಪೇಪರ್ ನಮಗೆಲ್ಲ ತಂದು ಕೊಟ್ಟು ನೀವು ಸ್ವಲ್ಪ ಪೇಪರ್ ವ್ಯಾಲ್ಯೂಷನ್ ಮಾಡಿ ಅಂತ ಕೊಡ್ತಿದ್ರು. ಅವಾಗ ನಾವು ಅದು ಪೇಪರ್ ವ್ಯಾಲ್ಯೂಷನ್ ಮಾಡಿದ್ದಕ್ಕೆ ನನಗೆ ಮತ್ತೆ ನಮ್ಮ ಅಕ್ಕನಿಗೆ ಒಂದು ವಾಚ್ ತಂದು ಕೊಟ್ಟ.
0: ಗುಡ್.
1: ಅದೇ ಕಟ್ಕೊಂಡಿದ್ದು, ಅದು ಫಸ್ಟ್ ಟೈಮ್ ಕಟ್ಕೊಂಡಿದ್ದದ್ದು ನಾವು.
0: ಒಂದು ಭಾವಗೀತೆ ಪಲ್ಲವಿ.

0: ಧನ್ಯವಾದಗಳು ಮೇಡಮ್, ಮುಂದಿನ ಕರೆಗೆ ಹೋಗೋಣ. ಮತ್ತೆ ಯಾರು ನೆನಪು ಮಾಡ್ಕೋತೀರಿ, ಕರೆ ಮಾಡ್ತೀರಿ? ಹಲೋ,
1: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ,
1: ನಾವು ಸಿದ್ಧಾರ್ಥ ಅಂದ್ರೆ ಕೇಂದ್ರ ಶ್ರೀಧರ್.
0: ಶ್ರೀಧರ್ ಅವರೇ, ವಾಚ್ ಕಟ್ಟಿದ ಮೊದಲ ದಿನ ನೆನಪು ಮಾಡ್ಕೊಳ್ಳಿ, ಅನುಭವ ಹೇಗಿತ್ತು ಹೇಳಿ.
1: ವಾಚ್ ಕಟ್ಟಿದ ನಾನು ಸರ್ 2008 ನಮ್ದೇ ಒಂದು ಟಾಕಿಂಗ್ ವಾಚ್ ಅಂತ ಬಂದಿತ್ತು.
0: ಓಕೆ ಓಕೆ.
1: ಅದು ಈಗಲ್ಲ, ಐತೆ ಕಣ್ಣು ಕಾಣಲ್ಲ ನಮಗೆ. ಅದಕ್ಕೋಸ್ಕರ ಟಾಕಿಂಗ್ ವಾಚ್ ಅಂತ ಬರುತ್ತೆ.
0: ಓಕೆ ಓಕೆ.
1: ಅದು ಈಗಲ್ಲ, ಐತೆ ನನ್ನ ಹತ್ರ.
0: ಈಗಲೂ ಇದೆಯಾ?
1: ಈಗ ಐತೆ.
0: ಚಾಲ್ತಿನಲ್ಲಿ ಇದೆಯಾ?
1: ಚಾಲೆ ಐತೆ ಈಗ.
0: ಓಕೆ, ಅದರಿಂದ ಟೈಮ್ ಕೇಳಿಸಿ ನಮಗೆ.
1: ತೋರ್ಸಿ ನೋಡ್ರಿ.
0: ಚೆನ್ನಾಗಿದೆ. ಧನ್ಯವಾದ ಕರೆ ಮಾಡಿ ಹಂಚಿಕೊಂಡಿದ್ದಕ್ಕೆ ಅನುಭವ. ಮತ್ತೆ ಒಂದು ಪಲ್ಲವಿ ಹೇಳ್ಬೋದ ಭಾವಗೀತೆ ಯಾವ್ದಾದ್ರು?
1: ಮುನಿಸುತ್ತರವಿ ಮಗುದೇವಾಗಿ ನಗಲು ಬಾರದಿ, ಮುನಿಸುತ್ತರವಿ ಮಗುದೇ ವಾಗಿ ನಗಲು ಬಾರದಿ, ಕರಿ ಮುಗಿಲ ಬಾನಿನಲ್ಲಿ ನಿಂತೆರಳಲು, ತಾರೆಗಳು ಮೈಯ ಬಲಸಿ ಚುಂಬೆನ್ನಲು, ಕರಿ ಮುಗಿಲ ಬಾನಿನಲ್ಲಿ ನಿಂತೆರಳಲು, ತಾರೆಗಳು ಮೈಯ

0: ಮುನಿಸುತ್ತರದಿ ಮಗುದೇ ತವಾಗಿ ನಗಲು ಬಾರದಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಸೊಗಸಾಗಿ ಹಾಡಿದ್ರಿ. ಕೇಳಿದ್ರೆ ಮತ್ತೆ ಕರೆ ಮಾಡಿ, ವಾಚ್ ಕಟ್ಟಿದ ಮೊದಲ ದಿನದ ಅನುಭವನ ಹಂಚ್ಕೊಳ್ಳಿ. ಹಲೋ,
2: ನಮಸ್ಕಾರ
1: ಸರ್. ಓಕೆ, ಹೇಳಿ ಮೇಡಮ್. ಮೊದಲು ವಾಚ್ ಕಟ್ಟಿದ ದಿನ ನೆನಪು ಮಾಡ್ಕೊಳ್ಳಿ.
2: ಮೊದಲು ವಾಚ್ ಕಟ್ಟಿದ್ದು ಅಂದ್ರೆ ನಾನು ಎಸ್ ಎಲ್ ಸಿ ಓದುವಾಗ 75ರಲ್ಲಿ.
1: ಓಕೆ,
2: ಅವಾಗ ಎಕ್ಸಾಮ್ ಹೋಗ್ಬೇಕಂದ್ರೆ ವಾಚ್ ಬೇಕಿತ್ತಲ್ವಾ, ಹಾಗಾಗ್ಬಿಟ್ಟು ಅದು ನಂದಲ್ಲ, ನಮ್ಮ ಅಮ್ಮಂಗೆ ನಮ್ಮ ಅಪ್ಪಾಜಿ ಅವ್ರು ಕೊಟ್ಟಿದ್ದು.
1: ಓಕೆ ಓಕೆ.
2: ಸ್ವಿಸ್ ಮೇಡ್ ಅಂತ ಬರ್ತಾ ಇತ್ತು ಅವಾಗ.

0: ಅದನ್ನ ಕಟ್ಟಿದ್ದೆ.
1: ಓಕೆ.
0: ಅದಕ್ಕೆ ಗೋಲ್ಡನ್ ಚೈನ್ ಬೇರೆ ಇತ್ತು, ಅದಕ್ಕೆ ಒಂಥರ ಗೋಲ್ಡನ್ ಕಲರ್ ಚೈನ್. ಹಾಗಾಗಿ ತುಂಬಾ ಇಷ್ಟ ಆಗಿತ್ತು ಆ ಪ್ರವಾಸ.
1: ಓಕೆ, ಒಂದು ಭಾವಗೀತೆ ಹಾಡ್ಬೋದಾ?
0: ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು, ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು, ಮಾತು ಮಾತಿಗೆ ಕೋನಗು ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ, ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು, ಸೆರಗು ತೀರಿದಷ್ಟು ಸುಕ್ಕು ಹಠ ಮಾಡುವ ಕೂದಲು, ನೀರೇಕೋ ಸರಿ ಹೋಗದು ಮತ್ತೆ ಒಳಗೆ ಹೋದಳು, ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು.
1: ಥ್ಯಾಂಕ್ ಯು. ಹದಿನಾರರ
0: ವಯಸ್ಸು.
1: ಸಾಗಿ ಹಾಡಿದ್ರಿ ಮೇಡಮ್, ಧನ್ಯವಾದ. ಕೇಳಿದ್ರೆ ನಾನು ಕೂಡ ನನ್ನ ಅನುಭವನ ಹಂಚಿಕೊಳ್ಬೇಕು ಅಂತಿದ್ದೀನಿ, ಆದರೆ ಕೊನೆಗೆ. ಹಲೋ.
2: ಹಲೋ
1: ಚಿಕ್ಕಪ್ಪ, ಶಿವಮೊಗ್ಗ.
2: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
1: ಚೆನ್ನಾಗಿದ್ದೀನಿ ಚಿಕ್ಕಪ್ಪ ಅವರೇ. ಈಗ ನೆನಪು ಮಾಡ್ಕೊಳ್ಳಿ, ವಾಚ್ ಕಟ್ಟಿದ ಮೊದಲನೇ ದಿನ.
2: ಸರ್ ನಿಜಕ್ಕೆ ಕರೆಕ್ಟ್ ನಿಜ ಹೇಳ್ಬೇಕು ಅಂದ್ರೆ ನಾನು ವಾಚ್ ಕಟ್ಟಿದ ಮೊದಲನೇ ಸಲ ಅಂದ್ರೆ ಜಾತ್ರೆಗಿನ ವಾಚ್ ಕಟ್ಟಿದ್ದೆ ಸರ್.
1: ಓಕೆ ಓಕೆ, ಅದೊಂಥರ ಚೆನ್ನಾಗಿರ್ತಿತ್ತು.
2: ಮೂರ್ ಮುಳ್ಳ ಒಂದೇ ಜಂಟಿ ಮಾಡಿರೋ ತಿರುಗಿಸಿ ಮೂರ್ ಮುಳ್ಳ ಒಂದೇ ಸಲ
1: ತಿರುಗ್ತಾವ.
2: ಅದನ್ನ ಬಿಟ್ರೆ ನಮ್ಮ ಅಪ್ಪನೊಂದು ಕೆಟ್ಟೋಗಿರೋ ವಾಚ್ ಇತ್ತು ಸರ್, ಅವ್ರ ಕೈಗೂ ನಮ್ ಕೈಗೂ ವ್ಯತ್ಯಾಸ ಆಗೋದು, ಅದಕ್ಕೆ ಅದಕ್ಕೆ ಎರಡು ಬಣ್ಣಿಗೆ ಒಂದು ರಬ್ಬರ್ ಹಾಕಿ ಕಟ್ಕೋತಾ ಇದ್ವಿ ಸರ್. ಆಮೇಲೆ ನಾನೇ ಅದಂತ ವಾಚ್ ತಗೊಂಡಿದ್ದು ಅಂದ್ರೆ ನನ್ನ ಮದ್ವೆ 1997 ನಾವು ಹೊಸ ವಾಚ್ ತಗೊಂಡ್ ಕಟ್ಕೊಂಡ್ ಹೋದ್ರ ಅದೇ ಪ್ರಥಮ ಬಾರಿಗೆ ಸರ್.
1: ಧನ್ಯವಾದಗಳು ಸರ್. ಒಂದು ಭಾವಗೀತೆ ಹೇಳ್ಬೋದ ಪಲ್ಲವಿ?
2: ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿಯೇ. ಓಕೆ ಸರ್,
1: ಥ್ಯಾಂಕ್ ಯು,
2: ಧನ್ಯವಾದಗಳು ಸರ್.
1: ಕೇಳಿದ್ರೆ ಮತ್ತೆ ಯಾರು ಕರೆ ಮಾಡ್ತಾ ಇದ್ದೀರಿ ನೆನಪು ಮಾಡ್ಕೊಳ್ಳಿ. ವಾಚ್ ಕಟ್ಟಿದ ಮೊದಲ ದಿನದ ಅನುಭವ, ವಾಚ್ ಹೆಸರು ಯಾವುದು ಅಂತ ಹೇಳಬೇಡಿ ದಯವಿಟ್ಟು. ಹಲೋ.
3: ಹಲೋ
1: ಹೇಳಿ, ಯಾರು?
3: ಲಕ್ಷ್ಮಿ ಜನ್ನಾಪುರ.
1: ಹೇಳಿ ಮೇಡಮ್, ವಾಚ್ ಯಾವಾಗ ಕಟ್ಟಿದ್ರಿ?
3: ನಾನು ವಾಚ್ ಕಟ್ಟಿದ್ದು 10th ಆಗಿದ್ದಾಗ.
1: ಎಷ್ಟನೇ ಇಸ್ವಿ?
3: ನಮ್ಮ ಫ್ರೆಂಡ್ ಒಬ್ರು ಕೊಡ್ತಿದ್ರು.
1: ಎಷ್ಟನೇ ಇಸ್ವಿ?
3: ಬರ್ತ್ಡೇ ಅಂತಂದು ಕೊಡ್ತಿದ್ರಿ, ಅವಾಗ ಕಟ್ಟಿದ್ದೆ.
1: ಓಕೆ ಓಕೆ, ಧನ್ಯವಾದ. ಭಾವಗೀತೆ ಹೇಳಿ.
3: ತೇರೆ

0: ಹೊಸ ಬಾಳನ್ನು ತಾ ಅತಿಥಿ.
1: ಓಕೆ, ಧನ್ಯವಾದಗಳು, ಧನ್ಯವಾದಗಳು. ಓಕೆ ಸ್ನೇಹಿತರೆ, ಮತ್ತಾರು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ. ಹಲೋ ಹಲೋ
2: ಸರ್, ಗುಡ್ ಆಫ್ಟರ್ನೂನ್ ಸರ್.
1: ವೆರಿ ಗುಡ್ ಆಫ್ಟರ್ನೂನ್ ಸರ್. ಯಾರು ಮಾತಾಡೋದು?
2: ಮೈರ್ಕೋಟಿ ಜನಾಪುರ ಸರ್.
1: ಜನಾಪುರ ಮೈರ್ಕೋಟಿ ಸರ್. ಮೊದಲನೇ ದಿನ ನೆನಪು ಮಾಡ್ಕೊಳ್ಳಿ ವಾಚ್ ಕಟ್ಟಿದ್ದು.
2: ಸರ್ ನಾನು ಮೊದಲನೇ ದಿನ ಕಟ್ಟಿದ್ದು ಸರ್, ಎಕ್ಸಾಮ್ ಟೈಮಲ್ಲಿ ಸರ್. ಓದ್ಕೊಳ್ತಾ ಇರ್ಬೇಕಾದ್ರೆ ಟೈಮಿಂಗ್ ಗೊತ್ತಾಗ್ತಾ ಇರ್ಲಿಲ್ಲ ಅನ್ಬಿಟ್ಟು, ಮತ್ತೆ ಎಕ್ಸಾಮ್ ಬರೀಬೇಕಾದ್ರೆ ಬೇಕಾಗತ್ತೆ ಅನ್ಬಿಟ್ಟು ನನ್ನ ತಂದೆ ಹತ್ರ ಹಠ ಮಾಡಿ ಇಸ್ಕೊಂಡಿದ್ದೆ ಸರ್.
1: ಎಷ್ಟನೇ ಕ್ಲಾಸಲ್ಲಿ?
2: ಬಟನ್ಸ್ 94 ಸರ್.
1: ಓಕೆ ಓಕೆ,
2: ಹಾಗಾಗಿ ಆ ನೆನಪು ಸರ್ ಇವಾಗ.
1: ಒಳ್ಳೆ ನೆನಪು ಮಾಡ್ಕೊಂಡ್ರಿ. ಒಂದು ಹಾಡು ಹೇಳ್ಬೋದಾ ಭಾವಗೀತೆ?
2: ಹೇಳ್ತೀನಿ. ದೀಪವು ನಿನ್ನ

ಹಗಲು ನಿನ್ನದು ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ

0: धन्यवाद सर।
1: ಧನ್ಯವಾದಗಳು ಸರ್. ಮತ್ತೆ ಯಾರು ನೆನಪು ಮಾಡ್ಕೊಂಡ್ರಿ? ಹಲೋ
2: ಹಲೋ
1: ಹೇಳಿ, ಯಾರು ಮಾತಾಡೋದು?
2: ನಮಸ್ತೆ ಸರ್, ಹಿರಿಯೂರಿನಿಂದ ಚಂದ್ರಕಲಾ.
1: ಚಂದ್ರಕಲಾ ಅವರೇ, ನೆನಪು ಮಾಡ್ಕೊಳ್ಳಿ, ಮೊದಲನೇ ದಿವಸ ವಾಚ್ ಕಟ್ಟಿದ್ದು.
2: ಸರ್, ನಾಲ್ಕನೇ ಕ್ಲಾಸ್ ಇದ್ದಾಗ ನಮ್ಮ ಅಪ್ಪಾಜಿ ಕೊಟ್ಟಿದ್ದು.
1: ನಾಲ್ಕನೇ ಕ್ಲಾಸ್ ಇದ್ದಾಗಲೇ ಕೊಡಿಸ್ಬಿಟ್ರ?
2: ಹ್ಞೂ ಸರ್, ಅವಾಗಲೇ ಕೊಡಿಸಿದ್ರು, ಅದು ಬೆಲ್ಟಿನ ವಾಚು.
1: ಓಕೆ, ಲಕ್ಕಿ ನೀವು.
2: ಚೆನ್ನಾಗಿತ್ತು ಸರ್, ಒಂಥರ ವಾಚ್ ಕಟ್ಕೊಂಡು ಹೋಗ್ತಿದ್ದೀನಿ ಅನ್ನೋ ಖುಷಿ. ಆದ್ರೆ ನಾನು ಮ್ಯಾಥ್ಸ್ ಅಲ್ಲಿ ವೀಕ್ ಸರ್.
1: ಓಕೆ ಓಕೆ.
2: ನಮ್ಮ ಟೀಚರು ಮತ್ತೆ ಲೆಕ್ಕ ಮಾಡಲ್ಲ ಏನಿಲ್ಲ, ವಾಚ್ ಕಟ್ಕೊಬರ್ತೀಯ ಅಂತ ಬಯ್ಯೋರು.
1: ಓಕೆ ಓಕೆ.
2: ಆಮೇಲೆ ನಾಚಿಕೆ ಆಗಿ ಸ್ವಲ್ಪ ದಿವಸ ಕಟ್ಕೊಂಡು ಹೋಗ್ತಾ ಇರ್ಲಿಲ್ಲ ಸರ್.
1: ಓಕೆ, ಒಳ್ಳೆ ಅನುಭವ ಹೇಳಿದ್ರಿ. ಕೇಳ್ತಾ ಇದೆ, ಕೇಳ್ತಾ ಇದೆ. ಆಯ್ತು,
2: ಅದೇ ಸರ್ ಫಸ್ಟ್ ಕಟ್ಟಿದ್ದು.
1: ಪರವಾಗಿಲ್ಲ, ಇಲ್ಲಿ ತನಕ ಮಾತಾಡಿದವರೆಲ್ಲ 10ನೇ ಕ್ಲಾಸು 8ನೇ ಕ್ಲಾಸ್ ಅಂದರು. ನೀವು 4ನೇ ಕ್ಲಾಸಿಗೆ ಕಟ್ಟಿದ್ದು ಸಂತೋಷ. ಒಂದು ಭಾವಗೀತೆ ಹಾಡ್ಬೋದಾ ಪಲ್ಲವಿ?
2: ಹೇಳ್ತೀನಿ ಸರ್.

0: ಕೃಷ್ಣನು ತೋರುವ ಪ್ರೀತಿಯಿಡಿದ ಕಣ್ಣು. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು. ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಅನುಭವಗಳನ್ನು ಹೇಳ್ತಾ ಇದ್ದೀರಿ, ಚೆನ್ನಾಗಿ ಹಾಡ್ತಾ ಇದ್ದೀರಿ ಕೂಡ. ಹಲೋ
2: ಸರ್, ನಮಸ್ತೆ.
1: ನಮಸ್ಕಾರ.
2: ಕಿಂಚೇನಹಳ್ಳಿಯಿಂದ
1: ಚಂದ್ರಶೇಖರ್ ಹೇಳಿ. ವಾಚ್ ಕಟ್ಟಿದ ನೆನಪು ಮಾಡ್ಕೊಳ್ಳಿ. ಮೊದಲನೇ ದಿನ
2: ಸರ್ ನಾನು 5ನೇ ಕ್ಲಾಸ್ ಅಲ್ಲಿ ಹೋದಾಗ ಒಂದು ಎಲೆಕ್ಟ್ರಿಕಲ್ ವಾಚ್ ಅಂತ ಬರೋವಾಗ ಅವತ್ತಿನ ಕಾಲದಾಗ 20 ರೂಪಾಯಿ 30 ರೂಪಾಯಿ ಇದ್ದು. ಅದ್ ಬಟನ್ ಹತ್ತಿರ ಲೈಟ್ ಬರೋದು, ಗೇಟ್ ಚೇಂಜ್ ಮಾಡ್ಬೋದಿತ್ತು, ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡ್ಬೋದಿತ್ತು.
1: ಕರೆಕ್ಟ್ ಕರೆಕ್ಟ್.
2: ಅವಾಗ ರೋಡ್ ಅಲ್ಲಿ ಹೋಗ್ತಿದ್ದಾಗ ಯಾರು ಟೈಮ್ ಎಷ್ಟು ಅಂದ್ರೆ 9:32 ಅಂತಿದ್ದೆ. ಗೊತ್ತಾ, ನೆಡ್ಡು ಟೈಮ್ ಮಾಡಕ್ ಬರಲ್ಲ, ವಾಚ್ ಕಟ್ಕೊತಾರೆ ಇವಾಗ ಕಾಲ್ ದುಡುರು ಅನ್ನೋರು. ಬಟ್ ನಾನು ಅದ್ ಇದ್ದನ್ನ ಇದ್ದಂಗೆ ಹೇಳ್ತಿದ್ದೆ ನಾನು. ಅವ್ರಿಗೆ ಏನ್ ಹೇಳ್ಬೇಕಾಯ್ತು, 9:30, 9:30, 9:30, 10 ಗಂಟೆ ಅಂತ ಹೇಳ್ಬೇಕಾಯ್ತು. ಅವಾಗ ನಿಮ್ ಆಕಾಶವಾಣಿ 10 ಗಂಟೆ ಮುಗ್ದೋಗೋದು.
1: ಕರೆಕ್ಟ್. ಅದಕ್ಕಿಂತ ಮುಂಚೆ 9:30 ಮುಗಿತಿತ್ತು.
2: ಆಮೇಲೆ ಮತ್ತೆ 12 ಗಂಟೆಗೇನ ಸ್ಟಾರ್ಟ್ ಆಗೋದು, ಮತ್ತೆ 2:30-3 ಗಂಟೆ ಮುಗ್ದೋಗ್ಬಿಡೋದು. ಈಗಾದ್ರೆ 24 ಗಂಟೆ ರನ್ನಿಂಗ್ ಅಂತ ತಿಳ್ಕೊಂಡ್ರೆ ಅಂತ ಒಂದು ತಪ್ಪೇನಿಲ್ಲ.
1: ಓಕೆ, ಭಾವಗೀತೆ ಯಾವ್ದು ಹೇಳ್ತೀರಿ?
2: ಎರಡೇ ಒಂದೇ ಲೈನ್ ಹೇಳ್ಬಿಡ್ತೀನಿ ಸರ್. ಡೊಂಕ ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ, ಡೊಂಕು ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ. ಸರ್ ಮುಂದೆ ಚೆನ್ನಾಗಿದೆ, ಬಟ್ ನನಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಅದು
1: ಓಕೆ, ಧನ್ಯವಾದ.
2: ಒಂದೇ ಒನ್ಕೆ ಕೊಟ್ಬೇಕಾದ್ರೆ ಹೋದಾಗ ಒನ್ಕೆ ಹೊಡಿಯೋದು ಅದೆಲ್ಲ ಇದೆ.
1: ಕರೆಕ್ಟ್ ಕರೆಕ್ಟ್.
2: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು. ಕಿಡ್ಗ್ರಿ ಮತ್ತೆ. ಹಲೋ.
3: ಹಲೋ ಸರ್,
1: ಹೇಳಿ ಯಾರು?
3: ಭದ್ರಾವತಿ ಗೋರ್ಪಡೆ.
1: ಗೋರ್ಪಡೆ ಅವರು ಹೇಳಿ. ಮೊದಲ ದಿನ ವಾಚ್ ಕಟ್ಟಿದ?
3: ಮೊದಲ ದಿನ ವಾಚು ಅಂತಂದ್ರೆ ಮೊದಲು ಚಿಕ್ಕದಲ್ಲಿ ಬೊಂಬಾಯಿ ಮಿಠಾಯಿ ವಾಚ್ ಇದೆಯಲ್ಲ ಸರ್, ಅದನ್ನ ಕಟ್ಟಿದ್ದು. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಮ್ಗೆ ವಾಚ್ ತಗೊಳ್ಳೋ ಒಂದು ಸ್ಥಿತಿ ಇರ್ಲಿಲ್ಲ ಬಿಡಿ. ನಾನು ಬೆಂಗಳೂರಿನಲ್ಲಿ ಜಾಬ್ಗೆ ಸೇರಿದಾಗ ನಮ್ಮ ವಾಚ್ ಈಗ ಹುಡುಕಿಟ್ಕೊಂಡಿದ್ದೀನಿ ಅನೇಕ ದಶಕಗಳ ಹಿಂದಿಂದು. ಈಗ ಇಟ್ಕೊಂಡಿದ್ದೀನಿ HMT ಕಂಚನ್ ವಾಚ್, ಬ್ಲಾಕ್ ಡೈ ಅಂತ, ಕಮರ್ಷಿಯಲ್ ಸ್ಟ್ರೀಟ್ ಬೆಂಗಳೂರು.
1: ಓಕೆ,
3: ಅಲ್ಲಿ ಪರ್ಚೇಸ್ ಮಾಡಿದ್ದು. ಅದೇ ಅಂದ್ರೆ ಮೊಟ್ಟ ಮೊದಲ ವಾಚ್ ನಾನು ಕಟ್ಟಿದ್ದು.
1: ತುಂಬಾ ಸಂತೋಷ ಆಯ್ತು. ಭಾವಗೀತೆ ಹೇಳ್ಬೋದಾ?
3: ಇದು KS ವಿಶ್ವಾರ್ ಅಹಮದ್ ರವರ ಒಂದು ರಚನೆ, ನಾದವಿರದ ಬದುಕು ಅನ್ನೋ ಶೀರ್ಷಿಕೆ.

ರವಿ ಕರುಣೆ ಮರೆಯ ಬೇಡ ನಾದ ವಿರದ ಬದುಕೆ ಇಡು ವಿರದ ದುಡಿತದಲ್ಲಿ ಬಲಿಯಾಗದಿರಲಿ ಬೆರಗು ಸುಡು ಬಾಳಿ ಹಂಚಿನಲ್ಲಿ ಮೆರೆದಿರಲಿ ಪಾಯ ಸರಗು ಕಳೆಯಷ್ಟೆ ಇದ್ದರೇನು ಕನಸಿರದ ಬಾಳು ಬಾಳೆ ಮಳೆ ಬಿಲ್ಲು.

0: ಶೃಂಗರಿಸಿದ ಕರಿಮುಗಿಲಿ ನೊಂದು ಮಾಲೆ ನಾದ ಬದುಕೆ. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ. ಮುಂದಿನ ಕರೆಗೆ ಹೋಗೋಣ. ದಯವಿಟ್ಟು ವಾಚು ಹೆಸರನ್ನ ಯಾರು ಹೇಳಬೇಡಿ. ಹಲೋ,
2: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ, ಮಹೇಶ್ ಹೊಸೂರು.
2: ಹೌದು ಸರ್.
1: ಯಾವುದು ನೆನಪು ಮಾಡ್ಕೊಳ್ಳಿ ಮೊದಲನೇ ದಿನ ವಾಚ್ ಕಟ್ಟಿದ್ದು?
2: ಇದು ಚಿಕ್ಕನಿದೆ ಸರ್, ನಾನು ತುಂಬಾ ಸರ್ ವಾಚ್ಗೋಸ್ಕರ ನಮ್ಮ ಅಮ್ಮ ಹೇಳ್ತಾ ಇದ್ರು, ಹಾಗಾಗಿ ನಮ್ಮ ಚಿಕ್ಕಪ್ಪ ಅವರು ಒಂದು ವಾಚ್ ಕೊಡಿಸಿದ್ರು ಸರ್. ಅವಾಗ ಎಲ್ಲ ಫ್ರೆಂಡ್ ಸರ್ ಈ ಬಲಗೈ ವಾಚ್ ಕಟ್ಬೇಕು ಅಂತ ಒಂದು ಇದಿತ್ತು ಸರ್, ಹಾಗಾಗಿ ಬಲಗಡೆ ಕೈಗೆ ಕಟ್ಕೊಂತಿದ್ವಿ ಸರ್. ಏನೋ ಒಂಥರ ಖುಷಿ ಇರ್ತದೆ ಸರ್ ವಾಚ್ ಕಟ್ಟೋದಕ್ಕೆ, ಅದೊಂಥರ ಅವಾಗ ಈಗ ಒಂಥರ ಮೊಬೈಲ್ ತಗೊಂಡಂಗ ವಾಚ್ ಸರ್.
1: ಓಕೆ ಓಕೆ, ಭಾವಗೀತೆ ಹೇಳಿ.
2: ಪರಿಮಳ ಬೀರುವ ಮಲ್ಲಿಗೆಯಂತೆ ಸ್ನೇಹದ ಪರಿಮಳ ಹರಡುವುದಂತೆ, ಸ್ನೇಹ ಶ್ರೀಗಂಧದಂತೆ ಹಿತವಾಗುವುದಂತೆ, ಬಾಳಿನಲ್ಲಿ ಸ್ನೇಹ ಇದ್ದರೆ ಚಿಂತೆ ಇರುವುದಂತೆ. ಇದೆ ಭಾವಗೀತೆ ಸರ್.
1: ಓಕೆ, ಧನ್ಯವಾದ ಕರೆ ಮಾಡಿ ಹಾಡಿದಕ್ಕೆ. ಮುಂದಿನ ಕರೆಗೆ ಹೋಗೋಣ. ಕೇಳಿದ್ರೆ ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ ಮಾತಾಡಿ. ಹಲೋ,
3: ಹಲೋ,
1: ಯಾರು?
3: ಬಾರಲ್ಲೂರಿಂದ ರಮಾದೇವಿ ಅಂತ.
1: ರಮಾದೇವಿ ಮೇಡಮ್, ಇದು ಮೊದಲನೇ ಕರೆನಾ?
3: ಇಲ್ಲ, ಒಂದ್ ಎರಡು ಸಲ ಮಾಡಿದ್ವಿ.
1: ಓಕೆ ಓಕೆ,
3: ಹಂಗಾಗಿ ತುಂಬಾ ದಿವಸ ಆಯ್ತು ಸಿಕ್ಲಿಲ್ಲ. ಅದಕ್ಕಾಗಿ ಮಾಡಿದೆ, ಸಿಕ್ಕಿತ್ತು, ತುಂಬಾ ಖುಷಿ ಆಯ್ತು.
1: ಓಕೆ, ವಾಚ್ ಕಟ್ಟಿದ್ದು ದಿವಸ ನೆನಪು ಮಾಡ್ಕೊಳ್ಳಿ. ಮೊದಲಿಗೆ
3: ಮದ್ವೆ ಆದ್ಮೇಲೆ ಕಟ್ಟಿದ್ದು ನಾವು. ನಮ್ ಮದ್ವೆ ಆಗಿತ್ತು 81ನೇ ಇಸವಿಗೆ. ಮದ್ವೆ ಆದ್ಮೇಲೆ ನಮ್ಮನೆಯವ್ರು ನಮಗೆ ಕೊಡ್ಸಿದ್ದು.
1: ಓಕೆ ಓಕೆ, ಗಿಫ್ಟ್
3: ಗಿಫ್ಟ್ ಅಂತ ಕೊಟ್ಟಿದ್ರು. ಚೈನ್ ವಾಚ್ ಕೊಡ್ಸಿದ್ರು, ತುಂಬಾ ಚೆನ್ನಾಗಿತ್ತು, ಇನ್ನೂ ಇಟ್ಕೊಂಡಿದೀವಿ.
1: ಓಕೆ ಓಕೆ, ತುಂಬಾ ಖುಷಿ ಆಯ್ತಮ್ಮ ಮಾತಾಡಿ. ಭಾವಗೀತೆ ಹೇಳಿ ಒಂದು ಪಲ್ಲವಿ.

0: ತವರು ರಾಮನೆನೋದ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ. ಮುಂದೆ ಹೇಳಿ ಪಾಪ ಅವರು ತುಂಬಾ ಖುಷಿ ಆಯ್ತು ಸಿಕ್ಕಿದ್ದಕ್ಕೆ, ಧನ್ಯವಾದಗಳು.
1: ಆಯ್ತಮ್ಮ, ನಿಮ್ ಜೊತೆ ಮಾತಾಡಿ ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಮುಂದಿನ ಕರೆ ಹೋಗೋಣ. ಕೇಳಿದ್ರೆ ಕರೆ ಮಾಡಿ ಮಾತಾಡಿ ಮೊದಲನೇ ದಿನ ವಾಚ್ ಕಟ್ಟಿದ ಅನುಭವದ ಬಗ್ಗೆ. ಹಲೋ,
2: ಹಲೋ
1: ಹೇಳಿ.
2: ಸರ್, ನಾನು ಧರ್ಮಸ್ಥಳದಿಂದ ಅಂಬಿಕಾ ಅಂತ.
1: ಅಂಬಿಕಾ ಮೇಡಮ್, ಯಾವತ್ತು ವಾಚ್ ಕಟ್ಟಿದ್ರಿ?
2: ಮೇಡಮ್ ಮೇಡಮ್ ಸರ್, 93ನೇ ಇಸ್ವಿನಲ್ಲಿ ಇರ್ಬೋದು. ನಮ್ದು ತುಂಬಾನೇ ಇದು ರಬ್ಬರ್ ತೋಟ ಇದೆ, ರಬ್ಬರ್ ತೋಟದಲ್ಲಿ ರಬ್ಬರ್ ಟಾಪಿಂಗ್ ಮಾಡೋದಕ್ಕೆ ಒಬ್ರು ಕರಿಗೌಡ ಅಂತ ಒಬ್ರು ಬರ್ತಿದ್ರು. ಅವ್ರು ಎಂತ ಹೇಳಿದ್ರು ಅಂತಂದ್ರೆ, ನಮ್ಮನೇಲಿ ರೇಡಿಯೋ ಇದೆ, ಅವರ ಮನೇಲಿ ರೇಡಿಯೋ ಇಲ್ಲ. ನಾವು ರೇಡಿಯೋ ಎಲ್ಲ ಕೇಳ್ತಿರು, ಅವರಿಗೂ ಆಸೆ ಆಯ್ತು ರೇಡಿಯೋ ಕೇಳ್ಬೇಕು ಅಂತ. ಅದಕ್ಕೋಸ್ಕರ ಅವ್ರು ಹೇಳಿದ್ರು, ನನ್ನ ಹೆಂಡತಿ ವಾಚನ್ನ ನಾನು ನಿನ್ನೆ ಕೊಟ್ಟೆ, ನೀವು ನನಗೆ ದುಡ್ಡು ಕೊಡ್ತೀರಾ? ಹ್ಞೂ ಅಂದೆ ನಾನು. ಅವರು 250 ರೂಪಾಯಿಗೆ ಅವರ ಹೆಂಡತಿ ವಾಚನ ನನಗೆ ಮಾಡಿಬಿಟ್ಟು ಅವರು ರೇಡಿಯೋ ತಗೊಂಡ್ರು. ಅವಾಗ ನಾನು ಮೊದಲು ವಾಚ್ ಕಟ್ಟಿದ್ದು.
1: ಓಕೆ ಓಕೆ, ರೇಡಿಯೋ ಮಾರಿ ವಾಚ್ ತಗೊಂಡಿದ್ದು. ತುಂಬಾ ಖುಷಿ ಆಯ್ತು. ಜನಪದ ಗೀತೆ ಪಲ್ಲವಿ, ಸಾರಿ, ಭಾವಗೀತೆ ಪಲ್ಲವಿ ಹಾಡಬಹುದಾ?

0: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ, ಧನ್ಯವಾದ. ಕೇಳುಗ್ರೆ ಮತ್ತೆ ಯಾರು ಕರೆ ಮಾಡ್ತಾ ಇದ್ದೀರಿ ನೆನಪು ಮಾಡ್ಕೊಳ್ಳಿ. ವಾಚ್ ಕಟ್ಟಿದ ಮೊದಲ ದಿನದ ಅನುಭವ. ಓಕೆ, ಕರೆ ಯಾಕೋ ಬಿಡು ತಗೊಂಡಿದ್ದೆ, ನನ್ನ ಅನುಭವ ಹೇಳ್ಬಿಡ್ತೀನಿ. ನಾನು ಎಸ್ ಎಸ್ ಎಲ್ ಸಿ ಓದಿದ್ದು ಭದ್ರಾವತಿ ತಾಲೂಕು ಅರಳೆಹಳ್ಳಿ ಹೈಸ್ಕೂಲ್ನಲ್ಲಿ. ನಮ್ಮನೆಯಲ್ಲಿ ಏನು ತಿಳ್ಕೊಂಡಿದ್ರು, ದಡ್ಡ ಇವನು ಎಸ್ ಎಲ್ ಸಿ ಪಾಸಾಗಲ್ಲ ಅಂತ. ಅಪ್ಪ ಕೆಲಸಕ್ಕೆ ಹೋಗಿದ್ರು, ನಾನು ಬಂದು ಮಲ್ಕೊಂಬಿಟ್ಟೆ. ಮಲ್ಕೊಂಡಾಗ ಅಪ್ಪಾಜಿ ಬಂದರು, ಅಮ್ಮನಿಗೆ ಕೇಳಿದ್ರು ಯಾಕೆ ಮಲ್ಕೊಂಡಿದ್ದಾನೆ ಅಂತ. ಇವತ್ತು ರಿಸಲ್ಟ್ ಇತ್ತಲ್ಲ ಅಂತ ಹೇಳಿದ್ರು ಅಮ್ಮ. ಸೊ ಫೇಲ್ ಆಗಿದ್ದಾನೆ ಅದಕ್ಕೆ ಮಲ್ಕೊಂಡಿದ್ದಾನೆ ಅಂತ ಅಪ್ಪಾಜಿ ಅಂದ್ಕೊಂಡು ಬಂದು ಎಬ್ಬಿಸಿದ್ರು. ಎದ್ದೆ, ರಿಸಲ್ಟ್ ಏನಾಯಿತು ಅಂದರು. ಫೇಲ್ ಆಗಿದೆ ಬಿಡು, ಮತ್ತೇನೇನು ಅಂತ ಅವರೇ ಅಂದರು. ನಾನೇನು ಮಾಡಿದೆ, ಸೀದಾ ಮಾಸ್ಕ್ ಕಾರ್ಡ್ ತೊಗೊಂಡೋಗಿ ಅವ್ರ ಕೈಗಿಟ್ಟೆ. ನೋಡಿ ಅವರಿಗೆ ಆಗಿದ್ದು ಖುಷಿ ಅಷ್ಟಿಷ್ಟಲ್ಲ. ಆ ಕ್ಷಣ ನೆನೆಸ್ಕೊಂಡ್ರೆ ಈಗಲೂ ತುಂಬ ಖುಷಿಯಾಗುತ್ತೆ. ಸೊ ಆವಾಗ ಅಪ್ಪ ಮಾಡಿದ್ದೇನೆಂದರೆ, ಸೀದಾ ವಾಚ್ ಅಂಗಡಿ ಕರ್ಕೊಂಡೋಗಿ ನನಗೊಂದು ವಾಚ್ ಕೊಡಿಸಿದ್ರು. ಆ ವಾಚ್ ಕಟ್ಟಿದ ದಿನ ಇದೆಯಲ್ಲ, ಅದು ಎಂದೂ ಕೂಡ ಮರಳಿಕ್ಕೆ ಆಗದೇ ಇರುವಂತಹ ದಿನ. ಇದು ನನ್ನ ಅನುಭವ. ಹಲೋ
1: ಸರ್,
0: ಹೇಳಿ.
1: ಕೇಶವ್ ಅವರು ಭದ್ರಾವತಿಯಿಂದ
0: ಹೇಳಿ. ಕೇಶವ್, ಯಾವತ್ತು ಕಟ್ಟಿದ್ರಿ ವಾಚ್?
1: ನಾವು 2005 ಆರನ ಕತೆ ಸರ್, ನಾವೇ ತಗೊಂಡಿದ್ ವಾಚು, ನಾವೇ ಕಟ್ಕೊಂಡಿದ್ವಿ.
0: ಓಕೆ ಓಕೆ
1: ಸರ್, ನಿಮ್ದು ಒಂದು ಬುಕ್ ರಿಲೀಸ್ ಆಗಿತ್ತಂತೆ ಸವೀಕ್ಷಣಗಳು, ಅದೋ ಬುಕ್ ಬೆಳಿಗ್ಗೆ ಗೊತ್ತಾಯ್ತು ನಮಗೆ.
0: ಹೌದು ಹೌದು,
1: ನೀವೇ ಬರ್ತಿರೋದು.
0: ಹೌದು ಹೌದು ಹೌದು. ಇರ್ಲಿ, ಈಗ ಭಾವಗೀತೆ ಹೇಳ್ಬೋದಾ ಒಂದು?
1: ಚಂದ್ರಶೇಖರ್ ಕಂಬಾರ ಅವ್ರದು. ಅಗಲಿ ಹೀರಲಾರೇನು ಮರೆತು ಹೀರಲಾರೇನು ನಿನ್ನ ಒಲಿದವನೇ ನಲಿದವನೆ ಹೃದಯವನೇ ಗೆಲಿದವನೆ ಗಾಸಿಯಾಗುವೇನು ನಾನ ಮತನ ಅಗಲಿರಲಾರೇ ನಿನ್ನ.
0: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ. ಮುಂದಿನ ಕರೆಗೆ ಹೋಗೋಣ. ಕಿಡ್ಗ್ರೆ ಇನ್ನು 4 ನಿಮಿಷ ಇದೆ, ಬೇಗ ಬೇಗ ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ. ಹಲೋ
2: ಹಲೋ, ನಮಸ್ಕಾರಗಳು ಸರ್.
0: ನಮಸ್ಕಾರಗಳು ಸತೀಶ್ ಸರ್.
2: ನಾನು ಸತೀಶ್ ಕುಮಾರ್ ಸರ್, ಸಾಲಿಗ್ರಾಮ ಉಡುಪಿ.
0: ಹೇಳಿ, ವಾಚ್ ಕಟ್ಟಿದ್ದು ಮೊದಲನೇ ದಿನ?
2: ವಾಚ್ ನಾವು 8ನೇ ಕ್ಲಾಸಿಗೆ ಹೋಗುವಾಗ ಫಸ್ಟ್ ಕಟ್ಟಿದ್ ಸರ್.
0: ಓಕೆ,
2: ಅದಕ್ಕೂ ಮೊದಲು ವಾಚಿನ ಕ್ರೇಜ್ ಮೊದಲೇ ಇತ್ತು ನಮಗೆ. ಅವಾಗ ಮನೆಯಲ್ಲೆಲ್ಲ ವಿಶೇಷ ಏನಾದ್ರು ಸಂದರ್ಭದಲ್ಲಿ ಎಲ್ಲ ನೆಂಟರು ಬರ್ತಾರಲ್ಲ, ಅವರೆಲ್ಲ ಕಳಿಸಿ ಇಟ್ಕೊಳ್ಳಿ ಆ ವಾಚ್ ಕಟ್ಕೊಂಡು ಅಂತಿರ್ಬೋದು. ಅದು ಶುರು ಮಾಡಿದ್ದೆ. ಒಂದ್ಸಲ ಅಂತೂ ಒಂದು ವಾಚ್ ಚೈನ್ ವಾಚ್ ಇತ್ತ, ಅದು ನಮ್ದು ಲೂಸ್ ಆಗತ್ತ, ಅದು ಬಿದ್ದು ಗ್ಲಾಸ್ ಹೋಗಿತ್ತು ನಮ್ದು ರಿಲೇಷನ್. ಆಗಿದ್ದೆಲ್ಲ ಆಗಿತ್ತು. ನಂತರ ಆವಾಗೆಲ್ಲ ನಮ್ಗೆ ಬಹಳ ಬಹಳ ವಾಚಿನ ಒಂದು ಬೇಕಂತ ಒಂದು ಇದು, ಅವಾಗ ಯಾರು ಕೊಡ್ಸಿದಾರಿಲ್ಲ. ನಾವು ವಾಚ್ ತಕೊಂಡ್ ನಂತರದಲ್ಲಿ ವಾಚ್ ಎಲ್ಲ ಗಿಫ್ಟ್ ಮಾಡಿದ್ದಾರೆ. ಗಿಫ್ಟ್ ಮಾಡಿದ ವಾಚ್ ಒಂದ್ರ ಮೇಲೆ ಮತ್ತೊಂದು ಕಟ್ಲಿಕ್ಕೆ ಆಗುದಿಲ್ಲ ಅಲ್ಲ, ತಂತಾನೆ ಹಾಳಾದ್ದು ಇದೆ ಒಂದ್ ಎರಡು ವಾಚ್. ಹಾಗೆಲ್ಲ ಇದೆ. ಈಗ ನಮ್ಗೆ ಮಾತ್ರ ವಾಚ್ ಎನಿವೇ ಕಟ್ಲೇಬೇಕು, ಹೊರಗಡೆ ಹೋಗೋ ಈಗ್ಲೂ ಉಂಟು ಅದು ನೆಸೆಸರಿ.
0: ಓಕೆ, ಹೇಳಿ ಭಾವಗೀತೆ ಒಂದು ಪ್ಯಾರ
2: ಅಂತ ಸ್ವಲ್ಪ ಹೇಳ್ತೇನೆ.
3: ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ, ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ, ಬತ್ತಿದೆದೆಯಲ್ಲಿ ಬೆಳೆಯಿರಿ ಹಸಿರನು, ಬತ್ತಿದೆದೆಯಲ್ಲಿ ಬೆಳೆಯಿರಿ ಹಸಿರನು, ಪ್ರೀತಿಯ ಮಳೆ ಸುರಿಸಿ, ಪ್ರೀತಿಯ ಮಳೆ ಸುರಿಸಿ, ಬನ್ನಿ ಪಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ, ಬನ್ನಿ ಪಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ.
0: ಥ್ಯಾಂಕ್ ಯು, ಮುಂದಿನ ಕರೆಗೆ ಹೋಗೋಣ. ಸ್ನೇಹಿತರೆ, ಸಮಯ ಆಗ್ತಾ ಇದೆ, ಇನ್ನು 2 ನಿಮಿಷ ಇದೆ. ಕರೆ ಮಾಡಿ ನಿಮ್ಮಿಷ್ಟದ ಭಾವಗೀತೆ ಹೇಳಿ ಪಲ್ಲವಿ. ಹಾಗೆಯೇ ವಾಚ್ ಕಟ್ಟಿದ ಮೊದಲ ದಿನದ ಅನುಭವವನ್ನು ನೆನಪು ಮಾಡಿಕೊಳ್ಳಿ. ದೂರವಾಣಿ ಸಂಖ್ಯೆ 0828220074. ಹಲೋ,

0: ಹಲೋ
1: ಹೇಳಿ
0: ಸರ್. ನಮಸ್ತೆ, ಸತೀಶ್ ವಿದ್ಯಾನಗರ.
1: ಸತೀಶ್ ಹಾ ಹೇಳಿ.
0: ಹಾ ಸರ್, ಸರ್ ವಾಚ್ ಕಟ್ಟಿದ್ದು ಸರ್. ಸರ್ ವಾಚ್ ನಾನು ಕೆಲಸ ಮಾಡ್ತಿದ್ದೆ ಸರ್, ಅವಾಗೆಲ್ಲ 12-13 ವರ್ಷ ಆಗಿತ್ತು ನನಗೆ. ಅವಾಗ ಒಂದು 100 ರೂಪಾಯಿ ಕೊಟ್ಟು ವಾಚ್ ತಗೊಂಡಿದ್ದೆ ಸರ್, ಒಂದು ಎನಿಕರ್ ಅಂತೇಳಿ.
1: ಓಕೆ ಓಕೆ.
0: ನಮ್ಮ ತಾಯಿ ಬಹಳ ಫೋರ್ಸ್ ಮಾಡಿದ್ರು ವಾಚ್ ತಗೊಳ್ಳೋ, ಚೆನ್ನಾಗಿ ಕಾಣತ್ತೀನಿ ಅಂತ ಇದು ಮಾಡಿದ್ರು. ಅವಾಗಿಂದ ಮತ್ತೆ ವಾಚ್ ಯಾವಾಗಲೂ ಕೈಯಲ್ಲಿರುತ್ತೆ ಸರ್, ನನ್ನ ಕೈಯಲ್ಲಿ.
1: ಗುಡ್, ಒಳ್ಳೆ ಅನುಭವ. ಭಾವಗೀತೆ
0: ಎಲ್ಲ ಹುಡುಕಿದೆ ಇಲ್ಲದ ದೇವರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಗುರುತಿಸದಾದೇನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಟೈಮ್ ಆಯ್ತು,
1: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಆತ್ಮೀಯ ಕೇಳಿಗರೆ, ಇಷ್ಟೊತ್ತು ರಾಷ್ಟ್ರೀಯ ಗಡಿಯಾರ ದಿನದ ಸಂದರ್ಭದಲ್ಲಿ ವಾಚ್ ಕಟ್ಟಿದ ಮೊದಲ ದಿನದ ಅನುಭವವನ್ನು ತುಂಬ ಚೆನ್ನಾಗಿ ಕರೆ ಮಾಡಿ ಹಂಚಿಕೊಂಡ್ರಿ. ಎಲ್ಲರಿಗೂ ಕೂಡ ಧನ್ಯವಾದ. ಕರೆ ಯಾರಿಗೆ ಸಿಕ್ಕಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಮುಂದಿನ ಕಾರ್ಯಕ್ರಮಗಳಲ್ಲಿ ಖಂಡಿತ ನಿಮಗೆ ಕರೆ ಸಿಕ್ಕಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಇಷ್ಟೊತ್ತು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು, ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಎಂದಿನಂತೆ ಜೂನ್ 21ರಂದು ಆಚರಿಸಲಾಗುತ್ತಿದ್ದು, ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು, ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬಾರಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯೋಗ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಚಿಕ್ಕಮಗಳೂರು ನಗರದಲ್ಲಿಂದು ಯೋಗ ನಡಿಗೆ ಜಾಥಾ ನಡೆಯಿತು. ನಗರದ ತಾಲೂಕು ಕಚೇರಿಯ ಆವರಣದಿಂದ ಎಂಜಿ ರಸ್ತೆ ಮೂಲಕ ಆಜಾದ್ ಪಾರ್ಕ್ವರೆಗೆ ನಡೆದ ಜಾಥಾಗೆ ಶಾಸಕ ಎಚ್ಡಿ ತಮ್ಮಯ್ಯ ಹಾಗೂ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜಿಸಿದ್ದ ಬೃಹತ್ ಜಾಗೃತಿ ಜಾಥಾಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಚಾಲನೆ ನೀಡಿದರು. ಜಾಥಾ ಉದ್ದಕ್ಕೂ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ ಯೋಗದ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಿದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಪತಂಜಲಿ ಯೋಗ ಸಮಿತಿ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಬೆಳಗ್ಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಬೈಕ್ ಜಾಥಾಗೆ ಅಪರ ಜಿಲ್ಲಾಧಿಕಾರಿಗಳಾದ ಇ ಬಾಲಕೃಷ್ಣ ಚಾಲನೆ ನೀಡಿದರು. ಯೋಗ ಮತ್ತು ಯೋಗ ದಿನಾಚರಣೆಯ ಮಹತ್ವ ತಿಳಿಸುವ ಘೋಷಣೆ ಕೂಗುತ್ತಾ ಭಿತ್ತಿಪತ್ರಗಳನ್ನು ಸಾರ್ವಜನಿಕರಿಗೆ ನೀಡಿ ಜಾಗೃತಿ ಮೂಡಿಸಲಾಯಿತು. ಹೊಸಪೇಟೆ ನಗರದ ಫ್ರೀಡಂ ಪಾರ್ಕ್ನಿಂದ ಆರಂಭವಾದ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಫ್ರೀಡಂ ಪಾರ್ಕ್ ಸೇರಿತು. ಜಾಥಾದಲ್ಲಿ ಸುಮಾರು 200ಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಾಹನ ಸವಾರರು ಭಾಗವಹಿಸಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯೂಮರೇಷನ್ ಎಣಿಕೆಯ ನಮೂನೆಗಳನ್ನು ನೀಡುವ ಮತ್ತು ಅವುಗಳನ್ನು ಸಂಗ್ರಹಿಸುವ ಕಾರ್ಯದ ಯಶಸ್ಸಿಗೆ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷಗಳು ಅಗತ್ಯ ಸಹಕಾರ ನೀಡುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹೇಳಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಮಾತನಾಡಿದ ಅವರು, ಮತಗಟ್ಟೆ ಅಧಿಕಾರಿಗಳು ಎಣಿಕೆ ಅರ್ಜಿ ನಮೂನೆ ನೀಡಲು ಒಂದು ಬಾರಿ ಮತ್ತು ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಗ್ರಹಿಸಲು 3 ಬಾರಿ ಮತದಾರರ ಮನೆಗೆ ಭೇಟಿ ನೀಡಲಿದ್ದು, ಅಧಿಕಾರಿಗಳು ತಮ್ಮ ಮನೆಗೆ ಬಂದಾಗ ಅರ್ಜಿಗಳನ್ನು ಭರ್ತಿ ಮಾಡಿ ಅವರಿಗೆ ಮರಳಿ ನೀಡುವುದು ಅತ್ಯಂತ ಕಡ್ಡಾಯವಾಗಿದೆ. ಅರ್ಜಿ ಮರಳಿ ನೀಡದಿದ್ದರೆ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗುವುದಿಲ್ಲ ಎಂದರು. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಯಾಗಿ ಮತ್ತು ಪಾರದರ್ಶಕವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮತದಾರರ ಜಾಗೃತಿಯನ್ನು ಮತ್ತಷ್ಟು ಹೆಚ್ಚಿಸಲು ಸರ್ಕಾರಿ ಇಲಾಖೆಗಳು ಹಾಗೂ ಖಾಸಗಿ ವಲಯಗಳಲ್ಲಿ ಮತದಾರರ ಜಾಗೃತಿ ವೇದಿಕೆ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಸಿಬ್ಬಂದಿ ಒಳಗೊಂಡಂತೆ ಸ್ವತಂತ್ರ ವೇದಿಕೆ ರಚಿಸಿ ಸ್ವೀಪ್ ಹಾಗೂ ಎಸ್ಐಆರ್ ಸಂಬಂಧಿತ ಆಡಿಯೋ ವಿಡಿಯೋ ಮತ್ತು ಜಾಗೃತಿ ಸಾಮಗ್ರಿಗಳನ್ನು ಪ್ರಸಾರ ಮಾಡಲು ಕ್ರಮ ಕೈಗೊಳ್ಳಬೇಕು. ಇದರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರ ಪ್ರದೇಶಗಳ ಕುಡಿಯುವ ನೀರಿನ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ದಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಅವರಿಂದು ಬೆಳಗಾವಿ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡದಲ್ಲಿ KUIDFC ಮೂಲಕ ವಿಶ್ವಬ್ಯಾಂಕ್ ಪ್ರಾಯೋಜಿತ ಕುಡಿಯುವ ನೀರಿನ ಬೃಹತ್ ಕಾಮಗಾರಿಗಳನ್ನು L&T ಅನುಷ್ಠಾನಗೊಳಿಸುತ್ತಿದ್ದು ಕಾಮಗಾರಿಗಳು ನಿಧಾನವಾಗಿರುವ ಹಿನ್ನೆಲೆಯಲ್ಲಿ L&T ಅಧಿಕಾರಿಗಳಿಗೆ ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದರು. L&T ಯೋಜನಾ ಮುಖ್ಯಸ್ಥರಾದ ವೆಂಕಟೇಶನ್ ಹಾಗೂ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕೊಂಕಣ ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ರೈಲು ವಿಸ್ತರಣಾ ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಳೆ ಚಾಲನೆ ನೀಡಲಿದ್ದಾರೆ. ಜಿಲ್ಲೆಯ ಸಾರ್ವಜನಿಕರು, ಪ್ರವಾಸಿಗರು ಹಾಗೂ ಪ್ರಮುಖವಾಗಿ ತಿರುಪತಿಗೆ ಪ್ರಯಾಣಿಸುವ ಭಕ್ತಾದಿಗಳಿಗೆ ಅತ್ಯಂತ ಅನುಕೂಲಕರವಾಗುವಂತೆ ಈ ಹಿಂದೆ ಕಾಚಿಗುಡ ಮುರುಡೇಶ್ವರ ನಡುವೆ ಸಂಚರಿಸುತ್ತಿದ್ದ ರೈಲು ಸಂಖ್ಯೆ 12790 ಮತ್ತು 12789 ಅನ್ನು ಇದೀಗ ಮುರುಡೇಶ್ವರದಿಂದ ಕುಮಟಾವರೆಗೆ ಅಧಿಕೃತವಾಗಿ ವಿಸ್ತರಿಸಲಾಗುತ್ತಿದೆ. ಈ ವಿಸ್ತರಿತ ರೈಲು ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಲಿದ್ದಾರೆ. ಅದೇ ರೀತಿ ಕುಮಟಾ ಮಾತ್ರವಲ್ಲದೆ ಮುರುಡೇಶ್ವರ, ಗೋಕರ್ಣ ಮತ್ತು ಭಟ್ಕಳ ರೈಲ್ವೆ ನಿಲ್ದಾಣಗಳಲ್ಲಿಯೂ ಸಹ ವಿವಿಧ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಪ್ರಯಾಣಿಕರ ಸೌಲಭ್ಯಗಳನ್ನು ಮೇಲ್ದರ್ಜೆಗೇರಿಸಲಾಗಿದ್ದು ಈ ಎಲ್ಲ ಕಾಮಗಾರಿಗಳನ್ನು ನಾಳೆ ಕುಮಟಾ ನಿಲ್ದಾಣದಿಂದಲೇ ಜಂಟಿಯಾಗಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿ ಮೋಸ ಹೋಗುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿದ್ದು ನೂರಾರು ಕೋಟಿ ರೂಪಾಯಿ ಮೊತ್ತದ ಹಗರಣ ನಡೆಯುತ್ತಿರುವ ಮಾಹಿತಿ ಇದೆ. ಜಿಲ್ಲೆಯಲ್ಲಿ ಇಂತಹ ಖಾಸಗಿ ಸಂಸ್ಥೆಗಳ ಮೇಲೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅನಧಿಕೃತವಾಗಿ ನಡೆಯುವ ಖಾಸಗಿ ಹಣಕಾಸು ಸಂಸ್ಥೆಗಳ ಮೇಲೆ ತಹಶೀಲ್ದಾರ್ಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗಾ ವಹಿಸಬೇಕು, ಕಾಲಕಾಲಕ್ಕೆ ಪರಿಶೀಲಿಸಬೇಕು, ಸಂಸ್ಥೆಯು ಕಾನೂನುಬದ್ದವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಇಲ್ಲವೋ ಎಂಬುದನ್ನು ತಿಳಿಯಬೇಕು ಎಂದರು. ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಜಿಲ್ಲೆಯ ವಿವಿಧ ಇಲಾಖೆಗಳಿಗೆ 23,81,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಬಿಡುಗಡೆಯಾದ ಅನುದಾನದಲ್ಲಿ ಈಗಾಗಲೇ 11,16,000

0: ಸಾವಿರ ರೂಪಾಯಿ ವೆಚ್ಚ ಮಾಡಲಾಗಿದ್ದು ಶೇಕಡ 46.89% ಸಾಧನೆ ಮಾಡಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಮಣ್ಣಿನ ಆರೋಗ್ಯ ಕಾಪಾಡುವುದು, ರಾಸಾಯನಿಕ ರಸಗೊಬ್ಬರಗಳ ಅತಿಯಾದ ಬಳಕೆ ತಡೆಯುವುದು ಮತ್ತು ಸುಸ್ಥಿರ ಕೃಷಿ ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಖೇತ್ ಬಚಾವೋ ಆಂದೋಲನವನ್ನು ಪ್ರಾರಂಭಿಸಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ನಡೆದ ಖೇತ್ ಬಚಾವೋ ಹಾಗೂ ತೊಗರಿ ಕಿರುಚೀಲ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರದ ಹಲವು ಕಾರ್ಯಕ್ರಮಗಳ ಕುರಿತು ತಿಳುವಳಿಕೆ ಪಡೆಯಲು ರೈತರು ಕೃಷಿ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ಎಸ್ ಅರುಣ್ ಕುಮಾರ್ ರೈತರಿಗೆ ತೊಗರಿ ಬೆಳೆಯ ಕಿರುಚೀಲಗಳನ್ನು ವಿತರಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೆಳೆ ನಷ್ಟದಿಂದ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಯಲ್ಲಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ರೈತರ ನೋಂದಣಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಎಂಎನ್ ವ್ಯಾಸರಾವ್ ಅವರ ರಚನೆ

0: ಆತ್ಮೀಯ ಕೇಳುಗರೆ, ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇದೀಗ ನಮ್ಮ ಕಾರ್ಯಕ್ರಮಗಳು FM 101.4 kHz ಅಂತರ್ಜಾಲದಲ್ಲಿ ಮುಂದುವರಿಯುತ್ತವೆ. ಗಮನಿಸಿ, ಸಂಜೆ 5:30 FM 103.5 ಹಾಗೂ 101.4 kHz ಮತ್ತು ಮೀಡಿಯಂ ವೇವ್ ತರಂಗಾಂತರ 625 MHz ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಇದೀಗ ಸಮಯ 3:00. ಆತ್ಮೀಯ ಕೇಳುಗರೆ, ಈಗ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ. ದೂರವಾಣಿ ಸಂಖ್ಯೆ 08282270074. ಹಲೋ.
1: ಹಲೋ
0: ಹೇಳಿ.
1: ಸರ್, ನಾನು ಮಂಜುನಾಥ್, ಲಕ್ಷ್ಮಣ ಶೆಟ್ಟಿ, ಜನಪ್ರ.
0: ಮಂಜುನಾಥ್ ಅವರೇ ಹೇಳಿ, ಯಾವ ಹಾಡು ಬೇಕು?
1: ನನಗೆ ಮನೆಯ ಮಂತ್ರಾಲಯ ಇದೆ ಸರ್.
0: ಮನೆಯೇ ಮಂತ್ರಾಲಯ.
1: ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ.
0: ಹೋದ ಸರಿ ಕೂಡ ಕೇಳಿದ್ರಿ, ಇದೆ ಬೇರೆ ಕೇಳ್ಬೋದಲ್ಲ ಈಗ?
1: ಇಲ್ಲ, ಹೋದ ಸರಿ
0: ಚೆನ್ನಾಗಿ ನೆನಪಿದೆ, ಇದೆ ಕೇಳಿದ್ರಿ.
1: ಹೌದಾ? ಸರಿ, ಇದ್ರದ್ದು ಹಾಕಿ ಸರಿ. ಮುಳ್ಳಿನ ಗುಲಾಬಿದು.
0: ಮುಳ್ಳಿನ ಗುಲಾಬಿ ಯಾವುದು?
1: ಗುಲಾಬಿಯು ನಿನಗಾಗಿ ಚೆಲ್ಲುವ ಪರಿಮಳ ನಿನ ಅದು. ಈ ಹೂವಿನಂದ ಬೆಳೆಯುತ್ತಿ
0: ನೋಡ್ತಾ ಇದ್ದೀನಿ.
1: ಹಾ ಸರ್, ಆಯ್ತಾಯ್ತಾಯ್ತು.
0: ಮುಳ್ಳಿನ ಗುಲಾಬಿ ಫಿಲ್ಮ್ ನೋಡಿದ್ರ ಇದು?
1: ಹ್ಞೂ ಸರ್, ನೋಡಿದ್ದೀನಿ.
0: ಓಕೆ ಓಕೆ,
1: ತುಂಬ ಚೆನ್ನಾಗಿ ನೋಡಿದ್ದೀನಿ ಸರ್.
0: ಓಕೆ, ಈ ತರ ಯಾರಿಗಾದ್ರೂ ಹಾಡಿದ್ದೀರಾ ಕಾಲೇಜ್ ಡೇಸ್ ಅಲ್ಲಿ?
1: ಇಲ್ಲ ಸರ್, ನಾನು ಕಾಲೇಜ್ ಬೆಟ್ಟಲೇ ಆಗ್ತಿಲ್ಲ.
0: ಓಕೆ, ಆಯ್ತು.
1: ನಿಮ್ಮಿಷ್ಟದ ಕೇಳಕ್ಕೆ ತುಂಬ ಖುಷಿ ಸರ್.
0: ಆಯ್ತು ಸರ್, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಓ ಸರ್, ಧನ್ಯವಾದ.

0: ಹಲೋ,
1: ನಮಸ್ಕಾರ ಸರ್. ಮಹೇಶ್ ಹೊಸೂರು ಹೇಳ್ತಾರೆ ಸರ್.
0: ಮಹೇಶ್ ಅವ್ರು ಹೇಳಿ, ಯಾವ ಫಿಲಮ್ ಹಾಡಬೇಕು?
1: ಬಿಳಿ ಗುಲಾಬಿ ಫಿಲಮ್ ಇಂದ ಸರ್.
0: ಬಿಳಿ ಗುಲಾಬಿ?
1: ಹೌದು ಸರ್.
0: ಯಾಕ್ರಿ ಅವ್ರು ಆ ಗುಲಾಬಿ ಕೇಳಿದ್ರು, ನೀವು ಈ ಗುಲಾಬಿ ಕೇಳ್ತಿದ್ದೀರಾ?
1: ನಾನ್ಯಾಕೋ ಬಿಳಿ ಗುಲಾಬಿ ಸಿಗಂಗ ಸರ್, ಯಾಕಂದ್ರೆ ಡ್ರೆಸ್ ಬೇಡ ಅಂತ ಇದನ್ನ ಕೇಳಿ ಸರ್.
0: ಬಿಳಿ ಗುಲಾಬಿನಲ್ಲಿ ಯಾವುದು
1: ಸರ್? ಅದರೊಳಗೆ ಸಾಕಿ ಜೀವನ ವಾಹಿನಿ ಕೇಳಿದೆ ಪ್ರೀತಿಯ ಸಿರಿದು ನೀ ಸಂಗ.

0: हेलो हेलो, सुब्रमण्य रे, या फिल्म हाडबेकु?
1: ಸರ್ ಗಂಧರ್ವ ಗಿರಿ ಚಿತ್ರದ ಅದರಲ್ಲಿ ಟೈಟಲ್ ಸಾಂಗ್ ಸರ್ ಗಂಧರ್ವ ಗಿರಿಯಲ್ಲಿ ಗಂಧರ್ವರ ನೀವು ಹೇಗಿದೆ ಬೇಕಾಯ್ತ
0: ಪಿಕ್ಚರ್ ನೋಡಿದಿರ ತಾವ ಅದನ್ನ
1: ನೋಡಿದ್ದೀನಿ ಸರ್ ಕಾದಂಬರಿ ಆಧಾರಿತ ಚಿತ್ರ ಇದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಮತ್ತೆ ಅವರ ಸಹೋದರಿ ಜೊತೆ ಆಡಿರೋದು ಮತ್ತೆ ಯಜ್ಜಾನಕಮ್ಮ ಅವರು ಕೂಡ ಧ್ವನಿ ಗುಡಿಸಿದ್ದಾರೆ ಸರ್
0: ಥ್ಯಾಂಕ್ ಯು ಸರ್ ನಿಮ್ಮ ಹಾಡು ಕೇಳೋಣ

0: Hallo? ಕರೆ ಯಾಕೋ ಕಟ್ಟಾಯ್ತು ಸ್ನೇಹಿತರೆ, ಕರೆ ಮಾಡಿ ನಿಮ್ಮ ಇಷ್ಟದ ಹಾಡು ಕೇಳಿ. ಹಲೋ,
1: ಸರ್ ನಮಸ್ತೆ, ಸುಮಿತ್ರಾ ಮಾತಾಡ್ತಾ ಇರೋದ್ರಿಂದ.
0: ನಮಸ್ಕಾರ ಮೇಡಮ್. ಯಾವ ಫಿಲ್ಮ್ ಹಾಡಬೇಕಾಗಿತ್ತು ತಮಗೆ?
1: ಕಟ್ಟಣಕ್ಕೆ ಬಂದ ಪತ್ನಿ ಇರುತ್ತೆ ಸರ್, ಹೊಸ ಬಾಳ ಸದಸ್ಯ ಮನೆ ಸೊಸೈಟಿ ಒಂದೇ ಅಂತ ಹಾಡಿದೆಯಲ್ಲ.
0: ಓಕೆ ಓಕೆ. ಯಾಕೆ ಇಷ್ಟ ಆಯ್ತು ಈ ಹಾಡು ನಿಮಗೆ?
1: ಚೆನ್ನಾಗಿದೆಯಲ್ಲ ಹಾಡು,
0: ಓಕೆ ಓಕೆ.
1: ಎಲ್ಲ ಹೇಳಿ ಮಕ್ಕಳು ಅವ್ರ ಮನೆ ಬಿಟ್ಟು ಗಂಡನ ಮನೆ ಇರೋದಾಗ್ಲಿ ಇರುತ್ತೆ ಜೀವನ ಅನ್ನೋದ್ರ ಬಗ್ಗೆ
0: ಓಕೆ ಓಕೆ, ಆಯಿತು. ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡೋದಕ್ಕೆ.

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವ್ದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ? ನೆಮ್ಮದಿಯಿಂದ ಇರಬೇಕು ಅನ್ನೋದ? ನಗು ನಗ್ತಾ ಬಾಳ್ಬೇಕು.

0: ಸುಖ ಸಂತೋಷ ಅಂಗಡಿಲಿ ಮಾರೋದಿಲ್ಲ.
1: ನಂಗ್ ಗೊತ್ತಿದೆ, ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುಡ್ಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಧರಣಿ ತಟ್ಟೋದ್ರಲ್ಲಿದೆ. ಹೊಸ

0: ನಮಸ್ಕಾರ ಹೇಳಿ, ಯಾರು ಮಾತಾಡೋದು?
1: ನಾವು ಜನಪುರ ಕೃಷ್ಣಪ್ರಸಾದ್.
0: ಕೃಷ್ಣಪ್ರಸಾದ್, ಹೇಳಿ, ಯಾವ ಫಿಲ್ಮ್ ಮಾಡಬೇಕು?
1: ನಮಗೆ ಬಂಗಾರ ಮನ್ ಸರ್, ರಾಜ್ಕುಮಾರ್ ಆಡ್ರ ಸರ್, ಹಾಗಾದ್ರೆ ಎಂದು ಕೈಲಾಗ. ಹ್ಞೂ ಸರ್, ತುಂಬ ಹಳೆ ಪಿಕ್ಚರು, ಎಲ್ಲರಿಗೂ ಇಷ್ಟವಾದಂತ ಹಾಡು.
0: ಆಗದು ಎಂದು ಕೈಲಾಗದು ಎಂದು ಇಲ್ವಲ್ಲ ಸರ್?
1: ಹೌದಾ ಸರ್? ನಾನೇ ನಮ್ಮ ಎಲ್ಲರೂ ಹಾಕಿ ರಾಜ್ಕುಮಾರ್ ಲಕ್ಷ್ಮಿ ಆಡಿದಲ್ಲ.
0: ಯಾವ ಹಾಡು ಸರ್ ಅದರಲ್ಲಿ?
1: ನಾನಿನ್ನ ಮರೆಯಲಾರೆ ಅಂತ ಹಾಡೈತ ಸರ್.
0: ನಿನ್ನ ಮರೆಯಲಾರೆ,
1: ನಾನಿನ್ನ ಮರೆಯಲಾರೆ.
0: ನೋಡ್ತಾ ಇದ್ದೀನಿ ರೀ. ಓಕೆ ಸರ್, ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ಇಷ್ಟದ ಹಾಡು ಕೇಳೋಣ.
1: ಆಯ್ತು ಸರ್, ಒಳ್ಳೆ, ಧನ್ಯವಾದಗಳು.

0: ಹಲೋ
1: ಹಲೋ
0: ಹೇಳಿ
1: ಸರ್, ನಾನು ಚಿತ್ರ ಶಿವಕುಮಾರ್ ಸರ್.
0: ಚಿತ್ರ ಶಿವಕುಮಾರ್ ಅವರೇ ಹೇಳಿ, ಯಾವ ಹಾಡು ಬೇಕು ತಮಗೆ?
1: ಸರ್, ಒಲವು ಗೆಲುವಿಂದ ಸಂಗೀತವೇ ನೀ ನುಡಿಯುವ ಮಾತೆಲ್ಲ ಅಂತಿದ್ದೀರ ಸರ್?
0: ನೋಡ್ತಾ ಇದ್ದೀನಿ, ಒಲವು ಗೆಲುವು. ಓಕೆ, ಯಾಕೆ ಇಷ್ಟ ಈ ಹಾಡು ಕೇಳ್ಬೋದಾ?
1: ಹಾಂ ಸರ್, ನನಗೆ ಸ್ವಲ್ಪ ರಾಜ್ಕುಮಾರ್ ಸಾಂಗ್ಗಳು ತುಂಬ ಇಷ್ಟ ಸರ್. ಅದರಲ್ಲೂ ರಾಜ್ಕುಮಾರ್ ಲಕ್ಷ್ಮಿ ಜೋಡಿ ಹಾಡುಗಳು ಮತ್ತೆ ಅನಂತನಾಗ್ ಲಕ್ಷ್ಮಿ ಜೋಡಿ ಹಾಡುಗಳು ತುಂಬಾ ಇಷ್ಟ ಸರ್.
0: ಓಕೆ ಓಕೆ, ಆಯ್ತು, ನಿಮಿಷದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದ.

0: ಸ್ನೇಹಿತರೆ, ಮತ್ತೆ ಯಾವ ಗೀತೆ ಇಷ್ಟವಾಗುತ್ತೆ ಕರೆ ಮಾಡಿ ಹಾಡಿ ನಿಮ್ಮಿಷ್ಟದ ಹಾಡನ್ನು ಕೇಳುವಂತಹ ಸಮಯ. ಹಲೋ,
1: ಹಲೋ
0: ಹೇಳಿ.
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ ಸರ್.
1: ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಅತ್ತಿಜೋಡ ಹೇಳಿ.
0: ಹೇಳಿ ಚಂದ್ರಶೇಖರ್ ಸರ್, ಯಾವ ಫಿಲ್ಮ್ ಹಾಡಬೇಕು?
1: ನನಗೆ ನಾಗರಹೊಳೆ ಅಂತ ಒಂದು ಪಿಕ್ಚರ್ ಇದೆ ಸರ್.
0: ಹಾಂ,
1: ಅದರ ರವಿ ಹಾಡಿರೋದು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಒಂದು ಹಾಡಿ.
0: ನಾಗರಹೊಳೆ ಯಾವಾಗ ನೋಡಿದ್ರಿ ಫಿಲ್ಮ್ ನೀವು?
1: ನಾನು ಎಂಬತ್ತೇ ಫಿಲ್ಮ್
0: ನೋಡಿದ್ದೆ.
1: ನಾಗರಹೊಳೆ ಅಂತ ಚಿತ್ರ, ಫಿಲಮ್ ಹೆಸರು.
0: ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಆಯ್ತು.
1: ರವಿ ಹಾಡಿರೋದು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಇವೇನಿಲ್ಲ ಸುಳ್ಳು ಅಂತ ಒಂದು ಬಹಳ ಅರ್ಥಪೂರ್ಣವಾದ ಹಾಡದು.
0: ಆಯ್ತು, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ.

0: हेलो, यकू करे कट्टा इतला। हेलो
1: ಹಲೋ
0: ಹೇಳಿ, ಯಾರು?
1: ಹಲೋ ಸರ್, ನಮಸ್ಕಾರ. ನಾನು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ಚಿಕ್ಕಪ್ಪ ಸರ್, ಹೇಳಿ, ಯಾವ ಫಿಲ್ಮ್ ಮಾಡಬೇಕು?
1: ಸರ್, ಮಧುರ ಮೈತ್ರಿ ಚಿತ್ರದಿಂದ ಬೆಳ್ಳಿ ಬಾ ನಿನ್ನಲ್ಲಿ ಅಂತ ಹಾಡೈತಲ್ಲ, ಆಗ್ಬೇಕಾಯ್ತು ಸರ್.
0: ಮಧುರ ಮೈತ್ರಿಯ?
1: ಮಧುರ ಮೈತ್ರಿ ಅಂತ ಹೇಳಿ ಸರ್.
0: ಓಕೆ, ನೋಡ್ತಾ ಇದ್ದೀನಿ ನಿಮ್ಮ ಹಾಡು. ಇರಿ,
1: ಖಂಡಿತವಾಗ್ಲೂ ಸಿಗುತ್ತೆ ಸರ್.
0: ಹೆಂಗಂತೀರಾ?
1: ಊಟ ಮಾಡ್ತಾನೆ, ಈಗ ಟ್ರೈ ಮಾಡ್ತಾ ಇದ್ದೆ ಅಂತ ಕರೆ ಸಿಕ್ತು.
0: ಓಕೆ ಓಕೆ, ಏನ್ ಊಟ ಮಾಡ್ತೀನಿ ಅಂತ ಹೇಳ್ಬಿಡಿ, ಮತ್ತೆ ಬಾಯಲ್ಲಿ ನೀರ್ ಬರುತ್ತೆ ಎಲ್ಲ.
1: ಇಲ್ಲ ಸರ್, ನುಗ್ಗೆಕಾಯಿ ಸಾರು, ರಾಗಿ ಮುದ್ದೆ ಸಾರು.
0: ಓಕೆ, ಮಧುರ ಮೈತ್ರಿ ಯಾವ ಹಾಡು ಅದ್ರಲ್ಲಿ?
1: ಬೆಳ್ಳಿ ಬಾನಿನಲ್ಲಿ ಬಂಗಾರ ನಚ್ಚಲ್ಲಿ ಅಂತ ಆಯ್ತಲ್ಲ ಸರ್.
0: ಓಕೆ ಓಕೆ, ಆಯ್ತು, ನಿಮ್ಮ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಸರ್, ನಮಸ್ಕಾರ.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ ಹೇಳಿ, ಯಾರು ಮಾತಾಡೋದು?
1: ಕೇಶವ್ ಅವರು ಭದ್ರಾವತಿಯಿಂದ.
0: ಕೇಶವ್ ಅವರು ಹೇಳಿ, ಯಾವ ಫಿಲ್ಮ್ ಮಾಡಬೇಕು
1: ಸರ್? ಅವನೇ ಶ್ರೀಮನ್ ನಾರಾಯಣ ಫಿಲಮ್ ಇಂದ ಹೊಸದೀಗ.
0: ಯಾರು?
1: ಅವನೇ ಶ್ರೀಮನ್ ನಾರಾಯಣ.
0: ಅದೇ ಯಾರು
1: ಫಿಲಮ್ ಇತ್ತು ಸರ್?
0: ಓಕೆ ಓಕೆ.
1: ಕಾದಿರುವ ಬಾಂಧವರಿ ಆ ಸಾಂಗ್ ಸರ್, ವಿಜಯ ಪ್ರಕಾಶ್ ಅವರ ಹಾಡ್ರದು.
0: ಅವನೇ ಶ್ರೀಮನ್ ನಾರಾಯಣ ಯಾವ್ದು ಅಂದ್ರಿ ಆ ಹಾಡು?
1: ಅವನೇ ಶಿವನ ಕೇಳಿ ಕಾದಿರುವ ಬಾಂಧವರೇ.
0: ಅದಿಲ್ವಲ್ಲ ಸರ್, ನಮ್ಮಲ್ಲಿ ಎರಡಿದೆ, ನಾರಾಯಣ ನಾರಾಯಣ ನಾರಾಯಣ ಅಂತ ಒಂದು, ಆಮೇಲೆ ಹ್ಯಾಂಡ್ಸ್ ಅಪ್ ಅಂತ ಒಂದಿದೆ, ಎರಡು ಮಾತ್ರ ಇದೆ.
1: ಅದೇ ಸರ್, ಹ್ಯಾಂಡ್ಸ್ ಅಪ್ ಅಂತ ಇದೆಯಲ್ಲ, ಅದೇ.
0: ಹೌದಾ? ಓಕೆ, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.

0: ಗೊತ್ತು ಸರ್.
1: ನಮಸ್ಕಾರ ಹೇಳಿ, ಯಾರು ಮಾತಾಡೋದು?
0: ಶೇಷಾಚಲ ಹಾರ್ನಹಳ್ಳಿ.
1: ಶೇಷಾಚಲ ಸರ್ ಹೇಳಿ, ಯಾವ ಹಾಡಬೇಕು?
0: ತಾಯಿ ದೇವರು. ತಾಯಿ ದೇವರು ಹಾಯಾಗಿದೆ ಈ ದಿನ, ಮನ ಹಗುರಾಗಿದೆ ಹಾಡು ಸರ್.
1: ಓಕೆ, ನೋಡ್ತಾ ಇದ್ದೀನಿ ಸರ್.
0: ಓಕೆ ಸರ್.
1: ನಮ್ಮ ಸಿಸ್ಟಮ್ ಸ್ವಲ್ಪ ಸ್ಲೋ ಆಗಿದೆ, ಹಂಗಾಗಿ ಟೈಮ್ ತಗೋತಾ ಇದ್ದೀನಿ. ಒಳ್ಳೆ ಹಾಡು ನೀವು ಕೇಳ್ತಿರೋದು, ನಂಗೆ ತುಂಬಾ ಇಷ್ಟವಾದ ಹಾಡದು. ಹೌದು ಹೌದು, ಕರೆಕ್ಟ್. ತಾಯಿ ದೇವರು ಸಿಕ್ತು ಸರ್, ನಿಮ್ಮ ಹಾಡನ್ನು ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದ.

0: ಹಲೋ ಹಲೋ ನಮಸ್ಕಾರ
1: ಸರಿ ಸರ್, ನಾನು ಉಮೇಶ್ ಹೆಸರಿಗೆ ಸರ್. ನನಗೆ ಬಿಳಿ ಹೆಂಡತಿ ಬೇಕು ಸರ್, ಇದಾರ ಉಡುಪಿಯವರಿಗೆ ಸಿಗ್ತಾರೆ ಅಲ್ಲಿ.
0: ಬಿಳಿ ಹೆಂಡತಿ ಯಾವ ಹಾಡದ್ರಲ್ಲಿ
1: ಸರ್? ಯಾವಾಗ ಬಿಳಿ ಹೆಂಡತಿ ಬೇಕು ಅಂದ್ರೆ ಹ್ಯಾಪಿಸ್ಟ್ ಮೂಮೆಂಟ್ ಎವ್ರಿ ಇವೆಂಟ್ ಇರ್ಬೇಕಾ ಸರ್, ಅದಕ್ಕೆ ಬಿಳಿ ಹೆಂಡತಿನೇ ಬೇಕು.
0: ಆಯ್ತು, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ನಮಸ್ತೆ.

0: ಹಲೋ
1: ಹಲೋ
0: ಹೇಳಿ
1: ಸರ್. ನಮಸ್ತೆ.
0: ನಮಸ್ಕಾರ.
1: ಮೋನಿಕಾ ಹಾಸನದಿಂದ
0: ಹೇಳಿ ಮೇಡಮ್, ಯಾವ ಮಾಡಬೇಕು?
1: ನನಗೆ ಮರೆಯದ ದೀಪಾವಳಿ ಸಿನಿಮಾದಿಂದ ಜೀವನವೇ ಸುಖ ಪಯಣ ಆ ಸಾಂಗ್ ಬೇಕು.
0: ಮರೆಯದ ದೀಪಾವಳಿನ? ಮರೆಯದ ದೀಪಾವಳಿ ನಮ್ಮಲ್ಲಿಲ್ವಲ್ಲ ಮೇಡಮ್?
1: ಕಲ್ಪನಾ ಫಿಲಮ್ ಇಲ್ವಾ ಅದು? ಕಾವೇರಿ ಸಿನಿಮಾ ಇದ್ರೆ ಅದರದೇ ಸಾಂಗ್.
0: ಕಾವೇರಿನಲ್ಲಿ ಯಾವುದು?
1: ಆಕಾಶದಲ್ಲಿ ಬಾನಾಡಿಯಾಗಿ.
0: ಕಾವೇರಿನಲ್ಲಿ ಏನಾಗಿದೆ? ಒಂದೇ ಒಂದು ಹಾಡಿದೆ, ಈ ದೇಶ ಚೆನ್ನ.
1: ಓಕೆ. ಯಾವುದಾದ್ರು ಇದ್ರಿದ್ದೀಯಾ? ಬಲೆ ಬಲೆ ಚುಟಿನ ಅದು ಬಲೆ ಬಳ್ಳಿಗೆ ಹೂವು ಚೆಂದ.
0: ಯಾವ ಫಿಲ್ಮ್ ಅದು?
1: ಬಲೆ ಹುಚ್ಚನ ಅಥವಾ ಏನೋ ರಾಜ್ಕುಮಾರ್ ಫಿಲಮ್. ಬಲೆ ಜೋಡಿನ ಯಾವ್ದೇ ಇರ್ಬೇಕು ಅನ್ಸುತ್ತೆ.
0: ಬಲೆ ಹುಚ್ಚ ಬಳ್ಳಿಗೆ ಹೂವು ಚೆಂದ ಅಲ್ಲ. ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ, ಯಾರು?
1: ಇಲ್ಲಿ ಜನಕುಮೀರ ರತ್ನಮ್ಮ ಅಂತ.
0: ಹೇಳಿ ರತ್ನಮ್ಮ.
1: ಹೊಸ ಬೆಳಕು ಆಫೀಸರ್? ಹೊಸ ಬೆಳಕು.
0: ಓಕೆ, ಅದರಲ್ಲಿ ಯಾವ ಹಾಡು?
1: ಯಾವ್ದಾರ ಆಫೀಸರ್ ಚೆನ್ನಾಗಿರುತ್ತೆ, ಎಲ್ಲ ಹಾಡು ಚೆನ್ನಾಗಿರ್ತಾರೆ ಅದರಲ್ಲಿ.
0: ಶ್ರೀಮತಿ ಕೃಷ್ಣಪ್ಪ ಅವರು. ಆಯ್ತು, ಎಲ್ಲಾರು ಹೇಳ್ತಾರೆ, ನೀವೇನ್ ಹೇಳ್ತೀರಿ?
1: ನಾನು ಹೇಳ್ತೇನೆ, ಎಲ್ಲಾ ಹಾಡು ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಕಾರ್ಯಕ್ರಮ ಆಗ್ತಿರ್ತಾರೆ, ಅದಕ್ಕೆ ಖುಷಿ ಆಗುತ್ತೆ. ಹಂಗಾಗಿ ಕೇಳ್ತಾ ಇದೀನಿ ಸರ್, ಒಳ್ಳೊಳ್ಳೆ ಹಾಡೆಲ್ಲ ಹಾಕ್ತಿರಲ್ವಾ, ಇಷ್ಟ ಆಯ್ತು ಅಂತ ಕೇಳ್ತಾ ಇದೀನಿ ಹೊಸ ಬೆಳಗ್ಗೆ.
0: ಓಕೆ, ಧನ್ಯವಾದ. ನಿಮ್ ಹಾಡು ಕೇಳೋಣ.
1: ಹೊರಗಡೆ ಒಂದು ಎರಡು ರೇಡಿಯೋ ಇದೆ ನಮ್ಮನೇಲಿ, ಹೋಟ್ಲಲ್ಲಿ ಒಂದು ರೇಡಿಯೋ ಇದೆ. ಎಲ್ಲ ಕೇಳ್ತಾ ಇರ್ತೀವಿ ಸರ್, ಎಲ್ಲಾರು ಹೇಳ್ತಾರೆ ನಿಮ್ದು ಧ್ವನಿ ಎಲ್ಲ ಇಷ್ಟ ಆಗಿದೆ, ಎಲ್ಲ ಹಾಡು ಹಾಕಿಸ್ತೀನಿ ಚೆನ್ನಾಗಿದೆ ಅಂತ ಹೇಳಿದ್ರು.
0: ಥ್ಯಾಂಕ್ ಯು ಕಾರ್ಯಕ್ರಮ ಕೇಳಿ.
1: ಸರಿ ಸರ್, ಸರಿ ಸರ್.

ಆತ್ಮೀಯ ಕೇಳಿದ್ರೆ ಇದುವರೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಸಮಯ 4:01:40. ಇನ್ನು ಮುಂದೆ ಮಿಕ್ಸ್ಡ್ ಮೆಲೋಡಿ, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಉಂಚೆ ಲೋಗ್ ಚಿತ್ರಕ್ಕೆಂದು ಕಿಶೋರ್ ಕುಮಾರ್, ಸಲ್ಮಾ ಆಘಾ ಮತ್ತು ಸಂಗಡಿಗರು ಹಾಡಿರುವ ಗೀತೆ.

ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇದು ಚಿತ್ರದ ಹೆಸರು. ಗಾಯಕರು ಅರ್ಮಾನ್ ಮಲ್ಲಿಕ್ ಹಾಗೂ ಶ್ವೇತಾ ಪ್ರಭು.

ಕಿತ್ತೂರು ಚೋರ್ ಚಿತ್ರದ ಗೀತೆ ಹಾಡಿದ್ದಾರೆ ಕೆಜೆ ಯೇಸುದಾಸ್.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ 6.75 ಕಿಲೋಹರ್ಟ್ಸ್ನಲ್ಲಿ ಕಾರ್ಯಕ್ರಮಗಳು ಈಗ ಮುಂದುವರಿಯಲಿದೆ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.

ಬಿ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇನ್ನು ಮುಂದೆ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಇದರ ಅಡಿಯಲ್ಲಿ ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ಆಯೋಜಿಸಲಾಗಿರುವ ಉದ್ಯೋಗ ಮೇಳ 2026 ಇದರಲ್ಲಿ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಇದೀಗ ಆರಂಭವಾಗುವುದು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ
1: ವಾಹ್.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಜೈ ಹಿಂದ್. ಪಿಛಲೆ ಏಕ ದಶಕ ಮೇ ಆಪ್ನೆ ಏಕ ಬದಲಾವ್ ನೋಟಿಸ್ ಕಿಯಾ. ಅಬ್ ಭಾರತ ಆತಂಕವಾದ ಕಿ ಜಡೋಂ ಪರ್ ಕಡಾ ಪ್ರಹಾರ ಕರ್ನೆ ಲಗಾ ಹೈ. ನಕ್ಸಲ್ವಾದ ಕೋ ತೋ ಖತ್ಮ ಹಿ ಕರ್ ದಿಯಾ ಹೈ. ಡಿಫೆನ್ಸ್ ಕೆ ಹಥಿಯಾರ ಪಹಲೆ ಹಮ್ ಬಾಹರ್ ಸೆ ಮಂಗಾತೆ ಥೆ, ಅಬ್ ರೆಕಾರ್ಡ್ ನಂಬರ್ ಮೇ ಎಕ್ಸ್ಪೋರ್ಟ್ ಕರ್ತೆ ಹೈ. ಅಬ್ ಭಾರತ ಚುಪ್ ನಹಿ ರಹತಾ, ಅಬ್ ನಹಿ ಸಹತಾ.
5: ಹಮೇ ಗರ್ವ ಹೈ ಕಿ ಪಿಛಲೆ ಏಕ ದಶಕ ಮೇ ಹಮಾರಿ ಸೇನಾ ಹೈ ತೇಜಿ ಸೆ ಆತ್ಮ ನಿರ್ಭರತಾ ಕಿ ಓರ್ ಕದಮ್ ಬಢಾ ರಹಿ.
4: 12 ಸಾಲ ವಿಶ್ವಾಸ್ ಕೆ, ವಿಕಾಸ್ ಕೆ, ಜನ ಕಲ್ಯಾಣ.

0: वाला भी हो।
1: PLI है ना?
2: सरकारी कर्मचारी के साथ साथ सभी प्रोफेशनल ग्रेजुएट और डिप्लोमा होल्डर्स ले सकते हैं PLI पॉलिसी का फायदा, और साथ में पोस्टल डिपार्टमेंट का भरोसा भी। अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर।
3: ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ. ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನವಾದ ಜೂನ್ 27ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತ್ರ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು, ಜೂನ್ 27ರಂದು ಮುಖ್ಯಮಂತ್ರಿಗಳು ಬೆಳಗ್ಗೆ 8:30ಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದಂತಹ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಸಿಇಒ ಡಾ ವಾಸಂತಿ ಅಮರ್ ಉಪಸ್ಥಿತರಿದ್ದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಗೊಳಿಸಬೇಕು. ಎಸ್ಐಆರ್ ರಾಜ್ಯಾದ್ಯಂತ ದೇಶದ ವಿವಿಧ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ನಡೆಯುತ್ತಿದ್ದು, ಈಗಾಗಲೇ ಮ್ಯಾಪಿಂಗ್ ಕಾರ್ಯವನ್ನು ಬಿಎಲ್ಒ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾಡಳಿತ ಆವರಣದಲ್ಲಿ ಇಂದು ಜರುಗಿದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಜಾಥಾಕ್ಕೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ಈಗಾಗಲೇ ಮತದಾರರು ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ, ಮತಗಟ್ಟೆ ಅಧಿಕಾರಿಗಳು ಮೇಲ್ವಿಚಾರಕರಾಗಿ ತರಬೇತಿ ಸಹ ನೀಡಲಾಗಿದೆ ಎಂದರು. 2002ರ ಮತದಾರರ ಪಟ್ಟಿಯನ್ನು ಮಾನದಂಡವಾಗಿಟ್ಟುಕೊಂಡು 2025ರ ಮತದಾರರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಿ ನೈಜ ಮತದಾರರನ್ನು ಗುರುತಿಸಲಾಗುತ್ತದೆ ಎಂದು ತಿಳಿಸಿದರು. ಇದೇ ಜೂನ್ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಾಗೃತಿ ಜಾಥಾ, ಯೋಗದ ಕುರಿತು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಯೋಗದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಜಾಥಾವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಜಂಟಿ ಆಶ್ರಯ ನಡೆಯಿತು. ಆಯುಷ್ ಅಧಿಕಾರಿ ಡಾ ಟಿ ಪಣೀಂದ್ರ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯೋಗದಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಎಂದರು. ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯೋಗಾಪಟುಗಳು, ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರು ಪಾಲ್ಗೊಂಡಿದ್ದರು. ಆರೋಗ್ಯವೇ ಭಾಗ್ಯ, ದಿನವೂ ಮಾಡಿ ಯೋಗ, ದೂರವಿಡಿ ರೋಗ ಎಂಬ ಘೋಷಣೆಗಳುಳ್ಳ ಫಲಕಗಳನ್ನು ಹಿಡಿದು ಸಾರ್ವಜನಿಕರ ಗಮನ ಸೆಳೆಯಲಾಯಿತು. ಇದೇ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗದ ಜಾಗೃತಿಗಾಗಿ ಇಂದು ಬೆಳಗಾವಿಯಲ್ಲಿ ಆಯೋಜಿಸಲಾದ ಬೃಹತ್ ಯೋಗ ಜಾಥಾಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಯೋಜನಾ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ರವಿ ಬಂಗಾರಪ್ಪ ಹಾಗೂ ಆಯುಷ್ ಇಲಾಖೆಯ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಆಯುಷ್ ಇಲಾಖೆ, ಆರೋಗ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ 21ರಂದು ಸುವರ್ಣ ವಿಧಾನಸೌಧದ ಎದುರು ನಡೆಯಲಿರುವ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯೋಗದ ಜಾಗೃತಿಗೆ ಆಯೋಜಿಸಲಾದ ಯೋಗ ನಡಿಗೆಯಲ್ಲಿ ವಿದ್ಯಾರ್ಥಿಗಳು, ಯುವಕ ಯುವತಿಯರು ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. 12ನೇ ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆ ಇದೇ 21ರಂದು ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ಅಂದು ಬೆಳಗ್ಗೆ 7ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕ ಡಾಕ್ಟರ್ ಎಂಎಸ್ ಶಿವಪ್ರಕಾಶ್ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಥೀಮ್ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಈ ಒಂದು ಆಚರಣೆಯನ್ನ ಮಾಡುವುದರಿಂದ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಒಳಗೊಂಡ ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗ ಮುಕ್ತರಾಗಿ ಒಂದು ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ

0: ಜಾಗೃತರಾಗಿ ಈ ಆರೋಗ್ಯ ಸಮಾಜವನ್ನ ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
1: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಮೇಲ್ ಬಂದ ಹಿನ್ನೆಲೆಯಲ್ಲಿ ಬುಧವಾರ ಬೆಳಿಗ್ಗೆಯಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಿಗ್ಗೆ ಕೋರ್ಟ್ ಆವರಣದಲ್ಲಿ ಬಾಂಬ್ ಸ್ಫೋಟಿಸುವ ಕುರಿತು ಇಮೇಲ್ ಮೂಲಕ ಬೆದರಿಕೆ ಬಂದಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದ ಸಿಬ್ಬಂದಿ ಕೋರ್ಟ್ಗೆ ದೌಡಾಯಿಸಿದ್ದಾರೆ. ಕೋರ್ಟ್ ಆವರಣ ಒಳಭಾಗದ ಎಲ್ಲಾ ಕೊಠಡಿಗಳು, ನ್ಯಾಯಾಧೀಶರ ಚೇಂಬರ್, ವಕೀಲರ ಸಂಘ, ದಾಖಲೆ ಕೊಠಡಿ ಸೇರಿದಂತೆ ಮೂಲೆ ಮೂಲೆಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಶ್ವಾನದಳ ಸ್ಫೋಟಕ ಪತ್ತೆಗೆ ಶೋಧ ನಡೆಸಿದೆ. ಕೋಲಾರ ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಮೇಲ್ನಿಂದ ಸಂದೇಶ ಬಂದಿದ್ದು ಕೊನೆಯಲ್ಲಿ ಪಾಪ್ಯುಲರ್ ಪ್ರಿಂಟ್ ಇಂಡಿಯಾ ಜೈ ಕನಿಮೋಳಿ ಎಂದು ಬರೆಯಲಾಗಿದೆ. ಘಟನಾ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಲೋಕೇಶ್ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಹಾಗೂ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ನ್ಯಾಯಾಲಯದ ಆವರಣದಲ್ಲಿ ತಪಾಸಣೆ ನಡೆಸಿದ್ದಾರೆ. ಜಿಲ್ಲಾ ನ್ಯಾಯಾಲಯದ ಪ್ರತಿಯೊಂದು ವಿಭಾಗದಲ್ಲೂ ಪರಿಶೀಲನೆ ನಡೆಯುತ್ತಿದ್ದು ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿದೆಯೇ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾವುದೇ ರೀತಿ ಸ್ಫೋಟಕ ಪತ್ತೆಯಾಗಲಿಲ್ಲ. ಇದರಿಂದಾಗಿ ವಕೀಲರು, ಕಕ್ಷಿದಾರರು, ನ್ಯಾಯಾಧೀಶರು ನಿರಾಳರಾದರು. ತುಮಕೂರು ಜಿಲ್ಲೆಯಲ್ಲಿ ವಿಶೇಷ ಕೊರಿಯನ್ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದ ಸಾಧ್ಯತೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಕೊರಿಯಾ ಕನ್ಸೋರ್ಟಿಯಂನ ಪ್ರತಿನಿಧಿಗಳನ್ನು ಒಳಗೊಂಡ ನಿಯೋಗವು ಇಂದು ತುಮಕೂರಿಗೆ ಭೇಟಿ ನೀಡಿತು. ಈ ನಿಯೋಗದಲ್ಲಿ ಭಾರತದಲ್ಲಿ ಕೊರಿಯಾ ಗಣರಾಜ್ಯದ ಕಾನ್ಸುಲೇಟ್ ಪಾಲುದಾರರು ಹಾಗೂ ಅಂತಾರಾಷ್ಟೀಯ ಹೂಡಿಕೆಗಳನ್ನು ಆಕರ್ಷಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕೊರಿಯಾ ಹೂಡಿಕೆದಾರರು ಭಾಗವಹಿಸಿದ್ದರು. ನಿಯೋಗದಿಂದ ಜಿಲ್ಲಾಧಿಕಾರಿಗಳು ತುಮಕೂರು, ಅಮಾನಿಕೆರೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಜಿಲ್ಲೆಯ ಕೈಗಾರಿಕಾ ಪರಿಸರ, ಮೂಲಸೌಕರ್ಯ, ಹೂಡಿಕೆ ಅವಕಾಶಗಳು ಹಾಗೂ ಸರ್ಕಾರದ ನೀತಿ ಬೆಂಬಲ ವ್ಯವಸ್ಥೆಗಳ ಕುರಿತಾದ ಮಾಹಿತಿ ನೀಡಿದರು. ಜೊತೆಗೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಮಾದರಿ, ಕ್ರೀಡಾ ಚಟುವಟಿಕೆಗಳು ಹಾಗೂ ಹೂಡಿಕೆದಾರರಿಗೆ ಲಭ್ಯವಿರುವ ಅನುಕೂಲ ವಾತಾವರಣ ಕುರಿತು ವಿವರಿಸಿದರು. ಇತ್ತೀಚೆಗೆ ಮೈಸೂರಿನ ದಟ್ಟಗಳ್ಳಿಯ ಬಳಿ ರೆಸ್ಟೋರೆಂಟ್ನಲ್ಲಿ ನಡೆದ ಅಗ್ನಿ ದುರಂತವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು ಜಿಲ್ಲೆಯ 2 ಅಥವಾ 3ನೇ ಅಂತಸ್ತಿನಲ್ಲಿ ತಾತ್ಕಾಲಿಕವಾಗಿ ಕಟ್ಟಡ ನಿರ್ಮಿಸಿಕೊಂಡು ಅಗ್ನಿ ಸುರಕ್ಷತೆ ಕ್ರಮ ಕೈಗೊಳ್ಳದೆ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸುತ್ತಿರುವವರ ವಿರುದ್ದ ಕ್ರಮ ಕೈಗೊಂಡು 1 ವಾರದೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಂಪೇಗೌಡ ಥೀಮ್ ಪಾರ್ಕ್ 7 June ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: ಆಕಾಶವಾಣಿ ಕೃಷಿರಂಗದಲ್ಲಿ ಇಂದು ಹಲೋ ಕೃಷಿರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
6: ಹಲೋ ಆಕಾಶವಾಣಿನ.
7: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
5: ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಬೆಂಗಳೂರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಹೆಚ್.

0: ಗೌಡ. ಕೇಳಿ ನೇರ ಫೋನಿನ ಕಾರ್ಯಕ್ರಮ.
1: ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. 2026-27 ಸಾಲಿನ ನಮ್ಮ ಮೊದಲ ಹಲೋ ಕೃಷಿರಂಗ ಕಾರ್ಯಕ್ರಮ ಇವತ್ತಿಂದಾಗಿದೆ. ಈ ಬಾರಿ ನಾವು ಅಂದರೆ 2027 ಫೆಬ್ರವರಿ ಕೊನೆ ತನಕ ನಾವು ಒಟ್ಟು 26 ಹಲೋ ಕೃಷಿರಂಗ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋರಿದ್ದೇವೆ. ತಾವು ಈ ಎಲ್ಲ ಕಾರ್ಯಕ್ರಮ ಕೂಡ ಉಪಯುಕ್ತವಾಗಿವೆ. ನಮ್ಮ ರೈತ ಬಂಧುಗಳಿಗಾಗಿ ಈ ಕಾರ್ಯಕ್ರಮ ಇರ್ತವೆ. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಉಪಯುಕ್ತತೆ ಮತ್ತು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾವು ಕೂಡ ತಮಗೆ ಮನವಿ ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೊದಲ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಹೀಗಿದೆ. ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು ಇದು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ ಅವರು. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ ಹಲೋ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ, ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ.
1: ತಾವು ಕೂಡ ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೋಟ್ ಮಾಡಿಕೊಳ್ಳ್ರಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237-4777 ಇನ್ನೊಂದು ಫೋನ್ ಸಂಖ್ಯೆ 2226-39-27 ಇನ್ನೊಮ್ಮೆ ಕೇಳಿ 2226-39-27 ಎಸ್ಟಿಡಿ ಕೋಡ್ ಸಂಖ್ಯೆ 0-8-0. ಬನ್ನಿ, ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾಗಿದ್ದಾರೆ. ನಾನೇ ಅವರಿಗೆ ಮೊದಲ ಪ್ರಶ್ನೆಯನ್ನು ಕೇಳ್ತೇನೆ. ಡಾಕ್ಟ್ರೆ, ಇವತ್ತು ತಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ದೊರಕುವಂತಹ ಪ್ರಮುಖ ಯೋಜನೆಗಳು ಯಾವುವು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡಿ.
2: ಒಳ್ಳೆಯದು, ತುಂಬ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಾ. ಇವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ನಮ್ಮ ರೈತ ಬಾಂಧವರಿಗೋಸ್ಕರ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಯೋಜನೆಗಳ ವ್ಯಾಪ್ತಿ ಹಾಗೂ ಎಷ್ಟು ಯೋಜನೆಗಳಿದೆ ಅನ್ನೋದಕ್ಕಿಂತ ಯಾವ್ಯಾವ ಟೈಮಲ್ಲಿ ಈ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತೀವಿ, ಆಮೇಲೆ ರೈತ ಬಾಂಧವರು ಅದರದ ಯಾವ ಟೈಮಲ್ಲಿ ಉಪಯೋಗ ತಗೋಬೇಕು ಅನ್ನೋದು ಬಹುಮುಖ್ಯವಾದ ಪ್ರಶ್ನೆ. ಮೊದಲನೇದಾಗಿ ಇವಾಗ ತಮಗೆಲ್ಲ ಗೊತ್ತಿರುವ ಹಾಗೆ ಬಿತ್ತನೆ, ಈಗ ಬಿತ್ತನೆ ಸಮಯ. ನಾವು ರಾಜ್ಯ ಸರ್ಕಾರದಿಂದ ಎಲ್ಲ ನಮ್ಮ ರೈತ ಬಾಂಧವರಿಗೆ ಅಂದರೆ ಪ್ರತಿಯೊಬ್ಬ ರೈತರು ತಮ್ಮ 5 ಎಕರೆ ತನಕ ಏನು ಬಿತ್ತನೆ ಬೀಜ ಬೇಕಾಗುತ್ತೋ, ಪ್ರಮುಖವಾದ ಎಲ್ಲ ಬಿತ್ತನೆ ಬೀಜ, ದ್ವಿದಳ ಧಾನ್ಯ ಇರ್ಬೋದು, ಎಣ್ಣೆಕಾಳು ಬೆಳೆಗಳಿರ್ಬೋದು, ಅಥವಾ ಇನ್ನಿತರ ನಮ್ಮ ಕೃಷಿ ಬೆಳೆಗಳು, ಏಕದಳ ಧಾನ್ಯ ಬೆಳೆಗಳು, ಇದ್ರ ಮೇಲೆ ನಾವು ಸಬ್ಸಿಡಿಯನ್ನು ಕೊಡ್ತೀವಿ. ಇದು ಎಲ್ಲ ವರ್ಗದ ರೈತರಿಗೂ ಕೂಡ ಇದೆ. 5 ಎಕರೆ ತನಕ ನಾವು ಈ ಸಬ್ಸಿಡಿನ ನಮ್ಮ ಈ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನಾವು ರೈತರಿಗೆ ಅದನ್ನ ಸಬ್ಸಿಡಿ ಸಹಾಯಧನದಲ್ಲಿ ನಾವು ಅವರಿಗೆ ಒದಗಿಸ್ತೀವಿ.
1: ಇನ್ನು ಡಾಕ್ಟರ್, ಈಗ ವಲಯ ಅವರು ಬರ್ತದಲ್ಲ, ರಾಜ್ಯ ವಲಯ ಮತ್ತೆ ಕೇಂದ್ರ ವಲಯ, ಅದರಲ್ಲಿ ಏನಾದರೂ ವಿಶೇಷತೆ ಇದೆಯಾ?
2: ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಯೋಜನೆಗಳಿದೆ. ಅಂದರೆ ಈಗ ರಾಜ್ಯ ವಲಯದ್ದು ಅನೇಕ ಯೋಜನೆಗಳಿದೆ, ಕೇಂದ್ರ ವಲಯದ್ದು ಅನೇಕ ಯೋಜನೆಗಳಿದೆ. ಈಗ ನಾನು ಬಿತ್ತನೆ ಬಗ್ಗೆ ಹೇಳಿದೆ. ಅದೇ ರೀತಿ ನಮ್ಮಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆಗಳಂತನೂ ಇದೆ. ಕೃಷಿ ಯಾಂತ್ರೀಕರಣ ಬಿತ್ತನೆ ಪೂರ್ವದಲ್ಲಿ ಏನು ಉಳುಮೆ ಮಾಡೋದಕ್ಕೆ ಉಪಯೋಗವಾಗಿರುವಂಥ ಅನೇಕ ಯಂತ್ರೋಪಕರಣಗಳಿರ್ಬೋದು, ಅದು ಅಂತ ಹೇಳಿದ್ರೆ ರೋಟೋವೇಟರ್ ಇರ್ಬೋದು ಅಥವಾ ಎಂಬಿ ಪ್ಲೋ ಇರ್ಬೋದು, ಆಮೇಲೆ ಏನು ಇನ್ನು ಅನೇಕ ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಟ್ರ್ಯಾಕ್ಟರ್ ಚಾಲಿತ ಅನೇಕ ಉಪಕರಣಗಳಿದೆ. ಅದೇ ತರ ಎತ್ತು ಚಾಲಿತ ಅನೇಕ ಉಪಕರಣಗಳಿದೆ, ಕೈ ಚಾಲಿತ ಅನೇಕ ಉಪಕರಣಗಳಿದೆ. ಈ ತರ ಯಾವ್ಯಾವ್ದು ಉಪಕರಣಗಳನ್ನ ನಾವು ರೈತರು ಸರ್ವೇ ಸಾಮಾನ್ಯವಾಗಿ ಉಳುಮೆ ಮಾಡೋದ್ರಿಂದ ಹಿಡಿದು ಕಟಾವು ಮಾಡೋದ್ರಿಂದ ಹಿಡಿದು ಕಟಾವು ನಂತರ ಕೂಡ ಉಪಯೋಗಿಸಕ್ಕೆ ಬರುವಂತ ಬಹುತೇಕ ಎಲ್ಲಾ

0: ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50%, ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 90% ಸಹಾಯಧನದಲ್ಲಿ ನಾವು ವಿತರಣೆ ಮಾಡ್ತಿದ್ದೀವಿ.
1: ಡಾಕ್ಟ್ರೆ, ಇವತ್ತಿನ ನಮ್ಮ ಹಲೋ ಕೃಷಿರಂಗ ಕಾರ್ಯಕ್ರಮದ ಮೊದಲ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಪ್ರಶ್ನೆ ಕೇಳಿ. ಹಲೋ,
2: ವಿಚಾರ ಮಾಡಬೇಕು.
1: ಹೆಸರು ಹೇಳಿ ಸರ್, ಎಲ್ಲಿಂದ?
2: ಹಲೋ ಮೇಡಮ್.
1: ಹಲೋ ಕೃಷಿರಂಗ.
2: ಹಲೋ, ನಮಸ್ತೆ ಸರ್.
1: ನಮಸ್ಕಾರ
2: ಸರ್. ನಮ್ದು, ನಾನು ನ್ಯಾಮತಿ ತಾಲೂಕ್ ಹೊಸ ಜೋಗದಿಂದ ಮೇಘಾನಂದ.
1: ಕೇಳಿ ಮೇಘಾನಂದ್ ಅವರು.
2: ಸರ್, ನಂದು 6 ಎಕರೆ 34 ಕುಂಟೆ ಜಮೀನ್ ಇದೆ ಸರ್. ಅದರಲ್ಲಿ ನಾನು ಈಗ 2 ಎಕರೆ ಅಡಿಕೆ ಮಾಡಿದ್ದೀನಿ ಸರ್. ಈ 4 ಎಕರೆ 34 ಕುಂಟೆಯಲ್ಲಿ ನೆಕ್ಸ್ಟ್ ಇಯರ್ ಅಲ್ಲಿ ಮಾವು ಮತ್ತು ಸಪೋಟೋವನ್ನು ಹಾಕ್ಬೇಕು ಅಂತ ಇದ್ದೀನಿ ಸರ್. ಇದಕ್ಕೆ ಯೋಜನೆಗಳು ಏನಾದ್ರು ಇದೆ, ಸಬ್ಸಿಡಿ ಯೋಜನೆಗಳು ಅಥವಾ ನಮ್ಗೆ ಏನಾದ್ರು ಸಹಾಯಧನ ಇದ್ರೆ
1: ಒಂಚೂರು? ಇನ್ನೊಮ್ಮೆ ಹೇಳ್ತಾರೆ.
0: ಈಗ ತಾವು ಏನು ಪ್ರಶ್ನೆ ಕೇಳಿದಿರಾ ಅಂದ್ರೆ, ಈಗ ಕೆಲವು ತೋಟಗಾರಿಕೆ ಬೆಳೆಗಳನ್ನ ನೆಕ್ಸ್ಟ್ ಬೆಳಿಬೇಕು ಅಂತ ತಮಗೆ ಗೊತ್ತಿದ್ದಾಗೆ ಈಗ ತಾವು ಸಮೀಪದ ತೋಟಗಾರಿಕೆ ಇಲಾಖೆಯಲ್ಲಿ ಸಂಪರ್ಕ ಮಾಡಿದ್ರೆ ಅನೇಕ ತೋಟಗಾರಿಕೆ ಇಲಾಖೆಯಿಂದ ಯೋಜನೆಗಳಿದೆ. ಅದೇ ರೀತಿ ನಮ್ಮ ರೈತ ಸಂಪರ್ಕ ಕೇಂದ್ರ ಏನಿದೆ, ನಮ್ಮ ಕೃಷಿ ಇಲಾಖೆ ವತಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಇರುವಂತಹ ಅನೇಕ ಯೋಜನೆಗಳ ಬಗ್ಗೆ ಸವಲತ್ತುಗಳನ್ನ ನಾವು ಕೊಡ್ತೀವಿ. ಅದೇ ರೀತಿ ತಮಗೆ ಗೊತ್ತಿದ್ದಾಗೆ ತೋಟಗಾರಿಕೆ ಬೆಳೆಗಳಿಗೆ ತೋಟಗಾರಿಕೆ ಇಲಾಖೆ ಇದೆ, ಕೃಷಿ ಬೆಳೆಗಳಿಗೆ ಕೃಷಿ ಇಲಾಖೆ ಇದೆ. ಆದ್ರೂ ತಾವು ಏನು ಪ್ರಶ್ನೆ ಕೇಳಿದಿರಲ್ಲ, ಅದಕ್ಕೆ ತೋಟಗಾರಿಕೆ ಇಲಾಖೆಯಲ್ಲಿ ಅದಕ್ಕೂ ಕೂಡ ಯೋಜನೆಗಳಿದೆ. ತಾವು ಏನು ಮಾವು ಹಾಕ್ಬೇಕು ಅಂತಿದ್ದೀರಾ ಅಂತ ಹೇಳಿದಿರಾ, ಅದರದ್ದು ಯೋಜನೆಗಳು ಕೂಡ ಇದೆ. ಆಮೇಲೆ ತಮ್ದು ಸಮೀಪದಲ್ಲಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಯಾವ್ದಾದ್ರು ಕಾಲೇಜ್ ಇರ್ಬೋದು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಇದೆ, ಅದರಲ್ಲಿ ನಿಮಗೆ ತಾಂತ್ರಿಕತೆಗಳ ಬಗ್ಗೆ ಅಂತ ಹೇಳಿದ್ರೆ ಯಾವ ತಳಿಗಳನ್ನ ಬೆಳಿಬೇಕು, ಯಾವ ತಳಿಗಳು ಬೆಳೆದ್ರೆ ಒಳ್ಳೇದು, ಯಾವ್ದಕ್ಕೆ ಒಳ್ಳೆ ಮಾರುಕಟ್ಟೆ ಇದೆ ಅನ್ನೋದ್ರ ಬಗ್ಗೆ ತಾಂತ್ರಿಕತೆಗಳನ್ನ ಬೇಕು ಅಂತ ಹೇಳಿದ್ರೆ ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಕೂಡ ತಾವು ಸಂಪರ್ಕ ಮಾಡಬಹುದು.
2: ಸರ್, ನಮ್ ದಾವಣಗೆರೆ ಹೊನ್ನಾಳಿ ತಾಲೂಕ್ ದಾವಣಗೆರೆ ಜಿಲ್ಲೆ ಶಿವಮೊಗ್ಗ ಹೋಗ್ಬೋದಾ ಸರ್? ಶಿವಮೊಗ್ಗ.
0: ಶಿವಮೊಗ್ಗ ಮಹಾವಿದ್ಯಾಲಯ ಇದೆ ತಮಗೆ ಗೊತ್ತಿದ್ದಾಗೆ.
2: ಕೃಷಿ ವಿದ್ಯಾಲಯ?
0: ಹೌದೌದು ಹೌದೌದು, ಕೆಳದಿ ಶಿವಪ್ಪ ತೋಟಗಾರಿಕಾ ಮತ್ತೆ ಕೃಷಿ ಕಾಲೇಜ್ ಏನಿದೆ ಅದರಲ್ಲೂ ಕೂಡ ಅನೇಕ ತಜ್ಞರು ಇದ್ದಾರೆ. ತಾವು ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಅಲ್ಲಿ ತಾಂತ್ರಿಕತೆಗಳ ಬಗ್ಗೆ ತಾವೆಲ್ಲ ಅರ್ತ್ಕೋಬಹುದು. ಅಲ್ಲಿ ಕೂಡ ಈ ತೋಟಗಾರಿಕೆ ಬೆಳೆಗಳ ಬಗ್ಗೆನೆ ನುರಿತ ವಿಜ್ಞಾನಿಗಳಿದ್ದಾರೆ, ಅವ್ರ ಹತ್ರ ತಾವು ಕೇಳಿ ತಿಳ್ಕೋಬಹುದು.
1: ಕರೆ ಮಾಡಿದ್ದ
0: ಧನ್ಯವಾದಗಳು.
1: ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ
3: ಸರ್, ನಮಸ್ತೆ.
1: ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ಸರ್, ನಾವು ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕು ಇಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ತಿಮ್ಮಪ್ಪ ಗೌಡವರಿಗೂ ಮತ್ತೆ ಡಾಕ್ಟರ್ ಪುತ್ರ ಸರ್ ನಮಸ್ಕಾರ.
0: ನಮಸ್ಕಾರ
3: ಸರ್. ಈಗ ನಮ್ಗೆ ಏನಂದ್ರೆ,
0: ಹೇಳಿ,
3: ಈ ಒಂದು ತೊಗರಿ ಬೆಳಿಬೇಕಾದ್ರೆ ಅದರಲ್ಲಿ ಏನಾದ್ರೂ ಕೃಷಿ ಇಂದ ಸೌಲಭ್ಯಗಳಿದಾವ?
0: ಇದೆ. ಈಗ ತಾವು ಒಳ್ಳೆ ಪ್ರಶ್ನೆನೆ ಕೇಳಿದಿರಾ. ತಾವು ಜೇವರ್ಗಿ ತಾಲೂಕು ಕಲಬುರಗಿ ಕಲಬುರಗಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ತೊಗರಿ ಬೆಳೆಯುವಂತ ಒಂದು ಜಿಲ್ಲೆ. ನಾವು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಈ ತೊಗರಿ ಬೆಳೆಯನ್ನ ಹೆಚ್ಚಿಗೆ ಬೆಳಿಬೇಕು, ಹೆಚ್ಚಿನ ಒಂದು ಉತ್ಪಾದನೆ ಕೊಡಬೇಕು ಅನ್ನಂತ ಅನೇಕ ಯೋಜನೆಗಳಿದೆ. ಈಗ ತಮಗೆ ಗೊತ್ತಿದ್ದಾಗೆ ಜೇವರ್ಗಿ ತಾಲೂಕಿಂದ ನಾವು ತಾವು ಕರೆ ಮಾಡ್ತಿದ್ದೀರಾ. ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಈವಾಗ್ಲೂ ಕೂಡ ನಮಗೆ ತೊಗರಿ ಏನು ಬಿತ್ತನೆ ಬೀಜಗಳಿದೆ, ತೊಗರಿ ಬಿತ್ತನೆ ಬೀಜಗಳು ಏನಿದೆ ಅದ್ರ ಮೇಲೆ ಸಹಾಯಧನ ಇದೆ. ತಮಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಕೇಂದ್ರ ಸರ್ಕಾರ ಕೂಡ ನೂತನ ತಳಿಗಳು ಅಂತ ಹೇಳಿದ್ರೆ 8 ವರ್ಷಕ್ಕಿಂತ ಕಡಿಮೆ ಅವಧಿಯ ತಳಿಗಳ ಮೇಲೆ ಇನ್ನೂ ಹೆಚ್ಚಿನ ಸಹಾಯಧನ ಕೊಟ್ಟಿದೆ ಅಂತ ಹೇಳಿದ್ರೆ, ಸುಮಾರು 1 ಕೆಜಿಗೆ 50% ಅಥವಾ 60 ರೂಪಾಯಿಯಷ್ಟು ಸಹಾಯಧನ, ಹೆಚ್ಚಿಗೆ ಸಹಾಯಧನ ತೊಗರಿಗೆ ಕೊಟ್ಟಿದೆ. ಅದರ ಸದುಪಯೋಗ ತಾವು ಪಡ್ಕೊಂಡು ಬಿತ್ತನೆ ಬೀಜನ ಪಡ್ಕೋಬಹುದು. ಆಮೇಲೆ ಅದಕ್ಕೆ ತದನಂತರ ಅದಕ್ಕೆ ಮುಂದೆ ಬೇಕಾಗಿರುವಂತ ಏನಾದ್ರೂ ಸಸ್ಯ ಸಂರಕ್ಷಣೆ ಔಷಧಿ ಇರ್ಬೋದು ಅಥವಾ ತಮಗೆ ಗೊತ್ತಿರುವ ಹಾಗೆ ಮೈಕ್ರೋ ನ್ಯೂಟ್ರಿಯಂಟ್ ಅಂತ ಏನೇ ಲಘು ಪೋಷಕಾಂಶಗಳನ್ನ ನಾವು ಹಾಕ್ತಿವಿ, ಇದರದ್ದು ಕೂಡ ತಾವು ಪಡ್ಕೋಬಹುದು. ಹೌದೌದು
3: ಸರ್. ಮೊದಲು ಒಂದು ಹವಾಮಾನ ಇಲಾಖೆ ನಂಬರ್ ಇತ್ತು, ಈಗ ಕ್ಲೋಸ್ ಆಗಿರೋದನ್ನ ಪ್ರಯತ್ನ ಮಾಡಿ ಚಾಲು ಮಾಡಕ್ಕೆ?
0: ಇಲ್ಲ, ಹವಾಮಾನ ಇಲಾಖೆದ್ದು ಏನು ವರುಣ ಮಿತ್ರ ಅಂತ ಏನು ಇದೆ
3: ನಮ್ಮ, ಅದೇ ಇತ್ತು ಸರ್, ಅದು ಕ್ಲೋಸ್ ಆಗಿದೆ ನಂಬರ್, ಅದನ್ನ ಸ್ಟಾರ್ಟ್ ಮಾಡಕ್ಕೆ ಏನಾದ್ರು ಪ್ರಯತ್ನ ಮಾಡ್ತೀರಾ?
0: ಆಯ್ತು, ನಾನು ಸಂಬಂಧಪಟ್ಟ ಇಲಾಖೆ
3: 0-6777-355-999 ಅಂತ ನಂಬರ್ ಇತ್ತು.
0: ಹೌದೌದು,
3: ಅದರಲ್ಲಿ ಸಾಧಾರಣ ಮಳೆ ಗರಿಷ್ಠ ಮಳೆ ಎಲ್ಲಾ ಹವಾಮಾನ ಮಾಹಿತಿ ಸಿಗ್ತಿತ್ತು, ಅದು ಕ್ಲೋಸ್ ಆಗಿದೆ, ಅದನ್ನ ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡಕ್ಕೆ.
0: ಆಗ್ಬೋದು, ನಾ ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತರ್ತೀವಿ. ಆ ವರುಣ ಮಿತ್ರ ಏನು ತಾವು ಕೇಳ್ತಿದ್ದೀರಾ,

0: ಬಗ್ಗೆ ಹವಾಮಾನ ಬಗ್ಗೆ ಅದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ.
1: ಪ್ರಶ್ನೆ ಇದೆಯಾ? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಡಾಕ್ಟ್ರೆ, ಈಗ ರಾಜ್ಯದಲ್ಲಿ ಬಿತ್ತನೆ ಕಾರ್ಯ ನಡೆದಿದೆ. ಬಿತ್ತನೆ ಬೀಜದ ದಾಸ್ತಾನದ ಬಗ್ಗೆ ಸ್ವಲ್ಪ ಏನಾದ್ರು.
0: ಈಗ ಈ ಮುಂಚೆ ಕರೆ ಮಾಡಿದ ರೈತ ಬಾಂಧವರ ಜೊತೆನೂ ನಾನು ಮಾತಾಡ್ತಾ ಅದೇ ಹೇಳಿದೆ, ಈಗ ಬಿತ್ತನೆ ಮಾಡುವಂತ ಸೂಕ್ತ ಸಮಯ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 20% ಬಿತ್ತನೆ ಆಗಿದೆ. ತಮಗೆಲ್ಲ ಗೊತ್ತಿರುವಾಗ ರಾಜ್ಯದಲ್ಲಿ ನಮ್ಮ ಸುಮಾರು 84 ಲಕ್ಷ ಹೆಕ್ಟೇರ್ ಅಷ್ಟು ಗುರಿ ಇದೆ. ಇದರಲ್ಲಿ ಬಿತ್ತನೆ ಬೀಜದ ದಾಸ್ತಾನು ನಮ್ಮಲ್ಲಿ ಸಾಕಷ್ಟು ಇದೆ. ಈಗಾಗಲೇ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದನೇ ಸುಮಾರು 1,75,000 ಕ್ವಿಂಟಲ್ ನ ನಾವು ವಿತರಣೆ ಮಾಡಿದೀವಿ ಸಹಾಯಧನದಲ್ಲಿ. ಇನ್ನು ಉಳಿದ ಬೇಕಾಗಿರುವಂತ ಏನು ಬಿತ್ತನೆ ಬೀಜಗಳದ್ದು ಎಲ್ಲಾ ಬೆಳೆಗಳದ್ದು ದಾಸ್ತಾನು ಸಾಕಷ್ಟು ಇದೆ. ಇದೆಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಏನಿರುತ್ತೆ, 742 ರೈತ ಸಂಪರ್ಕ ಕೇಂದ್ರಗಳಿದೆ ನಮ್ಮ ಇಲಾಖೆದು. ಅಲ್ಲಿ ಎಲ್ಲಾ ರೀತಿ ಬಿತ್ತನೆ ಬೀಜಗಳು ಇದೆ, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಅಥವಾ ದ್ವಿದಳ ಧಾನ್ಯಗಳು. ಈಗ ನಮ್ಮ ರೈತ ಬಾಂಧವರು ಫೋನ್ ಮಾಡಿದ್ರು, ತೊಗರಿ ಇರ್ಬೋದು, ಉದ್ದು, ಹೆಸರು, ಸೋಯಾಬೀನ್, ಈ ತರ ಸೂರ್ಯಕಾಂತಿ, ಮೆಕ್ಕೆಜೋಳ ಎಲ್ಲದರದ್ದು ಸಾಕಷ್ಟು ಬಿತ್ತನೆ ದಾಸ್ತಾನು ಸಾಕಷ್ಟು ಇದೆ.
1: ಇನ್ನೊಂದು ಕರೆ ಇದೆ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ, ಹೇಳಿ ಸರ್. ಎಲ್ಲಿಂದ?
2: ಹಲೋ
1: ಹೇಳಿ, ಹೆಸರು ಹೇಳಿ, ಎಲ್ಲಿಂದ? ಹಲೋ
2: ಹಲೋ, ನಮಸ್ಕಾರ ಸರ್.
1: ಓ ನಮಸ್ಕಾರ. ಪ್ರಶ್ನೆ
2: ಕೇಳಿ. ತಾಲೂಕು ಮೈಸೂರು ಜಿಲ್ಲೆ ಸೋಫಾ ಗ್ರಾಮ ಎಸ್ ಮಾಧವ ಶೆಟ್ಟಿ ಮಾಡುವ ನಮಸ್ಕಾರಗಳು.
1: ನಮಸ್ಕಾರ. ಮೊದಲ ಕಾರ್ಯಕ್ರಮಕ್ಕೆ ನಿಮ್ಗೂ ಕೂಡ ಸ್ವಾಗತ. ಪ್ರಶ್ನೆ ಕೇಳಿ
2: ಸರ್. ನನ್ನ ಪ್ರಶ್ನೆ, ಎಲ್ಲಾ ವರ್ಗದ ರೈತರಿಗೆ ಈ ವರ್ಷ ಏನೇನು ಸೌಲಭ್ಯ ಸಿಕ್ಕಿತ್ತ ಅಂತ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ಕೊತಾ ಇದ್ದೇನೆ ಗುರುಗಳ.
0: ಈಗಾಗಲೇ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲೇ ನಾವು ಎಲ್ಲ ಯೋಜನೆಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ. ಇದರಲ್ಲಿ ನಾನು ಈಗಾಗಲೇ ಹೇಳಿದೆ, ಯಂತ್ರೋಪಕರಣಗಳು ಅಂತ ಹೇಳಿದ್ರೆ ಎಲ್ಲಾ ರೀತಿ ಯಂತ್ರೋಪಕರಣಗಳ ಮೇಲೆ ಸಹಾಯಧನ ಇದೆ. ಆಮೇಲೆ ಬಿತ್ತನೆ ಬೀಜದ ಮೇಲೆ ಕೂಡ ಸಾಕಷ್ಟು ನಮ್ಮಲ್ಲಿ ದಾಸ್ತಾನು ಇದೆ, ಕೂಡ ಸಹಾಯಧನದಲ್ಲೂ ಕೂಡ ಕೊಡ್ತಾ ಇದ್ದೀವಿ. ಅದೇ ರೀತಿ ಇನ್ನು ಅನೇಕ ಯೋಜನೆಗಳು ಅಂದ್ರೆ ಈಗ ಹೊಸದಾಗಿ ನಿಮಗೆ ಕಟಾವಿಗೆ ಬೇಕಾಗಿರುವಂತಹ ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳು ಅಂತ ಅದು ಒಂದು ಯೋಜನೆಗಳಿದೆ. ಅನೇಕ ನಾವು ಲಘು ಪೋಷಕಾಂಶಗಳನ್ನ ಕೊಡ್ತೀವಿ, ಅದ್ರ ಮೇಲೆ ಕೂಡ ಸಹಾಯಧನ ಇದೆ. ಈ ತರ ಸಾಕಷ್ಟು. ಆಮೇಲೆ ಮುಖ್ಯವಾಗಿ ಈಗ ತಮಗೆ ಗೊತ್ತಿರುವ ಹಾಗೆ ಎಲ್ಲಾದ್ರೂ ಮಳೆ ಅಭಾವ ಏನಾದ್ರು ಇದ್ರೆ ತಾವು ಏನು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಅನ್ನ ಅಳವಡಿಸ್ಕೊಳ್ತೀವಿ. ಅದ್ರ ಮೇಲೆ ಎಲ್ಲಾ ವರ್ಗದ ರೈತರಿಗೆ 90% ನಾವು ಸಹಾಯಧನ ಕೊಡ್ತೀವಿ. ಅದಲ್ಲದೆ ನಮ್ಮ ತಮಗೆ ಗೊತ್ತಿರುವ ಹಾಗೆ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ಕೂಡ ಸಾಕಷ್ಟು ಜನಪ್ರಿಯವಾಗಿದೆ. ಇದರಲ್ಲೂ ಕೂಡ ಲಾಭ ಪಡ್ಕೋಬಹುದು. ಇದರಲ್ಲಿ 80% ನಮ್ಮ ಸಾಮಾನ್ಯ ವರ್ಗದ ರೈತರಿಗೆ, 90% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಸಹಾಯಧನ ಇದೆ. ಇದರಲ್ಲಿ ಕೇವಲ ಒಂದು ಕೃಷಿ ಹೊಂಡ ಅಷ್ಟೇ ಅಲ್ಲದೆ ಇದು ಪ್ಯಾಕೇಜ್ ರೀತಿಲಿ ಇರುತ್ತೆ. ಅಂದ್ರೆ ಕೃಷಿ ಹೊಂಡನು ಕೊಡ್ತೀವಿ, ಆಮೇಲೆ ಅದಕ್ಕೆ ಹೊದಿಕೆಯನ್ನು ಏನೋ ಹಾಕ್ತೀವಲ್ಲ ಜಿಯೋ ಮೆಂಬ್ರೇನ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕೊಡ್ತೀವಿ. ಪಂಪ್ ಸೆಟ್ ಕೊಡ್ತೀವಿ, ಆಮೇಲೆ ಸ್ಪ್ರಿಂಕ್ಲರ್ ಕೊಡ್ತೀವಿ, ಸುತ್ತ ಹಾಕೊಳ್ಳೋದಕ್ಕೆ ಬೇಲಿ ಅಳವಡಿಸ್ಕೊಳ್ಳೋದಕ್ಕೂ ಕೊಡ್ತೀವಿ. ಇದನ್ನೆಲ್ಲ ನಾವು ಒಂದು ಪ್ಯಾಕೇಜ್ ರೂಪದಲ್ಲಿ ಕೊಡ್ತೀವಿ. ಇದು ಕೂಡ ತುಂಬಾ ಉಪಯುಕ್ತವಾಗಿದೆ, ತುಂಬಾ ಜನಪ್ರಿಯ ಕೂಡ ಆಗಿದೆ. ಇದನ್ನೆಲ್ಲ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ನಾವು ಕೊಡ್ತಿದ್ದೀವಿ. ಇನ್ನೇನಾದ್ರೂ ತಮಗೆ ನಿರ್ದಿಷ್ಟವಾಗಿ ಯಾವ್ದಾದ್ರು ತಮ್ದು ಪ್ರಶ್ನೆ ಯಾವ್ದ್ರ ಬಗ್ಗೆ ಬೇಕು ಅಂತ ಕೇಳಿದ್ರೆ ನಾನು ಅದನ್ನ ತಿಮಗೆ ತಿಳಿಸ್ತೀನಿ.
1: ಪ್ರಶ್ನೆ ಉಂಟಾ? ಧನ್ಯವಾದಗಳು.
0: ನಮಸ್ತೆ ನಮಸ್ತೆ.
1: ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಮುಂದಿನ ಪ್ರಶ್ನೆ ಕೇಳಿ. ಹಲೋ,
0: ಈಗ ಏನು ರೈತ ಬಾಂಧವರು ಅನೇಕ ಪ್ರಶ್ನೆಗಳನ್ನ ಕೂಡ ಯೋಜನೆ ಬಗ್ಗೆ ಕೇಳ್ತಾ ಇದ್ರು.
1: ಹೌದು,
0: ನಾವು ಇವಾಗ ಹೇಳಿದ್ದು ಅಂದ್ರೆ ಕೆಲವೇ ಯೋಜನೆಗಳನ್ನ ನಾನು ತಿಳಿಸಿದ್ದೆ. ಅಂದ್ರೆ ತಮಗೆ ಮುಖ್ಯವಾಗಿ ಹೇಳೋದು ಅಂದ್ರೆ ಈಗ ನೆಕ್ಸ್ಟ್ ಇವಾಗ ಎಲ್ಲ ಇದಾದ ನಂತರ ಸಸ್ಯ ಸಂರಕ್ಷಣೆ ಬರುತ್ತೆ. ಈಗ ಅನೇಕ ಕೀಟಗಳು ಇರ್ಬೋದು, ರೋಗ ಬಾಧೆ ಇರ್ಬೋದು, ಆವಾಗ ನಾವು ಈ ಏನು ಸಸ್ಯ ಸಂರಕ್ಷಣೆ ಬೇಕಾಗುತ್ತೆ. ಸಸ್ಯ ಸಂರಕ್ಷಣಾ ಔಷಧಿಗಳು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಕೊಡ್ತೀವಿ. ಅದರ ನಂತರ ಕೃಷಿ ಸಂಸ್ಕರಣೆ ಇದೆ, ಮುಖ್ಯವಾಗಿರುವಂತ ಕೃಷಿ ಸಂಸ್ಕರಣೆ. ಕೃಷಿ ಸಂಸ್ಕರಣೆಗೆ ಬೇಕಾಗಿರುವಂತ ಅನೇಕ ಯಂತ್ರೋಪಕರಣಗಳಿರುತ್ತೆ, ಅದ್ರ ಮೇಲೆ ಕೂಡ ನಾವು ಸಹಾಯಧನದನ್ನು ಕೊಡ್ತೀವಿ.
1: ಒಂದು ಕರೆ ಇದೆ.

0: ಹಲೋ ಕೃಷಿರಂಗ, ಕೇಳಿ ಪ್ರಶ್ನೆ ಕೇಳಿ, ಹೆಸರು ಹೇಳಿ, ಎಲ್ಲಿಂದ?
1: ನಮಸ್ತೆ ಸರ್.
0: ಹಾಂ ನಮಸ್ಕಾರ.
1: ಹಲೋ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಗಾವ್ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ.
2: ಹೇಳಿ ಹೇಳಿ ಹೇಳಿ.
1: ಸರ್, ನಂದು ಪ್ರಶ್ನೆ ಏನಂದ್ರೆ, ಈಗ 5 ಎಕರೆವರೆಗೆ ಸಬ್ಸಿಡಿ ಸಿಗ್ತದೆ ಅಂದ್ರೆ ಹೇಳ್ರಿ, ಅದ್ರಲ್ಲಿ ಮೆಕ್ಕೆಜೋಳಗೂ ಸಿಗ್ಬೋದನ್ರಿ?
2: ಮೆಕ್ಕೆಜೋಳಗೂ ಸಿಗ್ತದೆ. ಮೆಕ್ಕೆಜೋಳನು ಮೆಕ್ಕೆಜೋಳಕ್ಕೆ ನೀವು ನಾವೀಗೇನು ಬಿತ್ತನೆ ಬೀಜ ಉಪಯೋಗಿಸ್ಕೊಳ್ತೀರಾ, ಮೆಕ್ಕೆಜೋಳದ ಕೂಡ ತಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ. ಮೆಕ್ಕೆಜೋಳಕ್ಕೂ ಸಿಗ್ತದೆ, ಆಮೇಲೆ ಸೂರ್ಯಕಾಂತಿಗೂ ಸಿಗ್ತದೆ. ನಿಮ್ಮಲ್ಲಿ ಜಾಸ್ತಿ ಏನು ಬೆಳೀತಿದ್ದೀರಲ್ಲ, ಸೋಯಾಬೀನ್ ಕೂಡ ಸಿಗ್ತದೆ, ಉದ್ದು ಹೆಸರು ತೊಗರಿ ಎಲ್ಲದ್ರ ಮೇಲೇನು ಇದೆ. ಬಟ್ ಯಾವ್ದು ಬೆಳೆ ತಕೊಂಡ್ರು ಕೇವಲ 5 ಎಕರೆಗೆ ಸೀಮಿತವಾಗಿ ನಾವು ಬಿತ್ತನೆ ಬೀಜನ ಕೊಡ್ತೀವಿ. ಯಾವ್ದಕ್ಕೆ?
0: ಕಬ್ಬು.
2: ಅಲ್ಲ, ಕಬ್ಬುಗೆ ಬೇಕಾಗಿರುವಂತದ್ದು ತಮಗೆ ಬೆಳಗಾವಿಲಿ ಮತ್ತೆ ಬಾಗಲಕೋಟೆಲಿ ಹೆಚ್ಚು ಕಬ್ಬು ಬೆಳೀತಾರೆ. ಅದಕ್ಕೋಸ್ಕರ ಕಬ್ಬುಗೆ ಬೇಕಾಗಿರುವಂತದ್ದು ನಿಮಗೆ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಕಟಾವು ಮಾಡೋದಕ್ಕೆ ಜನ ಸಿಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ನಾವು ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಈ ಕಳೆದ 3 ವರ್ಷದಿಂದ ನಾವು ಏನು ಶುರು ಮಾಡಿದೀವಿ. ಇದರಲ್ಲಿ ಈಗ ತಮಗೇನು ಈ ಶುಗರ್ ಕೇನ್ ಹಾರ್ವೆಸ್ಟರ್ ಅಂತ ಏನ್ ಬರುತ್ತಲ್ವಾ ಅಂತ ಹೇಳಿದ್ರೆ, ಈ ಕಬ್ಬನ್ನ ಕಟಾವು ಮಾಡೋ ಯಂತ್ರ, ಅದಕ್ಕೆ ಸಾಕಷ್ಟು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಕಾಸ್ಟ್ ಸಾಕಷ್ಟು ಇದೆ. ಸುಮಾರು 90-100 ಕೋಟಿ ತನಕ ಹೋಗುತ್ತೆ. ಇದನ್ನ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 50%, ಆಮೇಲೆ ಸಾಮಾನ್ಯ ವರ್ಗದ ರೈತರಿಗೆ 40% ಅಂತ ಹೇಳಿದ್ರೆ ಸುಮಾರು 40-50 ಲಕ್ಷ ತನಕ
0: ಒಬ್ಬೊಬ್ಬ ರೈತರಿಗೆ ಕೊಡ್ತಾರೆ.
2: ಹೌದು, ಒಬ್ಬ ರೈತರಿಗೂ ಕೊಡೋದಕ್ಕೆ ಅವಕಾಶ ಇದೆ. ಆಮೇಲೆ ಯಾವ್ದಾದ್ರು FPO ಇದ್ರೆ ರೈತ ಉತ್ಪಾದಕ ಸಂಸ್ಥೆ ಕೂಡ ಕೊಡೋದಿದೆ. ಈಗ ಏನು ಪ್ರಶ್ನೆ ಕೇಳಿದರೆ,
0: ಬೆಳಗಾವಿ
2: ಹೌದು ರೈತರ ಗುಂಪುಗಳಿಗೂ ಇದೆ. ನಾವು ಈ ಯೋಜನೆಯನ್ನ ಪ್ರಾರಂಭ ಮಾಡಿದ ನಂತರ ಅತಿ ಹೆಚ್ಚು ಲಾಭ ಪಡೆದಿದ್ದಾರೆ ಬೆಳಗಾಂ ಜಿಲ್ಲೆ ರೈತರು. ಈ ರೈತ ಬಾಂಧವರು ಬೆಳಗಾವಿಯಿಂದನೇ ಕರೆ ಮಾಡ್ತಿದ್ದಾರೆ, ಅದಕ್ಕೆ ಅವರಿಗೆ ಅದನ್ನ ಮಾಹಿತಿಯನ್ನ ಕೊಡ್ತಾ
0: ಇದ್ದೀವಿ.
2: ಧನ್ಯವಾದಗಳು.
0: ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್.
2: ಬೆಳೆ ವಿಮೆ ತಮಗೆಲ್ಲ ಗೊತ್ತಿದೆ, ಈ ಬಾರಿ ಏನು ಹವಾಮಾನ ಮುನ್ಸೂಚನೆ ಇದೆ, ಅಷ್ಟು ಆಶಾದಾಯಕವಲ್ಲ, ಸ್ವಲ್ಪ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಹೇಳಿದರೆ, ಈ ಪರಿಸ್ಥಿತಿಲಿ ಈ ಬೆಳೆ ವಿಮೆ ಮಾಡ್ಕೊಳ್ಳೋದು ಬಹು ಮುಖ್ಯವಾಗಿರುತ್ತೆ.
0: ಅಂದ್ರೆ ಎಲ್ಲ ರೈತರು ಮಾಡಿಸ್ಕೊಳ್ಳೇಬೇಕು.
2: ಎಲ್ಲ ರೈತರು ಯಾವ್ಯಾವ ಬೆಳೆ ವಿಮೆ ಮಾಡೋದಕ್ಕೆ ಅವಕಾಶ ಇದೆ ಅದ್ರ ಬಗ್ಗೆ ಮಾಡ್ಕೋಬೇಕು. ನಮ್ಮ ಕೃಷಿ ಇಲಾಖೆಯಿಂದ ವತಿಯಿಂದ ಹೇಳೋದಾದ್ರೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಈ ಬೆಳೆ ವಿಮೆ ಇದೆ. ಇದರಲ್ಲಿ ಏನು ರೈತರು ಕಟ್ಟಬೇಕಾಗಿರುವಂತದ್ದು ಬಹಳ ಕಡಿಮೆ ಅಂತ ಹೇಳಿದ್ರೆ, ಕೇವಲ 1.5% ಅಥವಾ 2% ಅಷ್ಟೇ ಕಟ್ಟಬೇಕಾಗುತ್ತೆ. ಇದು ಸುಮಾರು 34-36 ಬೆಳೆಗಳಿಗೆ ನಮ್ದು ಈ ಬೆಳೆ ವಿಮೆ ಸೌಲಭ್ಯ ಇದೆ. ಈಗಾಗಲೇ ಅದರದ್ದು ನಾವು ಪ್ರಕಟಣೆ ಕೂಡ ಮಾಡಿದ್ವಿ, ನೋಟಿಫಿಕೇಶನ್ ಕೂಡ
0: ಆಗಿದೆ,
2: ಎಲ್ಲ ಕಡೆ ಆಗಿದೆ,
0: ದಿನಾಂಕನೂ ಕೂಡ ಇದಾವೆ.
2: ಹೌದೌದು, ಅದರಲ್ಲಿ ಬೇರೆ ಬೇರೆ ಅಂದ್ರೆ
0: ಬೆಳೆಗಳಿಗೆ
2: ಅನುಗುಣವಾಗಿ ಜಿಲ್ಲಾವಾರು ನಮ್ದು ಕಟ್ ಆಫ್ ಡೇಟ್ ಅಂತ ಇರುತ್ತೆ. ಅಂದ್ರೆ ಆ ಡೇಟ್ ಅಥವಾ ಆ ದಿನಾಂಕದ ಒಳಗೆ ಅವರು ಬೆಳೆ ವಿಮೆ ನೋಂದಣಿ
0: ಮಾಡ್ಕೋಬೇಕಾಗುತ್ತೆ.
2: ಈಗ ಮೊದಲನೇ ಕಟ್ ಆಫ್ ಡೇಟ್ ಈ ತಿಂಗಳು.
0: ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೆಯಲ್ವಾ?
2: ಇಲ್ಲ ಇಲ್ಲ, ಅಂದ್ರೆ ಈಗ ಬೇರೆ ಬೇರೆ ಬೆಳೆಗಳಿಗೆ ಕೆಲವು ಮುಂಗಾರಲ್ಲಿ ಪೂರ್ವ ಮುಂಗಾರಲ್ಲಿ ಕೆಲವು ಬೆಳೆಗಳು ಹಾಕ್ತಾರೆ, ಕೆಲವು ಆಮೇಲಿಂದ ಲೇಟ್ ಆಗಿ ಹಾಕ್ತಾರೆ. ಆ ತರ ಬೆಳೆ ಮತ್ತು ಆ ಜಿಲ್ಲೆಗೆ ಏನು ಇರುತ್ತೆ ಅದಕ್ಕೆ ಅದನ್ನ ನೋಡಿ ನಾವು ಸಾಕಷ್ಟು ಅವಕಾಶ ಕೊಟ್ಟಿರ್ತೀವಿ. ಮೊದಲನೇ ಕಟ್ ಆಫ್ ಕೆಲವು ಬೆಳೆಗಳಿಗೆ ಈ ತಿಂಗಳ 30ನೇ ತಾರೀಕು ಇದೆ. ಇದ್ರ ಬಗ್ಗೆ ಕೂಡ ಮಾಹಿತಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು, ಪಡ್ಕೊಂಡು ಬೆಳೆ ವಿಮೆಗೆ ನೋಂದಣಿ ಮಾಡ್ಕೋಬೇಕು.
0: ಹೇಳಿ ಸರ್, ಎಲ್ಲಿಂದ? ಹಲೋ ಕೃಷಿ.
3: ಹಲೋ, ನಾವು ವಿಜಯಪುರ ಜಿಲ್ಲೆ ಇಂಡಿಯಿಂದ ಮಾತಾಡೋದು.
0: ಕೇಳಿ ಪ್ರಶ್ನೆ ಕೇಳಿ ಜಲ್ದಿ.
3: ಅಂದ್ರೆ ಏನಿಲ್ಲ ಸರ್, ಈ ಸ್ಪ್ರಿಂಕ್ಲರ್ ಪೈಪ್ ಕೊಡ್ತಾರಲ್ಲ ಸರ್, ಈಗ
2: ಹೌದು
3: ಅದನ್ನ ಸಬ್ಸಿಡಿ ಇಲ್ಲ ಅಂತಿದ್ದಾರೆ ಸರ್. ನಾವು ಸುಮಾರು 1-6 ತಿಂಗಳಾಯ್ತು ಸಬ್ಸಿಡಿನೇ ಇಲ್ಲ, ಸಬ್ಸಿಡಿ ಅದಕ್ಕೆ ಬಜೆಟ್ ಇಲ್ಲ ಅಂತಿದ್ದಾರೆ.
2: ಅಲ್ಲ, ಈಗ ತಮಗೆ ಗೊತ್ತಿದ್ದಾಗೆ ತಾವು ಅರ್ಜಿ ಸಲ್ಲಿಸಿದೀರಾ?
3: ಹಾ, ಸಲ್ಲಿಸಿದೀವಿ ಸರ್. ನವೆಂಬರ್ದಾಗ 2025 ಅಲ್ಲಿ ನವೆಂಬರ್ ಅಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ.
2: ಇಲ್ಲ, ಈಗ ತಾವು ಪ್ರಶ್ನೆ ಏನ್ ಕೇಳಿದಿರಲ್ಲ, ನಮ್ಮ ಇಲಾಖೆಯಲ್ಲಿ ಯಾವ ರೀತಿ ಒಂದು ಪದ್ಧತಿ ಇದೆ ಅಂತ ಹೇಳಿದ್ರೆ, ತಾವು ಅರ್ಜಿ ಸಲ್ಲಿಸಿದ್ರೆ ತಮ್ದು ಜ್ಯೇಷ್ಠತೆ ಅಂದ್ರೆ ಸೀನಿಯರಿಟಿನ ನೋಡ್ತೀವಿ. ನಮಗೇನು ರಾಜ್ಯ ಸರ್ಕಾರ
3: 6 ತಿಂಗಳು ಸುಮಾರು ನವೆಂಬರ್ ಡಿಸೆಂಬರ್ ಸುಮಾರು ಮೇ ಬಂತು ಸರ್, ಮೇ ಜೂನ್ ಅಂತ ಆಯ್ತು.
2: ಹೌದು. ಇವಾಗ
3: ಅವರಿಗೆ ಅದು ನಮ್ಮಲ್ಲಿಲ್ಲ, ಯಾವ್ದೇ ರೀತಿ ಬಜೆಟ್ ಬಂದಿಲ್ಲ, ಆ ತರ ಈ ತರ ಹೇಳ್ತಾ ಇದಾರೆ. ನಮ್ಗೆ ಅದು
2: ಉತ್ತರ ಕೊಡ್ತೀನಿ. ಈಗ ತಮ್ದೇನು ಜ್ಯೇಷ್ಠತೆ ಇರುತ್ತೆ ಅಥವಾ ಸೀನಿಯರಿಟಿ ಅಂತ ಏನಿರುತ್ತೆ, ಇದನ್ನ ನಮ್ಮ ತಾಲೂಕು ಅಥವಾ ರೈತ ಸಂಪರ್ಕ ಕೇಂದ್ರದ

0: ಮೇಂಟೈನ್ ಮಾಡಿರ್ತೀವಿ. ನಮಗೆ ಈ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬಂದಿರುತ್ತೆ, ಆ ಅನುದಾನಕ್ಕೆ ಸೀಮಿತವಾಗಿ ಆ ವರ್ಷದಲ್ಲಿ ಇರುವಂತ ಫಲಾನುಭವಿಗಳಿಗೆ ನಾವು ಇದನ್ನ ಸಹಾಯಧನದಲ್ಲಿ ಕೊಟ್ಟಿರ್ತೀವಿ. ಬಹುಶಃ ಜ್ಯೇಷ್ಠತೆ ಆಧಾರದ ಮೇಲೆ ತಮಗೂ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ನಮ್ದೇನು ಅನುದಾನ ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಬಂದ ಕೂಡಲೇ ತಮಗೂ ಬರುತ್ತೆ. ತಮಗೆ ಆ ಒಂದು ಅರ್ಜಿ ಸಲ್ಲಿಸಿದ ಒಂದು ಸಂಖ್ಯೆ ಇರುತ್ತೆ, ಆ ನಂಬರ್ ಇರುತ್ತೆ, ಅದು ಮತ್ತೆ ನಿಮ್ಗೆ ಆ ಎಫ್ ಐ ಡಿಗೆ ಆ ನಂಬರ್ ತಕೊಂಡೋಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಒಂದು ಇನ್ನೊಮ್ಮೆ ಕೊಟ್ರೆ ಅವರು ಕೂಡ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ತಾವು ದೂರವಾಣಿ ಕರೆ ಮುಖಾಂತರ ಮಾಡಿದ್ರು ಕೂಡ ತಿಳ್ಕೊಬಹುದು. ತಮ್ದ ಎಫ್ ಐ ಡಿ ಅಂತ ಏನಿದೆಯಲ್ಲ, ರೈತರ ಗುರುತಿನ ಸಂಖ್ಯೆ.
1: ಅಲ್ಲಲ್ಲ ಸರ್, ಅದನ್ನ ಕೇಳಿದೀವಿ ಸರ್, ಅದಕ್ಕೆ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅದಕ್ಕೆ ಹೇಳಿದ್ದೆ.
0: ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಭೇಟಿ ನೀಡಿ
1: ಬಳ್ಳೊಳ್ಳಿ ಬರುತ್ತಾರೆ, ಬಳ್ಳೊಳ್ಳಿ ರೈತ ಸಂಪರ್ಕ ಕೇಂದ್ರ ಬರ್ತಾರೆ, ಹಿಂದಿ ತಾಲೂಕು.
0: ಆಯ್ತಾಯ್ತು, ಓಕೆ. ಅಲ್ಲಿ ಅಲ್ಲಿ ನೀವು ಸಂಪರ್ಕ ಮಾಡಿ ನಾವು ಕೂಡ ಅಲ್ಲಿ ತಿಳಿಸಿರ್ತೀವಿ.
2: ಕರೆ ಮಾಡಿದ್ಕ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ. ಅದು ರೇಡಿಯೋ ಸೆಟ್ ದೂರ ಇಟ್ಟಿಡಿ, ರೇಡಿಯೋ ಸೆಟ್ ದೂರ ಇಡಿ, ರೇಡಿಯೋ ಸೆಟ್ ಬಂದ್ ಮಾಡಿ.
3: ಅರ್ಜಿ ಹಾಕಿದ್ರು ಸರ್, ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಕೊಜಿಲ್ಗೆ ಹೋಬಳಿಯಿಂದ ಮಾತಾಡಿದ್ರು.
2: ಆಯ್ತು, ಪ್ರಶ್ನೆ ಕೇಳಿ.
0: ಸಣ್ಣ ಟ್ರ್ಯಾಕ್ಟರ್ಗೆ ತಾವ್ ಅರ್ಜಿ ಹಾಕಿದೀರಾ?
3: ಹ್ಞೂ, ಅರ್ಜಿ ಆನ್ಲೈನ್ ಹಾಕಿದ್ರು ಸರ್, ಗ್ರಾಂಟ ಇಲ್ಲ ನಾ ಸರ್. ಅದಕ್ಕೆ
0: ಯಾವಾಗ ಹಾಕಿದೀರಾ ಇದು ಸಣ್ಣ ಟ್ರ್ಯಾಕ್ಟರ್ಗೆ ಅರ್ಜಿ?
3: ಈಗ ಒಂದ್ ವರ್ಷ ಆಗಾಕ್ ಬತ್ತರ್ ಸರ್. ಈಗ
0: ಒಂದು ವರ್ಷ. ಈಗ ನಾನು ಇದಕ್ಕಿಂತ ಮುಂಚೆ ಏನು ನಮ್ಮ ಇನ್ನೊಬ್ರು ರೈತ ಬಾಂಧವರು ಏನು ಕರೆ ಮಾಡಿದ್ರು ಅವ್ರಿಗೂ ಕೂಡ ಹೇಳ್ದಾಗೆ ತಾವು ಏನು ಈಗ ಅರ್ಜಿ ಹಾಕಿದೀರಾ, ತಮಗೆ ಕೂಡ ಒಂದು ಸಂಖ್ಯೆಯನ್ನ ನಾವು ಕೊಟ್ಟಿರ್ತೀವಿ, ಸೀನಿಯರಿಟಿ ಸಂಖ್ಯೆ ಅಥವಾ ಜ್ಯೇಷ್ಠತೆ
3: ಸಂಖ್ಯೆ.
0: ಹೌದಲ್ಲ, ಈಗ ಇನ್ನೇನು ವರ್ಷ ಅಂದ್ರೆ ಹಿಂದಿನ ವರ್ಷದಲ್ಲಿ ಬಹುಶಃ ನಾವು ಕೊಟ್ಟ ಅನುದಾನದಲ್ಲಿ ತಮಗೆ ಅದು ದೊರಕಿರ್ಲಿಕ್ಕಿಲ್ಲ. ಈ ವರ್ಷ ನಾವೇನ್ ಅನುದಾನ ಕೊಡ್ತೀವಲ್ಲ ಅವಾಗ ಆ ಕಾರ್ಯಕ್ರಮ ಬಂದಾಗ ನಮ್ಮ ರೈತ ಸಂಪರ್ಕ ಕೇಂದ್ರದವರು ತಮಗೆ ಜ್ಯೇಷ್ಠತೆ ಬಂದಾಗ ತಮಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ, ಅವಾಗ ತಮಗೆ ಸಿಗುತ್ತೆ.
3: ಸರ್ ಅದ್ ಕೈ ಮುಗಿತೀರ್ ನೀವ ಹೇಳ್ದು ಸರ್, ಎಲ್ಲ ಗ್ರಾಂಟ ಇಲ್ಲ ಅಂತ
2: ತೀರಾ ಅವಶ್ಯಕತೆ ಇದೆ ಅನ್ಸುತ್ತೆ.
3: ಎಲ್ಲ 1000 ರೂಪಾಯಿ ತಾಸು ಡಾಕ್ಟರ್ ಬಾಡಿಗೆ ಆಗ್ಯಾವ್ರ ಸರ್. ಇದು ಸಣ್ಣದ್ ರಜೆಂಟ್ ಅರ್ಜಿ ಹಾಕಿದ್ರು ಸರ್.
0: ಯಾವ್ದು ರೈತ ಸಂಪರ್ಕ ಕೇಂದ್ರ ಯಾವ್ದು ಬರುತ್ತೆ ತಮ್ದು?
3: ಕೌಜಲ್ಗಿ ಬರ್ತೈತಿ ಸರ್.
0: ಕೌಜಲ್ಗಿ?
3: ಹೌದು
2: ಸರ್.
0: ತಿಳಿಸ್ತೀವಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳ್ರಿ, ನಮಸ್ಕಾರ. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
4: ಸರ್ ನಮಸ್ತೆ, ನಾನು ಕೊಪ್ಪಳದಿಂದ ಸರ್ ಮಾತಾಡ್ತಿರೋದು, ಮುತ್ತು ಚಲೋದಂತಂದ
2: ಹೇಳಿ. ಮುತ್ತು
4: ಸರ್, ಇದು ಈ ಕಾರ್ಯಕ್ರಮದ ಬಗ್ಗೆ ಒಂದು ಅನಿಸಿಕೆ ಹೇಳಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದ್ ನಾನು.
2: ಹೇಳಿ, ಅನಿಸಿಕೆ ಏನು
4: ಸರ್? ಸರ್ ಇದು ಕಾರ್ಯಕ್ರಮ 45 ನಿಮಿಷದಿಂದ 50 ನಿಮಿಷ ಇದೆ ಅಲ್ವಾ?
2: ಇಲ್ಲ, ಅರ್ಧ ಗಂಟೆ ಅಷ್ಟೇ
4: ಸರ್. ಇದಲ್ಲ ಸರ್, ಪ್ರತಿನಿತ್ಯ ಕಿಸಾನ್ ವಾಣಿ ಗ್ರಾಮಾಂತರ ಕಾರ್ಯಕ್ರಮ ಪ್ರಸಾರ ಆಗೋದು.
2: ಕಿಸಾನ್ ವಾಣಿ ಅಲ್ಲ ಇದು, ಕೃಷಿರಂಗ. ಹೇಳಿ.
4: ಅದೇ ಸರ್, ಕಿಸಾನ್ ವಾಣಿನೇ ಇರೋದು, ನಮ್ಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಕೇಳ್ತಿರ್ತೀವಿ ನಾವು.
2: ಆಯ್ತು, ಕೇಳಿ.
4: ರೈತರ ಬಗ್ಗೆ ಸಲಹೆಗಳಲ್ಲಿ ರೈತರ ಬಗ್ಗೆ ಕಾರ್ಯಕ್ರಮಗಳ ಆಯೋಜನೆ ಮಾಡಿರ್ತಾರ, ಕಿಸಾನ್ ವಾಣಿ ಗ್ರಾಮಾಂತರಂಗ ಅಂತಂದೇಳಿ. ಆ ಕಾರ್ಯಕ್ರಮ 45 ನಿಮಿಷದಿಂದ 50 ನಿಮಿಷ ಸಮಯ ಇರ್ತದೆ, ಕೇವಲ ಒಂದು 20 ನಿಮಿಷದೊಳಗ ಮುಗಿಸಿಬಿಡ್ತಾರೆ ಸರ್ ಅವ್ರದ್ದು ಕಾರ್ಯಕ್ರಮ. ಮುಂದುವರೆದಿರ್ತಕ್ಕಂತ ಭಾಗವನ್ನು ಬರೇ ರೈತ ಗೀತೆಗಳು ಆಮೇಲೆ ಜನಪದ ಗೀತೆಗಳು ಪ್ರಸಾರ ಮಾಡ್ತಾರೆ. ಇನ್ನು ರೈತರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮ ಆಯೋಜನೆ ಮಾಡಬಹುದಲ್ಲ ಅಂತಂದ್
2: ನೀವು ಅಲ್ಲಿ ಪತ್ರ ಬರೀರಿ ಅವರಿಗೆ.
4: ಬರೆದಿದ್ದೀನಿ ಸರ್, ಬಹಳಷ್ಟು ಬರೆದಿದ್ದೀನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೇನೆ ಫೋನ್ ಅಲ್ಲಿ.
2: ನಾವು ಹೇಳ್ತೇವೆ ಅವರಿಗೆ, ನಾವು ಹೇಳ್ತೇವೆ.
0: ಈಗ ತಾವು
2: ಕರೆ ಮಾಡಿದ ಧನ್ಯವಾದಗಳು. ಇದು ಬೇರೆ, ಇದು ಹಲೋ ಫೋನಿನ ಕಾರ್ಯಕ್ರಮ
0: ಅಲ್ಲ, ಆದ್ರೂ ರೈತರಿಗಾಗಿ ಜಾಸ್ತಿ ಹೊತ್ತು ಕೇಳಬೇಕು ಅಂತ ಹೇಳೋದು ಸ್ವಾಗತ.
2: ನಮ್ದು ಸರಿ, ನಾವು ಕರೆಕ್ಟ್ 50 ನಿಮಿಷ ಪ್ರಸಾರ ಮಾಡ್ತೇವೆ. ನೀವು ಅಲ್ಲಿ ಹೊಸಪೇಟೆಗೆ ಕೇಳಿ, ನಮ್ದು ನಮ್ ಕಡೆಯಿಂದ ಅಂತದ ಇಲ್ಲ, ಅದು ಕಿಸಾನ್ ವಾಣಿ ಸ್ಟೇಷನ್, ಇದು ನಮ್ದು ದೊಡ್ಡ ವ್ಯಾಪ್ತಿ ಇರುತ್ತೆ. ಆಯ್ತು, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
5: ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರಿ ಸರ್? ಎಲ್ಲಿಂದ?
5: ಹಾಸನ ಜಿಲ್ಲೆಯಿಂದ ಡಿ ಧರಣೇಂದ್ರ, ಬೇಲೂರು ತಾಲೂಕು.
2: ಹೇಳಿ ಸರ್.
5: ಸರ್ ಈಗ ಸ್ಪ್ರಿಂಕ್ಲರ್ ಸೆಟ್ ಎಲ್ಲ ಕೊಡ್ತಾ ಇರೋದು ಸಾಮಾನ್ಯ ವರ್ಗಕ್ಕೆ 50% ಕೊಡ್ತಿದ್ದೀರಾ?
0: ಇಲ್ಲ ಇಲ್ಲ, ಸ್ಪ್ರಿಂಕ್ಲರ್ ಸರ್, ಇದು ಸ್ಪ್ರಿಂಕ್ಲರ್
5: ಕ್ವಾಲಿಟಿನೇ ಇಲ್ಲಲ್ಲ ಸರ್.
0: ಅಲ್ಲ, ಸ್ಪ್ರಿಂಕ್ಲರ್ ಮತ್ತೆ ಏನು ಡ್ರಿಪ್ ಮಾತ್ರ ಎಲ್ಲಾ ವರ್ಗದ ರೈತರಿಗೂ 90% ಸಬ್ಸಿಡಿಲಿ ಕೊಡ್ತಿದೀವಿ.
5: ಇರುತ್ತೆ ಸರ್, ಸಬ್ಸಿಡಿ ಸಿಕ್ಕುತ್ತೆ, ಆದ್ರೆ ಕ್ವಾಲಿಟಿನೇ ಇಲ್ಲ ಸರ್ ಅದು.
0: ಅಂದ್ರೆ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಹೇಳ್ತಿದ್ದೀರಾ ಅಂತ ಈಗ ತಮಗೆ ಗೊತ್ತಿದ್ದಾಗೆ.
5: ಬೇಗ ಬೇಗ ಹೊಡೆದೋಗೋದು ಸ್ಪ್ರಿಂಕ್ಲರ್ ಗಳದು, ಮೊದ್ಲೆಲ್ಲ ಬ್ರಾಸ್ ಸ್ಪ್ರಿಂಕ್ಲರ್ ಕೊಡೋದು, ಈಗೆಲ್ಲ ಅಲ್ಯೂಮಿನಿಯಂಗೆ ಕೋಟಿಂಗ್ ಮಾಡಿ ಕೊಡ್ತಾ ಇದಾರೆ ಸರ್.
0: ಅಲ್ಲ ಅಲ್ಲ ಈಗ

0: ರಾಸ್ತು ತಾವು ಕೇಳ್ತಿರೋದು ನಮ್ಮ ಇಲಾಖೆಯಲ್ಲಿ ಕೊಡ್ತಾ ಇರೋದು ಎಚ್ ಡಿ ಪಿ ಪೈಪ್ ದೇ, ನಾವು ಅಷ್ಟೇ ಸ್ಪ್ರಿಂಕ್ಲರ್ ಕೊಡೋದು ತಮಗೆ ಗೊತ್ತಿದ್ದಾಗೆ.
1: ಗಂಗಾ ಕಾವೇರಿ ಅಂತ ಹೇಳಿ ಕೊಟ್ಟಿದ್ದಾರೆ, ಕ್ವಾಲಿಟಿನೇ ಇಲ್ಲ. ಬೇಲೂರು ತಾಲೂಕಿಂದ ನಾನು ಈಗ 2 ವರ್ಷದಲ್ಲಿ ಹೆಚ್ಚು ಕಡಿಮೆ 2023-24 ತಗೊಂಡಿರೋದು
0: ಸರ್. ಕೃಷಿ ಇಲಾಖೆಯಿಂದ ತಗೊಂಡಿದ್ರ ಅಥವಾ?
1: ಹೌದು ಸರ್, ಕೃಷಿ ಇಲಾಖೆಯಿಂದ ತಗೊಂಡಿರೋದು.
0: ಕೃಷಿ ಇಲಾಖೆಯಿಂದ ತಗೊಂಡಿದ್ರೆ ಈಗ ಏನಾದ್ರೂ ತಮಗೆ ಕ್ವಾಲಿಟಿ ಇಶ್ಯೂಸ್
1: ಹೇಳಿ ಸರ್.
0: ಈಗ ಸಾಕಷ್ಟು ಅಂತ ಹೇಳಿದ್ರೆ ಬೇರೆ ಬೇರೆ ಈ ನೀರಾವರಿ ಇದೇನು ನಮ್ದು ತುಂತುರು ನೀರಾವರಿ ಕೊಡ್ತಾರಲ್ವಾ, ಅವ್ರದ್ದು ಎಂಪ್ಯಾನೆಲ್ ಆಗಿರುತ್ತೆ. ತಮ್ಗೆ ಯಾವ್ದಾದ್ರು ಈ ತರ ಕ್ವಾಲಿಟಿ ಇಶ್ಯೂ ಬಗ್ಗೆ ಇದ್ರೆ ತಾವು ಕಂಪ್ಲೇಂಟ್ ಕೊಡ್ಬೋದು. ನಾವು ನಮ್ಮ ಇಲಾಖೆಯಿಂದ ಅದಕ್ಕೆ ಬೇರೆ ಒಂದು ರೀತಿಯ ಒಂದು ಮೆಕಾನಿಸಮ್ ಇದೆ ಅಂತ ಹೇಳಿದ್ರೆ, ನಾವು ಕೂಡ ಅದರದ್ದು ಕ್ವಾಲಿಟಿ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಬಂದಾಗ ನಾವು ಅದರದ್ದು ಸ್ಯಾಂಪಲ್ ತೆಗೆದು ಅದಕ್ಕೆ ಒಂದು ಅದನ್ನ ಟೆಸ್ಟ್ ಮಾಡುವಂತ ಒಂದು ಬೇರೆ ಒಂದು ಸಂಸ್ಥೆ ಇದೆ, ಸಿಪೆಟ್ ಅಂತ, ಅಲ್ಲಿಗೆ ಕಳಿಸಿ ಅದರಲ್ಲಿ ಏನಾದ್ರು ಕ್ವಾಲಿಟಿಲಿ ದೋಷ ಕಂಡು ಬಂದ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಮಾರ್ಗಸೂಚಿಲಿ ಅವಕಾಶ ಇದೆ. ತಮ್ಗೇನಾದ್ರು ಇದ್ರ ಬಗ್ಗೆ ಕ್ವಾಲಿಟಿ ಸರಿ ಇಲ್ಲ, ಇವ್ರು ಏನಾದ್ರು ನನಗೆ ಕೊಟ್ಟಿರೋದು ಸರಿ ಇಲ್ಲ ಅಂತ ಹೇಳಿದ್ರೆ, ನೀವು ಸಮೀಪದ ನಮ್ಮ ಒಂದು ಸಹಾಯಕ ಕೃಷಿ ನಿರ್ದೇಶಕರು ಏನಿರ್ತಾರಲ್ಲ ಅವ್ರಿಗೆ ನೀವು ತಿಳಿಸಿ ಅವ್ರು ಬಂದು ಸ್ಯಾಂಪಲ್ ತೆಗೆದು ಅದರಲ್ಲಿ ಏನಾದ್ರೂ ದೋಷ ಕಂಡು ಬಂದ್ರೆ ನಾವು ಆ ಸಂಬಂಧಪಟ್ಟ ಏನು ಸಪ್ಲೈ ಮಾಡಿದಾರಲ್ವಾ ಸಂಸ್ಥೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ.
1: ತುಂಬಾ ಇದೆ. 2006 ತಗೊಂಡಿದ್ದು ಪ್ರೀಮಿಯರ್ ಪೈಪ್ ತುಂಬಾ ಚೆನ್ನಾಗಿದೆ ಸರ್. ಜೈನ್ ಪೈಪ್, ಪ್ರೀಮಿಯರ್ ಪೈಪ್ ಆ ಟೈಮ್ ಅಲ್ಲಿ ಬಂದಿದ್ದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಕ್ವಾಲಿಟಿ. ಅದು ಕ್ವಾಲಿಟಿ ಚೆನ್ನಾಗಿದೆ, ಈಗಲೂ ಇದೆ ಸರ್, ತುಂಬಾ ಚೆನ್ನಾಗಿದೆ ಪೈಪ್ ಅದು. ಈಗ 2023-24 ತಗೊಂಡಿದ್ದು ಕ್ವಾಲಿಟಿನೇ ಇಲ್ಲ ಸರ್.
0: ಆಯ್ತಾಯ್ತು, ತಾವು ಅದನ್ನ ಅದ್ರ ಬಗ್ಗೆ ದೂರನ್ನು ಕೊಟ್ರೆ ನಾವು ಕೂಡ ಅದನ್ನ ಪರಿಶೀಲಿಸಿ ದೋಷ ಕಂಡು ಬಂದ್ರೆ ನಾವು ಅದನ್ನ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ.
3: ನಮಸ್ಕಾರ,
2: ಹೆಸರೇಳು ಎಲ್ಲಿಂದ?
3: ಹಾವೇರಿ. ಮುದುಕಪ್ಪ ಬೆಟ್ಟದೂರು ಅಂತ ಸರ್.
2: ಓ, ಬೆಟ್ಟದೂರು ಅವರು, ಕೇಳಿ
3: ಸರ್. ನಮಸ್ತೆ ಸರ್.
0: ನಮಸ್ಕಾರ
3: ಸರ್, ಚೆನ್ನಾಗಿದೆ ಸರ್.
2: ನಮಸ್ಕಾರ, ಚೆನ್ನಾಗಿದ್ದೇವೆ. ಪ್ರಶ್ನೆ ಕೇಳಿ
3: ಸರ್. ನನ್ನ ಪ್ರಶ್ನೆ ಸರ್, ನಂದು 10 ಎಕರೆ ಹೊಲ ಇದೆ ಸರ್, ಒಂದ್ ಕಡೆ ಸರ್.
2: ಹಾ, ಕೇಳಿ.
3: ಅದ್ರ 130 ಮೀಟರ್ ಉದ್ದ ಇದೆ ಸರ್. ಅಲ್ಲಿ ನಮ್ಮಲ್ಲಿ ಅದು ನೀರ್ ಬರ ಸರ್, ಅದ ಹಳ್ಳ ಇದೆ ಸರ್, ಸಣ್ಣ ಹಳ್ಳ ಸರ್. ಅದಕ್ಕೆ ಕಲ್ಲು ಪಿಚ್ಚಿಂಗ್ ಮಾಡ್ಕೊಡ್ತೀರಾ ಸರ್? ಮಾಡ್ಕೊಡ್ಬೋದು ಸರ್, ಕೃಷಿ ಇಲಾಖೆ ಸರ್.
0: ಕೃಷಿ ಇಲಾಖೆಯಿಂದ ಕಲ್ಲು ಪಿಚ್ಚಿಂಗ್
3: ಸರ್
0: ಅಂತ ಹೇಳಿದ್ರೆ? ಹೇಳಿ ಹೇಳಿ
3: ಸರ್. ನಮ್ಮ ಬದು ಹಾಕಿದೆ ಸರ್, ದೊಡ್ಡದ ಬದು
2: ಹಾಕಿದೆ ಸರ್.
3: ಒಂದ್ 8 ಮೀಟರ್ ಸರ್. ಅದಕ್ಕೆ ಅದು ಹಳ್ಳ ಬಂದು ನೀರು
2: ತೊಂದ್ರೆ ಕೊಡ್ತದೆ ಅದ್ ಹೇಳ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ರಶ್ನೆ ಉತ್ತರ ಕೇಳಿ, ನಮ್ ಸಮಯ ಮುಗಿತಾ ಇದೆ. ಡಾಕ್ಟ್ರೆ, ಸ್ವಲ್ಪ ಸಂಕ್ಷಿಪ್ತವಾಗಿ ಉತ್ತರ ಕೊಡಿ.
0: ಈಗ ತಾವು ಕೇಳಿರುವಂತ ಪ್ರಶ್ನೆ, ನಮ್ದು ಕೃಷಿ ಇಲಾಖೆಯಲ್ಲಿ ಈ ಬದು ನಿರ್ಮಾಣ ಇರ್ಬೋದು ಅಥವಾ ಇದು ಜಲಾನಯನ ಇಲಾಖೆ ಅಂತ ಬೇರೆ ಅದಕ್ಕೆ ಇಲಾಖೆ ಇದೆ, ಅವ್ರು ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಬಟ್ ಅವ್ರಿಗೆ ಪ್ರೊಜೆಕ್ಟ್ ಏರಿಯಾ ಅಂತ ಇರುತ್ತೆ, ಆ ಪ್ರೊಜೆಕ್ಟ್ ಏರಿಯಾದೊಳಗೆ ಬಂದ್ರಷ್ಟೇ ಮಾಡೋದಕ್ಕೆ ಅವಕಾಶ ಇರುತ್ತೆ.
2: ತುಂಬಾ ಸಂತೋಷ ಡಾಕ್ಟ್ರೆ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದವರು ರಾಜ್ಯ ಕೃಷಿ ಇಲಾಖೆಯ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿ ಟಿ ಪುತ್ರ ಅವರು. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಅದೇ ರೀತಿ ಎಲ್ಲ ಕರೆ ಮಾಡಿದ್ದ ಎಲ್ಲ ರೈತರಿಗೂ ಮತ್ತೆ ಕೇಳುಗರಿಗೂ ಎಲ್ಲ ಕಡೆಯಿಂದ ನಮ್ಮ ಬೆಂಗಳೂರು ಆಕಾಶವಾಣಿ ವತಿಯಿಂದ ಎಲ್ಲ ಆಕಾಶವಾಣಿ ವತಿಯಿಂದ ತಮಗೆ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
0: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು.
4: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
5: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು ಈ ವಿಷಯವಾಗಿ ಉತ್ತರಿಸಿದವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ ಅವರು. ಕಾರ್ಯಕ್ರಮ ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಹಾಗೂ ರಾಜ್ಯಲಕ್ಷ್ಮಿ, ತಾಂತ್ರಿಕ ನೆರವು ತಿಪ್ಪೇಸ್ವಾಮಿ ಎಸ್ಎ ಮತ್ತು ಸೈಯದ್ ನಬಿವುಲ್ಲಾ. ಹಲೋ ಕೃಷಿ ರಂಗ ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈಗ

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ!
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: SJM ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019943439.
6: ಜೈ ಹಿಂದ್. ಪಿಛಲೆ ಏಕ್ ದಶಕ ಮೇ ಆಪ್ನೆ ಏಕ್ ಬದಲಾವ್ ನೋಟಿಸ್ ಕಿಯಾ. ಅಬ್ ಭಾರತ ಆತಂಕವಾದ ಕಿ ಜಡೋಂ ಪರ್ ಕಡಾ ಪ್ರಹಾರ ಕರ್ನೆ ಲಗಾ ಹೈ. ನಕ್ಸಲ್ವಾದ ಕೋ ತೋ ಖತ್ಮ ಹಿ ಕರ್ ದಿಯಾ ಹೈ. ಡಿಫೆನ್ಸ್ ಕೆ ಹಥಿಯಾರ ಪಹಲೆ ಹಮ್ ಬಾಹರ್ ಸೆ ಮಂಗಾತೆ ಥೆ, ಅಬ್ ರೆಕಾರ್ಡ್ ನಂಬರ್ ಮೇ ಎಕ್ಸ್ಪೋರ್ಟ್ ಕರ್ತೆ ಹೈ. ಅಬ್ ಭಾರತ ಚುಪ್ ನಹೀ ರಹತಾ, ಅಬ್ ನಹೀ ಸಹತಾ.
7: ಹಮೇ ಗರ್ವ ಹೈ ಕಿ ಪಿಛಲೆ ಏಕ್ ದಶಕ್ ಮೇ ಹಮಾರಿ ಸೇನಾ ತೇಜಿ ಸೆ ಆತ್ಮ ನಿರ್ಭರತಾ ಕಿ ಓರ್ ಕದಮ್ ಬಢಾ ರಹಿ ಹೈ.
6: 12 ಸಾಲ ವಿಶ್ವಾಸ್ ಕೆ, ವಿಕಾಸ್ ಕೆ, ಜನ ಕಲ್ಯಾಣ ಕೆ.
8: ಆಯಾ ಖುಷಿಯೋ ಕಾ ಪೈಗಾಮ್ ಪಿಎಂ ಕಿಸಾನ್, ಪಿಎಂ ಕಿಸಾನ್.
9: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 ಜೂನ್ ಕೋ ಹುಗ್ಲಿ ಪಶ್ಚಿಮ ಬಂಗಾಲ್ ಸೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀಂ ಕಿಶ್ತ್ ಜಾರಿ ಕರೆಂಗೆ. ಇಸ್ಕೆ ತಹತ್ 9,44,00,000 ಸೆ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರೂಪಾಯಿ ಸೆ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ ಕಿ ಜಾಯೇಗಿ. ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹಿ ಕಿಸಾನೋ ಕೋ ಹಸ್ತಾಂತರಿತ ಕುಲ್ ರಾಶಿ 4,46,000 ಕರೋಡ್ ರೂಪಾಯಿ ಸೆ ಅಧಿಕ್ ಹೋ ಜಾಯೇಗಿ, ಜೊ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ

0: ಕುಂತ್ಕೊಳ್ಳೆ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ.

0: प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे। इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी। पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है।
1: अन्नदाता का बढ़ता मान पीएम किसान।
2: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಂಭಾರ ಮಂಡಳಿಯ ಕಾರ್ಯಕ್ರಮಗಳು ಈ ಕುರಿತು ಕೊಪ್ಪ ತಾಲೂಕಿನ ಕ್ಷೇತ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಆಶಾ ವಾಸುದೇನ ಅವರಿಂದ ಮಾಹಿತಿ ಕೇಳಿ.
3: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಆಶಾ ವಾಸುದೇವನ್ ಅವರಿದ್ದಾರೆ. ಇವರು ಕ್ಷೇತ್ರ ಅಧಿಕಾರಿಯಾಗಿ ಭಾರತೀಯ ಸಾಂಬಾರ್ ಮಂಡಳಿ ಕೊಪ್ಪ ವಿಭಾಗದಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಈ ಒಂದು ಸಾಂಬಾರ್ ಮಂಡಳಿಯಿಂದ ನಮ್ಮ ಏನು ಸಾಂಬಾರ್ ಪದಾರ್ಥಗಳನ್ನ ಬೆಳೀತಕ್ಕಂಥ ರೈತರಿಗೆ ಯಾವ ಒಂದು ಸೌಲಭ್ಯಗಳು ಇವರು ಹಮ್ಮಿಕೊಂಡಿದ್ದಾರೆ, ಆಮೇಲೆ ಯಾವ ಒಂದು ಯೋಜನೆಗಳು ಇದ್ದಾವೆ, ಮತ್ತೆ ಇದರ ಒಂದು ಮಾನದಂಡಗಳು ಏನಂತಂತ ಈಗ ಇವರಿಂದನೇ ತಿಳಿದುಕೊಳ್ಳೋಣ.
4: ನಮಸ್ಕಾರ, ನಾನು ಆಶಾ ವಾಸುದೇವನ್, ಕ್ಷೇತ್ರಾಧಿಕಾರಿ ಸಂಭಾರ ಮಂಡಳಿ ಕೊಪ್ಪ. ಸಂಭಾರ ಬೆಳೆಯ ಉತ್ಪಾದನೆಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಲು ಮುಖ್ಯವಾಗಿ ಸಾಂಬಾರ ಬೆಳೆಗಳೇ ಪ್ರದೇಶ ವಿಸ್ತರಣೆ, ಉತ್ಪಾದನೆ ಮತ್ತು ಗುಣಮಟ್ಟದ ಸಂಸ್ಕರಣಕ್ಕೆ ಉತ್ತೇಜನ ನೀಡಲು ಸಾಂಬಾರ ಮಂಡಳಿಯಿಂದ ರೈತರಿಗೆ ವಿವಿಧ ಯೋಜನೆಯಡಿ ಸಹಾಯಧನಕ್ಕೆ ಅವಕಾಶ ನೀಡಲಾಗಿದೆ. ನಮ್ಮ ಸಂಭಾರ ಬೆಳೆಗಳ ಯೋಜನೆಗಳೆಂದಿರೆ ವಂದನೆ ಯೋಜನೆ, ಏಲಕ್ಕಿಯ ಮರುನಾಟಿ ಯೋಜನೆ. ಈ ಯೋಜನೆಯಲ್ಲಿ ಹೊಸದಾಗಿ ಏಲಕ್ಕಿ ಬೆಳೆಯುಗ ಸಾಮಾನ್ಯ ರೈತರಿಗೆ ಪ್ರತಿ ಏಕರಿಗೆ 30,000 ಸಹಾಯಧನ ಒಂದು ಎರಡು ಕಂತುಗಳಲ್ಲಿ ನೀಡಲಾಗುವುದು. SC/ST ರೈತರಿಗೆ 67,200 ರೂಪಾಯಿ ಎರಡು ಕಂತುಗಳಲ್ಲಿ ನೀಡಲಾಗುವುದು. ಕನಿಷ್ಠ 0.10 ಹೆಕ್ಟೇರ್ ಇಂದ ಗರಿಷ್ಠ 4 ಹೆಕ್ಟೇರ್ ಇಂದು ಏಲಕ್ಕಿ ತೋಟ ಇರಬೇಕು. ದಾಖಲಾತಿಗಳು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಕಾಪಿ ಫಸ್ಟ್ ಪೇಜ್, ತೋಟದ ನಕಾಸೆ ಓರ್ ಲ್ಯಾಂಡ್ ಸ್ಕೆಚ್, ಮತ್ತೆ RTC ಪಾಣಿ, ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಫಾರ್ಮ್ ಬಿ ಸರ್ಟಿಫಿಕೇಟ್ ಓರ್ ಏಲಕ್ಕಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಮತ್ತೆ ಏಲಕ್ಕಿ ನರ್ಸರಿ ಸ್ಥಾಪನೆಗೆ ಸಹಾಯಧನ. ಇದರಲ್ಲಿ ಸಾಮಾನ್ಯ ರೈತರಿಗೆ ಒಂದು ಸಸಿಗೆ 4 ರೂಪಾಯಿ ಹಾಗೂ SC/ST ರೈತರಿಗೆ ಒಂದು ಸಸಿಗೆ 9 ರೂಪಾಯಿ ಸಹಾಯಧನ ನೀಡಲಾಗುವುದು. ಏಲಕ್ಕಿ ಸಸಿಗಳು ಉತ್ಪಾದನೆಗಾಗಿ ಕನಿಷ್ಠ ಒಬ್ಬ ರೈತರಿಗೆ 500 ಏಲಕ್ಕಿ ಸಸಿಗಳಿಂದ 5,000 ಸಸಿಗಳವರೆಗೂ ಸಹಾಯಧನ ಪಡೆಯುವ ಅವಕಾಶವಿದೆ. ಕನಿಷ್ಠ 0.1 ಹೆಕ್ಟರ್ ಜಮೀನಿರಬೇಕು. ಮೂರನೇ ಯೋಜನೆ, ಕಾಳುಮೆಣಸು ಬಿಡಿಸುವ ಯಂತ್ರಕ್ಕೆ ಸಹಾಯಧನ. ಇದರಲ್ಲಿ ಸಾಮಾನ್ಯ ರೈತರಿಗೆ ಗರಿಷ್ಠ 19,000 ಮತ್ತು SC/ST ರೈತರಿಗೆ ಗರಿಷ್ಠ 28,000 ಸಹಾಯಧನ ನೀಡಲಾಗುವುದು. ಕನಿಷ್ಠ 0.1 ಹೆಕ್ಟೇರ್ ಇಂದ ಗರಿಷ್ಠ 4 ಹೆಕ್ಟೇರ್ ಇಂದ ತೋಟ ಇರಬೇಕು. ಯಾವ ದಾಖಲಾತಿಗಳು ಒದಗಿಸಬೇಕು ಅಂದ್ರೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, RTC ಪಾಣಿ ಕೊಟೇಶನ್, ಅದು ಸಾಂಬಾರ ಮಂಡಳಿಯ ಅಧಿಕೃತ ಡೀಲರ್ಗಳಿಂದ ಇರಬೇಕು. ಸಾಂಬಾರ ಬೆಳೆಯ ಕ್ಲೀನರ್ ಅಂಡ್ ಗ್ರೇಡರ್ ಮತ್ತು ಸ್ಪೈರಲ್ ಗ್ರಾವಿಟಿ ಸಪರೇಟರ್ ಯೋಜನೆ. ಇದರಲ್ಲಿ ಸಾಮಾನ್ಯ ರೈತರಿಗೆ 50%, ಗರಿಷ್ಠ 44,000, ಮತ್ತೆ SC/ST ರೈತರಿಗೆ 75%, ಗರಿಷ್ಠ 66,000 ಸಹಾಯಧನ ನೀಡಲಾಗುವುದು. ಕನಿಷ್ಠ 0.1 ಹೆಕ್ಟೇರ್ ಇಂದ ಗರಿಷ್ಠ 4 ಹೆಕ್ಟೇರ್ ಜಮೀನಿರಬೇಕು. ಯಾವ ದಾಖಲಾತಿಗಳು ಒದಗಿಸಬೇಕು ಅಂದ್ರೆ

0: ஆதார் கார்டு, பேங்க் பாஸ்புக்கு, ஆர்டிசி, ஒரு பாணி கொட்டேஷன். ಕೊಟೇಶನ್ ಸಂಬರಮಂಡಳಿಯ ಅಧಿಕೃತ ಡೀಲರ್ಗಳಿಂದ ಇರಬೇಕು. ಏಲಕ್ಕಿ ತೋಟದಲ್ಲಿ ಕೆರೆ, ಬಾವಿ ಮತ್ತು ಕೃಷಿ ಹೊಂಡ ನಿರ್ಮಿಸಲು ಯೋಜನೆ. ಇದರಲ್ಲಿ ಸಾಮಾನ್ಯ ರೈತರಿಗೆ 30,000 ರೂಪಾಯಿ ಸಹಾಯಧನ ನೀಡಲಾಗುವುದು. ಎಸ್ಸಿ ಎಸ್ಟಿ ರೈತರಿಗೆ 45,000 ಸಹಾಯಧನ ನೀಡಲಾಗುವುದು. ಕನಿಷ್ಠ 0.1 ಹೆಕ್ಟರ್ ಇಂದ ಗರಿಷ್ಠ 4 ಹೆಕ್ಟರ್ ಏಲಕ್ಕಿ ತೋಟ ಇರಬೇಕು. ಯಾವ ದಾಖಲಾತಿಗಳು ಒದಗಿಸಬೇಕು ಅಂದ್ರೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆರ್ಟಿಸಿ, ಪ್ಲಾನ್ ಅಂಡ್ ಎಸ್ಟಿಮೇಟ್. ಜಾದಿಕಾಯಿ ಡ್ರೈಯರ್ ಯೋಜನಾ, ಇದರಲ್ಲಿ ಸಾಮಾನ್ಯ ರೈತರಿಗೆ 50% ಗರಿಷ್ಠ 37,000.
1: ಸಾಂಬಾರ ಮಂಡಳಿಯ ಕಾರ್ಯಕ್ರಮಗಳು ಈ ಕುರಿತು ಕೊಪ್ಪ ತಾಲೂಕಿನ ಕ್ಷೇತ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಆಶಾ ವಾಸುದೇವನ್ ಅವರಿಂದ ಮಾಹಿತಿ ಕೇಳಿದ್ರಿ. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು. ಇದುವರೆಗೆ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹಧನ ಬಿಡುಗಡೆ, ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವೈಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಇಂದು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15,00,000 ಹೊಸ ಉದ್ಯೋಗಾವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿ

0: ಯಲ್ಲಿರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ಧವಾಗಿದೆ ಎಂದರು. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದು ಈಗಾಗಲೇ 20 ಲಕ್ಷ ಯುವಕರು ತಮ್ಮ ಹೊಸ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10 ಲಕ್ಷ ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದರು. ಈ ಯೋಜನೆಯಡಿ ಮೊದಲ ಬಾರಿಗೆ ಉದ್ಯೋಗ ಮಾರುಕಟ್ಟೆ ಪ್ರವೇಶಿಸುವ ಯುವಕರಿಗೆ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಸಿಗಲಿದ್ದರೆ, ಹೆಚ್ಚುವರಿ ಉದ್ಯೋಗ ಸೃಷ್ಟಿಸುವ ಉದ್ಯೋಗದಾತರಿಗೆ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 3,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ವಿಜ್ಞಾನ ಭವನದಲ್ಲಿ ಯುವಕರೊಂದಿಗೆ ಸಂವಾದ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23 ಕಂತಿನ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2014 46,000 ಕೋಟಿ ರೂಪಾಯಿಗಳಿದ್ದ ದೇಶೀಯ ರಕ್ಷಣಾ ಉತ್ಪಾದನೆ ಕಳೆದ ಹಣಕಾಸು ವರ್ಷದಲ್ಲಿ ದಾಖಲೆಯ 1,78,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನಾಗಪುರದ ಅಂಬಾಜರಿಯಲ್ಲಿರುವ ಯಂತ್ರ ಇಂಡಿಯಾ ಲಿಮಿಟೆಡ್ನ ಆರ್ಡಿನೆನ್ಸ್ ಕಾರ್ಖಾನೆಯಲ್ಲಿ ಇಂದು ಅತ್ಯಾಧುನಿಕ 10,000 ಟನ್ ಸಾಮರ್ಥ್ಯದ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಘಟಕದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2014 ಮೊದಲು ಕೇವಲ 1,000 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಸ್ವದೇಶಿ ನಿರ್ಮಿತ ಭಾರತೀಯ ರಕ್ಷಣಾ ಉಪಕರಣಗಳಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಇದೀಗ ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾಸ್ತಾವಿಕ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಮೂಲಕ ತಯಾರಾಗುವ ಘಟಕಗಳು ಕೇವಲ ರಕ್ಷಣಾ ಉಪಕರಣಗಳಿಗೆ ಮಾತ್ರವಲ್ಲದೆ ರೈಲ್ವೆ, ಇಸ್ರೋ ಮತ್ತು ಡಿಆರ್ಡಿಒ ಸೇರಿದಂತೆ ವಿವಿಧ ಸಂಸ್ಥೆಗಳು ಬಳಸುವ ಯಂತ್ರೋಪಕರಣಗಳಲ್ಲಿಯೂ ಉಪಯೋಗವಾಗಲಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಹಾಗೂ ರಕ್ಷಣಾ ಉತ್ಪಾದನಾ ಇಲಾಖೆಯ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಉಪಸ್ಥಿತರಿದ್ದರು. ಇಡೀ ಜಗತ್ತು ಇಂದು ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದು ದೇಶದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಗೌ ಇಂಡಿಯಾ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಉತ್ತಮ ಸುಸ್ಥಿರ ಜಗತ್ತಿನ ನಿರ್ಮಾಣಕ್ಕಾಗಿ ಸಾಧ್ಯವಿರುವ ಎಲ್ಲಾ ರೀತಿಯ ಕೊಡುಗೆಗಳನ್ನು ನೀಡಲು ಭಾರತ ಯಾವಾಗಲೂ ಸನ್ನದ್ಧವಾಗಿದೆ ಎಂದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಭಾವ ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಪ್ರಮುಖ ಪಾತ್ರ ವಹಿಸಿರುವ ದೇಶದ ಸಮಸ್ತ ನಾಗರಿಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದೇ 21ರಂದು ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ಇಂದು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನ್ನು ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ.

0: ದೇಶದ ಬಹುತೇಕ ನ್ಯಾಯಾಲಯ ಹಾಗೂ ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಹಾಗೂ ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರಕ್ರಿಯೆ ಕೇಳಿದೆ. ಪಾದಚಾರಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯುವುದು ನಾಗರಿಕರ ಮೂಲಭೂತ ಹಕ್ಕಾಗಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಎಎಸ್ ಚಂದೂರ್ಕರ್ ಅವರನ್ನೊಳಗೊಂಡ ಪೀಠವು ಗುರುತಿಸಲಾದ ಪಾದಚಾರಿ ಮಾರ್ಗದಲ್ಲಿ ನಡೆಯುವ ನಾಗರಿಕರ ಹಕ್ಕು ಪ್ರಾಥಮಿಕವಾಗಿದ್ದು ಅದು ಮೋಟಾರು ವಾಹನಗಳ ಸಂಚಾರಕ್ಕಿಂತ ಹೆಚ್ಚಿನ ಆದ್ಯತೆ ಹೊಂದಿದೆ ಎಂದು ಸ್ಪಷ್ಟಪಡಿಸಿದೆ. ತಂದೆಯೊಬ್ಬರು ತಮ್ಮ 5 ವರ್ಷದ ಮಗುವನ್ನು ಶಾಲೆಗೆ ಕರೆದೊಯ್ಯುವ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಮಗುವನ್ನು ಕಳೆದುಕೊಂಡ ಮೋಟಾರು ಅಪಘಾತ ಪರಿಹಾರ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯವು ಈ ಮಹತ್ವದ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಯೋಜನೆಗೆ 100 ರಿಂದ 500 ಎಕರೆ ಭೂಮಿ ಅಗತ್ಯವಿದ್ದು, ಅರ್ಜಿ ಹಂತದಲ್ಲಿ 90%ರಷ್ಟು ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದರು. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಹಾಗೂ ಏಕಗವಾಕ್ಷಿ ಪದ್ಧತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದರು. ವಿಶ್ವಸಂಸ್ಥೆಯ ಸಂವಾದದ ವೇಳೆ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಜಮ್ಮು ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ್ದಕ್ಕೆ ಭಾರತ ತೀವ್ರ ವಾಗ್ದಾಳಿ ನಡೆಸಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಮಿಷನ್ನ ಪ್ರಥಮ ಕಾರ್ಯದರ್ಶಿ ಅನುಪಮಾ ಸಿಂಗ್ ಮಾತನಾಡಿ, ಭಯೋತ್ಪಾದಕರನ್ನು ಪೋಷಿಸುವ ಪಾಕಿಸ್ತಾನವು ತನ್ನದೇ ಆದ ಸೃಷ್ಟಿಗೆ ಬಲಿಯಾಗುತ್ತಿರುವ ದೇಶವಾಗಿದೆ ಎಂದಿದ್ದಾರೆ. ಜಮ್ಮು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು, ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಮುಕ್ತಿಗೊಳಿಸುವುದೊಂದೇ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಚೀನಾದಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಸುನ್ ವಿರುದ್ದ ಭಾರತದ ಅಶ್ಮಿತಾ 21-16 21-18 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ನಾಳೆ ನಡೆಯಲಿರುವ ಸೆಮಿಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಪಾರ್ಕ್ ಗಯಾನ್ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಈ ನಡುವೆ ಭಾರತದ ಅನ್ಮೋಲ್ ಖಾರ್ಬ್ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲನ್ ಅನುಭವಿಸಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹ ಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಈಗ ವೇಳೆ 7:45:50. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಹಿಂದಿ ಚಿತ್ರಗೀತೆಗಳು. ಆಮನ್ ಅಕ್ಬರ್ ಅಂತೋಣಿ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್, ಮಹೇಂದ್ರ ಕಪೂರ್ ಮತ್ತು ಶೈಲಾನಂದ್ ಸಿಂಗ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಚಿತ್ರಗೀತೆಗಳು. ನಂದಾ ನಂದಿತಾ ಚಿತ್ರದ ಗೀತೆ ಹಾಡಿದ್ದಾರೆ ರಂಜಿತ್ ಹಾಗೂ ಕಾರ್ತಿಕ್ ಶ್ರೀನಿವಾಸ್.

0: ಕಳ್ಳೆ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಹಿಂದೆ ಕರೆಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂಥಟ ಮಾಡಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: जानते हैं, कुवैत जैसे देश की जीडीपी से करीब 3 गुना पैसा तो हमने सिर्फ अपने देश के छोटे उद्यमियों को दिया है, वो भी गारंटी फ्री 40 लाख करोड़ से भी अधिक के मुद्रा लोन से।
5: करोड़ों छोटे उद्यमियों को मुद्रा योजना से लोन मिला, उन्हें आज महसूस होता है कि डेमोक्रेसी कैन डिलीवर।
4: 12 साल विश्वास के, विकास के, जन कल्याण के।
6: आया खुशियों का पैगाम, पीएम किसान, पीएम किसान।
7: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे। इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी। पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है।

0: ಕಷ್ಟ ಬೆಳೆಯುವೆ,
1: ಬೆಳೆದು ಧನ್ಯ ಪಡೆಯುವೆ.
0: ಪಾಪ ಬೀಜ ಬಿತ್ತಿದಾಗ ನರಕದ ಬೆಳೆ,
1: ಎಲ್ಲ ಮೋಸದ ಕೊಳೆ.
0: ಪುಣ್ಯವನ್ನು ಬೆಳೆಸಿ ನೋಡು ಸ್ವರ್ಗದ ಕಡೆ,
1: ಬದುಕಿದಷ್ಟು ದಿವಸ ನಿನ್ನದು.
0: ಆಸು ಬೀಳು ಮಾತ್ರ ಅವನದು, ಜಮಾಯಿಸು ಉಡಾಯಿಸು ಜಮಾಯಿಸು ಉಡಾಯಿಸು.

0: ಹೆಚ್ಚಾಗಿದೆ, ಹಾ ಆವೇಶ ಹೆಚ್ಚಾಗಿದೆ.
1: ಮೈಯೆಲ್ಲ ಜುಮ್ಮೆಂದು ಮಿಂಚೊಂದು ಹರಿದು
0: ಕನಸು ಬಾನಲ್ಲಿ ತೇಲಾಡುವಂತಾಗಿದೆ.

心里。

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೆ ಜಯಶ್ವೇತಾ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 9:30 ನಿಮಿಷವಾಗಲಿದೆ. ಇನ್ನು ಮುಂದೆ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

0: ಇದುವರೆಗೆ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ಕೇಳಿದಿರಿ ದೆಹಲಿ ಕೇಂದ್ರದಿಂದ. ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ, ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಸ್ನೇಹಿತರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ
1: ಈಗ ವೇಳೆ 10:15. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಆಕಾಶವಾಣಿ ಭದ್ರಾವತಿ, ನೀವೀಗ ಕೇಳುವ ರೂಪಕ ಸಾಹಿತಿ ಸಹೃದಯಿ ಪ್ರೊಫೆಸರ್ ಹೆಚ್ ತಿಪ್ಪೇರುದ್ರಸ್ವಾಮಿ ಅವರ ಬದುಕು ಬರಹ ಕುರಿತ ಕಾರ್ಯಕ್ರಮ. ರಚನೆ ಬಿದರಹಳ್ಳಿ ನರಸಿಂಹಮೂರ್ತಿ, ನಿರ್ಮಾಣ ಬಿಎಂ ಕುಮಾರಸ್ವಾಮಿ, ಪ್ರಸ್ತುತಿ ಜಿ ಶಾಂತಕುಮಾರ್, ಕೇಳಿ ರೂಪಕ ಸಾಹಿತಿ ಸಹೃದಯಿ.
3: ಏ ರುದ್ರೇಶ ನಿಲ್ಲೋ.
4: ಏನಪ್ಪ ಅದೋ?
3: ಒಂದ್ ಮಾತು ಹೇಳ್ಬೇಕು ನೋಡಿದ್ನಿ.
4: ಏನಾದೋ?
3: ಅದೇ ಕಣಪ್ಪ, ನಮ್ಮ ಕನ್ನಡ ಮೇಡಮ್ ನಮ್ಮನೆಲ್ಲ ಇವತ್ತು ಮಧ್ಯಾಹ್ನ ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿ ಸ್ಮಾರಕ ಗ್ರಂಥಾಲಯಕ್ಕೆ ಕರ್ಕೊಂಡು ಹೋಗ್ತಾರಂತೆ ನೋಡು.
4: ಹೌದಾ?
3: ಹೌದು, ಜಿಮ್ ಆಗಿ ಹೋಗ್ ಬರೋಣ ನೋಡು.
4: ಅಂದ್ರೆ ಕ್ಲಾಸಿಗೆ ರಜಾ.
3: ಹೌದು, ಅಂತೂ ರಜಾ ಅಂದ್ರೆ ಎಲ್ರಿಗೂ ಮಜಾನೇ.
4: ನಡಿ ಮತ್ತೆ ಹೋಗೋಣ. ಎಲ್ರಿಗೂ ಹೇಳಿದೇನಪ್ಪ ಹಾಗಾದ್ರೆ?
3: ಏ ತಮಾಷೆ ಸಾಕ್ಬಿಡು, ಮಧ್ಯಾಹ್ನ ಫಸ್ಟ್ ಪಿರಿಯಡ್ ಮೇಡಮ್ದೇ ಅಲ್ವೇನಾ, ಕಾದಂಬರಿ ಕ್ಲಾಸ್ ಬೇರೆ.
4: ಓ ಹೌದು ಕಣೋ, ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿ ಅವರ ಕರ್ತಾರನ್ನ ಕಮ್ಮಟ ಪಾಠ ಮಾಡ್ತಾರೆ. ಪುಸ್ತಕ ತಂದಿಲ್ವನ ನೀನ?
3: ಇಲ್ಲಪ್ಪ, ನಿನ್ನ ಹತ್ರ ಇದೆಯಲ್ಲ, ಸಾಕ್ಬಿಡು.
4: ಹಾ ಬಾಬಾ, ಹಂಗಾರೆ ಬೇಗ ಹೋಗಿ ಇಲ್ಲೇ ಟಿಫನ್ ಮುಗಿಸ್ಕೊಂಡ್ ಬಂದ್ಬಿಡೋಣಂತೆ.
3: ಸರಿ ನಡಿ ಹೋಗೋಣ. ನಮಸ್ಕಾರ ಮೇಡಮ್.
4: ನಮಸ್ಕಾರ ಮೇಡಮ್.
5: ನಮಸ್ಕಾರ, ಎಲ್ರು ಬಂದಿದ್ದೀರಾ? ಹಿಂದಿನ ಪಿರಿಯಡ್ ಗಳಲ್ಲಿ ನಾವು ನೋಡ್ತಾ ಬಂದಿರೋ ಹಾಗೆ ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿ ಅವರ ಕರ್ತಾರನ ಕಮ್ಮಟ ಒಂದು ಮಹತ್ವದ ಕಾದಂಬರಿ, ಒಂದು ಬೃಹತ್ ಕಾದಂಬರಿ ಇದು. ಅದು ಬಸವಣ್ಣನ ಸಮಗ್ರ ಜೀವನವನ್ನ ಪುರಾಣ ಮತ್ತು ಚರಿತ್ರೆಗಳ ಕೂಡು ಬಿಂದುವಿನಲ್ಲಿ ನಿಂತು ಕಟ್ಟಿಕೊಡುತ್ತದೆ. ವಚನ ಕಾವ್ಯದ ಆಯ್ದ ಅಣಿಮುತ್ತುಗಳನ್ನ ಅವು ಮೈದಾಳಿರಬಹುದಾದ ಪ್ರಸಂಗಗಳ ಚೌಕಟ್ಟಿನಲ್ಲಿಟ್ಟು ಅವು ತಮ್ಮ ಅರ್ಥವನ್ನ ತಾವಾಗಿಯೇ ಬಿಟ್ಟುಕೊಡುವಂತೆ ಸಂಯೋಜನೆ ಮಾಡುತ್ತದೆ. 12ನೇ ಶತಮಾನದಲ್ಲಿ ನಡೆದ ಶರಣರ ಆಂದೋಲನವನ್ನ ಅರಿತುಕೊಳ್ಳಲು ಅಗತ್ಯವಾದ ಒಂದು ಪ್ರವೇಶಿಕೆಯನ್ನ ಅತ್ಯಂತ ಸೂಕ್ತವಾಗಿ ಮತ್ತು ಸಮರ್ಥವಾಗಿ ನಿರ್ಮಿಸುತ್ತದೆ. ಇರ್ಲಿ, ಇನ್ನು ಮಂಗಳದ ಮುಂಬೆಳಗು ಎಂಬ ಇವತ್ತು ಪಾಠ ಮಾಡಬೇಕಾಗಿರುವ ಅಧ್ಯಾಯಕ್ಕೆ ಬರೋಣ. ಇಲ್ಲಿ ಬಸವಣ್ಣ ಇಷ್ಟಲಿಂಗ ಪೂಜೆ ಮಾಡ್ತಿದ್ದಾನೆ. ಕರ್ಪೂರಧಾರತಿ ಬೆಳಗುವಾಗ ಗಂಗಾ ನೀಲ ನೀರಿಗೆ ನೈದಿಲೆ ಶೃಂಗಾರ ಎಂಬ ಸುಂದರ ವಚನವನ್ನ ಸುಶ್ರಾವ್ಯವಾಗಿ ಹಾಡ್ತಾರೆ.

0: ಎಂಬುದು ಕೋಟಿ ಪಾಪಗಳನ್ನೂ ಒರೆಸಿ ಹಾಕುವ ಮಂತ್ರ ಎಂದು ತಿಳಿಸಿಕೊಡ್ತಾರೆ. ಉಪಹಾರದ ಹೊತ್ತಿನಲ್ಲಿಯೂ ಭಕ್ತಿ ಭಂಡಾರಿಯಾದ ಬಸವಣ್ಣ ಅಕ್ಕ ನಾಗಮ್ಮನೊಡನೆ ಸತ್ಸಂಗ ನಡೆಸುತ್ತಾನೆ. ಬಹಿರಂಗದ ಲೆಕ್ಕಾಚಾರದ ಹಾಗೆ ಅಂತರಂಗದ್ದು ಒಂದು ಲೆಕ್ಕಾಚಾರವಿರುತ್ತದೆ ಎನ್ನುತ್ತಾನೆ. ತನುವನ್ನು ಕೊಟ್ಟು ಗುರುವನ್ನು, ಮನವನ್ನು ಕೊಟ್ಟು ಲಿಂಗವನ್ನು, ಧನವನ್ನು ಕೊಟ್ಟು ಜಂಗಮವನ್ನ ಒಲಿಸಿಕೊಳ್ಳಬೇಕು ಎನ್ನುವ ಹೊಸ ವಚನವನ್ನು ಹೇಳುತ್ತಾನೆ. ಅದರ ಅರ್ಥ ವಿವರಿಸುತ್ತ ಅವನಾಡುವ ಈ ಮಾರ್ಮಿಕವಾದ ಮಾತುಗಳನ್ನ ಗಮನಿಸಿ.
1: ಈ ತ್ರಿವಿಧ ಅರ್ಪಣೆ ನಮ್ಮ ಅಹಂಕಾರ ನಿರಸನಕ್ಕೂ ದೈವ ಶಕ್ತಿಯ ಆವಿರ್ಭಾವಕ್ಕೂ ಕಾರಣವಾಗುತ್ತದೆ. ಇಲ್ಲಿ ಜಂಗಮ ಎಂದರೆ ಚರಾತ್ಮಕವಾದ ಇಡೀ ಜಗತ್ತೇ ನನ್ನ ಮುಂದಿದೆ, ಅದಕ್ಕೆ ಧನವನ್ನು ಅರ್ಪಿಸಬೇಕು. ಅಂದರೆ ನನ್ನ ದುಡಿಮೆಯಿಂದ ನಾನು ಬದುಕುವುದರ ಜೊತೆಗೆ ಜಗತ್ತಿಗೂ ಅದರ ಫಲವನ್ನು ಹಂಚಿಕೊಡಬೇಕು. ಆ ದುಡಿಮೆ ಆಗ ಕೇವಲ ಹೊಟ್ಟೆಪಾಡಿನ ಕೆಲಸವಾಗುವುದಿಲ್ಲ, ಪೂಜೆಯ ಒಂದು ಅಂಗವಾಗುತ್ತದೆ. ಅದನ್ನು ಕಾಯಕ ಎಂದು ಕರೆಯಬಹುದು.
0: ನೋಡಿ, ಇಲ್ಲಿ ಬಸವಣ್ಣ ದೈಹಿಕ ದುಡಿಮೆಗೆ ದೈವಿಕ ಆಯಾಮವನ್ನು, ಆಧ್ಯಾತ್ಮಿಕ ಚೆಲುವನ್ನು ನೀಡುವ ಅದ್ಭುತ ಪ್ರಯತ್ನವನ್ನ ಮಾಡ್ತಿದ್ದಾನೆ. ಹಾ, ಮುಂದೆ ಬಸವಣ್ಣ ಮತ್ತು ಶಿವಸ್ವಾಮಿ ಮಾಸನೂರಿಗೆ ಹೋಗ್ತಾರೆ. ಅಲ್ಲಿ ಚೌಡಯ್ಯ, ಅವನ ಸಂಗಡಿಗರು ಲಿಂಗ ಧಾರಣೆಗಾಗಿ ಕಾದಿರ್ತಾರೆ. ಸಾಕಷ್ಟೆಲ್ಲ ಜನ ಸೇರಿಬಿಟ್ಟಿರ್ತಾರೆ. ಬಸವಣ್ಣನಿಗೆ ಭಾರಿ ಸ್ವಾಗತ ಕೋರಿ ಕರೆದೊಯ್ಯುತ್ತಾರೆ. ಬಸವಣ್ಣ ಭಕ್ತಿಯಿಂದ ಕೂಡಲ ಸಂಗನನ್ನು ಧ್ಯಾನಿಸ್ತಾನೆ. ಚೌಡಯ್ಯನ ಕಡೆಯವರಿಗೆ ಲಿಂಗ ಧಾರಣೆಯ ಉದ್ದೇಶ ಮತ್ತು ಪರಿಣಾಮಗಳನ್ನು ವಿವರಿಸ್ತಾನೆ. ಶಿವಪೂಜೆಯ ಮಹತ್ವವನ್ನು, ಧರ್ಮದ ನಿಜವಾದ ಸ್ವರೂಪವನ್ನು ಅವರಿಗೆಲ್ಲ ಮನದಟ್ಟು ಮಾಡಿಸ್ತಾನೆ. ಅಷ್ಟರಲ್ಲಿ ಜಾತಿ ಪದ್ಧತಿಯಲ್ಲಿ ಶೂದ್ರರಿಗಿಂತಲೂ ಕೆಳಗಿರಿಸಲ್ಪಟ್ಟ ಪಂಚಮರ ಪೈಕಿ ಕೆಲವರು ತಮಗೂ ಲಿಂಗಧಾರಣೆ ಆಗಬೇಕು ಎಂದು ಮುಂದೆ ಬರುತ್ತಾರೆ. ಬಸವಣ್ಣ ಇಷ್ಟ ಲಿಂಗಧಾರಣೆಗೆ ಆತುರ ಬೇಡ, ಆವೇಶ ಬೇಡ, ಆಲೋಚನೆ ಬೇಕು ಎಂದು ಕಿವಿಮಾತು ಹೇಳುತ್ತಾನೆ. ಅದಕ್ಕೆ ಕೆಲವು ಕಠಿಣ ನಿಯಮಗಳನ್ನು ಪಾಲಿಸಬೇಕಾಗ್ತದೆ ಎನ್ನುತ್ತಾ ಈ ವಚನವನ್ನ ಹೇಳುತ್ತಾನೆ.

0: ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ.
1: ಇದನ್ನು ಕೇಳಿದ್ದೆ ಎಲ್ಲರೂ ಸ್ತಬ್ಧರಾಗಿ ನಿಲ್ತಾರೆ. ಇದು ಬರೀ ಒಂದು ವಚನ ಅಲ್ಲ, ಇದೊಂದು ಅದ್ಭುತ ಮಂತ್ರ. ಮನುಕುಲದ ಏಳಿಗೆಗಾಗಿ ಬಸವಣ್ಣ ಕನ್ನಡದಲ್ಲಿ ಕಟ್ಟಿಕೊಟ್ಟಿರುವ ವಿಶ್ವ ಮಂತ್ರ ಇದು. ನೋಡಿ, ಇದು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನುವ ಗ್ರಂಥ. ಇದು 1968ರಲ್ಲಿ ಪ್ರಕಟವಾಯಿತು. ಇದಕ್ಕೆ ಆ ವರ್ಷದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯೂ ದೊರೆತಿದೆ. 817 ಪುಟಗಳ ಈ ಬೃಹತ್ ಗ್ರಂಥ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅರಳಿರುವ ಕರ್ನಾಟಕ ಸಂಸ್ಕೃತಿಯ ಸಮಗ್ರ ಮಂಥನ ಮಾಡುತ್ತದೆ. ಇಲ್ಲಿನ ನೆಲ, ಜಲ, ಜನಜೀವನ, ಕನ್ನಡ ಭಾಷೆ, ಇತಿಹಾಸ, ಸಾಹಿತ್ಯ, ಸಂಗೀತ, ಶಿಲ್ಪ, ವಾಸ್ತುಶಿಲ್ಪ, ಚಿತ್ರಕಲೆ ಮುಂತಾದ ಎಲ್ಲ ಸಾಂಸ್ಕೃತಿಕ ಘಟಕಗಳನ್ನು ಪದರ ಪದರವಾಗಿ ಬಿಡಿಸಿ ನೋಡುತ್ತಾ ಕೆಲವು ಮಹತ್ವದ ಅಂತರ್ ಸಾಂಸ್ಕೃತಿಕ ನಿರ್ಣಯಗಳಿಗೆ ಬಂದು ಮುಟ್ಟುತ್ತದೆ. ಇದು ಪರಿಪೂರ್ಣದೆಡೆಗೆ ಅನ್ನುವ ಕಾದಂಬರಿ. ಅಲ್ಲಮ ಪ್ರಭುವಿನ ಲೌಕಿಕ, ಅಲೌಕಿಕ, ಅನುಭಾವಿಕ ಪ್ರಭೆಯನ್ನ ಕಾಣಿಸಿಕೊಡುವ ಕಾದಂಬರಿ ಇದು. ಶೂನ್ಯ ಸಂಪಾದನೆ ಎಂಬ ವಚನರೂಪಿ ಸಂವಾದಗಳ ಉದ್ಗ್ರಂಥಕ್ಕೆ ಪ್ರವೇಶಿಸುವ ಮುನ್ನ ಈ ಕಾದಂಬರಿಯನ್ನ ಓದುವುದು ಸೂಕ್ತ.
2: ಮನೆ ಮಠಗಳನ್ನೆಲ್ಲ ಬಿಟ್ಟು ಬಂದು ಅಖಂಡ ಪರಿಪೂರ್ಣಾನಂದವನ್ನು ಹುಡುಕಿಕೊಂಡು ಹೊರಟ ನಾನು ತುತ್ತು ಅನ್ನಕ್ಕಾಗಿ ಶಿವನನ್ನು ಪ್ರಾರ್ಥಿಸಬೇಕೆ? ಆದರೆ ಆ ತುತ್ತು ಅನ್ನವಿಲ್ಲದಿದ್ದರೆ ಈ ದೇಹದ ಆಟ ನಡೆಯಲಾರದು.

0: ಈ ದೇಹವನ್ನು ಬಲಿಕೊಟ್ಟು ಇನ್ನೇನನ್ನು ನೀನು ಸಾಧಿಸಬಲ್ಲೆ? ಆದುದರಿಂದ ಅನ್ನಬ್ರಹ್ಮದ ಸಾಕ್ಷಾತ್ಕಾರವಾಗದೆ ಇನ್ನಾವ ಬ್ರಹ್ಮವು ಮೈದೋರದು.
1: ಹಾಗಾದರೆ
2: ಏ ತಮ್ಮ,
1: ಯಾರದು?
2: ನಾನು. ನಿನ್ನನ್ನು ನೋಡಿದರೆ ಬಹಳ ಆಯಾಸಗೊಂಡಂತೆ ಕಾಣುತ್ತಿದ್ದೆ. ಊಟದ ವೇಳೆಗೆ ಸರಿಯಾಗಿ ಇಲ್ಲಿಗೆ ಬಂದಿದ್ದೀಯ? ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ದಾಸೋಹ ನಡೆಯುತ್ತಿದೆ, ಬಂದು ಊಟವನ್ನು ಮಾಡು.
1: ಯಾರು ನೀವು? ದಾಸೋಹ ನಡೆಸುತ್ತಿರುವವರು ಯಾರು?
2: ನನ್ನ ಹೆಸರು ಮಧುಕೇಶ್ವರಪ್ಪ, ಇಲ್ಲಿಯೇ ಹತ್ತಿರದ ಊರಿನವನು. ಮಧುಕೇಶ್ವರನ ಹೆಸರಿನಲ್ಲಿ 3 ದಿನಗಳು ಅನ್ನದಾನ ಮಾಡುತ್ತೇನೆ ಎಂದು ಹರಕೆ ಹೇಳಿಕೊಂಡಿದ್ದೆ, ಅದರಂತೆ ನಡೆಯುತ್ತಿದೆ. ಇದೇ ಕೊನೆಯ ದಿನ.
3: ಪ್ರಭುದೇವ ಮೇಲೆದ್ದು ಮದ್ದಳೆಯನ್ನ ಹೆಗಲಿಗೇರಿಸಿ ಮಧುಕೇಶ್ವರಪ್ಪನನ್ನ ಹಿಂಬಾಲಿಸಿದ.
4: ಇದು ಕದಳಿಯ ಕರ್ಪೂರ, ಅಕ್ಕ ಮಹಾದೇವಿಯನ್ನ ಕುರಿತ ಕಾದಂಬರಿ. ಅಕ್ಕ ಉಡುತಡಿಯಿಂದ ಹೊರಟು ಕಲ್ಯಾಣದ ಅನುಭವ ಗೋಷ್ಠಿಗಳಲ್ಲಿ ತುಸುಕಾಲ ತಂಗಿದ್ದು ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗಿ ಅಲ್ಲಿನ ಕದಳಿಯ ವನದ ಅನುಭವ ಶಿಖರದ ತುಟ್ಟ ತುದಿಯಲ್ಲಿ ತನ್ನ ಇಷ್ಟ ದೈವ ಚನ್ನ ಮಲ್ಲಿಕಾರ್ಜುನನಲ್ಲಿ ಐಕ್ಯಳಾದದ್ದನ್ನು ಚಿತ್ರವತ್ತಾಗಿ ಬಣ್ಣಿಸುವ ಕಾದಂಬರಿ. ಇನ್ನೊಂದು ತಿಪ್ಪೇರುದ್ರಸ್ವಾಮಿಯವರ ಅಳಿವಿನಿಂದ ಉಳಿವಿಗೆ ಎಂಬ ಕಾದಂಬರಿ. ಬಸವಣ್ಣನ ಸೋದರಳಿಯ ಅಲ್ಲಮನ ಅಭಿಮಾನಿ ಮಹಾಜ್ಞಾನಿ ಚೆನ್ನ ಬಸವಣ್ಣನ ಮಹತ್ ಸಾಧನೆಗಳನ್ನು ಈ ಕಾದಂಬರಿ ವರ್ಣಿಸುತ್ತದೆ. ಇನ್ನೊಂದು ಕಾದಂಬರಿಯ ಹೆಸರು ನೆರಳಾಚೆಯ ಬೆಳಗು. ಇದು ಪ್ರಚಂಡ ಶರಣ ಸಿದ್ದರಾಮಯ್ಯ ಸೊಲ್ಲಾಪುರದಲ್ಲಿ ಬೆರಗಿನ ಕೆರೆ ಕಟ್ಟಿಸಿ ಭಕ್ತಿ ಜಲ ತುಂಬಿಸಿ ಅಲ್ಲೇ ನೆಲೆ ನಿಂತ ಅದ್ಭುತ ಚರಿತ್ರೆಯನ್ನ ಚಿತ್ರಿಸುತ್ತದೆ. ಇನ್ನು ಜ್ಯೋತಿ ಬೆಳಗುತ್ತಿದೆ, ನಿಜ ಗುಣ ಶಿವಯೋಗಿಗಳನ್ನ ಕುರಿತ ಕಾದಂಬರಿ. ಇದು ಮಾವ ಅಳಿಯಂದಿರು ಭಕ್ತ ಕವಿಗಳೂ ಆದ ಹರಿಹರ ಮತ್ತು ರಾಘವಾಂಕನನ್ನು ಕುರಿತ ಕಾದಂಬರಿ, ವಚನ ವಿರೂಪಾಕ್ಷ. ಇನ್ನೊಂದು ಸತ್ಯಾಶ್ರಯ ಸಾಮ್ರಾಜ್ಯ. ಇದು ಇಮ್ಮಡಿ ಪುಲಿಕೇಶಿಯ ಮಹಾನ್ ಸಾಧನೆಗಳನ್ನು ಅವನ ಆಳ್ವಿಕೆಯ ಏಳು ಬೀಳುಗಳನ್ನು ಬಿತ್ತರಿಸುವ ಕಾದಂಬರಿ. ಇನ್ನು ತಿಪ್ಪೇರುದ್ರಸ್ವಾಮಿಯವರ ಮಹಾಪ್ರಬಂಧ ಶರಣರ ಅನುಭವ ಸಾಹಿತ್ಯ. ಇದಕ್ಕೆ ಅವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿರುವುದು. ಕುವೆಂಪು ಅವರ ವೈಚಾರಿಕತೆ ಎಂಬ ಕುವೆಂಪು ಕುರಿತ ವಿಮರ್ಶಾ ಕೃತಿಯೂ ಇದೆ. ಬೇರೆ ಬೇರೆ ಕಾವ್ಯ ತತ್ವಗಳನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡುವ ತೌಲನಿಕ ಕಾವ್ಯ ಮೀಮಾಂಸೆ, ಬಸವೇಶ್ವರ ಮತ್ತು ಗಾಂಧೀಜಿ, ಶೂನ್ಯ ತತ್ವ ವಿಕಾಸ ಮತ್ತು ಶೂನ್ಯ ಸಂಪಾದನೆ, ಇವು ಅವರ ವೈಚಾರಿಕ ಕೃತಿಗಳು.
5: ಇಷ್ಟೊಂದೆಲ್ಲ ಪುಸ್ತಕಗಳನ್ನ ಬರೆದಿದ್ದಾರೆ ಮೇಡಮ್?
4: ಇಷ್ಟೇ ಅಲ್ಲಪ್ಪ ತಿಪ್ಪೇಶ, ಇನ್ನೂ ಇದಾವೆ. ಮುಖ್ಯವಾದ ಇನ್ನೊಂದು ಕೃತಿ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ. ಇಷ್ಟೆಲ್ಲ ಮಾತುಗಳನ್ನ ಕೇಳಿದ್ರಲ್ಲ, ಕೃತಿಯಲ್ಲಿನ ಈ ಮಾತುಗಳನ್ನ ಬರೆದಿರುವ ನಮ್ಮ ನಾಡು ನುಡಿಯ ಸ್ವೋಪಜ್ಞ ವಿದ್ವಾಂಸರು ಹೊನ್ನಾಳಿಯವರಾದ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿಯವರು. ಅವರಿಗೆ 1968 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನ ತಂದುಕೊಟ್ಟ ಅವರ ಉದ್ಗ್ರಂಥ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ.
6: ಭರತಖಂಡದ ಸಂಸ್ಕೃತಿ ಅನೇಕ ಪ್ರಾಚೀನ ಸಂಸ್ಕೃತಿಗಳಿಗಿಂತ ಹೆಚ್ಚು ಪ್ರಾಚೀನ, ಆಧುನಿಕ ಸಂಸ್ಕೃತಿಗಳಿಗಿಂತ ಹೆಚ್ಚು ಆಧುನಿಕ. ಕಾಲದಲ್ಲಿ ಅದು ಪ್ರಾಚೀನ, ದೃಷ್ಟಿಯಲ್ಲಿ ಆಧುನಿಕ. ಪ್ರಾಚೀನ ಅರುವಾಚೀನಗಳೆರಡನ್ನೂ ಸೇರಿಸುವ ಸಾಮರಸ್ಯದ ಶಕ್ತಿ ಈ ಸಂಸ್ಕೃತಿಗಿದೆ. ಜಗತ್ತಿನ ಸಂಸ್ಕೃತಿಗಳೆಷ್ಟು ಅಳಿದು ಹೋಗಿವೆ, ಆದರೆ ಭಾರತೀಯ ಸಂಸ್ಕೃತಿ ಕಾಲಪ್ರವಾಹದಲ್ಲಿ ಕೊಚ್ಚಿ ಹೋಗದೆ ಅದರ ಅನುಭವದಿಂದ ಪರಿಪುಷ್ಟಗೊಳ್ಳುತ್ತಾ ಬೆಳೆದು ಬಂದಿದೆ. ಅನೇಕ ಆಘಾತಗಳನ್ನು ಅದು ಎದುರಿಸಿದ್ದರೂ ತನ್ನ ಚೇತನವನ್ನು ಉಳಿಸಿಕೊಂಡು ಬಂದಿದೆ.
7: ಭರತಖಂಡದ ಸಂಸ್ಕೃತಿಯ ಸಾರ ಸರ್ವಸ್ವವನ್ನು ಒಂದು ಮಾತಿನಲ್ಲಿ ಸಂಗ್ರಹಿಸಿ ಹೇಳಬಹುದಾದರೆ ಸಮನ್ವಯ ಸಂಸ್ಕೃತಿ ಎನ್ನಬಹುದು. ಇಹ ಪರಗಳಲ್ಲಿ ಸಮನ್ವಯ, ಕರ್ಮಗಳಲ್ಲಿ ಸಮನ್ವಯ, ಹಳತು ಹೊಸತರಲ್ಲಿ ಸಮನ್ವಯ, ವ್ಯಕ್ತಿ ಸಮಾಜಗಳಲ್ಲಿ ಸಮನ್ವಯ, ಏಕ ಅನೇಕಗಳಲ್ಲಿ ಸಮನ್ವಯ, ಹೀಗೆ ಸಮನ್ವಯದ ಮಾತನ್ನು ಅದರ ಎಲ್ಲ ಮಟ್ಟಗಳಲ್ಲಿಯೂ ಅನ್ವಯಿಸಿಕೊಂಡಿರುವ ಸಂಸ್ಕೃತಿ ಇದು.
6: ಭರತಖಂಡದ ಸಂಸ್ಕೃತಿಯ ಚೌಕಟ್ಟಿನಲ್ಲಿ ಅಳವಟ್ಟು ಸುಂದರವಾಗಿ ಅರಳಿರುವ ಸಂಸ್ಕೃತಿ ಕುಸುಮಗಳಲ್ಲಿ ಕರ್ನಾಟಕದ ಸ್ಥಾನ ಬಹಳ ಹಿರಿದು ಮತ್ತು ವಿಶಿಷ್ಟವಾದುದು. ಜೀವನದ ಎಲ್ಲರ

0: ಕ್ಷೇತ್ರಗಳಲ್ಲಿಯೂ ಕರ್ನಾಟಕದ ಸಾಧನೆ ಸಾರ್ಥಕತೆಯನ್ನು ಪಡೆದಿದೆ. ಅತಿ ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಗೆ ತನ್ನದೇ ಆದ ಉಜ್ವಲ ಪರಂಪರೆಯಲ್ಲಿತ್ತು, ಅದನ್ನು ಬೆಳೆಸಿಕೊಂಡು ಬಂದಿದೆ.
1: ಒಂದು ಸಂಸ್ಕೃತಿಯ ಹಿರಿಮೆ ಇರುವುದು ಅದರ ಶಿಖರಗಳಲ್ಲಿ ಮಾತ್ರವಲ್ಲ, ಅದರತ್ತ ಏರುವ ಒಂದೊಂದು ಹೆಜ್ಜೆಯಲ್ಲಿಯೂ ವ್ಯಕ್ತವಾಗುತ್ತದೆ. ವ್ಯಕ್ತಿಯ ಮಹತ್ವ ಇರುವುದು ಅವನು ಎಂದೋ ಒಮ್ಮೆ ಸಾಧಿಸುವ ಮಹತ್ ಕಾರ್ಯದಿಂದಲ್ಲ, ನಿತ್ಯ ಜೀವನದ ಸಾಮಾನ್ಯ ಘಟನೆಗಳಲ್ಲಿಯೂ ಅದು ವ್ಯಕ್ತವಾಗುತ್ತದೆ. ನಾಡಿನ ಸಂಸ್ಕೃತಿಗೂ ಈ ಮಾತು ಅನ್ವಯಿಸಬಹುದು. ಪರಿಪಕ್ವ ಮನಸ್ಸಿನ ಪರಿಣಿತ ಫಲ ಸಂಸ್ಕೃತಿ.
2: ಮೇಡಮ್, ಇವ್ರು ಹೇಳದ್ ಕೇಳಿದ್ರೆ ನಮ್ಮ ಕನ್ನಡ ಸಂಸ್ಕೃತಿ ಬಹಳ ಎತ್ತರದ ಸಂಸ್ಕೃತಿ ಅನ್ಸುತ್ತೆ ಅಲ್ವಾ?
3: ಖಂಡಿತ, ಈ ಮಾತುಗಳನ್ನ ಅವರು ಬರೀ ಹೆಮ್ಮೆಗೆ ಹೊಗಳಿಕೆಗೆ ಹೇಳಿಲ್ಲ, ಇದರಲ್ಲಿ ಸತ್ಯವಿದೆ. ಕನ್ನಡ ಸಂಸ್ಕೃತಿ ವಿಶ್ವ ಸಂಸ್ಕೃತಿಯ ಶಿಖರಗಳ ಶ್ರೇಣಿಯಲ್ಲಿ ಎದ್ದು ಕಾಣುವಷ್ಟು ಎತ್ತರವಾದದ್ದು. ಭರತ ಖಂಡದ ಪರ್ಯಾಯ ದ್ವೀಪದಲ್ಲಿ ಹುಟ್ಟಿ ಅಖಂಡವಾದ, ಸರ್ವೋತ್ತಮವಾದ, ಸರ್ವತೋಮುಖವಾದ ಸಾಧನೆ ಮಾಡಿರುವ ಎರಡು ಭಾಷಾ ಸಂಸ್ಕೃತಿಗಳೆಂದರೆ ಬಂಗಾಳಿ ಸಂಸ್ಕೃತಿ ಮತ್ತು ಕನ್ನಡ ಸಂಸ್ಕೃತಿ. ಪ್ರಕೃತಿಯಿಂದ ಜೀವ ವಿಕಾಸ, ಜೀವ ವಿಕಾಸದಿಂದ ಸಮಾಜ ವಿಕಾಸ, ಸಮಾಜ ವಿಕಾಸದ ಒಳಸತ್ವ ಹಾಗೂ ಹೊರ ಸ್ವರೂಪದ ಒಟ್ಟು ಮೊತ್ತವೇ ಸಂಸ್ಕೃತಿ. ಅಂದಮೇಲೆ ಸಂಸ್ಕೃತಿ ಅನ್ನೋದು ಪ್ರಕೃತಿಯ ಕೊಡುಗೆ.
4: ಮತ್ತೆ ಈ ನಾಗರಿಕತೆಗೂ ಸಂಸ್ಕೃತಿಗೂ ಏನ್ ವ್ಯತ್ಯಾಸ ಮೇಡಮ್?
3: ನಾಗರಿಕತೆ ನಮ್ ಹತ್ರ ಏನೆಲ್ಲ ಇದೆ ಅನ್ನೋದನ್ನ ತೋರಿಸುತ್ತೆ, ಅದು ಬರೀ ಹೊರಗಿಂದು. ಸಂಸ್ಕೃತಿ ನಾವ್ ಏನಾಗಿದ್ದೀವಿ ಅನ್ನೋದನ್ನ ತೋರಿಸುತ್ತೆ, ಅದೇ ನಮ್ಮ ಒಳಸತ್ವ. ಪ್ರಾಚೀನ ಶಿಲಾಯುಗದಲ್ಲಿ ಬೇಟೆಗೆ, ನೀರು ನೆರಳಿರೋ ಹೊಸ ಹೊಸ ಜಾಗ ಹುಡುಕ್ಲಿಕ್ಕೆ ಹೊರಟ ಗಂಡಸರು ನಾಗರಿಕತೆ ಕಟ್ಟಿದ್ರು. ಗವಿಯಲ್ಲಿ ಪೊಟರೆಗಳಲ್ಲಿ ಉಳಿದು ಮಕ್ಕಳು ಮರಿಗಳನ್ನು ಸಾಕಿ ನೆಲಕ್ಕೆ ಬಿದ್ದ ಬೀಜ ಮೊಳೆತು ಸಸಿಯಾಗುವ ಫಲವಂತಿಕೆಯ ಗುಟ್ಟನ್ನು ಅನುಸರಿಸಿ ಕೃಷಿ, ಹೈನುಗಾರಿಕೆ, ಮನೆವಾರ್ತೆ, ಕುಶಲ ಕಲೆಗಳ ಸಂಸ್ಕೃತಿಯನ್ನ ಹೆಂಗಸರು ಸೃಷ್ಟಿಸಿದ್ರು.
2: ಮೇಡಮ್, ನೀವು ಅವರ ಸ್ಟೂಡೆಂಟ್ ಅಲ್ವಾ?
3: ಹೌದು.
2: ಹಾಗಾದ್ರೆ ಅವರು ಎಲ್ಲೆಲ್ಲಿ ಪ್ರೊಫೆಸರ್ ಆಗಿದ್ರು?
3: ಅವರು ಪ್ರೊಫೆಸರ್ ಆಗಿದ್ದು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ, ಅಂದ್ರೆ ಶಂಕರಘಟ್ಟದಲ್ಲಿ. ಅದಕ್ಕೂ ಮುಂಚೆ ಅವರು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲೂ ಪ್ರೊಫೆಸರ್ ಆಗಿದ್ರು, ಅಲ್ಲಿನ ಗಾಂಧಿ ಮಂದಿರದ ನಿರ್ದೇಶಕರಾಗಿದ್ರು. ಹಾ, ಈಗ ಇಷ್ಟು ಸಾಕು, ನಾನು ಗ್ರಂಥಾಲಯಕ್ಕೆ ಹೋಗೋದಿದೆ ಅಂತ ಹೇಳಿದ್ನಲ್ಲ, ಬನ್ನಿ ಹೋಗೋಣ ಅಲ್ಲಿಗೆ.
2: ಆಯ್ತು ಮೇಡಮ್.
3: ಅವರ ಕೃತಿಗಳು, ಅವರ ಕೆಲವು ಧ್ವನಿ ಮುದ್ರಣಗಳನ್ನು ಅಲ್ಲಿ ಕೇಳೋಣ, ಬನ್ನಿ.
4: ಆಯ್ತು ಮೇಡಮ್, ಹೋಗೋಣ,
2: ಬನ್ನಿ ಮೇಡಮ್, ಹೋಗೋಣ.
3: ನಮಸ್ಕಾರ ಸರ್.
5: ನಮಸ್ಕಾರ, ಬನ್ನಿ ಮೇಡಮ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬಹಳ ಅಪರೂಪ ಆಗ್ಬಿಟ್ಟಿದ್ರಿ.
3: ಹೀಗೆ ಕೆಲಸ ಇರುತ್ತಲ್ಲ ಸರ್. ಇವರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಸರ್.
5: ನಮಸ್ಕಾರ ನಮಸ್ಕಾರ.
3: ಇವರಿಗೆಲ್ಲ ನಿಮ್ಮ ಲೈಬ್ರರಿ ತೋರಿಸೋಣ ಅಂತ ಕರ್ಕೊಂಡು ಬಂದೆ.
5: ಒಳ್ಳೇದ್ ಮಾಡಿದ್ರಿ. ನೋಡಿ, ಇದೊಂದು ಪುಟ್ಟ ಗ್ರಂಥಾಲಯ, ಹೊನ್ನಾಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಒಂದು ಅಂಗ ಅಂತ ಹೇಳ್ಬೋದು ನಾನು. ಡಾಕ್ಟರ್ ಸ್ವಾಮಿಯವರ ಹಿರೀಕರ ಊರು ಇದೇ ತಾಲೂಕಿನ ಹಿರೇಗೋಣಿಗೆರೆ. ಸ್ವಾಮಿಯವರು ಹುಟ್ಟಿದ ಊರು ಇದಾದ್ರಿಂದ ಇಲ್ಲಿ ಅವರ ಹೆಸರಲ್ಲಿ ಒಂದು ನಾವು ಲೈಬ್ರರಿಯನ್ನ ಸ್ಥಾಪನೆ ಮಾಡಿದ್ದೀವಿ. ಇಲ್ಲಿ ಡಾಕ್ಟರ್ ಸ್ವಾಮಿಯವರು ಬರೆದಿರುವ ಎಲ್ಲ ಗ್ರಂಥಗಳಿವೆ, ಜೊತೆಗೆ ಶರಣ ಸಾಹಿತ್ಯದ ಸಾಕಷ್ಟು ಗ್ರಂಥಗಳು ಕೂಡ ಇವೆ. ಅಂದಾಗೆ ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿಗಳ ಬಗ್ಗೆ ಅಧ್ಯಯನ ಸಂಶೋಧನೆ ಮಾಡ್ತಕ್ಕಂತಹ ವಿದ್ವಾಂಸರು ವಿಶ್ವವಿದ್ಯಾಲಯಗಳಿಂದ ಸೂಕ್ತ ಶಿಫಾರಸು ಪತ್ರ ತಂದ್ರೆ ಅಂಥವರಿಗೆ ನಾವಿಲ್ಲಿ ಅಧ್ಯಯನಕ್ಕೆ ಅವಕಾಶವನ್ನು ಕೊಡ್ತೇವೆ. ಈ ಗ್ರಂಥಾಲಯಕ್ಕೆ ಸಾರ್ವಜನಿಕರು ಕೂಡ ಗ್ರಂಥದಾನ ಮಾಡಿದ್ದಾರೆ, ಮಾಡಬಹುದು ಕೂಡ.
3: ಅದೆಲ್ಲ ಸರಿ. ನಾವು ಬಂದಿದ್ದು ತಿಪ್ಪೇರುದ್ರ ಸ್ವಾಮಿಗಳ ಬಗ್ಗೆ ಮತ್ತೇನೇನು ಮಾಹಿತಿಗಳು ನಿಮ್ಮ ಹತ್ರ ಸಿಗ್ತಾವೋ ನೋಡೋಣ ಅಂತ.
5: ಹೌದಲ್ವೇ, ಹಾಗೆ ಪುಸ್ತಕಗಳೆಲ್ಲ ನಿಮ್ಗೆ ತೋರಿಸಿದ್ದೇನೆ. ಇಲ್ಲಿ ಅವರ ಜನನ ಮರಣದ ದಿನಾಂಕಗಳಿವೆ, ದಾಖಲೆಗಳಿವೆ, ಮತ್ತೆ ಅವರ ಬದುಕಿನ ವಿವರಗಳಿವೆ, ಒಡನಾಟ, ಇವುಗಳ ಬಗ್ಗೆ ನಾವು ಕೆಲವು ಲೈಬ್ರರಿಲಿ ಈ ಕ್ಯಾಸೆಟ್ಸ್ ಕೂಡ ರೆಕಾರ್ಡ್ ಮಾಡಿದ್ದೇವೆ. ನೋಡಿ, ನನ್ನ ಹತ್ರ ಇದೊಂದು ಕ್ಯಾಸೆಟ್ ಇದೆಯಲ್ಲ, ಇದರಲ್ಲಿ ಅವರ ಮಗಳು ಡಾಕ್ಟರ್ ಶೈಲಜಾ ಅವರು ಕೆಲವು ಮಾತುಗಳನ್ನ ಆಡಿದ್ದಾರೆ ಅವರ ತಂದೆ ಬಗ್ಗೆ, ಅದನ್ನ ಕೇಳಿಸ್ತೀನಿ ನಿಮಗೆ.
3: ಕೇಳೋಣ ಸರ್.
6: ನನ್ನ ಹೆಸರು ಶೈಲಜಾ ಹೆತ್ತಿ ಅಂತ. ನಾನು ನಮ್ಮ ಅಪ್ಪಾಜಿ ಹಿರಿಮಗಳು. ನಮ್ಮ ಅಪ್ಪಾಜಿಗೆ ನಾವು 4 ಜನ ಮಕ್ಕಳು, ನಾನು, ನನ್ನ ಅಣ್ಣ, ನನ್ನ ತಂಗಿ, ನನ್ನ ತಮ್ಮ. ನಾನು ಕನ್ನಡ ಎಂ ಎ ಮಾಡಿ ಈಗ ಮೈಸೂರಿನ JSS ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿದ್ದೇನೆ. ನಮ್ಮ ಅಪ್ಪಾಜಿ ಬಗ್ಗೆ ಮಕ್ಕಳಾದ ನಮ್ಗೆಲ್ಲ ತುಂಬಾ ಹೆಮ್ಮೆ ಇದೆ. ಅವ್ರನ್ನ ಕಂಡ್ರೆ ನಮಗ್ ತುಂಬಾ ಪ್ರೀತಿ, ಅವರಿಗೂ ಮಕ್ಕಳನ್ನ ಕಂಡ್ರೆ ತುಂಬಾ ಅಕ್ಕರೆ ಇತ್ತು. ಮಕ್ಕಳಾದ ನಮ್ಗೆ ಅವ್ರು ಬೇಕಾದನ್ನೆಲ್ಲ ಕೊಡಿಸ್ತಾ ಇದ್ರು. ಹಾಗಂತ ಅವರು ಮಕ್ಕಳನ್ನ ಗದರಿಸ್ತಾನೆ ಇರ್ಲಿಲ್ಲ ಅಂತಲ್ಲ, ಅವ್ರು ಕಂಡ್ರೆ ನಮಗ್ ಭಯನೂ ಕೂಡ ಇತ್ತು. ಆದ್ರೆ ಅವ್ರು ಹೊಡೆದಿದ್ದು ಬಹಳ ಕಡಿಮೆ, ಏನು ಒಂದು ಗದರಿಕೆ ಮಾತೇ ಸಾಕಾಗಿತ್ತು, ನಾವು ಕೂಡ ಹೆಚ್ಚಿನ ತಂಟೆ ಮಾಡ್ತಾ ಇರ್ಲಿಲ್ಲ. ಅವರ ಶಿಸ್ತುಬದ್ಧ ಜೀವನವನ್ನ ನಾವು ಚಿಕ್ಕ ವಯಸ್ಸಿನಲ್ಲೂ ನೋಡ್ತಾ ಬಂದ್ವಿ. ನಮ್ಮನ್ನು ನಮ್ಗೆ ಅರಿವಿಲ್ಲದಂತೆಯೇ

0: ಶಿಸ್ತಿನ ಜೀವನಕ್ಕೆ ಒಗ್ಸಿದ್ರು. ಶಾಲೆ, ಹಿಂದಿ ಪಾಠ, ಸಂಗೀತ ಪಾಠ, ಅಜ್ಜಿ ಮನೆಗೆ ಹೋಗ್ಬರದು, ಇವುಗಳಲ್ಲೇ ನಮ್ಮ ಬಾಲ್ಯದ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲೆ ತರಗತಿಗೆ ಕಳೆದು ಹೋದವು. ಅಪ್ಪಾಜಿಯನ್ನ ಬಿಟ್ಟು ಅಮ್ಮನನ್ನ ನಾವು ನೆನಪಿಸ್ಕೊಳಕ್ ಆಗೋದೇ ಇಲ್ಲ ಅಂದ್ರೆ, ಅವರಿಬ್ರು ನಮ್ಗೆ ಎಂದು ಬೇರೆ ಬೇರೆಯಾಗಿ ನಮ್ ಬದುಕಲ್ಲಿ ಕಾಣಿಸ್ಲೇ ಇಲ್ಲ ಅಂದ್ರೆ ಅಮ್ಮನ ಬಗ್ಗೆ ನಾನು ಎಲ್ಲ ಹೇಳದ ಹಾಗಾಯ್ತು ಅಂತ ಅನ್ಕೋತೀನಿ. ವಿಶೇಷವಾಗಿ ನನಗೆ ಅವರನ್ನ ಕಳ್ಕೊಂಡ ಮೇಲೇನೆ ಅವ್ರ ಬದುಕು ನನ್ನನ್ನ ಹೆಚ್ಚೆಚ್ಚು ದಿನ ದಿನಕ್ಕೂ ಕಾಡಿಸ್ತಾ ಇದೆ ಅಂತ ಅನ್ಸುತ್ತೆ. ಅದೇ ನನ್ನನ್ನು ಇವತ್ತಿಗೂ ಕೂಡ ನಡೆಸ್ತಾ ಇದೆ ಅಂತ ಕೂಡ ಅನ್ಸುತ್ತೆ. ಅವ್ರು ಇರುವಾಗ ಅವರ ಅದ್ಭುತ ಮನೋಬಲ, ಮನಸ್ಥೈರ್ಯ, ಆತ್ಮಬಲ, ವೈಜ್ಞಾನಿಕ ಮನೋಭಾವ, ವೈಚಾರಿಕ ದೃಷ್ಟಿ, ಜೀವನ ಧೋರಣೆ, ಮೌಲ್ಯಗಳ ಪರಿಕಲ್ಪನೆ, ಇವೆ ಯಾವುದ್ರ ಬಗ್ಗೂ ನಾವು ತಲೆ ಕೆಡಿಸ್ಕೊಂಡೇ ಇರಲಿಲ್ಲ. ಆದ್ರೆ ಅದು ಈಗ ನನ್ನನ್ನ ಹೆಚ್ಚೆಚ್ಚು ಚಿಂತಿಸುವ ಹಾಗೆ ಮಾಡ್ತಾ ಇದೆ. ಹಾಗಾಗಿ ಅವರೀಗ ನಮ್ ಜೊತೆ ಇಲ್ಲ ಅಂತ ಅನ್ಸೋದೇ ಇಲ್ಲ.
1: ಈಗ ಇನ್ನೊಂದು ಕ್ಯಾಸೆಟ್ ಇದೆ, ಅವರ ಎರಡನೇ ಮಗಳು ಮಾತಾಡಿದ್ದಾರೆ. ಅವರ ದೃಷ್ಟಿಯಲ್ಲಿ ತಂದೆಯ ವ್ಯಕ್ತಿತ್ವ ಹೇಗಿದೆ ತಿಳ್ಕೊಳ್ಳೋಣ.
2: ನನ್ನ ಹೆಸರು ನಿರ್ಮಲಾ ಅಂತ. ನಾನು ನನ್ನ ತಂದೆಯವ್ರಿಗೆ ಮೂರನೇ ಮಗಳು. ಬಹಳ ಮುಖ್ಯವಾಗಿ ನಾನು ನಮ್ಮ ತಂದೆಯವರಲ್ಲಿ ಗುರುತಿಸೋದು ಅಂದ್ರೆ ಅವರಲ್ಲಿ ಇದ್ದಂತಹ ಓದೋ ಅಭ್ಯಾಸ. ಪ್ರತಿ ದಿನಾನು ಕೂಡ ಅವರು ಓದೋದು ಬರೆಯೋದು ಇದ್ದೇ ಇರ್ತಿತ್ತು. ರಾತ್ರಿ 11 ಗಂಟೆ ಆದ್ರೂ ಕೂಡ ಅವರು ಓದ್ತಾ ಇರ್ತಿದ್ರು. ಅವಾಗ ನಾವು ವಿದ್ಯಾರ್ಥಿಗಳಾಗಿದ್ದ ನಮ್ಗೆನೆ ಒಂಥರ ತಪ್ಪಿತಸ್ಥ ಮನೋಭಾವ ಅನ್ನಿಸ್ತಿತ್ತು. ಅವರು ಮೇಸ್ಟ್ರಾಗಿಟ್ಕೊಂಡು ಅವರಷ್ಟು ಓದ್ತಾ ಇದ್ರು, ಆದ್ರೆ ನಾವು ವಿದ್ಯಾರ್ಥಿಗಳಾಗಿಟ್ಕೊಂಡು ಅಷ್ಟೊಂದು ಓದ್ತಾ ಇರ್ಲಿಲ್ವಲ್ಲ ಅಂತ ನಮ್ಗೆ ಮನ್ಸಿಗೆ ಒಂಥರ ಅಳಕಾಗ್ತಾ ಇತ್ತು. ಅವರು ತಮ್ಮ ಅಭಿಪ್ರಾಯವನ್ನ ಮಕ್ಕಳ ಮೇಲೆ ಯಾರ ಮೇಲೆ ಹೇರ್ತಾ ಇರ್ಲಿಲ್ಲ. ಅತಿಯಾದ ಕಡಿವಾಣನೂ ಇಲ್ಲ, ಹಾಗೆ ಅತಿಯಾದ ಸ್ವಾತಂತ್ರ್ಯನೂ ಇಲ್ಲ. ಎರಡರ ಮಧ್ಯದಲ್ಲಿ ಸುವರ್ಣ ಮಾಧ್ಯಮದಲ್ಲಿ ಮಕ್ಕಳನ್ನ ಬೆಳೆಸಿದ್ದು ಇವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ನೆನಪಿಗೆ ಬರುತ್ತೆ. ಮತ್ತೆ ಯಾವುದೇ ವಿಷಯವನ್ನಾಗ್ಲಿ ಅವರು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ವಿಶ್ಲೇಷಣೆ ಮಾಡಿ ಗ್ರಹಿಸ್ತಾ ಇದ್ರು. ಹೀಗಾಗಿ ನಮ್ಮ ಮನೆಯಲ್ಲಿ ಯಾವುದೇ ಮೂಢನಂಬಿಕೆಗೆ ಅಥವಾ ಅಂಧವಿಶ್ವಾಸಗಳಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇರಲಿಲ್ಲ.
1: ಈಗ ಮುಖ್ಯವಾಗಿ ಇನ್ನೊಂದು ಧ್ವನಿ ನಾವು ಕೇಳಬೇಕು, ಇದು ಶ್ರೀಮತಿ ಗೌರಮ್ಮ ಅವರ ಧ್ವನಿ, ತಿಪ್ಪೇರುದ್ರಸ್ವಾಮಿ ಅವರ ಪತ್ನಿ ಅವರು.
3: ನಮ್ಮ ಮದುವೆ ಆ ಕಾಲದಲ್ಲಿ MA ಮಾಡಿದವರು ಸ್ವಲ್ಪ ಕಡಿಮೆನೆ ಇದ್ರು, ಹಾಗಾಗಿ MA ಮಾಡಿದವರು ಬಹಳ ವರದಕ್ಷಿಣೆ ಅದು ಇದು ತಗೊಳ್ಳೋ ಕಾಲ ಅದು. ಆದ್ರೆ ಇವರು ತಮ್ಮ ಪ್ರಿನ್ಸಿಪಲ್ ಇಟ್ಕೊಂಡು ಅದು ಯಾವ್ದಕ್ಕೂ ಆಸೆ ಪಡೆದೆ ಹೀಗೆ ಮಾಡ್ಕೊಂಡು ಕೇಳಿದ ಸ್ನೇಹಿತರಿಗೆಲ್ಲ ನಮ್ಮ ಅಕ್ಕನ ಮಗಳು ಅಂತ ಹೇಳಿದ್ದು ಉಂಟು. ಇವರು ನಮ್ಮ ಮದುವೆ ಮಾಡ್ಕೊಂಡಾಗ ಹಾಸನದಲ್ಲಿ ಇದ್ರು, ಕೆಲಸದಲ್ಲಿ ಮಾಡ್ಕೊಂಡಿದ್ರು. ಇವ್ರು ಕಾಲೇಜ್ಗೆ ಹೋದ್ಮೇಲೆ ನನಗೂ ಓದೋ ಅಭ್ಯಾಸ ಅಷ್ಟೊಂದು ಬುಕ್ಸ್ ತಿಕ್ಬಿಡ್ತಲ್ಲ, ಬಹಳ ಲೈಬ್ರರಿ ಇಟ್ಕೊಂಡಿದ್ರು. ಸಂಗೀತದ ಬಗ್ಗೆ ಬಹಳ ಆಸಕ್ತಿ, ಹಾಸನದಲ್ಲಿ BS ರಾಜಯ್ಯಂಗಾರ್ ಅಂತ ಇದ್ರು, ಆಡಿಸಿದಲ್ಲೇ ಯಶೋಧ ಹೇಳಿದಾರಲ್ಲ ಅವರು ಬಹಳ ಫೇಮಸ್ ಆಗಿದೆ. ಅವ್ರ ಹತ್ರ ಕೆಲವು ದಿನ ಸಂಗೀತನೂ ಕಲ್ತ್ರು. ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ಏನಿದ್ ಎಲ್ಲ ಮನೆ ಕೆಲಸನು ಮಾಡೋರು. ನಾವು ಹಾಸನದಲ್ಲಿದ್ದ ಬಾವಿ ನೀರು ಸೇದ್ಬೇಕಾಗಿತ್ತು, ನನ್ಗೆ ಅಭ್ಯಾಸ ಇರ್ಲಿಲ್ಲ, ಸೇದ್ ಇಟ್ಟು ಹೋಗೋರು. ಮಾತ್ರ ಅವ್ರ ರೂಮಲ್ಲಿ ಹೋಗಿ ಪುಸ್ತಕ ಯಾರು ಒಂದ್ ಅಲ್ಗಿಸ್ಬಿಟ್ರೆ ತೆಗೆದು ಇದ್ ಮಾಡ್ಬಿಟ್ರೆ ತಕ್ಷಣ ನೋಡಿ ಪುಸ್ತಕ ಮುಟ್ಟಿದೀರ ಅಂತ ಲಟ್ಟೆ ಮಾಡ್ಬಿಡೋರು. ತಮ್ಮ ರೂಮನ್ನ ತಾವೇ ಗುಡಿಸ್ಕೊಳ್ಳೋದು ಒರೆಸೋದು ಯಾರನ್ನು ಮಾಡ್ಕೋತಿರ್ಲಿಲ್ಲ, ಬಿಡಿಸ್ಕೋತಾ ಇರ್ಲಿಲ್ಲ. ಇವ್ರ ಬರಹಗಳನ್ನೆಲ್ಲ ಮ್ಯಾನ್ಸ್ಕ್ರಿಪ್ಟ್ ಅಲ್ಲೇ ಓದಿದ್ದೆ, ಹಾಗಾಗಿ ಓದು ಬರೆಯಲಿಕ್ಕೆ ಬಹಳ ಇದಾಗಿತ್ತು. ಜೊತೆಗೆ ನಮ್ ತಂದೆಯವರು ಮೈಸೂರಿಗೆ ವರ್ಗ ಆಗಿ ಬಂದ್ರು ಮೆನ್ಸ್ ಟ್ರೈನಿಂಗ್ ಕಾಲೇಜ್ಗೆ ಸೀನಿಯರ್ ಕನ್ನಡ ಪಂಡಿತರಾಗಿ. ದಿನ ಸಾಯಂಕಾಲ ಅಲ್ಲಿಗೆ ಹೋಗೋದು, ಮಕ್ಕಳು ಇವರು ಎಲ್ಲ ನಮ್ ತಂಗಿ ತಮ್ಮಂದ್ರು ಎಲ್ಲ ಓದ್ತಾ ಇದ್ರು, ಓಡಾಡ್ಕೊಳ್ಳೋದು. ಇವರು ಪ್ರೆಸ್ಸು ಅಲ್ಲಿ ಇಲ್ಲಿ ಹೋದ್ರೆ ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ಕೊಂಡು 8 ಗಂಟೆ ಹೀಗೆ ಮನೆಗೆ ಬರ್ತಾ ಇದ್ವಿ. ಮತ್ತೆ ಓದ್ತಾ ಬರಿತಾ ಕೂತ್ಕೊಳ್ಳೋರು, ನಮ್ಗೆ ಅದೇ ಪ್ರಪಂಚ ಅನ್ಸಿತ್ತು, ಅಷ್ಟು ಮಟ್ಟಿಗೆ ಅದರಲ್ಲೇ ತಲ್ಲೀನರಾಗಿದ್ವಿ.
4: ಸುಮಾರು ವಿಷಯ ತಿಳ್ಕೊಂಡ್ವಿ ಸರ್.
1: ಇನ್ನೂ ಸ್ವಲ್ಪ ಇದೆ. ಈಗ ಅವರ ಕುಟುಂಬ ವರ್ಗದವರ ಮಾತುಗಳನ್ನು ಕೇಳಿದ್ರಿ. ಪ್ರೊಫೆಸರ್ ಆಗಿದ್ದದ್ದು ನಮ್ಮ ತಿಪ್ಪೇರುದ್ರ ಸ್ವಾಮಿ ಅವರು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ. ಅವರ ಜೊತೆಗೆ ಕನ್ನಡ ವಿಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂತ ಪ್ರೊಫೆಸರ್ ತೀನಂ ಶಂಕರ ನಾರಾಯಣ, ಪ್ರೊಫೆಸರ್ ಶ್ರೀಕಂಠ ಕೂಡಿಗೆ ಅವರು, ಇವರೆಲ್ಲ ಅವರ ನೆನಪುಗಳನ್ನು ಹಂಚಿಕೊಳ್ತಾರೆ. ಅವರ ಧ್ವನಿ ಮುದ್ರಿಕೆಯನ್ನ ಕೇಳೋಣ. ಮೊದಲಿಗೆ ನಾವು ಪ್ರೊಫೆಸರ್ ಶ್ರೀಕಂಠ ಕೂಡಿಗೆ ಅವರ ಧ್ವನಿಯನ್ನು ಕೇಳೋಣ. ಅವರು ಇವರ ಜೊತೆಗೆ ಹೇಗೆ ಒಡನಾಟ ಇತ್ತು, ಅವರ ವ್ಯಕ್ತಿತ್ವ ಹೇಗೆ, ಇದ್ರ ಬಗ್ಗೆ ತಮ್ಮ ನೆನಪನ್ನ ಹಂಚಿಕೊಳ್ತಾರೆ.
5: ನನಗೆ ನೆನಪಿದ್ದ ಹಾಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾದಂತಹ ಅಧ್ಯಾಪಕರವರು, ಕನ್ನಡದ ಲೇಖಕರು, ಸಂಶೋಧಕರವರು. ನಾವು ಅವರ ವಿದ್ಯಾರ್ಥಿಗಳಾಗಿದ್ದಾಗ ತಿಪ್ಪೇರುದ್ರ ಸ್ವಾಮಿಗಳು ಗುಣಪಕ್ಷಪಾತವನ್ನು ಉಳ್ಳವರಾಗಿದ್ರು. ನಾನು ವೈಯಕ್ತಿಕವಾಗಿ ಹೇಳಿಕೊಳ್ಬಹುದಾದಂದ್ರೆ ನಮಗವರು ಕಾವ್ಯಮೀಮಾಂಸೆ, ಆಮೇಲೆ ಪ್ರಾಚೀನ ಕಾವ್ಯ ಹರಿಹರಣ ರಗಳೆಗಳು ಇಂಥ ಕೃತಿಗಳನ್ನ ಅವರು ಪಾಠ ಮಾಡ್ತಾ ಇದ್ರು. ತಿಪ್ಪೇರುದ್ರ ಸ್ವಾಮಿಗಳ ಪಾಠದ ಒಂದು ವೈಶಿಷ್ಟ್ಯ ಏನಂದ್ರೆ ತಾವು ಸ್ವತಃ ಕುವೆಂಪು ಅವರ ಪ್ರಭಾವಕ್ಕೊಳಗಾದವರು ಅಂತ ಅವರು ಹೇಳ್ಕೊಳ್ತಾ ಇದ್ದದ್ದು, ಮತ್ತು ಬದುಕಿನಲ್ಲೂ ಅಂತ ಕೆಲವು ಮೌಲ್ಯಗಳನ್ನ ಅವರು ರೂಢಿಸಿಕೊಂಡು ಬದುಕ್ತಾ ಇದ್ದದ್ರಿಂದ ಒಂದು ಅರ್ಥದಲ್ಲಿ ರೊಮ್ಯಾಂಟಿಕ್ ಕಾವ್ಯ ಚಳುವಳಿಯ ಮತ್ತು ರೊಮ್ಯಾಂಟಿಕ್ ಕಾವ್ಯ ಸಂದರ್ಭದ ಭಾವುಕತೆ ಕೂಡ ಅವರಲ್ಲಿ ಇತ್ತು. ತುಂಬಾ ಪ್ರಖರವಾದಂಥ ವೈಚಾರಿಕತೆ ಇಲ್ಲದೆ ಇದ್ರೂ ತಿಪ್ಪೇರುದ್ರ ಸ್ವಾಮಿಗಳಲ್ಲಿ ಒಂದು ನವೋದಯ ಕಾವ್ಯಕ್ಕೆ ವಿಶಿಷ್ಟವಾದಂಥ ಭಾವುಕತೆ ಇದೆ.

0: ಆದ್ರೆ ಅವರ ಪಾಠದ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಎಲ್ಲ ಕಾಲದಲ್ಲೂ ನೆನಪಿಟ್ಟುಕೊಳ್ಳಬಹುದಾದಂತ ಒಂದು, ಯಾವುದೇ ವಿದ್ಯಾರ್ಥಿಯಿಂದ ಮರೆಯದೇ ಇರಬಹುದಾದಂತ ಒಂದು ಗುಣ ಅಂತಂದ್ರೆ ಅವರ ಪೂರ್ವ ಸಿದ್ಧತೆ. ಯಾವುದೇ ತರಗತಿಗಳಿಗೆ ಅವರು ಬರಬೇಕಾದ್ರೆ ಮುಂಚೆ ತರಗತಿಗಳಲ್ಲಿ ಬೇಕಾಗಿರುವ ಟಿಪ್ಪಣಿಗಳನ್ನ ಅವರು ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಅವರ ಅಲ್ಲಿ ಇದ್ದ ಒಂದು ತೊಂದರೆ ಏನು ಅಂದ್ರೆ, ತರಗತಿಗಳಲ್ಲಿ ಯಾರಾದ್ರೂ ಏನಾದರೂ ಒಂದು ಅವ್ರಿಗೆ ಇಷ್ಟವಾಗದ ಚಟುವಟಿಕೆಗಳಲ್ಲಿ ತೊಡಗಿ ತರಗತಿಗಳಲ್ಲಿ ಆ ಕಡೆ ಈ ಕಡೆ ಸದ್ದುಗದ್ದಲ ಮಾಡಿದ ತಕ್ಷಣವೇ ತುಂಬಾ ಉಗ್ರ ಕೋಪವನ್ನ ಅವರು ವಿದ್ಯಾರ್ಥಿಗಳ ಮೇಲೆ ಪ್ರಕಟಿಸಿದ್ದು ತೋರಿಸಿಕೊಂಡದ್ದು ನನ್ನ ಗಮನಕ್ಕೆ ಅನೇಕ ಬಾರಿ ಬಂದಿದೆ. ಇದು ತಿಪ್ಪೇರುದ್ರು ಸ್ವಾಮಿಗಳು ವಿದ್ಯಾರ್ಥಿಗಳಾಗಿ ನಾವು ಅವರನ್ನ ಕಂಡ ಬಗೆ. ಇನ್ನೊಂದು ಮುಖ, ನಾನು ಈಗಾಗಲೇ ಹೇಳಿದ ಹಾಗೆ ಅವರು ಬಿಆರ್ ಪ್ರಾಜೆಕ್ಟ್ನಲ್ಲಿದ್ದ ಸ್ನಾತಕೋತ್ತರ ಕೇಂದ್ರದ ಕನ್ನಡ ವಿಭಾಗದ ನಿರ್ದೇಶಕರಾಗಿ ಆಮೇಲೆ ಇಡೀ ಕ್ಯಾಂಪಸ್ನ ನಿರ್ದೇಶಕರಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನಮ್ಗೆ ಆ ಹೊತ್ತಿಗೆ ತಿಪ್ಪೇರುದ್ರ ಸ್ವಾಮಿಗಳು ಒಂದು ಕಡೆಗೆ ನಾವು ವಿದ್ಯಾರ್ಥಿಗಳು ಅನ್ನುವ ಒಂದು ಪ್ರೀತಿ, ಇನ್ನೊಂದು ಕಡೆಗೆ ಅವ್ರನ್ನ ಮುಖ್ಯಸ್ಥರು ಅನ್ನುವಂಥ ಗೌರವ, ಇವೆರಡನ್ನೂ ಇಟ್ಕೊಂಡು ನಾವು ಕೆಲಸ ಮಾಡಿದ್ದು. ಆದರೆ ನನಗೆ ಇವತ್ತು ನೆನಪಿದೆ, ತಿಪ್ಪೇರುದ್ರ ಸ್ವಾಮಿಗಳು ಗಾಂಧಿವಾದಿಗಳ ಒಂದು ಬಹಳ ಮುಖ್ಯವಾದ ಆದರ್ಶವನ್ನು ಅವರು ಹೊಂದಿದ್ರು ಅನ್ನೋದು ನನಗೆ ಇವತ್ತು ಪದೇ ಪದೇ ನೆನಪಾಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಅವರು ಎಂದೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಬೇಕು ಅಂತ ಪ್ರತಿಪಾದಿಸ್ತಾ ಇದ್ದವರು. ಸದಾಕಾಲ ಅವರು ಖಾದಿ ಬಟ್ಟೆಯನ್ನೇ ಬಳಸ್ತಾ ಇದ್ರು, ಅದು ಪೈಜಾಮ ಮತ್ತು ಜುಬ್ಬ, ಇಷ್ಟನ್ನು ಬಿಟ್ಟರೆ ಅವರು ಯಾವ ಬಟ್ಟೆಗಳನ್ನು ಹಾಕಿದ ನೆನಪು ನನಗಿಲ್ಲ.
1: ಜೊತೆಗೆ ಪ್ರೊಫೆಸರ್ ತೀರಂ ಶಂಕರ್ ನಾರಾಯಣ ಅವರ ಕೆಲವು ನೆನಪುಗಳನ್ನು ಕೂಡ ಇಲ್ಲಿ ದಾಖಲೆ ಮಾಡಿದ್ದೇವೆ ಕ್ಯಾಸೆಟ್ ಅಲ್ಲಿ, ಅವರ ಧ್ವನಿ ಮುದ್ರಿಕೆ ಕೇಳೋಣ.
2: ತೌಲ್ನಿಕ ಕಾವ್ಯ ಮೀಮಾಂಸೆ ಇದೆಯಲ್ಲ, ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಎರಡನ್ನೂ ಜೊತೆ ಜೊತೆಯಾಗಿ ಇಟ್ಕೊಂಡು ಎರಡಕ್ಕೂ ಇರ್ತಕ್ಕಂಥ ಸ್ವಾಮಿ ಏನು, ವ್ಯತ್ಯಾಸ ಏನು ಅಂತ ಅನ್ನೋದ್ರ ಬಗ್ಗೆ ಅನೇಕ ವರ್ಷಗಳ ಕಾಲ ಅವರು ಪಾಠ ಹೇಳಿದರು. ಆನಂತರ ಬಿ ಆರ್ ಪ್ರಾಜೆಕ್ಟ್ನಲ್ಲಿ ಇದ್ದಂಥ ಕಾಲಾವಧಿಯಲ್ಲೇನೆ ಅವರು ಈ ತೌಲ್ನಿಕ ಕಾವ್ಯ ಮೀಮಾಂಸೆ ಎನ್ನುವಂಥ ಒಂದು ಗ್ರಂಥವನ್ನು, ದೊಡ್ಡ ಗ್ರಂಥವನ್ನು ಕೂಡ ಬರೆದರು. ಇವತ್ತು ಯಾರಾದ್ರೂ ಕೂಡ ಕಾವ್ಯ ಮೀಮಾಂಸೆಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ತಿಪ್ಪೇರುದ್ರ ಸ್ವಾಮಿಗಳ ಗ್ರಂಥವನ್ನ ಓದಲೇನೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅದೊಂದು ಬಹಳ ದೊಡ್ಡ ಕೃತಿಯಾಗಿ ಉಳ್ಕೊಂಡು ಬಂದಿದೆ. ಅಲ್ಲಿ ತಿಪ್ಪೇರುದ್ರ ಸ್ವಾಮಿಗಳ ವ್ಯಕ್ತಿತ್ವದಲ್ಲಿ ಈ ಬಿ ಆರ್ ಪ್ರಾಜೆಕ್ಟ್ಗೆ ಬಂದ ನಂತರದಲ್ಲಿ ಒಂದು ಬದಲಾವಣೆ ಆದದ್ದನ್ನ ನಾನು ಕಂಡೆ. ಇಲ್ಲಿ ಅಂತಂದ್ರೆ ಈ ಸಾರ್ವಜನಿಕ ಜೀವನಕ್ಕೆ ಅವರು ಹೆಚ್ಚು ಸ್ಪಂದಿಸ್ತಾ ಇರಲಿಲ್ಲ ಮೊದಲು, ಆದ್ರೆ ಇಲ್ಲಿ ಬಂದ ನಂತರದಲ್ಲಿ ಅವರು ತುಂಬಾ ಅದ್ರ ಬಗ್ಗೆ ಆಸಕ್ತಿಯನ್ನ ವಹಿಸಿದ್ರು ಅಂತಕ್ಕಂಥದ್ದು. ಅನಂತರದಲ್ಲಿ ಅವರು ಈ ಹಳಗನ್ನಡ ನಡುಗನ್ನಡ ಕಾವ್ಯಗಳನ್ನ ಪಾಠ ಮಾಡ್ತಾ ಇದ್ರು. ಪಾಠ ಮಾಡುವಾಗಲೂ ಕೂಡ ತುಂಬಾ ತನ್ಮಯತೆಯಿಂದ, ಎಷ್ಟೋ ಸಂದರ್ಭದಲ್ಲಿ ಒಂದು ಗಂಟೆ ಕಳೆದದ್ದೇನೆ ಗೊತ್ತಾಗ್ತಾ ಇರಲಿಲ್ಲ, ಅಲ್ಲಿ ಒಂದು ಗಂಟೆ ಆದ ನಂತರನೂ ಕೂಡ ಉತ್ಸಾಹದಿಂದ ಅವರು ಪಾಠ ಮಾಡ್ತಾ ಇದ್ರು. ಕೆಲವು ಸಂದರ್ಭದಲ್ಲಿ ಸ್ಪೆಷಲ್ ಕ್ಲಾಸ್ಗಳನ್ನ ತಗೊಳ್ತಾ ಇದ್ರು. ಅವ್ರಿಗೇನಂತಂದ್ರೆ ವಿದ್ಯಾರ್ಥಿಗಳು ಈ ವಿಷಯಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಳ್ಬೇಕು, ಇವರು ಇದರಲ್ಲಿ ವಿದ್ವತ್ತನ್ನ ಗಳಿಸ್ಬೇಕು ಅನ್ನುವಂತ ಒಂದು ಆಕಾಂಕ್ಷೆ ಅವರಿಗೆ ಇತ್ತು ಅಲ್ಲಿ. ಅನಂತರ ಅವ್ರಿಗೆ ಈ ತೀರ ಲಘುವಾದಂತಹ ಕ್ಷುಲ್ಲಕವಾದಂತಹ ಹರಟೆ ಇವುಗಳಲ್ಲಿ ಅಷ್ಟಾಗಿ ಆಸಕ್ತಿ ಇರಲಿಲ್ಲ ಅಲ್ಲಿ. ಅದೇನೇ ಇದ್ರು ಕೂಡ ತುಂಬಾ ಗಂಭೀರವಾಗಿರ್ಬೇಕು, ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು, ಈ ರೀತಿಯ ತತ್ವಗಳಲ್ಲಿ ಅವರು ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡಿದ್ರು ಮತ್ತು ಜೀವನದಲ್ಲಿ ಅದೇ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಹೇಳ್ಬೋದು.
1: ಇನ್ನ ಅವರ ವಿದ್ಯಾರ್ಥಿನಿ ಆಗಿದ್ದಂತ ಡಾಕ್ಟರ್ ಸುಶೀಲಾ ನೆಲೇಸರ್ ಅವರು ಕೂಡ ತಮ್ಮ ಗುರುವಿನ ಒಂದು ಸ್ಮರಣೆ ಕೂಡ ಮಾಡ್ಕೊಂಡಿದ್ದಾರೆ, ಅದು ಕೂಡ ಕ್ಯಾಸೆಟ್ ಇದೆ, ಕೇಳಿ
3: ಕೇಳೋಣ ಸರ್. ಅವರು ಸಂಶೋಧನೆ ಮಾಡೋರಿಗೆ ಒಂದ್ ಮಾತು ಹೇಳ್ತಾ ಇದ್ರು, ನೋಡಿ ನಿಮ್ಗೆ ಕಬ್ಬು ತಿನ್ನೋಕೆ ಕೂಲಿ ಕೊಟ್ಟಿದ್ದಾರೆ ಅಂತ ಹೇಳಿ. ಇದು ನಿಜವಾಗ್ಲೂ ಒಂದು ಬಹಳ ಒಳ್ಳೆ ಮಾತು. ಅವ್ರು ಯಾವಾಗೂ ಆ ಮಾತನ್ನ ಹೇಳಿ ಹೇಳಿ ನಮ್ಮನ್ನ ಎಚ್ಚರಿಸ್ತಾ ಇದ್ರು, ನೀವು ರಸವನ್ನು ಸವಿಬೇಕು, ಈ ಸಮಯವನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಅವರು ನಮಗೆ ಎಚ್ಚರಿಕೆ ಕೊಟ್ಬಿಟ್ಟು ನಮ್ಮ ಅಧ್ಯಯನ ಹೇಗೆ ಹರಿತವಾಗ್ಬೇಕು ಮತ್ತೆ ಖಚಿತವಾಗ್ಬೇಕು ಅನ್ನೋದನ್ನ ಮಾರ್ಗದರ್ಶನ ಮಾಡ್ತಾ ಇದ್ರು. ಮತ್ತೆ ಆತ್ಮವಿಶ್ವಾಸವನ್ನ ಹೇಗೆ ನಾವು ಗಳಿಸ್ಕೋಬೇಕು ಅನ್ನೋದನ್ನ ಆ ಮೂಲಕವಾಗಿ ಅವರು ತೋರಿಸ್ಕೊಟ್ರು.
4: ತುಂಬಾ ಕೃತಜ್ಞತೆಗಳು ಸರ್. ಪುಸ್ತಕಗಳಲ್ಲಿ ಓದಿದ್ದಕ್ಕಿಂತಲೂ ಹೆಚ್ಚು ಮಾಹಿತಿ ನಮ್ಗೆ ಈ ಲೈಬ್ರರಿಯಲ್ಲಿ ಸಿಕ್ತು. ಅವರ ಒಟ್ಟು ಸಮಗ್ರ ವ್ಯಕ್ತಿತ್ವ, ಅವರ ಸಾಹಿತ್ಯದ ಹಿನ್ನೆಲೆ, ಅವರೊಬ್ಬ ಸಾಹಿತಿಯಾಗಿ ಅವರು ಹೇಗಿದ್ರು, ಎಲ್ಲ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ತುಂಬಾ ಅಪರೂಪವಾದ ಅವರ ವಿದ್ಯಾರ್ಥಿಗಳು, ಅವ್ರ ಜೊತೆ ಕೆಲಸ ಮಾಡದವರು, ಅವರ ಮಕ್ಕಳು, ಪತ್ನಿ ಇವರ ಮಾತುಗಳನ್ನು ಕೇಳಿಸಿದೆ ನಮ್ಗೆ. ತಿಪ್ಪೇರುದ್ರ ಸ್ವಾಮಿಯವರನ್ನ ಒಟ್ಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಮಾಹಿತಿ ತುಂಬಾ ಸಹಾಯ ಆಯ್ತು ಸರ್. ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತಮಗೆ ಧನ್ಯವಾದಗಳು ಸರ್.
1: ಇನ್ನೂ ಈ ಲೈಬ್ರರಿಯಲ್ಲಿ ಬೇಕಾದ ಎಲ್ಲ ಮಾಹಿತಿಗಳು ಕೊಡಬೇಕು ಅಂತ ಇದ್ದೇವೆ, ಅದಕ್ಕೆ ಸಾರ್ವಜನಿಕರ ಸಹಕಾರ ಬೇಕು. ನೋಡೋಣ ಮುಂದೆ ಹೇಗಾಗುತ್ತೆ. ಇಷ್ಟು ಮಾಹಿತಿಯನ್ನ ನೀವು ಬಹಳ ಆಸಕ್ತಿಯಿಂದ ಕೇಳಿದಕ್ಕೆ ನಾನು ನಿಮ್ಗೆ ಧನ್ಯವಾದ ಹೇಳಬೇಕು. ಹೋಗಿ ಬನ್ನಿ, ನಮಸ್ಕಾರ.
4: ಥ್ಯಾಂಕ್ ಯು ಸರ್.

ಇದುವರೆಗೆ ನೀವು ಕೇಳಿದ ರೂಪಕ ಸಾಹಿತಿ ಸಹಸ್ರದೈ. ಪ್ರೊಫೆಸರ್ ಹೆಚ್ ತಿಪ್ಪೇರುದ್ರಸ್ವಾಮಿ ಅವರ ಬದುಕು ಬರಹ ಕುರಿತ ಕಾರ್ಯಕ್ರಮ ಕೇಳಿದಿರಿ. ರಚನೆ ಬೆದರಹಳ್ಳಿ ನರಸಿಂಹಮೂರ್ತಿ, ನಿರ್ಮಾಣ ಬಿಎಂ ಕುಮಾರಸ್ವಾಮಿ. ಪಾಲ್ಗೊಂಡವರು ಹೆಚ್ ಎನ್ ಸುಬ್ರಹ್ಮಣ್ಯ, ಎಸ್ ಸುಶಾಲತ ಹಾಗೂ ಡಾಕ್ಟರ್ ಎನ್ ಸುಧೀಂದ್ರ. ಧ್ವನಿ ಸಹಕಾರ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ತರಂಗಾಂತರ 103.5 ಹಾಗೂ 101.4 ಮತ್ತು ಮೀಡಿಯಾ 625 ಕಿಲೋಹರ್ಟ್ಸ್ನಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:50 ಶುಭರಾತ್ರಿ. ಜೈ ಹಿಂದ್.